ಆಕಾಶವಾಣಿ ಮಂಗಳೂರು. ಇಂದು ಶುಕ್ರವಾರ, 1948ನೇ ರಾಷ್ಟೀಯ ಶಕವರ್ಷ, ಶ್ರಾವಣ ಮಾಸದ ಎರಡನೇ ದಿನ, ಅಂದರೆ 2026ನೇ ಇಸವಿಯ ಜುಲೈ ತಿಂಗಳ 24ನೇ ತಾರೀಕು. ಈಗ ಸಮಯ 5:58:35. ಮೀಡಿಯಂ ವೇವ್ನ ತರಂಗಾಂತರ 225.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ನಶ್ಮಿತಾ ಡಿನಾರಾಯಣ್.

ಆಕಾಶವಾಣಿ ಮಂಗಳೂರು ಸಮಯ 6:05 ಆಗುತ್ತಲಿದೆ. ಇದು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದಿಂದ.

0: ಇದುವರೆಗೆ ವಂದನ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಇದೀಗ ಚಿಂತನ ಹರಿಣಾಕ್ಷಿ ಕೇವಳ ಅವರಿಂದ.
1: ನಂಬಿಕೆಗಳು ಎಂದಾಗ ನಮಗೆ ಅಯಾಚಿತವಾಗಿ ನೆನಪಾಗುವುದು ಮೂಢನಂಬಿಕೆಗಳು. ಆದರೆ ಇದು ಅಸಮಂಜಸವಾದುದು. ನಮ್ಮ ಜೀವನವನ್ನು ಸುಂದರವಾಗಿ ರೂಪಿಸುವ ಹಲವು ನಂಬಿಕೆಗಳು ನಮ್ಮೆದುರಿಗಿವೆ. ದೇವರು, ವ್ಯಕ್ತಿಗಳು, ಆಚರಣೆಗಳು, ಭಾವನೆಗಳು ಇತ್ಯಾದಿಗಳೆಲ್ಲ ನಂಬಿಕೆಯ ಚೌಕಟ್ಟಿನೊಳಗೆ ಸೇರಿಕೊಂಡಿವೆ. ನಮ್ಮ ಜೀವನದ ಅನುದಿನವು ನೂತನವಾದ ನಿರೀಕ್ಷೆಗಳೊಂದಿಗೆ ಆರಂಭಗೊಂಡು ವಿನೂತನವಾದ ಅನುಭವಗಳೊಂದಿಗೆ ಅಂತ್ಯಗೊಳ್ಳುತ್ತದೆ. ಆದ್ದರಿಂದಲೇ ಜೀವನದ ಪ್ರತಿಯೊಂದು ಕ್ಷಣವನ್ನು ಆಸ್ವಾದಿಸಿ ಅನುಭವಿಸಬೇಕು. ಏಕೆಂದರೆ ಪ್ರತಿ ಕ್ಷಣವೂ ನಮಗೆ ಹೊಸ ಹೊಸ ಪಾಠಗಳನ್ನು ಕಲಿಸಿಕೊಡುತ್ತದೆ ಎಂಬ ನಂಬಿಕೆಯು ನಮ್ಮದಾಗಿರಬೇಕು. ಕೆಲವರಿಗೆ ದೇವರ ಬಗ್ಗೆ ಹೆಚ್ಚು ನಂಬಿಕೆ, ಇನ್ನು ಕೆಲವರಿಗೆ ಕಡಿಮೆ ಇರಬಹುದು. ವ್ಯಕ್ತಿ ವ್ಯಕ್ತಿಗಳ ನಡುವೆ ಪರಸ್ಪರ ನಂಬಿಕೆ ಇದ್ದಾಗ ಮಾತ್ರವೇ ಚೆನ್ನಾಗಿ ಜೀವನ ಸಾಗಿಸಲು ಸಾಧ್ಯ. ಗಂಡ ಹೆಂಡತಿ, ಗುರು ಶಿಷ್ಯ, ಪ್ರಭು ಪ್ರಜೆ ಮತ್ತು ಸ್ನೇಹಿತರೆಲ್ಲರ ನಡುವೆ ಇರಬೇಕಾದ ಪ್ರಮುಖ ಬೆಸುಗೆ ಎಂದರೆ ಅದು ನಂಬಿಕೆ. ಇಲ್ಲಿ ನಂಬಿಕೆ ಕೊರತೆಯಾದರೆ ಇತರರು ನಮಗೆ ಮಾಡುವ ಅಥವಾ ಮಾತನಾಡುವ ಎಲ್ಲವೂ ದೋಷಪೂರಿತವಾಗಿ ಕಾಣುತ್ತವೆ. ಮನೆಯಲ್ಲಿನ ಹಿರಿಯರು ಸಾಮಾನ್ಯವಾಗಿ ಕಿರಿಯರಿಗೆ ವಿವಿಧ ನಿಷೇಧಗಳನ್ನು ಹೇರುತ್ತಾರೆ.

0: ಉದಾಹರಣೆಗೆ ಮೆಟ್ಟಿಲಲ್ಲಿ ಕುಳಿತುಕೊಳ್ಳಬಾರದು, ರಾತ್ರಿ ವೇಳೆ ಉಗುರು ತೆಗೆಯುವುದು, ತಲೆ ಬಾಚುವುದು, ಸೂಜಿಯಿಂದ ಬಟ್ಟೆ ಹೊಲಿಯುವುದು ಮಾಡಬಾರದು ಎಂಬುದೇ ಮುಂತಾದ ನೂರಾರು ನಂಬಿಕೆಗಳು ಇವೆ. ಇವುಗಳು ಮೂಢನಂಬಿಕೆಗಳಲ್ಲ, ಇವುಗಳ ಹಿಂದೆ ಇರುವುದು ನೀತಿಯೇ ಆಗಿದೆ. ಒಂದು ರೀತಿಯ ಶಿಸ್ತನ್ನು ಮಕ್ಕಳಲ್ಲಿ ರೂಢಿಸಿಕೊಳ್ಳುವುದಕ್ಕೆ ಇವುಗಳೆಲ್ಲವೂ ತುಂಬ ಸಹಕಾರಿಯಾಗಿವೆ. ಹಿಂದೆ ಚಿಕ್ಕ ಚಿಕ್ಕ ಮನೆಗಳಿದ್ದ ಕಾಲಘಟ್ಟದಲ್ಲಿ ಖಂಡಿತವಾಗಿಯೂ ಇವುಗಳು ಅಗತ್ಯವಾಗಿದ್ದವು. ಇನ್ನು ನಮ್ಮ ಬಗ್ಗೆ ನಮಗೆ ನಂಬಿಕೆ ಇರುವುದು ಬಹಳ ಅಗತ್ಯ. ಇದಿಲ್ಲದೆ ಸಾಧನೆ ಮಾಡುವುದು ಅಸಾಧ್ಯ. ನಂಬಿಕೆಯನ್ನು ಕಳೆದುಕೊಂಡಾಗ ಕೆಟ್ಟ ಮಾರ್ಗವನ್ನು ಅನುಸರಿಸುವ ಸಂದರ್ಭಗಳು ಉಂಟಾಗಬಹುದು. ಇತ್ತೀಚೆಗೆ ಪತ್ರಿಕೆಯೊಂದರಲ್ಲಿ ವರದಿಯಾದಂತೆ ವೈದ್ಯಕೀಯ ಸೀಟನ್ನು ಗಿಟ್ಟಿಸಿಕೊಳ್ಳುವ ಸಲುವಾಗಿ ಒಬ್ಬ ವಿದ್ಯಾರ್ಥಿ ಕೃತಕವಾಗಿ ತನ್ನನ್ನು ತಾನು ಅಂಗವಿಕಲನನ್ನಾಗಿಸಿಕೊಂಡನಂತೆ. ಇಲ್ಲಿ ಕಾಣುವುದು ಆತನಿಗೆ ಆತನ ಮೇಲೆ ಇದ್ದ ನಂಬಿಕೆಯ ಕೊರತೆ. ಪ್ರತಿಯೊಬ್ಬರೂ ಆತ್ಮಾವಲಂಬಿಯಾಗಿ ಬಾಳುವುದನ್ನು ಕಲಿಯಬೇಕಿದೆ. ತಾನು ಇನ್ನೊಬ್ಬರಂತೆ ಆಗಬೇಕಾದ ಅಗತ್ಯವಿಲ್ಲ, ಬದಲಾಗಿ ತಾನು ತಾನೇ ಆಗಿರಬೇಕು. ಯಾವುದು ಸರಿ ಯಾವುದು ತಪ್ಪು ಎಂಬುದರ ವಿವೇಚನೆಯೊಂದಿಗೆ ತನ್ನ ಮೇಲೆ ವಿಶ್ವಾಸವನ್ನಿಟ್ಟುಕೊಂಡು ಬಾಳಿದಾಗ ಮಾತ್ರ ಬದುಕಿಗೊಂದು ಅರ್ಥ ಬರುತ್ತದೆ. ನಂಬಿಕೆ, ಅದರಲ್ಲೂ ನಮ್ಮ ಮೇಲೆ ನಮಗೆ ನಂಬಿಕೆಯಿದ್ದಾಗ ಜಾದುಗಳೇ ಸಂಭವಿಸುತ್ತವೆ. ಉದಾಹರಣೆಗೆ, ಇತ್ತೀಚೆಗೆ ಅಮೆರಿಕಾದ ನಾಸಾ ಸಂಸ್ಥೆಯು ಆಯೋಜಿಸಿದ್ದ ಚಂದ್ರಯಾನದಲ್ಲಿ ಭಾರತ ಸಂಜಾತೆ ಸುನಿತಾ ವಿಲಿಯಮ್ಸ್ ಪಾಲ್ಗೊಂಡದ್ದು ಮತ್ತು ಬಾಹ್ಯಾಕಾಶದಲ್ಲಿ ತಾಂತ್ರಿಕ ತೊಂದರೆಯಿಂದಾಗಿ ಸುಮಾರು 286 ದಿನಗಳ ಕಾಲ ಅಪಾಯಕಾರಿಯಾಗಿ ಸಿಲುಕಿಕೊಂಡು ಜೀವಭಯ ಎದುರಿಸಿದ ಸನ್ನಿವೇಶವನ್ನು ನಾವೆಲ್ಲ ತಿಳಿದಿದ್ದೇವೆ. ಈ ಸಂದರ್ಭದಲ್ಲಿ ನಾಸಾ ಸಂಸ್ಥೆಯನ್ನು ಆಡಿಕೊಂಡವರು ಅದೆಷ್ಟೋ ಮಂದಿ. ಆದರೇನಂತೆ, ಸುನಿತಾ ಮಾತ್ರ ತನ್ನ ಮೇಲೆ, ನಾಸಾದ ಮೇಲೆ ನಂಬಿಕೆಯನ್ನು ಒಂದಿನಿತೂ ಕಳೆದುಕೊಳ್ಳಲಿಲ್ಲ. ತತ್ಪರಿಣಾಮವಾಗಿ ಆಕೆ ಎಲ್ಲಾ ಅಪಾಯಗಳನ್ನು ಮೀರಿ ನಿಂತು ಕ್ಷೇಮವಾಗಿ ಭೂಮಿಗೆ ಮರಳಿದ್ದು ಈಗ ಇತಿಹಾಸ. ಇಂತಹ ಶ್ರೇಷ್ಠ ಸಾಧಕರ ಜೀವನವು ನಮ್ಮ ಎಳೆಯರಿಗೆ ದಾರಿದೀಪ ಹಾಗೂ ಅನುಕರಣೀಯ. ಆದ್ದರಿಂದ ನಂಬಿಕೆ ನಮ್ಮ ಬದುಕು ವ್ಯಕ್ತಿತ್ವಗಳ ಭಾಗವಾಗಿರಲಿ.
1: ಇದುವರೆಗೆ ಹರಿಣಾಕ್ಷಿ ಕೇವಳ ಅವರಿಂದ ಚಿಂತನ ಕೇಳಿದಿರಿ.

ಸತ್ಯ, ನಿಸ್ವಾರ್ಥತೆ ಮತ್ತು ಆಂತರಿಕ ಪರಿಶುದ್ಧತೆ, ಯಾರಲ್ಲಿ ಈ ಮೂರು ಶ್ರೇಷ್ಠ ಗುಣಗಳಿರುತ್ತದೆಯೋ ಅಂತಹವರನ್ನು ಈ ಬ್ರಹ್ಮಾಂಡದ ಯಾವ ಶಕ್ತಿಯೂ ಅಲುಗಾಡಿಸಲಾರದು.

ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿವೆ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪನಾಯಕ, ಯುಎಎಚ್ಎಸ್ ನಿಗಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾ ರಾಕೇಶ್ ಆರ್ಎನ್. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ರಾಜು ಅನಂತಸ್ವಾಮಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜನಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಚಿತ್ರಗೀತೆಗಳು. 9:05 ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು ರಕ್ಷಣಾ ಸೇವೆಯ ಭಾಗವಹಿಸುತ್ತಾರೆ. ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30 ಭಾವಗಾನ ತಿಂಗಳ ಹಾಡು. ಅನಾ ಪೂರ್ಣಿಮಾ ಅವರ ರಚನೆಯನ್ನು ಮುರಳೀಧರ ಖೇ ಅವರ

ಸಂಗೀತ ಸಂಯೋಜನೆಯಲ್ಲಿ ಹಾಡಿದವರು ಕುಮಾರಿ ಶರಧಿ ಪಾಟೀಲ್. 9:40 ಗಾಂಧಿ ಸ್ಮೃತಿ, 9:50 ಭಾವಗೀತೆಗಳು, 10:00 ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ತುಳು ಕಾರ್ಯಕ್ರಮ ಜವನೆರೆ ಕಲಾ ತುಳು ಯುವವಾಣಿ. ಹನ್ನೊಂದು ಗಂಟೆಗೆ ವನಿತಾ ವಾಣಿ ಜ್ಯೋತಿ ರಾಜೇಶ್ ಅವರಿಂದ ಕತೆ ಇರುವುದಿಲ್ಲವಾ ಬಿಟ್ಟು, ಆ ಬಳಿಕ ಜ್ಯೋತಿ ಮಹಾದೇವ್ ಅವರಿಂದ ಭಾಷಣ ಹದಿಹರೆಯ. 11:30 ಹಿಂದಿ ಚಿತ್ರಗೀತೆಗಳು, 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರ್ಯಕ್ರಮ ವನಿತಾ ವಿಹಾರ. ಹಾಸನದ ಶ್ರೀಲಕ್ಷ್ಮಿ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ ಸುಜಾತ ಎಫ್ ತಳ್ವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ

ಹನ್ನೊಂದು ಗಂಟೆಗೆ ವನಿತಾ ವಾಣಿ ಜ್ಯೋತಿ ರಾಜೇಶ್ ಅವರಿಂದ ಕತೆ ಇರುವುದಿಲ್ಲವಾ ಬಿಟ್ಟು, ಆ ಬಳಿಕ ಜ್ಯೋತಿ ಮಹಾದೇವ್ ಅವರಿಂದ ಭಾಷಣ ಹದಿಹರೆಯ. ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು, ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರ್ಯಕ್ರಮ ವನಿತಾ ವಿಹಾರ. ಹಾಸನದ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ ಸುಜಾತ ಎಫ್ ತಳ್ವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರೋಗ್ಯ ಸಂಚಿಕೆ. ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ದ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾ ಗಿರೀಶ್ ಕುಮಾರ್ ಎಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮನಾಂಬಿಕಾ ಎಂಎಸ್. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಪಿಎಂ ಅಟಲ್ ಭೂಜಲ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ರೇಣುಕಾ ನಾಕೋಡ್ ಹಾಡಿರುವ ವಚನಗಳನ್ನು ಕೇಳುವಿರಿ. ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು, ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು. ಸಾಯಂಕಾಲದ ಪ್ರಸಾರದಲ್ಲಿ ಐದು ಗಂಟೆಗೆ ಕನ್ನಡ ಚಿತ್ರಗೀತೆಗಳು, ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಭಾವಗೀತೆಗಳು. ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ, ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನ. ಭಾಗವಹಿಸುತ್ತಾರೆ ಡಾ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು, ಮಾನಸಿಕ ಆರೋಗ್ಯ ವಿಭಾಗ, ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆರು ಗಂಟೆ ಹತ್ತು ನಿಮಿಷಕ್ಕೆ ತುಳು ಕಾರ್ಯಕ್ರಮ ಪದರಂಗೀತ ಪ್ರಸ್ತುತಿ ಅಕ್ಷತಾ ರಾಜ್ಪೇರ್ಲಾ. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಅವಲೋಕನ. ಆರು ಗಂಟೆ ಐವತ್ತು ನಿಮಿಷಕ್ಕೆ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುತ್ತಾರೆ ಜಲಾನಯನ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರಾದ ಮೊಹಮ್ಮದ್ ಪರ್ವೀಸ್ ಬಂಥನಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು, ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಟುಡೇ ಇನ್ ಪಾರ್ಲಿಮೆಂಟ್. ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಗೀತಾ ಕುಂದಾಪುರ ಅವರಿಂದ ಕತೆ ಸ್ವಾರ್ಥ ನಿಸ್ವಾರ್ಥ. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಚಿತ್ರಗೀತೆಗಳು. ಹತ್ತು ಗಂಟೆಗೆ ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ಧ್ವನಿಮುದ್ರಣದ ಪ್ರಸಾರ. ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ.

0: ಆಕಾಶವಾಣಿ ಮಂಗಳೂರು.
1: ಮೈಸೂರು ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಮಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಗೋಡಲು ಮಾಡಿಸಬೇಕು.
6: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
7: ಪ್ರಿಯ ಶ್ರೋತೃಗಳೇ ನಮಸ್ಕಾರ. ನಾನು ಡಾಕ್ಟರ್ ಸ್ನೇಹಾ ಶಿಗಿಹಳ್ಳಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಆಹಾರ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾವು ಜಂಕ್ ಫುಡ್ ಯುಗದಲ್ಲಿ ಪೋಷಕಾಂಶಗಳು ಮತ್ತು ಆರೋಗ್ಯಕರ ಲಂಚ್ ಬಾಕ್ಸ್ ಎಂಬ ವಿಷಯವನ್ನು ತಿಳ್ಕೊಳ್ಳೋಣ. ಇದರಲ್ಲಿ ಪ್ರಮುಖವಾಗಿ ನಾವು 4 ವಿಷಯಗಳನ್ನು ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. 1, ಸಮತೋಲಿತ ಲಂಚ್ ಬಾಕ್ಸ್ನಲ್ಲಿ ಯಾವೆಲ್ಲ ಅಂಶಗಳನ್ನು ನಾವು ಗಮನ

0: ಅದಲ್ಲಿಟ್ಕೋಬೇಕು ಅಂತ. ಒಂದು ಕಾರ್ಬೋಹೈಡ್ರೇಟ್, ನಿಮಗೆಲ್ಲ ತಿಳಿದಿರೋ ಹಾಗೆ ಕಾರ್ಬೋಹೈಡ್ರೇಟನ್ನು ನಾವು ಶಕ್ತಿಗೋಸ್ಕರ ಬಳಸುವಂಥದ್ದು. ಅದರಲ್ಲೂ ಮುಖ್ಯವಾಗಿ ನಮಗೆ ಏಕದಳ ಧಾನ್ಯ, ದ್ವಿದಳ ಧಾನ್ಯಗಳನ್ನು ನಾವು ಬಳಕೆ ಮಾಡ್ಕೋಬಹುದು. ಅದರಲ್ಲೂ ಮತ್ತೆ ಹೆಚ್ಚಾಗಿ ಅಂತಂದರೆ ಸಿರಿಧಾನ್ಯಗಳು ಅಂದಾಗ ಜೋಳ ಆಗಿರಬಹುದು, ರಾಗಿ ಆಗಿರಬಹುದು, ನವಣೆ ಆಗಿರಬಹುದು, ಸಾವೆ, ಸಜ್ಜೆ, ಹಾರ್ಕ, ಊದ್ಲು, ಬರಗು, ಕೊರ್ಲೆ, ಈ ಥರದ ಆಹಾರಗಳನ್ನು ನಾವು ಬಳಸ್ಕೊಂಡು ನಾವು ಲಂಚ್ ಬಾಕ್ಸ್ನ ರೆಡಿ ಮಾಡ್ಕೋಬಹುದು. ಈವನ್ ಗೋಧಿ ಮತ್ತು ಬ್ರೌನ್ ರೈಸ್ನು ಕೂಡ ನಾವು ಇದರಲ್ಲಿ ಬಳಕೆ ಮಾಡ್ಕೋಬಹುದಾಗಿದೆ. ಇನ್ನು ಪ್ರೋಟೀನ್ ಅಂದರೆ ನಮ್ಮ ದೇಹದ ಬೆಳವಣಿಗೆಗೆ ಬೇಕಾಗಿರುವಂತಹ ಒಂದು ಅತ್ಯವಶ್ಯಕವಾದ ಪೋಷಕಾಂಶ ಅಂತ ಹೇಳ್ಬೋದು. ಇದನ್ನು ನಾವು ಹೆಚ್ಚಾಗಿ ದ್ವಿದಳ ಧಾನ್ಯಗಳಲ್ಲಿ, ಆಮೇಲೆ ಮಾಂಸಾಹಾರಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ನಿಮಗೆ ಮೀನು, ಮೊಟ್ಟೆ ಮತ್ತು ಚಿಕನ್ನು, ಪನ್ನೀರು, ಈ ಥರದ ಈ ಆಹಾರಗಳಲ್ಲಿ ನಿಮಗೆ ಲಭ್ಯವಿರುತ್ತೆ. ಆಮೇಲೆ ಇನ್ನು ತರಕಾರಿಗಳು, ಅದರಲ್ಲಿ ಯಥೇಚ್ಛವಾಗಿ ನಿಮಗೆ ಫ್ರೆಶ್ ವೈಟಮಿನ್ಸ್ ಆ್ಯಂಡ್ ಫೈಬರ್ಸು ಚೆನ್ನಾಗಿರುತ್ತೆ. ನಿಮಗೆ ಯಾವೆಲ್ಲ ತರಕಾರಿಗಳು, ಬಣ್ಣ ಬಣ್ಣದ ತರಕಾರಿಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಅದರಲ್ಲೂ ಕ್ಯಾರೆಟ್ ಆಗಿರಬಹುದು, ಬೀಟ್ರೂಟ್ ಆಗಿರಬಹುದು, ಮೂಲಂಗಿ ಆಗಿರಬಹುದು, ಕ್ಯಾಪ್ಸಿಕಮ್ ಆಗಿರಬಹುದು, ಪಾಲಕ್ ಆಗಿರಬಹುದು. ಸೊ ನಿಮಗೆ ಇಷ್ಟ ಬರುವಂತಹ ಕಲರ್ಫುಲ್ ವೆಜಿಟೇಬಲ್ಸನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇನ್ನು ಹಣ್ಣು ಮತ್ತು ಯೋಗರ್ಟ್ ಅಂದರೆ ಪ್ರತಿರೋಧಕ ಶಕ್ತಿ ಮತ್ತು ಕ್ಯಾಲ್ಶಿಯಮನ್ನು ಹೆಚ್ಚಿಗೆ ಮಾಡುವಂಥ ಆಹಾರಗಳನ್ನು ನೀವು ಯಾವುದಾದ್ರೂ ಹಣ್ಣುಗಳನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಇನ್ನು ಜಂಕ್ ಫುಡ್ನಿಂದ ದೂರ ಇರೋದಕ್ಕೆ ನೀವು ಇವುಗಳನ್ನು ಬದಲಾಯಿಸ್ಕೊಳ್ಬೇಕಾಗುತ್ತೆ. ಮೊದಲನೇದು, ಒಂದು ಬಿಸ್ಕೆಟ್ ಬದಲು ರಾಗಿ ಮಾಲ್ಟ್ ಅಥವಾ ಓಟ್ಸ್ನಿಂದ ಮಾಡಿರುವಂತಹ ಲಡ್ಡು, ಈ ಥರದ ಆಹಾರಗಳನ್ನು ನೀವು ಆಯ್ಕೆ ಮಾಡಿಕೊಡ್ಬೇಕು. ಇನ್ನು ಚಿಪ್ಸ್ ಬದಲಾಗಿ ಕಡಲೆಯಿಂದ ಮಾಡಿಟ್ಟಿರುವಂತಹ ಕುರುಕುಲು ತಿಂಡಿಗಳಾಗಿರ್ಬೋದು, ಮಿಕ್ಸ್ಡ್ ವೆಜ್ ಸಲಾಡ್ಸ್ ಆಗಿರಬಹುದು, ಈ ಥರದ ಆಹಾರಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ಪ್ರತಿ ಮಕ್ಕಳಿಗೂ ನಾವು ಚಿಪ್ಸ್ ಅಂತಂದಾಗ ನಾವು ಯಾರನ್ನೂ ತಡಿ ಹಿಡಿಯೋಕ್ಕೆ ಆಗಲ್ಲ, ಎಲ್ರಿಗೂ ಇಷ್ಟ ಅದು. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕಂತಂದರೆ ನಾವು ಆದಷ್ಟು ಕಲರ್ಫುಲ್ ಆಗಿರುವಂತಹ ವೆಜ್ ಸಲಾಡ್ಸನ್ನು ಮಕ್ಕಳಿಗೆ ಪ್ಯಾಕ್ ಮಾಡಿ ಕೊಡಬಹುದು. ಇನ್ನು ಸಿಹಿ ಪಾನೀಯ ಬದಲು ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಈಗ ಹೈಲಿ ಪ್ರೊಸೆಸ್ಡ್ ಶುಗರ್ ಕಂಟೆಂಟು ಜಾಸ್ತಿ ಇರುತ್ತೆ ನಿಮ್ಮ ಸಿಹಿ ಪಾನೀಯಗಳಲ್ಲಿ. ಅದ್ರ ಬದಲಾಗಿ ನೀವು ಮನೆಯಲ್ಲೇ ತಯಾರಿಸ್ಬೋದಾದಂತಹ ನಿಂಬೆ ಹಣ್ಣಿನ ಪಾನಕ ಆಗಿರಬಹುದು, ಅಥವಾ ಒಂದು ಬಾಟ್ಲ್ ಮೊಸರಿಗೆ ನೀವು ಒಂದು ಸ್ವಲ್ಪ ನೀರು ಹಾಕಿ ತೆಳುವಾಗಿ ಮಜ್ಜಿಗೆ ಮಾಡಿಕೊಡಬಹುದು. ಸೊ ಈ ಥರ ಒಂದಿಷ್ಟು ಪ್ರಯೋಗಗಳನ್ನು ನೀವು ಅಳವಡಿಕೆ ಮಾಡ್ಕೋಬೇಕಾಗುತ್ತೆ. ಇನ್ನು ನಾವು ಪದೇ ಪದೇ ಅದನ್ನೇ ತಿನ್ನೋದಕ್ಕಿಂತ ವಾರಕ್ಕೊಂದ್ಸರ್ತಿ ಮೆನುನ ಬದಲಾಯಿಸಬೇಕು. ಅಂದರೆ ಪ್ರತಿ ದಿವಸ ನಾವು ಅದೇ ರಿಪೀಟೆಡ್ಲಿ ಕೊಡ್ತಾ ಹೋದರೆ ಮಕ್ಕಳಿಗೂ ಮೊನೋಟನಸ್ ಆಗಿ ಬೋರ್ ಆಗಬಹುದು, ತಿಂದೇನೆ ಇರಬಹುದು. ಸೊ ಹಾಗಾಗಿ ನಾವು ವಾರಕ್ಕೊಂದ್ಸರ್ತಿ ಮಕ್ಕಳಿಗೆ ಬೇಸರವಾಗದೇ ಇರೋ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಾವು ಮೆನುನ ಚೇಂಜ್ ಮಾಡಿ ಬಣ್ಣ ಬಣ್ಣದ ತರಕಾರಿಗಳನ್ನು ಬಳಸಿ ಕಲರ್ಫುಲ್ ಆಗಿ ಮತ್ತು ತರಕಾರಿಗಳನ್ನು ಅಟ್ರ್ಯಾಕ್ಟಿವ್ ಆಗಿ ಕಟ್ ಮಾಡಿ ಒಂದು ಒಳ್ಳೆ ಶೇಪಲ್ಲಿ, ಅಂದರೆ ನಕ್ಷತ್ರದ ಶೇಪಲ್ಲೋ ಅಥವಾ ಚಂದ್ರಮಾನ ಶೇಪಲ್ಲೋ ಆ ಥರ ಒಂದು ಅಟ್ರ್ಯಾಕ್ಟಿವ್ ಆಗಿ ಶೇಪಲ್ಲಿ ಕಟ್ ಮಾಡಿಕೊಟ್ಟಾಗ ಮಕ್ಕಳು ಕೂಡ ಅದನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಸಣ್ಣ ಪ್ರಮಾಣದಲ್ಲಿ ತಯಾರಿಸೋದು, ಹೆಚ್ಚು ತಿನ್ನದೇ ಇರೋದಕ್ಕೆ ನಾವು ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ಅವಕ್ಕೆ ಲಂಚ್ ಬಾಕ್ಸ್ನಲ್ಲಿ ತಯಾರು ಮಾಡಿಕೊಡೋದು ಉತ್ತಮ. ನಿಮ್ಮ ಲಂಚ್ ಬಾಕ್ಸ್ ನಿಮ್ಮ ಆರೋಗ್ಯದ ಪ್ರತಿಬಿಂಬ, ನಿಮ್ಮ ಆರೋಗ್ಯವೇ ನಿಮ್ಮ ಸಂಪತ್ತು. ಹೆಚ್ಚಿನ ಮಾಹಿತಿಗಾಗಿ 8431207756ಕ್ಕೆ ಸಂಪರ್ಕಿಸಿ. ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
2: ಆಕಾಶವಾಣಿ ಮಂಗಳೂರು.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಮಂಗಳೂರು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಮೂಲವ್ಯಾಧಿಯ ಚಿಕಿತ್ಸಾ ಕ್ರಮಗಳು. ಪ್ರಸ್ತುತಿ ಡಾಕ್ಟರ್ ರಾಕೇಶ್ ಆರ್ ಎನ್.
1: ಚಿಕಿತ್ಸೆಗೆ ಬಂದಾಗ ನಾವು ನೋಡ್ತೇವೆ ಹಲವಾರು ಜನರಲ್ಲಿ ಮೂಲವ್ಯಾಧಿ ಇರುತ್ತೆ. ಆದರೆ ಎಷ್ಟೋ ಜನ ಹೇಳ್ತಾರೆ, ನನಗೂ ಈ ಥರ ತೊಂದರೆ ಇತ್ತು ಸುಮಾರು ವರ್ಷಗಳ ಮೊದಲೇ, ಆದರೆ ನಾನು ಏನು ಔಷಧಿ ಮಾಡಲಿಲ್ಲ, ನಾನು ಊಟದಲ್ಲಿ ವ್ಯತ್ಯಾಸ ಮಾಡಿಕೊಂಡೆ ಅಥವಾ ಸ್ವಲ್ಪ ನೀರು ಜಾಸ್ತಿ ಸೇವನೆ ಮಾಡಿದೆ, ಅದು ಅಲ್ಲಿಗೆ ರಕ್ತ ಸೋರುವಿಕೆ ಕಮ್ಮಿ ಆಯಿತು ಅಥವಾ ನೋವು ಕಮ್ಮಿ ಆಯಿತು, ಆದರೆ ಈ ಸತಿ ಕಮ್ಮಿ ಆಗಿಲ್ಲ ಅಂತೇಳಿ ನಮ್ಮಲ್ಲಿ ಬರ್ತಾರೆ. ಹಾಗೆ ನಾವು ನೋಡ್ಬೇಕಂತೇಳಿ ಆದರೆ ಮೊದಲಿನಿಂದಾಗಿ ಈ ಔಷಧವನ್ನು ಸೇವಿಸುವಂಥದ್ದು, ಹೊಟ್ಟೆಗೆ ಔಷಧಿ ಕೊಡುವಂಥದ್ದು ಅಥವಾ ಅಲ್ಲಿ ಸ್ಥಾನಿಕ ಚಿಕಿತ್ಸೆಯನ್ನು ಮಾಡುವಂಥದ್ದು. ಆರಂಭಿಕ ಹಂತ ಅಂತ ಹೇಳಿದ್ರೆ ಗ್ರೇಡ್ 1 ಅಥವಾ 2 ಈ ಹೆಮರಾಯ್ಡ್ಸ್ ಅಥವಾ ಈ ಮೂಲವ್ಯಾಧಿಗಳಲ್ಲಿ ಸಾಮಾನ್ಯವಾಗಿ ನಾವು ಔಷಧಿಗಳಲ್ಲಿ ಗುಣಪಡಿಸಬಹುದು. ಹೇಗೆ ಅಂತ ಹೇಳಿದರೆ, ನಮಗೆ ಆಯುರ್ವೇದದಲ್ಲಿ ಏನು ಹೇಳಿದೆ ಅಂತ ಹೇಳಿದರೆ, ಎಲ್ಲ ಮೂಲವ್ಯಾಧಿಗೆ ಮೂಲ ಕಾರಣ ಅಂತ ಹೇಳಿದರೆ ಆಮ ಅಂತ ಹೇಳಿದರೆ, ಅಂದರೆ ನಾವು ತಗೊಂಡ ಆಹಾರ ಜೀರ್ಣವಾಗದೆ ಗಟ್ಟಿಯಾಗಿ ಮಲವಿಸರ್ಜನೆ ಸರಿಯಾಗದೆ ಆಗಿರುವುದರಿಂದ ಆಗ್ತದೆ. ಹಾಗಾಗಿ ಅದನ್ನು ಸರಿಪಡಿಸಲು ದೀಪನ ಪಾಚನ ಅಂತ ಹೇಳಿದರೆ, ಹಸಿವು ಮತ್ತು ಜೀರ್ಣ ಸರಿಯಾಗುವಂತಹ ಮತ್ತು ಮಲಬದ್ಧತೆಯನ್ನು ನಿವಾರಿಸುವಂತಹ ಔಷಧಿಗಳನ್ನು ಕೊಡ್ತೇವೆ. ಸಾಮಾನ್ಯವಾಗಿ ನಾವು ತ್ರಿಫಲಚೂರ್ಣ ಅಥವಾ ಅಗ್ನಿತುಂಡಿವಟಿ ಇವುಗಳನ್ನು ಹೇಳುತ್ತೇವೆ, ಅಥವಾ ಹಲವಾರು ಲೇಹ್ಯಗಳಿರಬಹುದು, ಕಾಂಕಾಯನ ಲೇಹ್ಯ ಅಥವಾ ಸೂರ್ಣಾದಿ ಲೇಹ್ಯ ಅಥವಾ ಚಿರಬಿಲ್ವಾದಿ ಲೇಹ್ಯ ಈ ಥರ, ಅಥವಾ ಕೆಲವು ಕಷಾಯಗಳಲ್ಲಿ ಅಭಯಾರಿಷ್ಟ, ಚಿರಬಿಲ್ವಾದಿ ಕಷಾಯ ಇವುಗಳನ್ನು ಸೇವಿಸಬಹುದು. ಹಾಗೆಯೇ ಮಲವಿಸರ್ಜನೆಯು ಇನ್ನೂ ಸುಲಭವಾಗಲು ತ್ರಿಫಲಚೂರ್ಣ ಅಥವಾ ಹರಳೆಣ್ಣೆ ಇದರ ಪ್ರಯೋಗವನ್ನು ಸಹ ನಾವು ಹೇಳ್ತೇವೆ. ಇದು ಸಾಮಾನ್ಯವಾಗಿ ಕಾಣ್ತದೆ. ಮತ್ತೆ ನಮ್ಮ ಕೆಲವು ರೋಗಿಗಳಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ, ಊತ ಜಾಸ್ತಿ ಇರ್ತದೆ, ಆ ಊತದಿಂದ ಅತಿಯಾದ ನೋವು ಇರ್ತದೆ, ಅವರಿಗೆ ದಿನನಿತ್ಯದ ಕೆಲಸವನ್ನು ಮಾಡಲಿಕ್ಕಾಗಲ್ಲ, ಹಾಗೂ ರಕ್ತ ಸೋರುವಿಕೆ ಜಾಸ್ತಿ ಇರ್ತದೆ. ಇಂತಹ ಸಂದರ್ಭದಲ್ಲಿ ನಾವು ನಾಗಕೇಶರ ಅಥವಾ ಶುಂಠಿ ಇದನ್ನು, ಸುವರ್ಣಗೆಡ್ಡೆ ಇದರದನ್ನು ಅವರಿಗೆ ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತವೆ. ಅಥವಾ ಒಣ ಅಂತ ಹೇಳಿದರೆ ಅಥವಾ ಡ್ರೈ ಅರ್ಷಸ್, ಎಲ್ಲಿ ನಮಗೆ ಬ್ಲೀಡಿಂಗ್ ಕಮ್ಮಿ ಇರ್ತದೆ ಅಥವಾ ರಕ್ತ ಸೋರಿಕೆ ಇರುವುದಿಲ್ಲ, ಅಂಥದ್ರಲ್ಲಿ ಆರಗ್ವದಾದಿ ಕಷಾಯ ಇಂಥದ್ದುಗಳನ್ನು ನಾವು ವಿಶೇಷವಾಗಿ ಹೇಳ್ತೇವೆ. ಗ್ರೇಡ್ 2, 3 ಅಥವಾ 4 ಇವುಗಳಲ್ಲಿ ನಾವು ವಿಶೇಷವಾದ ಆಯುರ್ವೇದ ಚಿಕಿತ್ಸೆಯನ್ನು ಕೈಗೊಳ್ತೇವೆ. ಅದರಲ್ಲಿ ಮೊದಲನೇದಾಗಿ ಕ್ಷಾರಕರ್ಮ ಅಂತ ಹೇಳಿ ಮಾಡ್ತೇವೆ. ಕ್ಷಾರ ಅಂತ ಹೇಳುವಂಥದ್ದು ಔಷಧಿಯನ್ನು ನಾವು ತಯಾರಿಸಿ ಒಳಗೆ ಅಂತ ಹೇಳಿದರೆ ಗುದದ್ವಾರದ ಒಳಗಿರುವ ಮೂಲವ್ಯಾಧಿಗಳಲ್ಲಿ ಈ ಲೇಪನವನ್ನು ಹಚ್ಚುತ್ತೇವೆ. ಈ ಕ್ಷಾರಕರ್ಮದಲ್ಲಿ ಹೇಗೆ ಅಂತ ಹೇಳಿದರೆ, ರಕ್ತ ಸೋರುವಿಕೆ ಇರುವಂಥದ್ದನ್ನು ನಿಲ್ಲಿಸುತ್ತದೆ ಮತ್ತು ಆ ಮೂಲವ್ಯಾಧಿಯ ಗೆಡ್ಡೆಯನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುತ್ತದೆ. ಇನ್ನೊಂದು ಚಿಕಿತ್ಸೆ ಅಂತ ಹೇಳಿದರೆ ಕ್ಷಾರಸೂತ್ರ ಅಂತ ಹೇಳಿ ಸಾಮಾನ್ಯವಾಗಿ ನೀವೆಲ್ಲರೂ ಕೇಳಿರ್ತೀರಿ. ಕ್ಷಾರಸೂತ್ರ ಪ್ರಯೋಗ ಅಂತ ಹೇಳುವಂಥದ್ದು, ಹೊರಗಡೆ ಬಾಹ್ಯ ಮೂಲವ್ಯಾಧಿಯಲ್ಲಿ ನಾವು ಈ ನೂಲಿನಲ್ಲಿ ಅಳವಡಿಸಿಕೊಳ್ತೇವೆ. ಇದು ಹೊರಗಡೆ ಪ್ರೊಲ್ಯಾಪ್ಸ್ಡ್ ಆಗಿರುವಂತಹ ಅಥವಾ ಹೊರಬಂದಿರುವಂತಹ ಕೆಲವು ಮೂಲವ್ಯಾಧಿಗಳಲ್ಲಿ ಉಪಯೋಗಿಸುತ್ತೇವೆ. ಅಗ್ನಿಕರ್ಮ ಚಿಕಿತ್ಸೆ ಅಂತ ಹೇಳಿದರೆ, ಥರ್ಮಲ್ ಕಾಟರಿ ಅಥವಾ ಮೂಲವ್ಯಾಧಿಗೆ ಕರೆಂಟ್ ಅನ್ನು ಪಾಸ್ ಮಾಡಿ ಅದನ್ನು ಸಣ್ಣದಾಗಿ ಮಾಡುವಂಥದ್ದು, ಅದನ್ನು ಗುಣಪಡಿಸುವಂತಹ ವಿಶೇಷ ಚಿಕಿತ್ಸೆಯು ನಮ್ಮಲ್ಲಿದೆ.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಮೂಲವ್ಯಾಧಿಯ ಚಿಕಿತ್ಸಾ ಕ್ರಮಗಳು. ಪ್ರಸ್ತುತಿ ಡಾಕ್ಟರ್ ರಾಕೇಶ್ ಆರ್ ಎನ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು, ರೈತರಿಗೆ ಸಲಹೆ.
3: ಬಜೆಯನ್ನ ಸಂಸ್ಕೃತದಲ್ಲಿ ವಚ, ಗೋಲೋಮಿ, ಉಗ್ರಗಂಧ ಎಂದು ಕರೆಯುತ್ತಾರೆ. ಇದಕ್ಕೆ ಕಾರಣ ಅದು ವಾಕ್ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೇರಿನ ಮೇಲೆ ಹಸುವಿನ ಕೂದಲಿನಂಥ ಎಲೆಗಳಿವೆ, ಹಾಗೆಯೇ ವಾಸನೆ ತೀಕ್ಷ್ಣವಾಗಿದೆ ಎನ್ನುವುದೇ ಕಾರಣ. ಬಜೆ ಚಿಕ್ಕ ಮಕ್ಕಳ ಎಲ್ಲ ರೋಗಗಳಿಗೂ ಸಂಜೀವಿನಿಯಾಗಿದೆ. ಇದು ರುಚಿಯಲ್ಲಿ ಕಹಿ ಖಾರ ಉಳ್ಳದ್ದಾಗಿದ್ದು ತೀಕ್ಷ್ಣ ಉಷ್ಣ ಗುಣವನ್ನು ಹೊಂದಿದೆ. ಹೆಚ್ಚು ನೀರಿರುವ ಸ್ಥಳಗಳಲ್ಲಿ ಬೆಳೆಯುವ ಇದನ್ನು ಔಷಧಿ ತಯಾರಿಕೆಯಲ್ಲಿ ಹಾಗೂ ಪಾನೀಯಗಳಿಗೆ ಸುವಾಸನೆ ನೀಡಲು ಉಪಯೋಗಿಸುತ್ತಾರೆ. ಇದರ ಕಾಂಡವನ್ನು ಮಕ್ಕಳಿಗೆ ಹುಟ್ಟಿನಿಂದ 16 ವರ್ಷದವರೆಗೆ ಕಪದೋಷದ ಪ್ರಾಬಲ್ಯದಲ್ಲಿ ಕೊಡುತ್ತಾರೆ. ಮಕ್ಕಳು ಹುಟ್ಟಿದಾಗಿನಿಂದ 1 ವರ್ಷದವರೆಗೆ ಪ್ರತಿದಿನವೂ ಬಜೆಯನ್ನು ಹಾಲಿನಲ್ಲಿ ತೇಯ್ದು ತಿನ್ನಿಸಬೇಕು ಎಂಬ ಪ್ರತೀತಿ ಇದೆ. ಕಡಲೆಕಾಳಿನ ಪ್ರಮಾಣದಷ್ಟು ಖಾಲಿ ಹೊಟ್ಟೆಯಲ್ಲಿ ಕೊಡುವುದು ಒಳ್ಳೆಯದು. ಇದರಿಂದ ಮಕ್ಕಳಿಗೆ ಕಫ ಕಟ್ಟುವುದಿಲ್ಲ, ಜೀರ್ಣಶಕ್ತಿ ಹೆಚ್ಚುತ್ತದೆ.

0: ಪ್ರತಿದಿನ ಬಜೆ ಮತ್ತು ಜಾಯಿಕಾಯಿ ತೇಯ್ದು ಮಗುವಿಗೆ ನೆಕ್ಕಿಸಿದರೆ ಹಾಲು ಕಕ್ಕುವುದು, ಅಜೀರ್ಣ ಮುಂತಾದವುಗಳು ನಿಲ್ಲುತ್ತವೆ ಎಂದು ಹೇಳಲಾಗಿದೆ. ಮಕ್ಕಳಿಗೆ ಅತಿಯಾದ ಅಜೀರ್ಣವಾಗಿದ್ದರೆ ಬಜೆಯನ್ನು ಹಾಲಿನಲ್ಲಿ ತೇಯ್ದು ನೆಕ್ಕಿಸುವುದು ಒಳ್ಳೆಯದು. ಬಜೆಯನ್ನು ಧೂಪ, ಊದುಬತ್ತಿ, ಹವನ ಮತ್ತು ಯಜ್ಞ ಸಾಮಗ್ರಿಗಳನ್ನು ತಯಾರಿಸಲು ಕೂಡ ಉಪಯೋಗಿಸುತ್ತಾರೆ. ಬೇರುಗಳಿಂದ ತೆಗೆದ ಎಣ್ಣೆಯನ್ನು ನೊಣ, ಸೊಳ್ಳೆ, ತಿಗಣೆ, ಹೇನುಗಳ ಹತೋಟಿಗೆ ಕೂಡ, ಹಾಗೆಯೇ ಕೀಟನಾಶಕವಾಗಿ ಕೂಡ ಬಳಸುತ್ತಾರೆ. ಕೀಟನಾಶಕ ಶಕ್ತಿ ಎಣ್ಣೆಯಲ್ಲಿರುವ ಬೀಟಾ ಅಸರೋನ್ನಿಂದ ಬಂದದ್ದು. ಇದನ್ನು ದವಸ ಧಾನ್ಯಗಳ ಸಂರಕ್ಷಣೆಯಲ್ಲಿ ಕೂಡ ಉಪಯೋಗಿಸುತ್ತಾರೆ. ಇದನ್ನು ಬೆಳೆಸಲು ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದ ಹವಾಮಾನ ಬೇಕಾಗುತ್ತದೆ. ಒಳ್ಳೆಯ ಮತ್ತು ವರ್ಷವಿಡೀ ಹಂಚಿಕೆಯಾದ ಮಳೆಯಲ್ಲಿ ಇದು ಚೆನ್ನಾಗಿ ಬರುತ್ತದೆ. ಕೊಯ್ಲು ಮತ್ತು ಬೇರುಗಳನ್ನು ಒಣಗಿಸುವ ಸಮಯದಲ್ಲಿ ಸಾಕಷ್ಟು ಸೂರ್ಯನ ಬೆಳಕು ಇರಬೇಕು. ಭತ್ತದ ಗದ್ದೆಯಲ್ಲಿನ ಭೂಮಿಯನ್ನು ಹಸಿ ಮಾಡುವ ರೀತಿ ಈ ಬೆಳೆಗೂ ಕೂಡ ಭೂಮಿಯನ್ನು ಉಳುಮೆ ಮಾಡಿ ನೀರನ್ನು ಹಾಯಿಸಿ ಪುನಃ ಉಳುಮೆ ಮಾಡಬೇಕು. ಮೊಳಕೆ ಒಡೆದ ನಂತರ ಕಾಂಡದ ತುಂಡುಗಳನ್ನು 30x30 cm ಅಂತರದಲ್ಲಿ 5 cm ಆಳದಲ್ಲಿ ಬಿತ್ತನೆ ಮಾಡಬೇಕು. ಎರಡನೇ ಸಾಲಿನ ಗಿಡಗಳನ್ನು ಒಂದನೇ ಸಾಲಿನ ಮಧ್ಯದಲ್ಲಿ ಬರುವಂತೆ, ಅಂದರೆ ತ್ರಿಕೋಣಾಕೃತಿಯಲ್ಲಿ ಬಿತ್ತನೆ ಮಾಡುವುದು ಒಳ್ಳೆಯದು. ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಮತ್ತು 1/3 ಭಾಗ ಸಾರಜನಕ, ರಂಜಕ, ಪೊಟ್ಯಾಷ್ ಬಿತ್ತನೆ ಸಮಯದಲ್ಲಿ ಹಾಕಬೇಕು. ಬಿತ್ತನೆಯ ಮೊದಲಿಗೆ 5 cm, ನಂತರ 10 cm ನೀರು ನಿಲ್ಲುವ ಹಾಗೆ ನೋಡಬೇಕು. ಕಳೆಗಳನ್ನು ತೆಗೆದು ಸಸಿಗಳ ಬುಡಕ್ಕೆ ಮಣ್ಣನ್ನು ಏರಿಸಬೇಕು. ಬಿತ್ತನೆ ಮಾಡಿದ 1 ವರ್ಷದ ನಂತರ ಬೆಳೆ ಕೊಯ್ಲಿಗೆ ಸಿದ್ಧವಾಗ್ತದೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದಾಗ ಕೊಯ್ಲು ಪ್ರಾರಂಭಿಸಬೇಕು. ಭೂಮಿಯನ್ನು ಅಗೆಯಲು ನೀರು ಹಾಯಿಸಿ 60 cm ಆಳದವರೆಗೆ ಅಗೆದು ಬೇರು ಮತ್ತು ಗುಪ್ತ ಕಾಂಡಗಳನ್ನು ತೆಗೆಯಬೇಕು. ನಂತರ ನೀರಿನಲ್ಲಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಗೋಣಿಚೀಲದಲ್ಲಿ ತುಂಬಿಡಬೇಕು. ಸುಮಾರು ಹೆಕ್ಟೇರಿಗೆ 10 ಟನ್ ಗುಪ್ತಕಾಂಡದ ಬೇರಿನ ಇಳುವರಿ ದೊರೆಯುತ್ತದೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ, ಆಕಾಶವಾಣಿ ಮಂಗಳೂರು.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ಈ ಗೀತೆ ಕೇಳುತ್ತಿದ್ದರೆ ನಮ್ಮ ಗರಿವಿಲ್ಲದೆ ನಮ್ಮ ಕಂಠದಿಂದಲೂ ಈ ಗೀತೆ ಹೊಮ್ಮುತ್ತದೆ. ಆದರೆ ಜನಪ್ರಿಯ ಗಾಯಕ ಜೋಡಿ ಎಸ್ ಪಿ ಬಿ ಸರ್ ಹಾಗೂ ಎಸ್ ಜಾನಕಿಯವರ ಗಾಯನದ ಮುಂದೆ ನಾವು ಸೋಲೊಪ್ಪಲೇಬೇಕು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದಿಂದ.

0: ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30
1: ಆಕಾಶವಾಣಿ ಮಂಗಳೂರು ಸಮಯ 7:02 ಆಗುತ್ತಲಿದೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ. 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನಶೆ ಮುಕ್ತ ಕರ್ನಾಟಕ. ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟ್ರೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ, ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ. ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚುಗಾರ ಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪಾ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಈಗ ವಾರ್ತೆಗಳ ವಿವರ. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ, ಆಪರೇಷನ್ ರೈಸ್, ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ, ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಗ್ರಾಮೀಣಾಭಿವೃದ್ಧಿ ತಜ್ಞ, ಸಮಾಜ ವಿಜ್ಞಾನಿ ಧಾರವಾಡದ ಡಾ ಪ್ರಕಾಶ್ ಭಟ್ ನೇತೃತ್ವದಲ್ಲಿ ಧಾರವಾಡ ಹಾಗೂ ಗದಗ್ ಜಿಲ್ಲೆಯ ಆಯ್ದ 12 ಗ್ರಾಮಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರಾಮ ವಿಕಾಸ ಕಾರ್ಯ ನಡೆಯುತ್ತಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರಶೆಟ್ಟಿ ಕೊಪ್ಪದಲ್ಲಿ ಗ್ರಾಮದ ಮಹಿಳೆಯರು, ಮಕ್ಕಳು ಹಾಗೂ ಯುವಜನತೆ ತಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ಸಂಪೂರ್ಣ ನಿಲ್ಲಿಸುವಂತೆ ಹಕ್ಕೊತ್ತಾಯ ಮಂಡಿಸಿ ಗಮನ ಸೆಳೆದಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಡಾ ಪ್ರಕಾಶ್ ಭಟ್.
1: ಸುರಶೆಟ್ಟಿಕೊಪ್ಪ ಕಲಗಡಿಗೆ ತಾಲೂಕಿನ ಹಳ್ಳಿ, ತಮ್ಮ ಊರಲ್ಲಿ ನಡೆಯುತ್ತಿರುವಂತಹ ಕಾನೂನು ಪರವಾನಿಗೆ ಇಲ್ಲದಂತಹ ಮದ್ಯದ ಅಂಗಡಿಗಳನ್ನ ಮೊದಲು ಮುಚ್ಚಿಸಬೇಕು, ಅವುಗಳಿಂದಾಗಿ ತಮ್ಮ ಊರಲ್ಲಿ ಕುಡಿತ ಜಾಸ್ತಿಯಾಗಿದೆ ಅಂತನ್ನುವ ಕಾರಣಕ್ಕೆ ಅವರು ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳನ್ನು ಹಾಕೊಂಡ್ರು. ಅವುಗಳಲ್ಲಿ ಒಂದು ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿ ಪತ್ರ ಕೊಟ್ಟು ಇದನ್ನು ನೀವು ಪರಿಹರಿಸಿಕೊಡಬೇಕು ಅಂತ ಹೇಳಿ ಅವರಿಗೆ ಹೇಳಿದ್ದು. ಹೆಣ್ಣು ಮಕ್ಕಳು, ಗಂಡಸರು, ಮಕ್ಕಳು ಎಲ್ಲರೂ ಸೇರಿ ತಮ್ಮ ಊರಲ್ಲಿ ಇರುವಂತಹ ಮನೆಯಲ್ಲಿ ಮದ್ಯ ವ್ಯಾಪಾರ ಮಾಡ್ತಾ ಇರುವಂತಹ ಪರವಾನಿಗೆ ಇಲ್ಲದ ವ್ಯವಸ್ಥೆಯನ್ನ ಮುಚ್ಚಬೇಕು ಅಂತೇಳಿ ಎಕ್ಸೈಸ್ ಅಬಕಾರಿ ಇಲಾಖೆಯವರು ಬಂದಿದ್ರು, ಪೊಲೀಸ್ ಇಲಾಖೆಯವರು ಬಂದಿದ್ರು. ಅವರು ಸಹ ತಾವು ಅದನ್ನ ಮುಚ್ಚುತ್ತೇವೆ ಅಂತ ಹೇಳಿದ್ದಾರೆ. ಈಗ ಹಳ್ಳಿಯ ಸುತ್ತಲೂ ಹೋದಂತ ಜಾಥಾ ಯಶಸ್ವಿಯಾಗಿದೆ ಅಂತ ಈಗ ಕಾಣ್ತಾ ಇದೆ, ನೋಡೋಣಂತೆ.
0: ರಾಷ್ಟ್ರೀಯ ಶಿಕ್ಷಣ ನೀತಿ 2020, ಬಹುಶಿಸ್ತೀಯ ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಹಾಗೂ ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ವಿಶೇಷ ಒತ್ತು ನೀಡಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಗದಗ್ ಜಿಲ್ಲೆ ಗಜೇಂದ್ರಗಡದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಘಟಿಕೋತ್ಸವದಲ್ಲಿ ಅವರು ಮಾತನಾಡಿದರು. ಆಯುರ್ವೇದ ಶಿಕ್ಷಣವನ್ನು ಆಧುನಿಕ ಸಂಶೋಧನೆ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ಆರೋಗ್ಯ ಹಾಗೂ ಪುರಾವೆ ಆಧಾರಿತ ವೈದ್ಯಕೀಯದೊಂದಿಗೆ ಸಂಯೋಜಿಸುವುದು ಕಾಲದ ಅಗತ್ಯವಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ರಾಷ್ಟೀಯ ಆಯುಷ್ ಮಿಷನ್, ಆಯುಷ್ಮಾನ್ ಭಾರತ, ಡಿಜಿಟಲ್ ಹೆಲ್ತ್ ಮಿಷನ್ ಯೋಜನೆಗಳ ಮೂಲಕ ಭಾರತದ ಸಾಂಪ್ರದಾಯಿಕ ವೈದ್ಯಕೀಯ ವ್ಯವಸ್ಥೆಯನ್ನು ಜಾಗತಿಕ ಮಟ್ಟದಲ್ಲಿ ಉತ್ತೇಜಿಸುತ್ತಿದೆ ಎಂದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿಚಾರಣೆಗೆ 4 ರಾಜ್ಯಗಳಲ್ಲಿ ತ್ವರಿತ ನ್ಯಾಯಾಲಯ ರಚಿಸಲಾಗಿದೆ. ಈ ಕುರಿತು ಸಂಬಂಧಿಸಿದ ಉಚ್ಚ ನ್ಯಾಯಾಲಯಗಳ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶೀಘ್ರ ಪತ್ರ ರವಾನಿಸಲಾಗುವುದು ಎಂದು ಕೇಂದ್ರ ಕಾನೂನು ಖಾತೆ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಮಧ್ಯರಾತ್ರಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಲೈವ್ನಲ್ಲಿ ಪ್ರಧಾನಮಂತ್ರಿಯವರು ಸ್ಪಷ್ಟಪಡಿಸಿದ್ದು, ಇಂದು ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಸೋಮವಾರ ಸದನದಲ್ಲಿ ಕಠಿಣ ಶಿಕ್ಷೆಯ ಪ್ರಾವಧಾನಗಳೊಂದಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆ ಮಂಡನೆಯಾಗಲಿದೆ ಎಂದರು. ಕೇಂದ್ರ ಡಿಜಿಟಲ್ ಕೃಷಿ ಮಿಷನ್ ಭಾಗವಾಗಿ ಅಭಿವೃದ್ಧಿಪಡಿಸಲಾದ ಕಿಸಾನ್ ಸಾರಥಿ ಅಪ್ಲಿಕೇಶನ್ ರೈತರಿಗೆ ಅತ್ಯಂತ ಉಪಯುಕ್ತವಾಗಿದೆ ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ರಾಜಶೇಖರ್ ಬಸನಾಯಕ್ ತಿಳಿಸಿದ್ದಾರೆ. ರೈತರಿಗಾಗಿ ಆಯೋಜಿಸಿದ್ದ ಕಿಸಾನ್ ಸಾರಥಿ ಆಪ್ ಬಳಕೆ ವಿಶೇಷ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ರೈತರು ನೂತನ ಆಪ್ ಮೂಲಕ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ವೈಜ್ಞಾನಿಕ ಸಲಹೆ ಪಡೆಯಬಹುದು,

0: ಹವಾಮಾನ ವೈಪರೀತ್ಯ, ಕೀಟ ಹಾಗೂ ರೋಗಗಳ ಹಾವಳಿ, ಮಣ್ಣಿನ ಫಲವತ್ತತೆ, ಬೆಳೆ ನಿರ್ವಹಣೆ, ಮಾರುಕಟ್ಟೆ ಬೆಲೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ತ್ವರಿತ ಮಾಹಿತಿ ಪಡೆಯಲು ಆಪ್ ಸಹಕಾರಿಯಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದು ಸಂಜೆ 5:30 ಕನ್ನಡ ಪ್ರಪಂಚ ಡಾ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ಮಹಾರಾಷ್ಟದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಪರವಾಗಿ ಸಂಸ್ಥಾಪಕ ಅಧ್ಯಕ್ಷ ಡಾ ಆರ್.ಕೆ. ಪಾಟೀಲ್ ಅವರಿಗೆ ಸಂಘದ ಗೌರವ ಉಪಾಧ್ಯಕ್ಷ ಡಾ ಅಜಿತ್ ಪ್ರಸಾದ್ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಅಥಣಿಯ ವಿಮೋಚನಾ ಸಂಸ್ಥೆ ಅಧ್ಯಕ್ಷ ಬಿಎಲ್ ಪಾಟೀಲ್ ಅಭಿನಂದನಾ ನುಡಿಗಳನ್ನಾಡುವರು. ಸಿಯು ಬೆಳ್ಳಕ್ಕಿ ಅವರು ರಚಿಸಿದ ಪಾಟೀಲ್ ಪುಟ್ಟಪ್ಪ ಪುಸ್ತಕ ಬಿಡುಗಡೆಯಾಗಲಿದೆ. ಸ್ವ ಆರೈಕೆ ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿ ಇರಿಸುತ್ತದೆ. ಪರೀಕ್ಷಿಸಿ, ಜಾಡು ಹಿಂಬಾಲಿಸಿ, ಸುದೃಢರಾಗಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸ್ವ ಆರೈಕೆ ದಿನಾಚರಣೆ. ವಿಶ್ವ ಆರೋಗ್ಯ ಸಂಸ್ಥೆ ಸ್ವ ಆರೈಕೆ ಮೂಲಕ ರೋಗ ತಡೆಗಟ್ಟಿ, ಒತ್ತಡ ನಿಭಾಯಿಸಿ, ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ನಿರ್ವಹಿಸಲು ಪ್ರೋತ್ಸಾಹಿಸುತ್ತದೆ. ಸ್ವ ಆರೈಕೆ ಮಾಸಿಕ ಕಾರ್ಯಕ್ರಮಕ್ಕೆ ಇಂದು ವಿವಿಧೆಡೆ ಚಾಲನೆ ನೀಡಲಾಗುತ್ತಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಿನ್ನೆ ಗುರುವಾರ ಆರಂಭವಾದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚಿಗಾರಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು ಕೆಎಸ್ ಶಿಲ್ಪಾ F57 ಶಾರ್ಟ್ಪಟ್ ಡಿಸ್ಕಸ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ ಇಬ್ಬರು ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಅಂತಾರಾಷ್ಟೀಯ ಅಥ್ಲೀಟ್ ಹಾಗೂ ಖ್ಯಾತ ತರಬೇತುದಾರ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಬೆಂಗಳೂರಿನ ಎಸ್ಟಿ ಈಶನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ವಿದ್ಯಾರ್ಥಿ ಕೆಎಸ್ ಶಿಲ್ಪಾ ಅವರ ಬಗ್ಗೆ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ನನ್ನೊಂದು ಅಥ್ಲೆಟ್ ಶಿಲ್ಪಾ ಕೆಎಸ್ ಕಾಮನ್ವೆಲ್ತ್ ಗೇಮ್ಸ್ ಗೆ ಸೆಲೆಕ್ಟ್ ಆಗಿದ್ದಾರೆ. 27 ಜುಲೈ ಸ್ಕಾಟ್ಲೆಂಡ್ ನ ಗ್ಲಾಸ್ಕೋ ನಲ್ಲಿ ನಡೆಯುತ್ತದೆ. ಬಹಳ ಸಂತೋಷ, ಕಾರಣ ಏಕೈಕ ಅಥ್ಲೆಟ್ಸ್ ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆಗಿರುವಂತದ್ದು ಬಹಳ ಹೆಮ್ಮೆಯ ವಿಷಯ. ಜೊತೆಯಲ್ಲಿ ಶಿಲ್ಪಾ ಸುಮಾರು 2 ವರ್ಷಗಳಿಂದ ಶಾರ್ಟ್ಪುಟ್ ಡಿಸ್ಕಸ್ ನಂತರ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಮೈಸೂರು ಡಿಸ್ಟಿಕ್ಟ್ ಕೆಆರ್ಪೇಟೆ ತಾಲೂಕಿನ ಒಂದು ಕುಗ್ರಾಮ ಅಲ್ಲಿಂದ ಬಂದಂತ ಅಥ್ಲೆಟ್ ಶಿಲ್ಪಾ. ಬಹಳ ಡೆಡಿಕೇಟೆಡ್, ಡಿಟರ್ಮಿನೇಷನ್ಸ್ ಮತ್ತು ಕಮಿಟೆಡ್ ಅಥ್ಲೆಟ್. ಆ ದೃಷ್ಟಿಯಿಂದ ಮುಂದಿನ ಒಂದು ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಸಹ ನಮ್ಮ ತರಬೇತಿ ನಡೆಯುತ್ತೆ. ಕಾಮನ್ವೆಲ್ತ್ ಗೇಮ್ಸ್ ಸುಮಾರು 2 ತಿಂಗಳ ಹಿಂದೆ ದುಬೈನಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ನಡೆದಿದೆ. ಶಿಲ್ಪಾ ಕ್ವಾಲಿಫೈ ಆಗ್ತಾರೆ, ನಂತರ ಈಗ ಗ್ಲಾಸ್ಕೋಗೆ ತೆರಳಿದ್ದಾರೆ. ಬಟ್ ಅವಳಿಗೆ ಸಹ ಆಲ್ ದ ಬೆಸ್ಟ್, ಗುಡ್ ಲಕ್, ಚೆನ್ನಾಗಿ ಮಾಡಲಿ ಅಂತ ನಾನು ಭಾವಿಸ್ಕೊಂಡು ಆಸ್ ಎ ಕೋಚ್ ಆಗಿ ಅವರಿಗೆ ನಾನು ಇದರ ಒಂದು ಒಲಿಂಪಿಕ್ಸ್ಗೂ ಸಹ ತರಬೇತಿಯನ್ನು ಮುಂದುವರಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್.
0: ಆಕಾಶವಾಣಿಯ ಬಹುಶ್ರುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 myGov.in ಅಥವಾ 1800117800 ಕರೆ ಮಾಡಿ ಹಂಚಿಕೊಳ್ಳಬಹುದು. 1922ಕ್ಕೆ ಮಿಸ್ ಕಾಲ್ ನೀಡಿ ಲಿಂಕ್ ಪಡೆದು ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಸಹ ಹಂಚಿಕೊಳ್ಳಬಹುದು. ಮೈಸೂರು ಮಲ್ಲಿಗೆ ಕವಿ ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಕೊಡಮಾಡುವ 2025ನೇ ಸಾಲಿನ ಕೆಎಸ್ನ ಸಾಹಿತ್ಯ ಪ್ರಶಸ್ತಿಗೆ ಕವಿ ಬಿಆರ್ ಲಕ್ಷ್ಮಣರಾವ್ ಹಾಗೂ ಕಾವ್ಯಗಾಯನ ಪ್ರಶಸ್ತಿಗೆ ಪುತ್ತೂರು ನರಸಿಂಹನಾಯಕ್ ಆಯ್ಕೆಯಾಗಿದ್ದಾರೆ. ಸಾಮಾಜಿಕ ಭದ್ರತಾ ಯೋಜನೆ ವಿಜಯಪುರ ಜಿಲ್ಲೆಯ ಫಲಾನುಭವಿಗಳ ಸಮಸ್ಯೆ ಪರಿಹರಿಸಲು 15 ಗ್ರಾಮಗಳಲ್ಲಿ

0: ಇಂದು ಬೆಳಗ್ಗೆ 11 ಗಂಟೆಗೆ ಪಿಂಚಣಿ ಅದಾಲತ್ ನಡೆಯಲಿದೆ. ಚಿತ್ರದುರ್ಗದ ಅನುಭವ ಮಂಟಪದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಾಳೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶೆ ಮುಕ್ತ ಕರ್ನಾಟಕ. ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ, ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ. ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚುಗಾರ ಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ರಾಜು ಅನಂತಸ್ವಾಮಿ ಹಾಡಿರುವ ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ತೀನಂಶ್ರೀ ಅವರ ರಚನೆ ಒಲಿತೆನೇಕೆ ನಲಿತೆನೇಕೆ.

0: ಇದುವರೆಗೆ ರಾಜು ಅನಂತಸ್ವಾಮಿ ಹಾಡಿರುವ ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ

0: ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮಹರ್ಷಿ ಅಗಸ್ತ್ಯ ನಡೆಸಿಕೊಡುತ್ತಾರೆ. ಶ್ರೀ ಮದವೂರ ವಿಘ್ನೇಶ ಕಲಾ ಸಂಘ, ಗೇರುಕಟ್ಟೆ, ಬೆಳ್ತಂಗಡಿ ಇಲ್ಲಿನ ಸದಸ್ಯರು.
1: ಹೌದು, ಬದಲಿಸಲಾಗದ ಸಂಗತಿಗಳು ಘಟಿಸುತ್ತಲೇ ಇರುತ್ತದೆ. ಅವುಗಳನ್ನು ಅಭ್ಯಸಿಸಿ ಅವುಗಳಿಂದಲೂ ಒಂದಿಷ್ಟು ಅನುಭವಗಳನ್ನು ದಕ್ಕಿಸಿಕೊಳ್ಳುತ್ತಾ ಸಾಗುವುದೇ ಜೀವನ ನೀತಿ ಎಂದು ತಿಳಿದುಕೊಂಡವ ನಾನು.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
2: ಪ್ರಿಯ ಕೇಳುಗರೆ, 10:30 ತುಳು ಕಾರ್ಯಕ್ರಮ ಜವನರೆ ಕಲಾ ತುಳು ಯುವವಾಣಿ ಪ್ರಸಾರವಾಗುವುದು. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗುತ್ತಲಿದೆ. ಮೊದಲು ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

0: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ಕುರಿತ ಕರಡು ಪ್ರಸ್ತಾವನೆ ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ, ಪ್ರಧಾನಿ ಭರವಸೆ. ಷರತ್ತುಗಳ ಸುದೀರ್ಘ ಚರ್ಚೆ ಬಳಿಕ 26 ದಿನಗಳ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್. ಬಹುಪಕ್ಷೀಯ ವೇದಿಕೆಗಳನ್ನು ದುರ್ಬಲಗೊಳಿಸುವಿಕೆ ಪಾಕಿಸ್ತಾನದ ನಡೆ ಖಂಡಿಸಿದ ಭಾರತ. ಗ್ಲಾಸ್ಗೋ ಕಾಮನ್ ಕ್ರೀಡಾಕೂಟಕ್ಕೆ ವರ್ಣರಂಜಿತ ಚಾಲನೆ, ಭಾರತೀಯ ನಿಯೋಗದಿಂದ ಆಕರ್ಷಕ ಪಥ ಸಂಚಲನ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ವಿರುದ್ಧ ಭಾರತಕ್ಕೆ 7 ವಿಕೆಟ್ ಜಯ. ವಾರ್ತೆಗಳ ವಿವರ: ಪ್ರಶ್ನೆ ಪತ್ರಿಕೆ ಸೋರಿಕೆ ಘಟನೆ ನಡೆದ ಬಳಿಕ ಕಳೆದ 2.5 ತಿಂಗಳಲ್ಲಿ ಸರ್ಕಾರ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಳೆದ ರಾತ್ರಿ ವಿಡಿಯೋ

ಸಂದೇಶದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವರ್ಷ ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಪರೀಕ್ಷೆಗಳನ್ನು ತ್ವರಿತವಾಗಿ ನಡೆಸುವುದು ಅತ್ಯಗತ್ಯವಾಗಿತ್ತು ಎಂದು ಹೇಳಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಸಣ್ಣ ವಿಷಯವಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಇದು ಅತ್ಯಂತ ನೋವುಂಟು ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಗಳ ತ್ವರಿತ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ಕುರಿತು ಪ್ರಸ್ತಾವನೆ ಸಿದ್ಧಪಡಿಸುವಂತೆ ಸಂಬಂಧಿತ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾಗಿ ಪ್ರಧಾನಿ ತಿಳಿಸಿದ್ದಾರೆ.

0: ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಲಹೆಗಳನ್ನು ಪಡೆದ ಬಳಿಕ ಇದಕ್ಕೆ ಅಂತಿಮ ರೂಪ ನೀಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಸೋಮವಾರದಿಂದ ಸಂಸತ್ತಿನ ಎರಡನೇ ವಾರದ ಕಲಾಪ ಆರಂಭವಾಗಲಿದ್ದು, ಈ ಮಸೂದೆಯನ್ನು ಆದಷ್ಟು ಬೇಗ ಸಂಸತ್ತಿನಲ್ಲಿ ಅಂಗೀಕರಿಸಲು ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರು ಗುರುಗ್ರಾಮದ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ ರಾತ್ರಿ 26 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದ್ದಾರೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರ ಸಮ್ಮುಖದಲ್ಲಿ ಅವರು ಉಪವಾಸವನ್ನು ಮುಕ್ತಾಯಗೊಳಿಸಿದರು. ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಅಂಗ್ಮೋ ಮತ್ತು ಲೇಹ್ ಲಡಾಖ್ ಎಪೆಕ್ಸ್ ಬಾಡಿಯ ಹಿರಿಯ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿವಿಧ ಷರತ್ತುಗಳ ಕುರಿತು ಸುದೀರ್ಘ ಮಾತುಕತೆ ನಡೆಸಿದ ಬಳಿಕ ಈ ನಿರ್ಧಾರ ಕೈಗೊಂಡಿರುವುದಾಗಿ ವಾಂಗ್ಚುಕ್ ತಿಳಿಸಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಹಿಂಸೆಗೆ ಅವಕಾಶ ನೀಡದಂತೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಿಗೆ ಹೊಣೆಗಾರಿಕೆ ನಿಗದಿಪಡಿಸುವಂತೆ ಆಗ್ರಹಿಸಿ ಸೋನಂ ವಾಂಗ್ಚುಕ್ ಕಳೆದ ತಿಂಗಳ 28ರಿಂದ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದರು. ಈ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ವೈದ್ಯರ ಸಲಹೆಯಂತೆ ದಿನಚರಿಯನ್ನು ಪಾಲಿಸಿ ಶೀಘ್ರದಲ್ಲೇ ಹಿಂದಿನ ತೂಕವನ್ನು ಮರಳಿ ಪಡೆಯುವಂತೆ ಹಾರೈಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಸೋನಂ ವಾಂಗ್ಚುಕ್ ಅವರು ಉತ್ತಮ ಆರೋಗ್ಯದಿಂದ ಇರಲೆಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದ್ದಾರೆ. ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024ರ ಅಡಿಯಲ್ಲಿ ದಾಖಲಾಗುವ ಪ್ರಕರಣಗಳ ವಿಚಾರಣೆಗಾಗಿ ದೆಹಲಿ ಹೈಕೋರ್ಟ್ ತಕ್ಷಣದಿಂದ ಜಾರಿಗೆ ಬರುವಂತೆ ನೂತನ ತ್ವರಿತ ನ್ಯಾಯಾಲಯವನ್ನು ಸ್ಥಾಪಿಸಿದೆ. ಹೈಕೋರ್ಟ್ ಹೊರಡಿಸಿರುವಂತಹ ಅಧಿಸೂಚನೆಯ ಪ್ರಕಾರ ರೌಸ್ ಅವೆನ್ಯೂ ನ್ಯಾಯಾಲಯದ ನ್ಯಾಯಾಂಗ ಅಧಿಕಾರಿ ಅನು ಗ್ರೋವರ್ ಬಳಿಕ ಅವರ ನ್ಯಾಯಾಲಯವು ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆಯಡಿ ದಾಖಲಾದ ಪ್ರಕರಣಗಳು ಮತ್ತು ಅವಕ್ಕೆ ಸಂಬಂಧಿಸಿದ ಅಪರಾಧಗಳ ವಿಚಾರಣೆ ನಡೆಸುವ ವಿಶೇಷ ತ್ವರಿತ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸಲಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ನಡೆಯುವ ಅಕ್ರಮಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳ ತ್ವರಿತ ವಿಚಾರಣೆ ಮತ್ತು ಶೀಘ್ರ ತೀರ್ಪು ನೀಡುವ ಉದ್ದೇಶದಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆಸಿಯಾನ್ ಪ್ರಾದೇಶಿಕ ವೇದಿಕೆಯ 33ನೇ ಸಚಿವರ ಸಭೆಯಲ್ಲಿ ಪಾಕಿಸ್ತಾನದ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವರು ಮಾಡಿದ ಹೇಳಿಕೆಗಳನ್ನು ಭಾರತ ನಿರಾಧಾರ ಮತ್ತು ಅನಗತ್ಯ ಎಂದು ತಳ್ಳಿಹಾಕಿದ್ದು ಖಂಡನೆ ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸುಳ್ಳು ಮಾಹಿತಿ ಹರಡುವುದು ಮತ್ತು ಗಡಿಯಾಚೆಗಿನ ಭಯೋತ್ಪಾದನೆಗೆ ಬೆಂಬಲ ನೀಡಿರುವ ತನ್ನ ನಡವಳಿಕೆಯಿಂದ ಗಮನ ಬೇರೆಡೆ ಸೆಳೆಯಲು ಪಾಕಿಸ್ತಾನ ಮತ್ತೊಮ್ಮೆ ಬಹುಪಕ್ಷೀಯ ವೇದಿಕೆಯನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಭಾರತದ ಅವಿಭಾಜ್ಯ ಅಂಗಗಳಾಗಿದ್ದು ಈ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಿರುವ ಯಾವುದೇ ಹಕ್ಕು ಪಾಕಿಸ್ತಾನಕ್ಕಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಿಂಧು ಜಲ ಒಪ್ಪಂದ ಕುರಿತ ಭಾರತದ ನಿಲುವು ಬದಲಾಗಿಲ್ಲ ಎಂದು ಹೇಳಿದ ವಿದೇಶಾಂಗ ವಕ್ತಾರರು ಪಹಲ್ಗಾಮ್ ದಾಳಿ ಸೇರಿದಂತೆ ಗಡಿಯಾಚೆಗಿನ ಭಯೋತ್ಪಾದನೆಗೆ ಪಾಕಿಸ್ತಾನ ನೀಡುತ್ತಿರುವಂತಹ ಬೆಂಬಲದ ಹಿನ್ನೆಲೆಯಲ್ಲಿ ಒಪ್ಪಂದವನ್ನು ಅಮಾನತಿನಲ್ಲಿ ಇರಿಸಲಾಗಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದನೆಗೆ ನೀಡುತ್ತಿರುವಂತಹ ಬೆಂಬಲವನ್ನು ವಿಶ್ವಾಸಾರ್ಹವಾಗಿ ಮತ್ತು ಶಾಶ್ವತವಾಗಿ ನಿಲ್ಲಿಸುವವರೆಗೆ ಈ ಸ್ಥಿತಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೊಮಾನಿಯಾ ಪ್ರವಾಸದಲ್ಲಿರುವಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಜಧಾನಿ ಬುಕಾರೆಸ್ಟ್ನ ವಿಕ್ಟೋರಿಯಾ ಅರಮನೆಯಲ್ಲಿ ರೊಮಾನಿಯಾ ಪ್ರಧಾನಿ ಇಲಿಯೆ ಬೊಲೋಜಾನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ರೊಮಾನಿಯಾ ಅಧ್ಯಕ್ಷ ನಿಕುಶೋರ್ ಡಾನ್ ಅವರೊಂದಿಗೆ ಭಾರತ ರೊಮಾನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಲಿದ್ದಾರೆ. ನಂತರ ರಾಷ್ಟ್ರಪತಿಯವರು ರೊಮಾನಿಯಾ ಸಂಸತ್ತಿಗೆ ಭೇಟಿ ನೀಡಿ ಸೆನೆಟ್ ಅಧ್ಯಕ್ಷ ಮಿರ್ಚಿಯಾ ಅಬ್ರುಡಿಯಾನ್ ಮತ್ತು ಪ್ರತಿನಿಧಿಗಳ ಸದನದ ಅಧ್ಯಕ್ಷ ಸೋರಿನ್ ಗ್ರಿಡೆಯಾನು ಅವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದರ ಜೊತೆಗೆ ಅವರು ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ರಾಷ್ಟ್ರಪತಿಯವರು ಬುರಾಕೆಸ್ಟ್ ಆರ್ಥಿಕ ಅಧ್ಯಯನಗಳ ವಿಶ್ವವಿದ್ಯಾಲಯ ಮತ್ತು ರಾಷ್ಟ್ರೀಯ ಗ್ರಾಮೀಣ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಕೇಂದ್ರ ಸರ್ಕಾರವು ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ನೂತನ ಕಾರ್ಯದರ್ಶಿಗಳನ್ನು ನೇಮಕ ಮಾಡಿದೆ. ಪ್ರಸ್ತುತ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯಾಗಿರುವಂತಹ ವಿನೀತ್ ಜೋಶಿ ಅವರನ್ನು ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ನರೇಶ್ ಪಾಲ್ ಗಂಗ್ವಾರ್ ಅವರು ಉನ್ನತ ಶಿಕ್ಷಣ ಇಲಾಖೆಯ ನೂತನ ಕಾರ್ಯದರ್ಶಿಯಾಗಿ ಇರಲಿದ್ದು, ಡಿಕೆ ಅನಿಲ್ ಕುಮಾರ್ ಅವರನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿಯಾಗಿರುವಂತಹ ಕಟಿಕಿತಾಲ ಶ್ರೀನಿವಾಸ್ ಅವರನ್ನು ಈಶಾನ್ಯ ಪ್ರದೇಶಾಭಿವೃದ್ಧಿ

0: ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಕೇಶವ್ ಚಂದ್ರ ಅವರು ಗಣಿ ಸಚಿವಾಲಯದ ಕಾರ್ಯದರ್ಶಿಯಾಗಿರಲಿದ್ದು, ಚಂದ್ರಭೂಷಣ್ ಕುಮಾರ್ ಅವರನ್ನು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಸುಶೀಲ್ ಕುಮಾರ್ ಲೋಹಾನಿ ಅವರನ್ನು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯ ಕಾರ್ಯದರ್ಶಿಯಾಗಿ, ಸತ್ಯೇಂದ್ರ ಸಿಂಗ್ ಅವರನ್ನು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಾಗಿ ಹಾಗೂ ಡಿ ತಾರಾ ಅವರನ್ನು ರಾಜಧಾನಿ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಪಿಯೂಷ್ ಗೋಯಲ್ ಅವರನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮಹಾಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಈ ಎಲ್ಲ ನೇಮಕಾತಿಗಳಿಗೆ ಕೇಂದ್ರ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ. ಮುಕ್ತ, ಸಮಗ್ರ, ಪಾರದರ್ಶಕ ಮತ್ತು ನಿಯಮಾಧಾರಿತ ಬಹುಪಕ್ಷೀಯ ವ್ಯಾಪಾರ ವ್ಯವಸ್ಥೆಗೆ ಭಾರತ ತನ್ನ ಬದ್ಧತೆಯನ್ನು ಮತ್ತೊಮ್ಮೆ ಪುನರುಚ್ಚರಿಸಿದೆ. ಸ್ವಿಟ್ಜರ್ಲ್ಯಾಂಡ್ ಜಿನೀವಾದಲ್ಲಿ ನಡೆದಂತಹ ವಿಶ್ವ ವ್ಯಾಪಾರ ಸಂಸ್ಥೆ WTO ಸಭೆಯಲ್ಲಿ ಭಾರತದ 8ನೇ ವ್ಯಾಪಾರ ನೀತಿ ಪರಿಶೀಲನೆಯ ಅಂತಿಮ ಅಧಿವೇಶನದಲ್ಲಿ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಈ ವಿಷಯವನ್ನು ತಿಳಿಸಿದ್ದಾರೆ. WTO ಸುಧಾರಣೆ ಅಭಿವೃದ್ಧಿ ಕೇಂದ್ರೀಕೃತವಾಗಿರಬೇಕು, ಅಭಿವೃದ್ಧಿಶೀಲ ರಾಷ್ಟ್ರಗಳ ನೀತಿ ರೂಪಿಸುವ ಅವಕಾಶವನ್ನು ಸಂರಕ್ಷಿಸಬೇಕು, ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನು ಬಲಪಡಿಸಬೇಕು ಹಾಗೂ ಈಗಿರುವ ಆದೇಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಎಂದು ಅವರು ಹೇಳಿದ್ದಾರೆ. 23ನೇ ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋ ನಗರದಲ್ಲಿ ವರ್ಣರಂಜಿತ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆ ದೊರೆತಿದೆ. ಬ್ರಿಟನ್ ದೊರೆ 3ನೇ ಚಾರ್ಲ್ಸ್ ಕ್ರೀಡಾಕೂಟವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದರು. 10 ದಿನಗಳ ಕಾಲ ನಡೆಯಲಿರುವ ಈ ಕ್ರೀಡಾಕೂಟದಲ್ಲಿ 74 ದೇಶಗಳು ಭಾಗಿಯಾಗುತ್ತಿವೆ. ಧ್ವಜಧಾರಿ ಮೀರಾಬಾಯಿ ಚಾನು ಮತ್ತು ಬ್ಯಾಟನ್ ಬಾರಕಿ ಲವ್ಲಿನಾ ಬಾರ್ಗೋಹೈನ್ ನೇತೃತ್ವದಲ್ಲಿ ಕ್ರೀಡಾಂಗಣ ಪ್ರವೇಶಿಸಿದ ಭಾರತೀಯ ನಿಯೋಗ ರಾಷ್ಟ್ರ ಧ್ವಜವನ್ನು ಹಾರಿಸುತ್ತಾ ಸಾಗುವ ಮೂಲಕ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದಂತಹ ಆವೃತ್ತಿಯಲ್ಲಿ 61 ಪದಕ ಗೆದ್ದಿದ್ದ ಭಾರತಕ್ಕೆ ಈ ಬಾರಿ ಕ್ರೀಡಾ ವಿಭಾಗಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಹೊಸ ಸವಾಲು ಎದುರಾಗಲಿದೆ. ಹರಾರಿಯಲ್ಲಿ ನಡೆದಂತಹ 3 ಪಂದ್ಯಗಳ ಪುರುಷರ T20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 126 ರನ್ಗಳ ಗೆಲುವಿನ ಗುರಿಯನ್ನು ಬೆನ್ನಹತ್ತಿದಂತಹ ಭಾರತ ವೈಭವ್ ಸೂರ್ಯವಂಶಿ ಅವರ ಕೇವಲ 19 ಎಸೆತಗಳಲ್ಲಿ ಸಿಡಿಸಿದ ಆಕರ್ಷಕ ಅರ್ಧ ಶತಕದ ನೆರವಿನಿಂದ 13.2 ಓವರ್ಗಳಲ್ಲಿ 3 ವಿಕೆಟ್ಗಳ ನಷ್ಟಕ್ಕೆ ಗುರಿ ತಲುಪಿತು. ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳ ನಷ್ಟಕ್ಕೆ 125 ರನ್ ಗಳಿಸಿತು. ದೇಶಾದ್ಯಂತ ಮುಂಗಾರು ಪರಿಸ್ಥಿತಿಯನ್ನು ಕೇಂದ್ರ ಗೃಹ ಸಚಿವಾಲಯ ಸಕ್ರಿಯವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ. ಭಾರಿ ಮಳೆಯಿಂದ ಎದುರಾಗಿರುವಂತಹ ಸವಾಲುಗಳನ್ನು ನಿಭಾಯಿಸಲು ಬಾಧಿತ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಗತ್ಯವಿರುವಂತಹ ಎಲ್ಲ ರೀತಿಯ ನೆರವನ್ನು ಒದಗಿಸಲಾಗುತ್ತಿದೆ ಎಂದು ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ಕುರಿತ ಕರಡು ಪ್ರಸ್ತಾವನೆ ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಷರತ್ತುಗಳ ಸುದೀರ್ಘ ಚರ್ಚೆ ಬಳಿಕ 26 ದಿನಗಳ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ ಸಾಮಾಜಿಕ ಕಾರ್ಯಕರ್ತ ಸೋನಮ್ ವಾಂಗ್ಚುಕ್. ಬಹುಪಕ್ಷೀಯ ವೇದಿಕೆಗಳನ್ನು ದುರ್ಬಲಗೊಳಿಸುವ ಪಾಕಿಸ್ತಾನದ ನಡೆ ಖಂಡಿಸಿದ ಭಾರತ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ವರ್ಣರಂಜಿತ ಚಾಲನೆ, ಭಾರತೀಯ ನಿಯೋಗದಿಂದ ಆಕರ್ಷಕ ಪಥ ಸಂಚಲನ. ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಜಿಂಬಾಬ್ವೆ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು ಕನ್ನಡ ಚಿತ್ರಗೀತೆಗಳ ರಾಗರಂಜನೆಯನ್ನು ಸ್ವಲ್ಪ ಹೊತ್ತಿನಲ್ಲಿ.
2: ಹಲೋ
3: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
2: ಮತ್ತೆ
3: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
2: ಸರ್, 2 ಲಕ್ಷ
5: ಏನಾಯ್ತಪ್ಪ?
2: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
3: ಅರೆ,
2: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
2: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
1: ರಾಗರಂಜನಿ ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಪುರಂದರದಾಸ ಚಿತ್ರಕ್ಕಾಗಿ ತ್ರಿಪುರಾಂಬೆ ಹಾಡಿರುವ ಗೀತೆ. ಸಂಗೀತ ಸಂಯೋಜನೆ ಮಾಡಿದವರು ಬೆಳ್ಳವೇ ನರಹರಿ.

ಈಗ ಕೇಳೋಣ ಮಯೂರ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ದನಿಯಾಗಿರುವ ಗೀತೆ. ಸಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್.

ರಾಗರಂಜನೆಯಲ್ಲಿ ಮುಂದಿನ ಗೀತೆ ಕೇಳೋಣ. ಕಳ್ಳಕುಳ್ಳ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಂಘಟಕರೊಂದಿಗೆ ಹಾಡಿರುವ ಗೀತೆ. ಸಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳ ರಾಗರಂಜನೆ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಗಡಿಯ ಕಾವಲಿಗೆ ಬದುಕನ್ನೇ ಮುಡಿಪಾಗಿಟ್ಟು ಹೆತ್ತ ತಾಯಿಗಿಂತ ಭಾರತ ಮಾತೆಯನ್ನೇ ಹೆಚ್ಚಾಗಿ ಪ್ರೀತಿಸಿದ ಧನ್ಯ ಜೀವ, ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯ ನಿವೃತ್ತ ಹಿರಿಯ ಅಧಿಕಾರಿ ಹಾಗೂ ಸಮಾಜ ಸೇವಕರಾದ ಲೆಫ್ಟಿನೆಂಟ್ ಕರ್ನಲ್ ಅಶೋಕ ಕಿಣಿ.
2: ದೇಶ ಸೇವೆ ಮಾಡಬೇಕೆಂಬ ಒಂದು ತುಂಬ ಇಚ್ಛೆ ಮನಸ್ಸಲ್ಲಿದ್ದ ಕಾರಣ ಫೈನಲ್ ಆರ್ಮಿ ಆಫೀಸರ್ ಆಗಿ ದೇಶಕ್ಕೆ ಸೇವೆ ಮಾಡುವಂತ ಒಂದು ಆಪರ್ಚುನಿಟಿ ಸಿಗ್ತದೆ. ಅದು ಏನೋ ಶೋಲ್ಡರ್ನಲ್ಲಿ ಒಂದು ಸ್ಟಾರ್ ಸಿಗುವುದಂದ್ರೆ ತುಂಬ ಒಂದು ಆಪರ್ಚುನಿಟಿ, ಲಕ್. ಅದ ನಂತರ ದೇಶ ಸೇವೆ ಆರ್ಮಿ ಆಫೀಸರ್ ಆಗಿ ಮಾಡುವುದಂದ್ರೆ ತುಂಬ ಒಂದು ಖುಷಿ ವಿಷಯ.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ದೇಶ ಪ್ರೇಮದ ಅಮರ ಕಥನ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

ಪ್ರಿಯ ಕೇಳುಗರೇ, 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು, ರಕ್ಷಣಾ ಸೇನೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್. ಈ ಕಾರ್ಯಕ್ರಮದ ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಆಕಾಶವಾಣಿ ಮಂಗಳೂರು, ಸಮಯ 8:00 ಆಗುತ್ತಲಿದೆ. ಇನ್ನು ಮುಂದೆ ಮೊದಲಿಗೆ ಸಮಾಚಾರ ಪ್ರಭಾತ್, ನಂತರ ಮಾರ್ನಿಂಗ್ ನ್ಯೂಸ್ ಕೇಳುವಿರಿ ದೆಹಲಿ ಕೇಂದ್ರದಿಂದ.

ಮುಂದೆ ಕೇಳೋಣ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ನಂದಿತಾ ಹಾಡಿರುವ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿಹರಿ ಕೃಷ್ಣ.

ಮುಂದೆ ಕೇಳೋಣ ಜೆಂಟಲ್ಮ್ಯಾನ್ ಚಿತ್ರಕ್ಕಾಗಿ ಸಂಚಿತ್ ಹೆಗಡೆ ಮತ್ತು ಸಿಆರ್ ಬಾಬಿ ಹಾಡಿರುವ ಗೀತೆ. ನಾಗಾರ್ಜುನ ಮತ್ತು ಕಿನ್ನಾಲ್ ರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಅಜನೀಶ್ ಬಿ ಲೋಕನಾಥ್.

ಮುಂದೆ ಕೇಳೋಣ ಮೌರ್ಯ ಚಿತ್ರಕ್ಕಾಗಿ ಶ್ರೀನಿವಾಸ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಗುರುಕಿರಣ್ಣ.

ಮುಂದೆ ಜಸ್ಟ್ ಮಾತ್ಮಾದಲ್ಲಿ ಚಿತ್ರಕ್ಕಾಗಿ ರಘು ದೀಕ್ಷಿತ್ ಅವರು ಸಂಗೀತ ಸಂಯೋಜನೆ ಮಾಡಿ ಶ್ರೇಯಾ ಘೋಷಾಲ್ ಅವರೊಂದಿಗೆ ಹಾಡಿರುವ ಗೀತೆ ಕೇಳೋಣ. ಈ ಗೀತೆಯ ಸಾಹಿತ್ಯ ಸುಧೀರ್ ಅಥವರ್ ಮತ್ತು ರಾಘವೇಂದ್ರ ಕಾಮತ್.

ಮುಂದೆ ಕೇಳೋಣ ಇಂದೇ ನಿನ್ನ ಪ್ರೀತಿಯ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ರಕ್ಷಾ ಅರವಿಂದ್ ಹಾಡಿರುವ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಸಾಧು ಕೋಕಿಲಾ.

ಮುಂದೆ ಕೇಳೋಣ ಪೂಜಾರಿ ಚಿತ್ರಕ್ಕಾಗಿ ಅಭಿಮಾನ್ ಅವರು ಸಂಗೀತ ನೀಡಿ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಪ್ರಶಾಂತ್ ಅವರದು.

ಮುಂದೆ ಕೇಳೋಣ ಆಕಾಶ್ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಆರ್ ಪಿ ಪಟ್ನಾಯಕ್.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದೆವು. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಈ ಗೀತೆ ಕೇಳುತ್ತಿದ್ದರೆ ನಮಗರಿವಿಲ್ಲದೆ ನಮ್ಮ ಕಂಠದಿಂದಲೂ ಈ ಗೀತೆ ಹೊಮ್ಮುತ್ತದೆ. ಆದರೆ ಜನಪ್ರಿಯ ಗಾಯಕ ಜೋಡಿ ಎಸ್ ಪಿ ಬಿ ಸರ್ ಹಾಗೂ ಎಸ್ ಜಾನಕಿಯವರ ಗಾಯನದ ಮುಂದೆ ನಾವು ಸೋಲೊಪ್ಪಲೇಬೇಕು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.

0: ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಗಡಿಯ ಕಾವಲಿಗೆ ಬದುಕನ್ನೇ ಮುಡಿಪಾಗಿಟ್ಟು ಹೆತ್ತ ತಾಯಿಗಿಂತ ಭಾರತ ಮಾತೆಯನ್ನೇ ಹೆಚ್ಚಾಗಿ ಪ್ರೀತಿಸಿದ ಧನ್ಯ ಜೀವ, ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯ ನಿವೃತ್ತ ಹಿರಿಯ ಅಧಿಕಾರಿ ಹಾಗೂ ಸಮಾಜ ಸೇವಕರಾದ ಲೆಫ್ಟಿನೆಂಟ್ ಕರ್ನಲ್ ಅಶೋಕ್ ಕಿಣಿ.
1: ದೇಶ ಸೇವೆ ಮಾಡಬೇಕೆಂಬ ಒಂದು ತುಂಬ ಇಚ್ಛೆ ಮನಸ್ಸಲ್ಲಿದ್ದ ಕಾರಣ ಫೈನಲ್ ಆರ್ಮಿ ಆಫೀಸರ್ ಆಗಿ ದೇಶಕ್ಕೆ ಸೇವೆ ಮಾಡುವಂಥ ಒಂದು ಆಪರ್ಚುನಿಟಿ ಸಿಗ್ತದೆ. ಅದು ಏನೋ ಶೋಲ್ಡರ್ನಲ್ಲಿ ಒಂದು ಸ್ಟಾರ್ ಸಿಗುವುದಂದ್ರೆ ತುಂಬ ಒಂದು ಆಪರ್ಚುನಿಟಿ, ಲಕ್. ಅದ ನಂತರ ದೇಶ ಸೇವೆ ಆರ್ಮಿ ಆಫೀಸರ್ ಆಗಿ ಮಾಡುವುದಂದ್ರೆ ತುಂಬ ಒಂದು ಖುಷಿ ವಿಷಯ.
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ದೇಶ ಪ್ರೇಮದ ಅಮರ ಕಥನ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

ಪ್ರಿಯ ಕೇಳುಗರೇ, ಈ ಮಧ್ಯಾಹ್ನ 1:20 ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ರೇಣುಕಾ ನಾಕೋಡ್ ಹಾಡಿರುವ ವಚನಗಳನ್ನು ಆಲಿಸುವಿರಿ.

0: ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಭಾರತೀಯ ವಾಯುಸೇನೆಯಲ್ಲಿ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್. ಇವರು ಸುಮಾರು 2 ದಶಕಗಳಿಗೂ ಅಧಿಕ ಸೇವೆಯನ್ನ ಸಲ್ಲಿಸಿ ಈಗ ನಿವೃತ್ತರಾಗಿ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಇವರೊಂದಿಗೆ ಮಾತನಾಡ್ತಾ ಇವರ ಅಪಾರವಾದ ಅನುಭವ ಇದೆ. ಇವರು IPKF ನಲ್ಲಿ ಶ್ರೀಲಂಕಾದ ಏನೋ ಕಾರ್ಯಚಟುವಟಿಕೆ ನಡೀತು ಆ ಹೊತ್ತಿನಲ್ಲಿ, ನಂತರ ಅಸ್ಸಾಂ ಗಡಿಯಲ್ಲಿ, ನಾಗಾಲ್ಯಾಂಡ್ನ ಗಡಿಯಲ್ಲಿ, ಹೀಗೆ ಅನೇಕ ಭಾಗಗಳಲ್ಲಿ, ಜೊತೆಗೆ ಕಾರ್ಗಿಲ್ ವಾರ್ ಹೊತ್ತಿಗೂ ಸನ್ನದ್ಧರಾಗಿ ಇರುವಂತಹ ಒಂದು ಪಡೆಯಲ್ಲಿ ಇದ್ರು. ಹೀಗಾಗಿ ಇವರ ಅಪಾರವಾದ ಅನುಭವ ಇದೆ. ಇವರೊಂದಿಗೆ ಮಾತನಾಡ್ತಾ ಆ ಅನುಭವಗಳನ್ನ ನಾವೀಗ ಕೇಳೋಣ. ಸೂರ್ಯನಾರಾಯಣ ಪಿಆರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್.
2: ಜೈ ಹಿಂದ್ ಮೇಡಮ್.
1: ಮೂಲತಃ ನೀವು ಮೈಸೂರಿನವರು, ಅಲ್ಲಿಂದ ಬೆಂಗಳೂರಿಗೆ ಯಲಹಂಕದಲ್ಲಿರುವಂತಹ ವಾಯುನೆಲೆಯಲ್ಲೇ ನಿಮ್ಮ ಶಿಕ್ಷಣ ಆಯಿತು, ನಂತರ ನಿಮ್ಮ ಕಾರ್ಯ ಆಯಿತು, ಇಲ್ಲೇ ನಡೀತು. ಮೈಸೂರಿನಿಂದ ಬೆಂಗಳೂರಿಗೆ ಬಂದಿದ್ದು, ಅದು ವಾಯುಸೇನೆಗೆ ಸೇರಬೇಕು ಅನ್ನುವಂಥದ್ದು ಹೇಗೆ ನಿಮ್ಮಲ್ಲಿ ಒಂದು ಹುಟ್ಟುಕೊಳ್ತು, ಅಥವಾ ಅದನ್ನು ನೀರೆರೆದು ಬೆಳೆಸಿದವ್ರು ಯಾರು?
2: ನಾನು ಸುಮಾರು 10 ವರ್ಷದವನಿರ್ಬೋದು. 1971 ಬಾಂಗ್ಲಾದೇಶ ವಾರ ಆಗಿದ್ದಾಗ, ಬಹುಶಃ ಒಂಥರದಲ್ಲಿ ನಿಮ್ಮ ಆಕಾಶವಾಣಿನೇ ಅದಕ್ಕೊಂಥರ ಸ್ಫೂರ್ತಿ ಅಂತ ಹೇಳ್ಬೋದು. ನಾನು ಆವಾಗ ಬೇರೆ ಏನೋ ಮೋಡ್ ಆಫ್ ಕಮ್ಯುನಿಕೇಶನ್ ಇರಲಿಲ್ವಲ್ಲ ಆಕಾಶವಾಣಿ ಬಿಟ್ಟರೆ. ನಮಗೆ ಪ್ರಪಂಚದ ಏನು ಆಗೋಗಳು ಬೇಕಿದ್ರೂ ನಾವು ನಿಮ್ಮನ್ನೇ ಅವಲಂಬಿಸಬೇಕಾಗಿತ್ತು. ನಾವು ನಂಜನಗೂಡು ಹತ್ರ ಒಂದು ಹಳ್ಳಿ, ನಮ್ದು ಹೆಡತಲೆ ಅಂತ ಹೇಳಿ, ಆ ಹಳ್ಳಿನಲ್ಲಿ

0: ಗ್ರಾಮ ಪಂಚಾಯತಿ ಮುಂದೆ ರೇಡಿಯೋಗಳನ್ನ ಹಾಕ್ತಾ ಇದ್ರು ಅವಾಗ, ಅಕ್ಕಪಕ್ಕದ ಮನೆಗಳಲ್ಲೂ ಇರ್ತಾ ಇತ್ತು ರೇಡಿಯೋಗಳು. ಆವಾಗ ಈ 71ರ ಬಾಂಗ್ಲಾ ವಾರ ಆದಾಗ ಬಹಳಷ್ಟು ನ್ಯೂಸ್ ಬುಲೆಟ್ಗಳನ್ನ ಬಿಡ್ತಾ ಇದ್ರು, ಕೆಲವೊಂದು ಇಂಪಾರ್ಟೆಂಟ್ ಬುಲೆಟಿನ್ಸ್ ಬರೋದು, ನ್ಯೂಸ್ಗಳಲ್ಲೂ ಬರೋದು. ಅದನ್ನೆಲ್ಲ ಕೇಳಿದಾಗ ನನಗೆ ಆವಾಗ ಈ ನ್ಯಾಟ್ ವಿಮಾನ ಅಂತ ಇತ್ತು, ಅದು 71ರಲ್ಲಿ ಅದೇ ವಾರ್ ಹೀರೋ ಅದು ಏರ್ಫೋರ್ಸ್ ನಲ್ಲಿ. ಅದನ್ನ ಕೇಳಕ್ ಒಂಥರ ಖುಷಿ ಆಗೋದು, ನಾವಾಗ್ಲಿ ನಮ್ಮ ಅಣ್ಣ ತಮ್ಮಂದು ತಂದೆ ಎಲ್ಲ ಕೂತ್ಕೊಂಡು ಕೇಳ್ತಾ ಇದ್ವಿ. ಆವಾಗ ನ್ಯೂಸ್ ಕೇಳೋದೇ ಒಂದು ಸಂಭ್ರಮ ಇತ್ತು ನನಗೆ. ಆವಾಗ ಮನಸ್ಸಿನಲ್ಲಿ ಮೊಳಕೆ ಹೊಡಿತಾ ಇತ್ತು, ಏನಿದು ನ್ಯಾಟ್ ವಿಮಾನ ಅನ್ನೋದು, ಏರ್ಫೋರ್ಸ್ಗೆ ಸೇರ್ಬೇಕು ಅನ್ನೋ ಒಂದು ಆಸೆನೇ ಆ ಟೈಮಲ್ಲಿ ನನಗೆ ಮೊಳಕೆ ಹೊಡಿತು. ಹೀಗೆ ಪೇಪರ್ಗಳಲ್ಲಿ ನೋಡ್ತಾ ಇರ್ತಿದ್ವಲ್ಲ ಅವಾಗ ಅವಾಗ ಅವಾಗ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ, ಇವಾಗಲೂ ಬಹುಶಃ ಇದೆ ಅದು, ಅದರಲ್ಲಿ ಪ್ರತಿ ತಿಂಗಳಲ್ಲೂ ಬರ್ತಾ ಇತ್ತು ಅದರಲ್ಲಿ ಏರ್ಫೋರ್ಸ್ಗೆ ಜಾಯ್ನ್ ಆಗ್ರಿ ಆಗ್ರಿ ಅಂದ್ಬಿಟ್ಟು ಅಂತ. ಸರಿ, ನಾನು SLC ಪಾಸ್ ಆದ ತಕ್ಷಣ ಮಿನಿಮಮ್ ರಿಕ್ವೈರ್ಮೆಂಟ್ SLC ಇತ್ತಲ್ಲ, ಫಸ್ಟ್ ಕ್ಲಾಸ್ ಬರಬೇಕು ಅಂತ ಒಂದು ತೀರ್ಮಾನ ಇತ್ತು. ಸೊ ಫಸ್ಟ್ ಕ್ಲಾಸ್ ಬಂದೇ ಬಿಡೋಣ ನೋಡೋಣ ಅಂತ ಹೇಳಿ ಫಸ್ಟ್ ಕ್ಲಾಸ್ ಬಂದು ಆಮೇಲೆ PUC ಕಂಪ್ಲೀಟ್ ಮಾಡಿದೆ ನಂಜನಗೂಡಿನಲ್ಲಿ. PUC ಕಂಪ್ಲೀಟ್ ಮಾಡಿದ್ಮೇಲೆ ಮಂಡ್ಯದಲ್ಲಿ ನಾನು ನಮ್ಮ ಅಣ್ಣವ್ರ ಮನೆಯಲ್ಲಿ BSC ಸೇರಿಕೊಂಡೆ. ಅಲ್ಲಿ BSC ಮಾಡ್ತಾ ಇರಬೇಕಾದ್ರೆ 79ರಲ್ಲಿ ಅದು, ಬಹುಶಃ ಚೌಧರಿ ಚರಣ್ ಸಿಂಗ್ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಇದ್ರು 79-80ರ ದಶಕದಲ್ಲಿ ಇದ್ರು. ಅವರೊಂದ್ಸಲ ಮಂಡಿಗೆ ಬಂದಿದ್ರು, ಅದು ನಮ್ಮ ಗೌರ್ಮೆಂಟ್ ಕಾಲೇಜು ಆವರಣದಲ್ಲೇ ಅದೊಂದು ಹೆಲಿಪ್ಯಾಡ್ ಮಾಡಿ ಚಿಕ್ಕದಾಗಿ ಅದು ಇಳಿಸೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು. ಆವಾಗ ದೊಡ್ಡ ಒಂದು ಹೆಲಿಕಾಪ್ಟರ್ ಬಂದು ಇಳಿತು, ಅದರಿಂದ ಅವ್ರು ಇಳಿತಾರೆ, ಈ ತರ ಸುಮಾರು ಜನ ಟೆಕ್ನಿಷಿಯನ್ಸ್ ಎಲ್ಲ ಇಳಿತಾರೆ, ಏನೋ ಒಂಥರ ಅದೊಂದು ನೋಡ ಖುಷಿ ಇರೋದು ನನಗೆ. ನಾನು ಅನ್ಕೊಂಡೆ ನಾನು ಆವಾಗ ಸೇರ್ಬೇಕು ಅನ್ಕೊಂಡೆ, ಯಾಕೆ ನಿಂತೋಯ್ತಲ್ಲ ಇವಾಗ್ಲಾದ್ರೂ ಸೇರ್ಬೋದಲ್ಲ ಅನ್ಬಿಟ್ಟು ಅಂತ ಮತ್ತೆ ನಾನು ಎಲ್ಲ ಹುಡುಕಿ BSC ಓದ್ತಿರುವಾಗ ಅಪ್ಲೈ ಮಾಡಿದೆ ನಾನು 79 ಸಮೀರ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕಾಣುತ್ತೆ. ಆಮೇಲೆ ನನಗೆ ಕರೆ ಬಂತು, ಬೆಂಗಳೂರಲ್ಲಿ ಇದೆ ಕಬ್ಬನ್ ರೋಡಲ್ಲಿ ಏರ್ಫೋರ್ಸ್ ಸೆಲೆಕ್ಷನ್ ಸೆಂಟರ್ ಅಂತ ಈಗಲೂ ಇದೆ, ನಮ್ದು ಎಲ್ಲ ಕಳಿಸ್ಕೊಟ್ವಿ ಬಂತು. ನನ್ನ ಕರೆದ್ರು, ಎಕ್ಸಾಮಿನೇಷನ್ ಆಯ್ತು, ರಿಟರ್ನ್ ಎಕ್ಸಾಮಿನೇಷನ್ ಮಾರೇ ದಿನ ಬರಕ್ ಹೇಳಿದ್ರು, ಆಗಿದೆಯಪ್ಪ ಸೆಲೆಕ್ಷನ್ ಆಗಿದೆ. ಅಲ್ಲಿ ಎರಡು ಸ್ಟ್ರೀಮ್ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದಿ ಮಾರ್ಕ್ಸ್ ಸ್ಕೋರ್ಡ್, ಎಲೆಕ್ಟ್ರಾನಿಕ್ ಸ್ಟ್ರೀಮ್ ಮತ್ತೆ ಮೆಕ್ಯಾನಿಕಲ್ ಸ್ಟ್ರೀಮ್ ಅಂತ ಹೇಳಿ. ಸೊ ನನಗೆ ಎಲೆಕ್ಟ್ರಾನಿಕ್ ಸ್ಟ್ರೀಮ್ ಬಂತು. ನನಗೆ ಎಲೆಕ್ಟ್ರಾನಿಕ್ ಸ್ಟ್ರೀಮ್ ಅಂತ ಅವಾಗ ಏನು ಐಡಿಯಾ ಇರಲಿಲ್ಲ ಏನು ಅನ್ಬಿಟ್ಟು ಅಂತ. ಅವ್ರನ್ನ ಕೇಳಿದೆ ಸ್ಕ್ವಾಡ್ರನ್ ಲೀಡರ್ ಸಂತಾನ ಕೃಷ್ಣ ಅಂತ ಹೇಳಿ, ರಿಕ್ರೂಟ್ಮೆಂಟ್ ಆಫೀಸರ್, ಏನಿಲ್ಲಪ್ಪ ನೀ ಬೆಂಗಳೂರಲ್ಲೇ ಇರ್ತೀಯ 3 ವರ್ಷ ಹೋಗು ಅಂತ ಅಂದ್ರು ಅಷ್ಟೇ ಅವ್ರು. ಸರಿ, ಮನೆಗೆ ಕಳಿಸ್ಬಿಟ್ಟು ನಾನು ಹೊರಟೋದೆ. ಹೋಗಿ ಮನೆಯಲ್ಲಿ ಆವಾಗ ಎಲ್ರಿಗೂ ಹೇಳಿದೆ ನಾನು, ನಮ್ಮ ತಂದೆನು ಕೂಡ ನನಗೆ ಪ್ರೋತ್ಸಾಹ ಮಾಡಿದ್ರು, ಆಯ್ತು ಹೋಗಪ್ಪ 5 ಜನ ಮಕ್ಕಳಲ್ಲಿ ಒಬ್ಬ ಮಿಟ್ಟಲು ಇರಲಿ ಏನಿವಾಗ. ಸರಿ ಹೋಗು ಅಂತ ಹೊರಟು ನಾನು ಮತ್ತೆ ಕಾಲ್ ಬಂತು, ಬಂದೆ ಬೆಂಗಳೂರಲ್ಲಿ ಮೆಡಿಕಲ್ ಟೆಸ್ಟ್ ಎಲ್ಲ ಆದ್ಮೇಲೆ ಬೆಂಗಳೂರಲ್ಲಿ ಸೇರ್ಕೊಂಡ್ವಿ. ಟ್ರೈನಿಂಗ್ ಸೆಂಟರ್ ನಡೀತು, ಒಂದು 2.5 ವರ್ಷ ಟ್ರೈನಿಂಗ್ ನಡೆಯುತ್ತೆ. ಅದ್ರಲ್ಲಿ ಒಂದು 6 ತಿಂಗಳು ಜನರಲ್ ಟ್ರೈನಿಂಗ್ ಇರುತ್ತೆ, ಒಂದು 3 ತಿಂಗಳಂತೂ ಫಸ್ಟ್ ಬರೀ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ, ಬೆಳಗಿನ ಸಂಜೆವರೆಗೂ ತಯಾರು ಮಾಡೋದಕ್ಕೆ ನಮ್ಮನ್ನ ಫಿಸಿಕಲಿ ಫಿಟ್ ಆಗಿ. ಆನಂತರ ಮೂರು ತಿಂಗಳಿಗೂ ಒಂದು ಪರೀಕ್ಷೆ ಮಾಡ್ತಾರೆ ಅವರು, ಪರೀಕ್ಷೆ ಪಾಸ್ ಆದಂಗೆ ಅವ್ರು ಮುಂದೆ ಕಳಿಸ್ತಾ ಇರ್ತಾರೆ. ಆಶ್ಚರ್ಯ ಆಗೋದು ಮೇಡಮ್, ಏರ್ಫೋರ್ಸ್ ಅಲ್ಲಿ ಆ ಪಾಸಿಂಗ್ ಪರ್ಸೆಂಟೇಜ್ ಕೂಡ ಬಹಳ ಕಷ್ಟ. ಅಲ್ಲಿ ಒಂದ್ಸಲ ಫೇಲ್ ಆದ್ರೆ ಒಂದು 3 ತಿಂಗಳಲ್ಲಿ ಒಂದ್ಸಲ ಬ್ಯಾಕ್ ಫೇಸ್ ಅಂತ ಮತ್ತೆ ಹಿಂದೆ ಕಳಿಸ್ತಾರೆ, ಇನ್ನೊಂದ್ಸಲ ಓದು ಅಂತಾರೆ, ಇನ್ನೊಂದ್ಸಲನು ಫೇಲ್ ಆದ್ರೆ ಮನೆಗೇನೆ ಸೀದಾ. ಕೇಳ್ತಾರೆ ಕೆಲವು ನಾಟ್ ಟೆಕ್ನಿಕಲ್ ಟ್ರೇಡ್ಸ್ ಅಂತ ಇರುತ್ತೆ, ನೀ ಕ್ಲರ್ಕ್ ಆಗಿ ಇಷ್ಟಪಡ್ತೀಯ? ಹೌದು ಅಂದ್ರೆ ಕ್ಲರಿಕಲ್ ಟ್ರೈನಿಂಗ್ ಸೆಂಟರ್ ಬೆಳಗಾಮಲ್ಲಿ, ಅಲ್ಲಿ ಕಳಿಸ್ತಾರೆ, ಅವಕಾಶ ಕೊಡ್ತಾರೆ, ಇದೆ ಅದು. ಸರಿ, ನಾವು ಸಕ್ಸಸ್ಫುಲ್ ಆಗಿ ಎಲ್ಲ ಟ್ರೈನಿಂಗ್ ಮುಗಿಸಿದ್ಮೇಲೆ ನನಗೆ ಹೆಲಿಕಾಪ್ಟರ್ ಕೊಡ್ತಾರೋ ಇಲ್ಲೋ ಅಂತ ಒಂದು ಮನಸ್ಸಲ್ಲಿ ಒಂದು ಡೌಟ್ ಇತ್ತು, ನಾನು ಕೇಳ್ಕೊಂಡು ಇರಲಿಲ್ಲ ಹೆಂಗೆ ಅನ್ಬಿಟ್ಟು ಅಂತ. ಬಟ್ ನನಗೆ ಆಶ್ಚರ್ಯವೇನು ಅಂದಂಗೆ ನನಗೆ ಟ್ರಾನ್ಸ್ಫರ್ ಆಗಿ ಬಂದಾಗ ಆ 105 ಹೆಲಿಕಾಪ್ಟರ್ ಯೂನಿಟ್ ಏರ್ಫೋರ್ಸ್ ಸ್ಟೇಷನ್ ಚಬ್ವಾ ನಿಯರ್ ದಿಬ್ರುಗರ್ ಅಂತ ಒಂದು ಬಂತು. ನನಗೆ ಬಹಳ ಖುಷಿ ಆಗ್ಬಿಡ್ತು, ಇದು ಯಾವ ಹೆಲಿಕಾಪ್ಟರ್ ಇದನ್ನ ನೋಡಿದ್ನಲ್ಲ ಅದೇನಾ ಅನ್ಬಿಟ್ಟು ಅಂತ ನನಗೆ ಹೆಂಗಿರೋ ಆಸೆ ಇತ್ತು. ಒಂದು ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡಿಕೊಂಡೆ ನಾನು. ಆವಾಗೆಲ್ಲ ಎಲ್ಲ ರಷ್ಯನ್ನೇ ನಮ್ಮ ಹತ್ರ, ಆವಾಗ Mi-4 ಅಂತ ಒಂದು ಹೆಲಿಕಾಪ್ಟರ್ ಇತ್ತು, Mi-4 ಮಿಕೋಯಾನ್ EH-4 ಅಂತ ಹೇಳಿ, ಅದು ದೊಡ್ಡದಾದ ಸೀರೀಸ್, ಅದು ಪೆಟ್ರೋಲ್ ವರ್ಷನ್, ಅದು
1: ಎಷ್ಟು ಕಾಸ್ಟ್ಲಿ
0: ಬಹಳ ಕಾಸ್ಟ್ಲಿ ಅದು. ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದೆ ನಾನು, ಆಮೇಲೆ ಒಂದೊಂದು 1.5 ವರ್ಷ ಕೆಲಸ ಮಾಡಿದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಅದೇ ಸಿಲ್ಚರ್ ಅಂತ ಹೇಳಿದ್ನೆ ನಾನು, ಕುಂಬಿಗ್ರಾಮ್ ಅಂತ ಹೇಳಿ, ಅಲ್ಲಿ ಒಂದು ಹೊಸ ಹೆಲಿಕಾಪ್ಟರೇ ಬಂತು, Mi-Series 8 ಅಂತ ಹೇಳಿ, Mi-8 ಅಂತ. ಅದಕ್ಕೆ ನಮ್ಮನ್ನ ಪೋಸ್ಟ್ ಮಾಡಿದ್ರು, ಎಲ್ಲ ಹುಡುಗರಿದ್ದಾರೆ ಹೊಸ ಯೂನಿಟ್ ಎಲ್ಲ ಮಾಡ್ಬೇಕಂತ ಹೇಳಿ. ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಹೋದೆ ನಾನು, ಅಲ್ಲಿ ಹೊಸದ್ ಬಂದಿತ್ತು, ಅದಕ್ಕೋಸ್ಕರ ವಿಶೇಷವಾಗಿ ಟ್ರೈನಿಂಗ್ ಕೊಡ್ತಾರೆ ನಮ್ಗೆ. ನಾಟ್ ಓನ್ಲಿ ಈ 3 ವರ್ಷ ಏನ್ ಟ್ರೈನಿಂಗ್ ಮಾಡಿರ್ತೀವಿ, ಇದು ಜನರಲ್ ಇದು.
1: ಬೆಂಗಳೂರಲ್ಲಿ ನಿಮ್ಗೆ ತರಬೇತಿ ಆಯ್ತು, ಅದು ಬೇಸಿಕ್ ಟ್ರೈನಿಂಗ್
0: ಜಾರಳಿ ಈಸ್ಟ್ ಅಲ್ಲಿ, ಅದು ಬೇಸಿಕ್ ಟ್ರೈನಿಂಗ್, ಟೆಕ್ನಿಕಲ್ ಟ್ರೈನಿಂಗ್. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ನಮ್ಗೆ 6 ತಿಂಗಳಾದ್ಮೇಲೆ ನಮ್ಗೆ ಯಾವ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಅನ್ನೋದು ತೀರ್ಮಾನ ಆಗುತ್ತೆ ಅಲ್ಲಿ.
1: ಸ್ಪೆಷಲೈಸೇಷನ್
0: ಯಾವ್ದಕ್ಕೆ ಅನ್ಬಿಟ್ಟು ಅಂತ. ಅದರಲ್ಲಿ ಕೆಲವರಿಗೆ ರಡಾರ್ ಸಿಗುತ್ತೆ, ಕೆಲವರಿಗೆ ಕಮ್ಯುನಿಕೇಶನ್ ಸಿಗುತ್ತೆ, ಕೆಲವರಿಗೆ ಇನ್ಸ್ಟ್ರುಮೆಂಟ್ ಸಿಗುತ್ತೆ, ಕೆಲವರಿಗೆ ಎಲೆಕ್ಟ್ರಿಕಲ್ ಸಿಗುತ್ತೆ.
1: ಅಂದ್ರೆ ನಿಮ್ಮ ಆಸಕ್ತಿ ಏನು,
0: ನಮ್ಮ ಆಸಕ್ತಿ
1: ಮಾಡಬಲ್ರಿ ಅಂತ?
0: ನಾವು ಏನು ಒಂದ್ ಮಾರ್ಕ್ಸ್ ಬೇರೆ ಸ್ಕೋರ್ ಮಾಡಿರ್ತೀವಲ್ಲ ಮೇಡಮ್ ಅದರಲ್ಲಿ. ಸೊ ಅದರಲ್ಲಿ ನಾನು ಹೋದ್ಮೇಲೆ ಅಲ್ಲಿ ಅದಕ್ಕೆ ಸಪರೇಟ್ ಮತ್ತೆ ಹೆಲಿಕಾಪ್ಟರ್ಗೆ ಮತ್ತೆ ಟ್ರೈನಿಂಗ್ ಇದೆ, ಆ ಪರ್ಟಿಕ್ಯುಲರ್ ವಿಮಾನದಲ್ಲಿ ಏನ್ ಕೆಲಸ ಮಾಡಬೇಕು ಹೆಂಗೆ, ಒಂದು 6 ತಿಂಗಳ ಟ್ರೈನಿಂಗ್ ಆಗುತ್ತದು. ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಕೆಲಸ

0: ಅಂತಕ್ಕೆ ಶುರು ಮಾಡಿದೆ ನಾವು. ಟೆಕ್ನಿಕಲ್ ಆಗಿ ನಮ್ಮ ಕೆಲಸ ಏನಂತಂದ್ರೆ, ನಾವು ಎಲ್ಲ ಎನಿ ಪಾಯಿಂಟ್ ಆಫ್ ಟೈಮ್, ಈಗ ನಾನು ಎಲೆಕ್ಟ್ರಿಕಲ್ ಅಂತಂದ್ರೆ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ಸ್ ಅದ್ರಲ್ಲಿ ಫಿಟ್ ಆಗಿದ ಪ್ರತಿಯೊಂದು 100% ಸರ್ವಿಸಬಲ್ ಇರಬೇಕು. ದೇ ಶುಡ್ ಬಿ ವರ್ಕಿಂಗ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಗಿವನ್ ಪಾಯಿಂಟ್ ಆಫ್ ಟೈಮ್ ತಕ್ಷಣ ಹೊರಡ್ಬೇಕು ಅಂದ್ರು ಇರ್ಲೇಬೇಕು.
1: ನೀವು ಹೇಳ್ತಾ ಇದ್ರಿ ಸಿಲ್ಚಾರ್ ನಲ್ಲಿ ಒಂದು ಹೆಲಿಕಾಪ್ಟರ್ ಬಂತು, ಅದು ನಾನು ಚೌಧರಿ ಚರಣ್ ಸಿಂಗ್ ಅವರು ಏನು ಮಂಡ್ಯಕ್ಕೆ ಬಂದಾಗ ನೋಡಿದ್ದ ಹೆಲಿಕಾಪ್ಟರ್ ಹೌದು ಅಂತ
0: ಅದೇ ಆಗಿತ್ತು. ನನಗೆ ಬಹಳ ಖುಷಿ ಆಯ್ತು, ನನ್ನ ಸುಮಾರು ಜನಕ್ಕೆ ಹೇಳಿದೆ, ನನ್ನ ಸ್ನೇಹಿತರಿಗೆಲ್ಲ.
1: ಕಣ್ಣಲ್ಲಿ ತುಂಬಿಕೊಂಡ ಹೆಲಿಕಾಪ್ಟರ್ ಒಳಗಡೆ ಕೂತ್ರಿ ನೀವು?
0: ಖಂಡಿತ ಖಂಡಿತ ಮೇಡಮ್, ಖಂಡಿತ ಕೂತೆ. ಅದ್ರಲ್ಲಿ ಕೆಲಸ ಮಾಡದೆ ಬಹಳ ಆಸಕ್ತಿ ವಹಿಸಿ ಬಹಳಷ್ಟು ಜನಗಳ ಮನ್ನಣೆಗೂ ಪಾತ್ರನಾಗಿದ್ದೀನಿ ಆ ಕೆಲಸಗಳಲ್ಲಿ.
1: ಈಗ ಅಸ್ಸಾಂ ಗಡಿ ಒಂದ್ ಕಡೆಗೆ, ಮತ್ತೆ ನಾಗಾಲ್ಯಾಂಡ್ ಗಡಿ, ಇವೆಲ್ಲ ಗಡಿಗಳಲ್ಲಿ ಹೆಚ್ಚಾಗಿ ಈ ತರದ ಒಂದು ಬೇಸ್ ಗಳಿದಾವೆ.
0: ಹೌದು ಹೌದು,
1: ನೀವು ಕೂಡ ಅಲ್ಲೆಲ್ಲ ಕೆಲಸ ಮಾಡಿದ್ದೀರಾ. ಹೇಗೆ ಅಲ್ಲಿ ಒಂದು ವಾತಾವರಣ ಬಹಳ ಪ್ರತಿಕೂಲವಾಗಿರುತ್ತೆ, ಮತ್ತೆ ಯಾವತ್ತು ಸನ್ನದ್ಧವಾಗಿರ್ಬೇಕು, ಅಂತಾರಾಷ್ಟ್ರೀಯ ಗಡಿ ಬೇರೆ, ಹಾಗಾಗಿ ಇಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು.
0: ಖಂಡಿತ. ನಮ್ಮ ಮೇನ್ ಕೆಲಸ ಏನಿತ್ತು ಅಂತಂದ್ರೆ, ಯಾವ ಗಿವನ್ ಟೈಮ್ ಅಲ್ಲಿ ನಿಮಗೆ ಆರ್ಮಿಯಿಂದ ಇನ್ಫಾರ್ಮೇಶನ್ ಬರ್ತಾ ಇರ್ತೀನಿ, ನಿಮಗೆ ಇಂಥ ಕಡೆ ಹೀಗಾಗಿದೆ ಹಾಗಾಗಿದೆ, ಯಾರೋ ಒಬ್ಬರು ಹುಷಾರಿಲ್ಲ ಅಂತಾನೋ, ಯಾರೋ ಒಬ್ಬರು ಬಿದ್ಬಿಟ್ಟಿದ್ದಾರೆ ಅಂತ, ಯಾರೋ ಒಬ್ಬರಿಗೆ ಗುಂಡೊಡೆದಿದ್ದಾರೆ ಅಂತ ಆ ಕಡೆಯವರು, ಯಾರೋ ಒಂದು ಅವ್ರು ಲಿಫ್ಟ್ ಮಾಡ್ಬೇಕಾಗುತ್ತೆ, ಅಥವಾ ಒಂದು ಆರ್ಮಿ ಬೇಸ್ ಅಲ್ಲಿ ಅವ್ರ ಹತ್ರ ಊಟಕ್ಕೆ ತಿಂಡಿ ಏನು ಇಲ್ಲ, ಸದ್ಯ ಮುಗಿದೋಗಿದೆ ಅಂತಾನೋ. ಪ್ರತಿಯೊಂದನ್ನು ಮೇಡಮ್, ಇನ್ಕ್ಲೂಡಿಂಗ್ ಲೈವ್ ಅನಿಮಲ್ಸ್, ಈ ಆಡು ಕುರಿ ಕೋಳಿಗಳನ್ನು ನಾವು ಹೆಲಿಕಾಪ್ಟರ್ ಹಾಕೊಂಡು ಅವ್ರು ಡ್ರಾಪ್ ಮಾಡ್ಕೊಟ್ಟಿರ್ತೀವಿ.
1: ಎಲ್ಲಿಂದ ಎತ್ಕೊಂಡು ಹೋಗಿರ್ತೀರಾ?
0: ಇಲ್ಲಿ ನಮ್ ಬೇಸ್ ಇರುತ್ತಲ್ಲ, ಅಂದು ಕುಂಬಿಗ್ರಾಮ್ ಅಂತ ಇರೋದು, ಅದು ಆಲ್ಮೋಸ್ಟ್ ನಿಯರ್ ಟು ಸಿಟಿ, ಸಿಲ್ಚರ್ ಟೌನ್ಗೆ ಹತ್ತಿರದಲ್ಲಿದೆ. ಅಲ್ಲಿಗೆ ಬರುತ್ತೆ, ಅದನ್ನ ಆರ್ಮಿನವರೇ ಒಳಗಡೆ ತುಂಬಿಸ್ತಾರೆ, ತಗೊಂಡೋಗಿ ನಾವು ಅದನ್ನ ಅಲ್ಲಿ ಕೊಟ್ಟು ಬರೋದು. ಅಲ್ಲಿ ಬೇಕು ಅಂತ ಇರುತ್ತೆ ಆ ಪಾಯಿಂಟ್ ಆಫ್ ಟೈಮ್, ಆ ಕೆಳಗಡೆ ಅವ್ರಿಗೆಲ್ಲ ಡ್ರಾಪಿಂಗ್ ಪಾಯಿಂಟ್ಸ್ ಝೋನ್ ಅಂತ ಮುಂಚೆನೆ ಕೊಟ್ಟಿರ್ತೀವಿ ನಾವು ಆ್ಯಪ್ ಅಲ್ಲಿ, ಅವರಲ್ಲಿ ಕೆಳಗಡೆ ಕಾಯ್ತಾ ಇರ್ತಾರೆ, ನಾವು ಅಲ್ಲಿಂದ ಡ್ರಾಪ್ ಮಾಡ್ತೀವಿ, ಅದನ್ನ ಅವ್ರು ತಗೊಂಡು ಹಗ್ಗ ಕಟ್ಟಿ ಬಿಡಿಸ್ತೀವಿ. ಅದನ್ನ ಆರ್ಮಿ ಜವಾನ್ಸ್ಗಳಿಗೆ ಅವ್ರ ಮೂಮೆಂಟ್ ಆಫ್ ಆರ್ಮಿ ಇಸ್ ಆಲ್ಸೋ ತ್ರೂ ಹೆಲಿಕಾಪ್ಟರ್ಸ್ ಅಲ್ಲಿ. ಅವ್ರು ಅಲ್ಲಿಂದ ಬರಬೇಕು ಅಂತಂದ್ರೆ ಅವ್ರು ಯಾವ ರಜಾ ಹೋಗ್ಬೇಕು, ಒಂದ್ ನಾಲ್ಕು ಅವರುಗಳನ್ನ ಮತ್ತೆ ನಾವು ಇಲ್ಲಿ ಕರ್ಕೊಂಬರ್ಬೇಕು ಈ ಬೇಸ್ಗೆ. ಇಲ್ಲಿ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಇರುತ್ತೆ, ಇಲ್ಲಿಂದ ಹೋಗ್ತಾರೆ, ರಜಾ ಮುಗಿಸ್ಕೊಂಡ್ ಮತ್ತೆ ಇಲ್ಲಿಗೆ ಬರ್ತಾರೆ, ಮತ್ತೆ ನಮ್ಮ ಹತ್ರ ಬರ್ತಾರೆ, ನಾವು ಅವ್ರನ್ನ ಕರ್ಕೊಂಡು ಅಲ್ಲಿ ಬಿಡ್ತೀವಿ. ಅವ್ರನ್ನ ಇಳಿಸ್ತೀವಿ ಅಲ್ಲಿ ರೇಡಿಯಸ್ ಪಾಯಿಂಟ್ ಅಲ್ಲಿ, ಅದು ದಟ್ ವಾಸ್ ದಿ ಮೇಜರ್ ವರ್ಕ್ ಅಲ್ಲಿದ್ದಾಗ. ನಾವು ಆಮೇಲೆ ನಾವು ಅಲ್ಲಿ ಹೇಳಿದ್ರೆ ನಿಮ್ಗೆ ಹಾರ್ಡ್ ಲಿವಿಂಗ್ ಏರಿಯಾ ಅದು ಅಂತ ಹೇಳಿ, ಆವಾಗ ಅಲ್ಲಿ ಮದುವೆ ಆಗಿದ್ದವರಿಗೆ 2 ವರ್ಷ ಇದ್ರೆ ಸಾಕು, ಬ್ಯಾಚುಲರ್ಸ್ಗೆ 3 ವರ್ಷ 2 ಇದ್ರೆ ಸಾಕು, ನಿಮ್ಗೆ ಚಾಯ್ಸ್ ಪೋಸ್ಟಿಂಗ್ ನಿಮಗೆ ಕೊಡ್ತೀವಿ ಅಂತ ಒಂದು ಇತ್ತದು. ಅದು ನನಗೆ ಅಡ್ವಾಂಟೇಜ್ ಆಯ್ತು ನನಗೆ, ನಾನು ಬ್ಯಾಚುಲರ್ ಇದ್ನಲ್ಲ ಆವಾಗ, ಸರಿ 3 ವರ್ಷ 2 ಸೇರಿ ಮಾಡಿದ್ದೆ ನಾನು ಅದಿಬ್ಬರು ಮತ್ತೆ ಇದು ಮಾಡ್ಕೊಂಡು. ಅವ್ರು ಕೇಳ್ತಾರೆ ನಿಮ್ಗೆ ಎಲ್ಲಿ ಬೇಕು ಏನಿತ್ತ ಅಂತ ಹೇಳಿ, ನಾನು ಮೈಸೂರು ಕೊಡಿಂದ ಕೇಳಿದ್ದೆ, ಮತ್ತೆ ಬೆಂಗಳೂರು ಕೊಡಿಂದ ಕೇಳಿದ್ದೆ. ಮೈಸೂರಿನಲ್ಲೂ ಒಂದಿದೆ ನಮ್ದು ಏರ್ಫೋರ್ಸ್ ಸೆಲೆಕ್ಷನ್ ಸೆಂಟರ್ ಅಂತ ಒಂದಿದೆ, ಅದು ಬಹಳ ಲಿಮಿಟೆಡ್, ಯು ಗೋ ಟು ಬ್ಯಾಂಗ್ಳೂರ್, ನೀನು ಹೆಂಗಿದ್ರು ಹೆಲಿಕಾಪ್ಟರ್ ಯೂನಿಟ್ ಅಲ್ಲಿ ಇದು ಇದೆ, ಇದರಲ್ಲಿ ಯು ಕಂಟಿನ್ಯೂ ವಿತ್ ದಿಸ್ ಅಂತ ಹೇಳಿ ನನಗೆ. ಏರ್ಫೋರ್ಸ್ ಸ್ಟೇಷನ್ ಯಲಂಗ್ದಲ್ಲಿ ನಮ್ದು 112 ಹೆಲಿಕಾಪ್ಟರ್ ಯೂನಿಟ್ ಅಂತ ಇದೆ ಇಲ್ಲಿ. ಇದ್ರ ಮೇನ್ ಪರ್ಪಸ್ ಬಂದು ಟ್ರೈನಿಂಗ್, ಪೈಲಟ್ಸ್ ಹೆಲಿಕಾಪ್ಟರ್ ಸೆಲೆಕ್ಟ್ ಆಗ್ತಾರಲ್ಲ, ವಿಶೇಷವಾಗಿ MI-8 ಹೆಲಿಕಾಪ್ಟರ್ಗೆ ಅಂತವ್ರಿಗೆ ತರಬೇತಿ ಕೊಡ್ತಾರೆ ನಮ್ಮ ಬೇರೆ ಪೈಲಟ್ಸ್ ಇಂಜಿನಿಯರ್ಸ್ ಎಲ್ಲರೂ. ಅದು ನಮ್ಮ ಕೆಲಸ ಇಲ್ಲಿ ಮುಖ್ಯವಾಗಿ. ನಾವು ಪ್ರತಿಯೊಂದು ಚೆಕ್ ನಾವು ಮಾಡಬೇಕು. ನೀವು ಕಾಕ್ಪಿಟ್ ಬಹುಶಃ ಒಂದು 500 ಸ್ವಿಚ್ ಕಾಣುತ್ತೆ, ಅದು ಏನು ಎತ್ತ ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ. ಬಟ್ ನಮ್ಗಳಿಗೆ ಪ್ರತಿದಿನ ನೋಡಿ ನೋಡಿ ನೋಡಿ ನಮ್ಗೆ ಯಾವ ಸ್ವಿಚ್ ಏನು ಎತ್ತ ಆನ್ ಗ್ರೌಂಡ್ ಟೆಸ್ಟಿಂಗ್ ಮಾಡೆಲ್ ಹಾಕೊಂಡು ಪ್ರತಿಯೊಂದನ್ನು ಟೆಸ್ಟ್ ಮಾಡ್ತೀವಿ ನಾವು. ಇದು ಕೆಲಸ ಮಾಡ್ತಾ ಇದ್ದು ನಮ್ಮ ಥರನೇ ಬೇರೆಯವರು, ಇನ್ಸ್ಟ್ರೂಮೆಂಟೇಷನ್ ಅವರು, ವೈರ್ಲೆಸ್ ಕಮ್ಯುನಿಕೇಶನ್ ಅವರು, ಇಂಜಿನ್ ಅವರು, ಏರ್ ಫ್ರೇಮ್ ಸ್ಟ್ರಕ್ಚರ್, ಪ್ರತಿಯೊಬ್ಬರು ಅವ್ರವ್ರ ಪಾರ್ಟ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಒಂದು ಸರ್ಟಿಫಿಕೇಟ್ ಅಲ್ಲಿ ಸೈನ್ ಮಾಡ್ಬೇಕಾಗುತ್ತೆ ನಾವು, ಈ ಸರಿಗಿದೆ ಅಂತ ಅಂದ್ಬಿಟ್ಟು ಅಂತ. ದೆನ್ ಅಗೈನ್ ಅಲ್ಲಿ ಫ್ಲೈಟ್ ಇಂಜಿನಿಯರ್ಸ್ ಅಂತ ಇರ್ತಾರೆ, ದೇ ವಿಲ್ ಆಲ್ಸೋ ಕಮಾಂಡ್ ಇನ್ಸ್ಪೆಕ್ಟ್ ಒನ್ಸ್, ಎಲ್ಲ ಸೈನ್ ಮಾಡಿದ್ಮೇಲೆ ದೇ ವಿಲ್ ಟೇಕ್ ಆಫ್, ಅವರು ಕೆಲಸ ಮುಗಿಸ್ಕೊಂಡು ಬರ್ತಾರೆ ವಾಪಸ್.
1: ಹೀಗೆ ಗಡಿಯಿಂದ ನೀವು ಬೆಂಗಳೂರಿಗೆ ಈಗ ಬರೋದಕ್ಕೆ ಸಾಧ್ಯ ಆಯ್ತು. ನೀವು ಈಶಾನ್ಯ ರಾಜ್ಯಗಳಲ್ಲಿ ಅಂದ್ರೆ 2-3 ಕಡೆ ಕೆಲಸ ಮಾಡಿದ್ರಿ, ಮಣಿಪುರ, ತ್ರಿಪುರ, ಮತ್ತೆ ಅಸ್ಸಾಂ, ನಾಗಾಲ್ಯಾಂಡ್ ಮಾಡಿದ್ರಿ, ಅರುಣಾಚಲ್ ಪ್ರದೇಶದಲ್ಲೂ ಮಾಡಿದ್ರೆ ಹೇಗೆ? ಆ ಕಡೆಗೆ ಚೀನಾದ ಗಡಿ ಬರುತ್ತೆ,
0: ಚೀನಾ ಗಡಿನಲ್ಲೂ ಅಲ್ಲೂ ಇದೇ ಕೆಲಸ, ಅಲ್ಲಿ ಆರ್ಮಿನವ್ರಿಗೆ ಸಪೋರ್ಟೇ ಎಲ್ಲಾ ಕೆಲಸಗಳು ನಮ್ಗೆ. ಅವ್ರು ತುಂಬಾ ತುದಿನಲ್ಲಿ ನಿಂತ್ಕೊಂಡಿರ್ತಾರೆ ಅವ್ರಿಗೆ, ಅವ್ರಿಗೆ ಒಂದು ಮೋಡ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಆಗಿನ ಕಾಲದಲ್ಲಿ ಇದ್ದಿದ್ದೇ ಇದು. ಇವಾಗ ಬಹುಶಃ ರಸ್ತೆಗಳಾಗಿರ್ಬೋದು ಎಲ್ಲ ಆಗಿರ್ಬೋದು, ಇದು 40 ವರ್ಷದ ಮಾತು ನಾನು ಹೇಳ್ತಾ ಇರೋದು. ಅವ್ರು ಕಂಪ್ಲೀಟ್ ಆಗಿ ಅವ್ರಿಗೆ ಹೆಲ್ಪ್, ಅದು ನಮ್ದೇನಿದ್ರು ಪ್ರತಿಯೊಂದಕ್ಕೂ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ದಟ್ ಈಸ್ ಟು ಬಿ ಮೆಟ್.
1: ನೀವು ಹೇಳಿದ ಹಾಗೆ ತರಕಾರಿ ಇಲ್ಲ ಅಂದ್ರು ಬದುಕಿಸ್ಬೇಕು, ಊಟ, ರೇಷನ್, ಆಮೇಲೆ ಅವರನ್ನು ಕೂಡ ಕರ್ಕೊಂಡು ಬಂದು
0: ರಾಜ್ಯಗಳಲ್ಲಿ ಹೋಗೋದು, ಕರ್ಕೊಂಡ್ ಬರೋದು, ಎಮರ್ಜೆನ್ಸಿಗಳಿರುತ್ತೆ, ಕೆಲವರು ಹುಷಾರಿರಲ್ಲ,
1: ಅವ್ರಿಗೆ ಹುಷಾರಿರಲ್ಲ. ಹೀಗೆ ಮೈಸೂರು, ಬೆಂಗಳೂರು, ಮಂಡ್ಯ ಅಂತ ಆರಾಮಾಗಿದ್ದು ನೀವು ನಾರ್ತ್ ಈಸ್ಟ್ ನಲ್ಲಿ, ಈಶಾನ್ಯ ರಾಜ್ಯಗಳು ಬಹಳ ಕಠಿಣವಾದ ಜೀವನ.
0: ಹೌದು, ಖಂಡಿತ. ನಿಮಗೆ ಇವಾಗ ನೋಡಿ, ಈಗಿನ ಕಾಲದಲ್ಲಿ ಇಲ್ಲಿಂದ ನಾವು ಗೌಹಾಟಿಗೆ ಹೋಗ್ಬೇಕು ಅಂತಂದ್ರೆ ಅಸ್ಸಾಂಗೆ, ಬೆಂಗಳೂರಲ್ಲಿ

0: ಗುವಾಹಟಿಗೆ ಹೊತ್ತಿದ್ರೆ ಗುವಾಹಟಿನ ಇಳಿತೀರಾ ನೀವು.
1: ಮೂರು
0: ನಾನು ಹೋಗ್ತಾ
1: ತಾಸಲ್ಲಿ
0: ಇದ್ದ ಕಾಲದಲ್ಲಿ ನಾನು ನಂಜನಗೂಡಿಂದ ಹೊರಟ್ರೆ 7 ಗಂಟೆ ಟ್ರೈನ್ ಚೇಂಜ್ ಮಾಡ್ಬೇಕಾಗಿತ್ತು. ನಾವು
1: ಒಂದು 3 ದಿನ
0: 4 ದಿನ ಆಗ್ತಿತ್ತು, 5 ದಿನ ತಲುಪ್ತಾ ಇದ್ವಿ. ಸೂಟ್ ಕೇಸ್ ಮೇಲೆ ಕೂತ್ಕೊಂಡು ಎಲ್ಲ 3 ದಿನ ಪ್ರಯಾಣ
1: ಮಾಡಿದ್ವಿ. ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಂದ್ರಲ್ಲ.
0: ಖಂಡಿತ.
1: ಈಗ ನೀವು ಈ ಗಡಿಗಳಲ್ಲಿ ಇದ್ದಾಗ ಅದು ಪೀಸ್ ಟೈಮ್ ಆಗಿರಬಹುದು ಅಥವಾ ವಾರ್ ಟೈಮ್ ಆಗಿರಬಹುದು, ಈಗ ಯುದ್ಧದ ಕಾಲ ಅಂದ್ರೆ ಸ್ವಲ್ಪ ಪ್ರಕ್ಷುಬ್ಧವಾಗಿರುತ್ತೆ, ಮಾಹಿತಿ ತುಂಬಾ ಬರ್ತಿರುತ್ತೆ, ಬೇರೆ ಬೇರೆ ರೀತಿಯ ಸೂಚನೆಗಳು ಅವಾಗವಾಗ ಬರ್ತಿರುತ್ತವೆ. ಏನೇ ಆದ್ರೂ ಗಡಿಯಲ್ಲಿ ಕೆಲಸ ಮಾಡುವಾಗ ಇರುವಂತಹ ಒಂದು ಮನಸ್ಥಿತಿನೇ ಬೇರೆ ಇರುತ್ತೆ. ಯಾಕೆಂದ್ರೆ ಯಾವ ಹೊತ್ತಿಗೂ ಏನಾದರೂ ಸಂಭವಿಸಬಹುದಾದ ತುಂಬಾ ಆಯಕಟ್ಟಿನ ಪ್ರದೇಶಗಳಾಗಿರ್ತವೆ ಅವು. ಹಾಗಾಗಿ ಅಲ್ಲಿ ತುಂಬಾ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರ್ತೀರ. ಬೆಂಗಳೂರಿಗೆ ಬಂದ್ರೆ ಇದು ಮನೆ ಆಗೋಯ್ತು.
0: ಖಂಡಿತ.
1: ಹೇಗೆ ಬದಲಾವಣೆ ಹೇಗಿತ್ತು?
0: ಬದಲಾವಣೆ ಅಂದ್ರೆ ಮೇಡಮ್, ಅದು ನೀವು ಹೇಳದಕ್ಕೆ ಅಲ್ಲಿ ಕೆಲಸಗಳ ತರಾನೇ ಬೇರೆ ಇತ್ತು. ಇಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ, ನಾವು ಇದು ಈ ಬೆಂಗಳೂರಲ್ಲಿ ವಿಶೇಷವಾಗಿ ಅವಾಗ 112 ಹೆಲಿಕಾಪ್ಟರ್ ಯೂನಿಟ್ ಯಲಂಕ ಅನ್ನೋದು ಅದು ಈ ವಿವಿಐಪಿಸ್ಗೆ ಸರ್ವಿಸ್ ಕ್ಯಾಟರ್ ಮಾಡೋದಕ್ಕೋಸ್ಕರನೇ ಉಟ್ಕೊಂಡಿದ್ದು, ಪ್ಲಸ್ ಟ್ರೈನಿಂಗ್ ಅಂತ ಹೇಳಿ. ಅಲ್ಲಿಗೆ ಪೋಸ್ಟಿಂಗ್ ಮಾಡಬೇಕಾದ್ರೆ ನಮ್ಮನ್ನು ಸುಮ್ಸುಮ್ನೆ ಎಲ್ಲರನ್ನು ಪೋಸ್ಟ್ ಮಾಡೋದಿಲ್ಲ ಅಲ್ಲಿಗೆ. ಅದಕ್ಕೆ ನಮ್ಮ ಪೂರ್ವಾಪರ ಎಲ್ಲ ಆಲೋಚನೆ ಮಾಡಿ ಸೆಂಟ್ರಲ್ ಹೋಮ್ ಡಿಪಾರ್ಟ್ಮೆಂಟ್ ಇಂದ ಹೋಮ್ ಇಂಟೆಲಿಜೆನ್ಸ್ ಇಂದ ವೆರಿಫಿಕೇಶನ್ ಆಗುತ್ತೆ. ಅದಕ್ಕೆ ಅದು ಕ್ಲಿಯರೆನ್ಸ್ ಆದ್ಮೇಲೆ ನಮ್ಮನ್ನ ಅಲ್ಲಿಗೆ ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟಿಂಗ್ ಮಾಡಿದ್ಮೇಲೆ ನೀವು ಹೇಳ್ದಂಗೆ ಇಲ್ಲಿಗೆ ಬಂದ್ಮೇಲೆ ಕೆಲಸ ಅದೇ ಆದ್ರೂ ಸಹಿತ ಅದ್ರ ಪರ್ಪಸ್ ಅಲ್ಲಿ ಬೇರೆ ಇತ್ತು. ಅಲ್ಲಿದ್ದು ಇಲ್ಲಿ ಪರ್ಪಸ್ಸೇ ಬೇರೆ. ಇಲ್ಲೂ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ, ನಾಳೆ ಇವ್ರು ಯಾರೋ ಬರ್ತಾರೆ, ಅವ್ರು ಯಾರೋ ಬರ್ತಾರೆ, ಅವ್ರನ್ನ ಹೆಂಗೆ ಓದಿ ಇಲ್ಲಿ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಡ್ರಾಪ್ ಮಾಡಬೇಕು, ಇದೆಲ್ಲ ಪ್ರೋಗ್ರಾಮ್ಸ್ ಬರ್ತಾನೆ ಇರುತ್ತೆ. ಇದೇ ರೀತಿ ಬರ್ತಾ ಇರುತ್ತೆ. ಪ್ಲಸ್ ಅದೇ ಟೈಮಲ್ಲಿ ಇನ್ನೊಂದು ವಿಷಯ ನಮಗೆ ನಿಮ್ಗೆ ಹೇಳಬೇಕು ಅಂದ್ರೆ, 85ರಲ್ಲಿ ನಾನು ಬೆಂಗಳೂರು ಬಂದಿದ್ದು, 86ರಲ್ಲಿ ಅವಾಗ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಸಾರ್ಕ್ ಸಮ್ಮಿಟ್ ಅಂತ ಮಾಡಿದ್ರು. ಬಹುಶಃ ಸೆಕೆಂಡ್ ಸಾರ್ಕ್ ಸಮ್ಮಿಟ್ ಇಂಡಿಯಾದಲ್ಲಾಯ್ತು, ಅದನ್ನ ಬೆಂಗಳೂರಿನಲ್ಲಿ ಮಾಡ್ಬೇಕು ಅಂತ ಹೇಳಿ ಅವರು ತೀರ್ಮಾನ ತಗೊಂಡಾಗ ಅದು ನಮಗೆ ಒಂಥರ ಚಾಲೆಂಜ್. ಏನಕ್ಕೆ ಅಂತಂದ್ರೆ, ಈಗ 40 ವರ್ಷದಲ್ಲಿ ಮೇಡಮ್ ಈ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಹೆಲಿಕಾಪ್ಟರ್ಸ್ ಸಲೂನ್ ವರ್ಷನ್ ಅಂತ ಒಂದು ಬಹಳ ಕಡಿಮೆ ಇತ್ತು. ಇವಾಗ ದಿಢೀರಂತ ಪ್ರೋಗ್ರಾಮ್ ಮಾಡ್ಕೊಂಡಾಗ ಏನಾಯ್ತು ನಮ್ಗೆ, ಎಲ್ಲರಿಗೂ ಅಲ್ಲಿ 7 ಕಂಟ್ರೀಸ್ ನ ಬರ್ತಾರೆ ಸಾರ್ ಕಂಟ್ರೀಸ್ ಅಲ್ಲಿ. ಅವ್ರು ಬೆಂಗಳೂರು ಬರ್ತಾರೆ, ಅವ್ರದ್ದು ಬೆಂಗಳೂರು ಬಂದು ಅವ್ರ ಮೀಟಿಂಗ್ ಎಲ್ಲ ಆದ್ಮೇಲೆ ಅವ್ರ ಎಲ್ಲ ಟೂರಿಸ್ಟ್ ಸ್ಪಾಟ್ ಗಳಿಗೆಲ್ಲ ಹೋಗಿ ಇಷ್ಟಪಡ್ತಾರೆ, ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ಬೇಕಾದ್ರೆ ನಾರ್ಮಲ್ ಮಿಲಿಟರಿ ಹೆಲಿಕಾಪ್ಟರ್ ಅವ್ರನ್ನ ಸೀಟ್ ಮೇಲೆ ಕೂಸ್ಬಿಟ್ಟು ಕರ್ಕೊಂಡು ಹೋಗಿರಲ್ಲ,
1: ಲಕ್ಷುರಿ
0: ಅದು ಲಕ್ಸುರಿ ಮಾಡ್ಬೇಕಲ್ಲ ಅಂತ ಹೇಳಿ ನಮಗೆ ಅದೊಂದು 1 ಮಂತ್ ಮುಂಚೆನೆ ನಮಗೆ ಇನ್ಫಾರ್ಮೇಶನ್ಸ್ ಬರುತ್ತೆ. ನಮ್ಮ ಹತ್ರ ಇರೋ ಏನ್ ಹೆಲಿಕಾಪ್ಟರ್ಸ್ ಇದೆ ಅದ್ರಲ್ಲಿ ಹೊಸ ಹೊಸದ್ದು ಲೇಟೆಸ್ಟ್ ಮಾಡೆಲ್ಸ್ ತಂದು ಅದನ್ನ ಇದನ್ನ ನೀವು ಯಾವ್ದು ಕನ್ವರ್ಟ್ ಇಟ್ ಆಸ್ ಸಲೂನ್ ವರ್ಷನ್ ಅಂತ ಹೇಳಿ ಒಂದ್ ದೊಡ್ಡ ಹರ್ಕ್ಯುಲಿಯನ್ ಟಾಸ್ಕ್ ಕೊಟ್ಟರು ನಮಗೆ. ನಮಗೆ ಒಂದ್ 1.5 ತಿಂಗಳು ಇತ್ತು ಮೇಡಮ್ ಅದು. ನಮ್ಗೆ ಎಚ್ ಎ ಎಲ್ ನವರದ್ದು ಕೂಡ ಸಪೋರ್ಟ್ ಇತ್ತು ಅವಾಗ. ಎಚ್ ಎ ಎಲ್ ನಲ್ಲೂ ಕೂಡ
1: ಬಹಳ ವಿಮಾನಗಳನ್ನು ಸಿದ್ಧ
0: ಮಾಡ್ತಾರೆ. ಹೌದು, ಸಿದ್ಧ ಮಾಡ್ತಾರೆ. ಸರಿ, ಅವ್ರ ಸಪೋರ್ಟ್ ತಗೊಂಡು ನಾವು ಆ ಹೆಲಿಕಾಪ್ಟರ್ ನ ಸಲೂನ್ ವರ್ಷನ್ ಅದನ್ನ ರೆಡಿ ಮಾಡ್ಬೇಕು, ಇದಕ್ಕೆ ಇರದ ಇಷ್ಟ ಟೈಮ್ ಬಂದ್ಬಿಟ್ಟು ಅಂತ. ನಾವು ಒಂದ್ 20-22 ಜನ ಹುಡುಗರಿದ್ವಿ. ನಾವು ಇವತ್ತಿಗೂ ವಿ ಆರ್ ಇನ್ ಟಚ್. ಈ 40 ವರ್ಷ ಆದ್ಮೇಲೆ ಅದನ್ನೆಲ್ಲ ಮಾಡ್ಕೊಂಡು ನಾವು ಹೆಂಗಾರು ಮಾಡಿ ರೆಡಿ ಮಾಡೋಣ ಅಂತ ಹೇಳಿ ವಿ ಹ್ಯಾವ್ ಮೇಡ್ ಒಂದು 6-7 ಹೆಲಿಕಾಪ್ಟರ್ಸ್ ನಾವು ಸಲೂನ್ ಮಷನ್ ಕನ್ವರ್ಟ್ ಮಾಡಿದ್ವಿ. ಅದನ್ನ ಮತ್ತೆ ಟೆಸ್ಟ್ ಮಾಡ್ತಾರೆ, ನಾವು ಮಾಡಿದೀವಿ ಅಂತ ಹೇಳಿ ಇವ್ರು ತಗೊಂಡೋಗ್ಬಿಡೋದು ಹಂಗೆಲ್ಲ ಏನಿಲ್ಲ, ಚೆನ್ನಾಗಿ ನಡೀತು. ನಾವು ಅವ್ರನ್ನೆಲ್ಲ ಬೇಲೂರು ಹಳೆ ಬೀಡು ಬಹುಶಃ ಅಲ್ಲೆಲ್ಲ ಕರ್ಕೊಂಡು ಹೋಗಿದ್ವಿ. ಈಗ ಯಾರ್ಯಾರನ್ನ ಕರ್ಕೊಂಡು
1: ಹೋಗಿದ್ದೀನಿ,
0: ಮಾಲ್ಡೀವ್ಸ್ನವ್ರು ಬರ್ತಾರೆ,
1: ಮತ್ತೆ
0: ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಶ್ರೀಲಂಕಾದವರು, ಇವರೆಲ್ಲ ಬರ್ತಾರೆ. ಎಲ್ಲಾರನ್ನು ಕರ್ಕೊಂಡು ಕರ್ನಾಟಕದಲ್ಲಿ ಸುಮಾರು ಕಡೆ ಎಲ್ಲ ಸೂಸ್ಕೊಂಡು ಅದನ್ನ ಸಕ್ಸಸ್ಫುಲ್ ಆಗಿ ನಾವು ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ನನ್ನ ಅನ್ಬೋದಲ್ಲಿ ನಾವು ಈ ವಿವಿಐಪಿಗಳು ಸುತ್ತಾನೆ ನಾವು ಜಾಸ್ತಿ ಸುತ್ತಾ ಇದ್ದೀವಿ ನೋಡಿ. ಅವಾಗ ಯಾರ್ಯಾರು ಪ್ರೈಮ್ ಮಿನಿಸ್ಟರ್ಗಳು ಇದ್ರಲ್ಲ ಅವಾಗ ಇವರುಗಳು ಯಾವಾಗ ಸೌತ್ಗೆ ಬರ್ತಾರೋ ನಮ್ಗೆ ಅಲ್ಲಿಂದ PMO ಸೆಕ್ರೆಟರಿಂದ ಇನ್ಫಾರ್ಮೇಶನ್ ಬರ್ತಾ ಬರ್ತಾ ಹೋಗುತ್ತೆ, ಎಲ್ಲಿ ಹೋಗ್ಬೇಕು ಏನೇ ಅಂತ ಅನ್ಬಿಟ್ಟು ಅಂತ. ಅದಕ್ಕೆ ಅವ್ರಗಳಿಗೆ ಸಲೂನ್ ವರ್ಷನ್
1: ಅಂದ್ರೆ 2000 ತನಕ ನೀವಿದ್ರಿ ಅಲ್ಲಿ ತನಕ. ಯಾರ್ಯಾರು ಪ್ರಧಾನಮಂತ್ರಿಗಳಾದ್ರು
0: ಮತ್ತೆ
1: ಬಹುಶಃ
0: ಪ್ರೆಸಿಡೆಂಟ್ಸ್, ವೈಸ್ ಪ್ರೆಸಿಡೆಂಟ್ಸ್
1: ಬರ್ತಿದ್ರು,
0: ಪ್ರೆಸಿಡೆಂಟ್ಸ್, ವೈಸ್ ಪ್ರೆಸಿಡೆಂಟ್ಸ್.
1: ಅಷ್ಟೊತ್ತಿಗೆ ಇಲ್ಲಿ ಏರ್ ಶೋ ಶುರುವಾಗಿತ್ತು.
0: ಹೌದು,
1: ಆ ಸಂದರ್ಭದಲ್ಲಿ
0: ಶುರುವಾಯಿತು. ಅದ್ರ ಮಧ್ಯನೇ ನಮ್ಗೆ ಈ IPKF ವಾರು ಬಹುಶಃ ರಾಜೀವ್ ಗಾಂಧಿ ಶ್ರೀಲಂಕಾ ಇದ್ವಿ 87 ಅಂತೆ ಆವಾಗ ಸ್ಟಾರ್ಟ್ ಆಯ್ತು. ಅವಾಗ ಆವಾಗ ನಿಯರೆಸ್ಟ್ ಇದ್ದದ್ ನಾವು ಶ್ರೀಲಂಕಾಗೆ ನಿಯರೆಸ್ಟ್ ಅಂದ್ರೆ ಸಹಾಯ ಮಾಡ್ತಾವ. ಅವಾಗ ಏನಾಯ್ತು, ಅಲ್ಲಿ ನಿಯರೆಸ್ಟ್ ಹೆಲಿಕಾಪ್ಟರ್ ಯೂನಿಟ್ ಇದ್ದದೇ ಬೆಂಗಳೂರು. ಬೆಂಗಳೂರು ಇದ್ದ ನಾವು ಇಲ್ಲಿಂದ ಹೋಗೋದು ಅಲ್ಲೇ ಇದ್ವಿ ಸುಮಾರು. ಜಾಫ್ನಾದಲ್ಲಿ ನೀವು ಏರ್ಪೋರ್ಟ್ ಅಲ್ಲೇ ಇರಬೇಕು, ಇಲ್ಲಿ ಹೆಲಿಕಾಪ್ಟರ್ ನಿಂತ್ಕೊಂಡಿರುತ್ತೆ, ಪಕ್ಕದಲ್ಲಿ ಒಂದು ಟೆಂಟ್ ಹಾಕೊಂಡು ನಾವು ಇಲ್ಲಿರ್ತೀವಿ.
1: ಆ ಸಂದರ್ಭದಲ್ಲಿ ಯಾವ್ದು ಫ್ಲೈಯಿಂಗ್ ಆಗ್ತಿರ್ಲಿಲ್ವಾ ಬೇರೆ ಯಾವ್ದು ಜಾಫ್ನಾದಿಂದ?
0: ಇಲ್ಲಿ ಬೇರೆ ಯಾವ್ದು ಕಮರ್ಷಿಯಲ್ ಯಾವ್ದು ಫ್ಲೈಯಿಂಗ್ ಆಗ್ತಿರ್ಲಿಲ್ಲ, ನಮ್ದೇ ಬರ್ತಾ ಇತ್ತು ಅಷ್ಟೇನೆ. ಯುದ್ಧ ಸಂದರ್ಭ ಆಗಿತ್ತು, ನಮ್ದೇ ಡೆಲ್ಲಿಯಿಂದ ವಿಮಾನಗಳು ಬರುತ್ತೆ, ದೊಡ್ಡ ದೊಡ್ಡ ವಿಮಾನಗಳು ಟ್ಯಾಂಕರ್ಸ್ ಎಲ್ಲ ಇಳಿಸ್ಕೊಂಡ್ ಬರ್ತಿತ್ತಲ್ಲ, ಟ್ರೂಪ್ ಇಳಿಸ್ಕೊಂಡು ಬರ್ತಾ ಇತ್ತು. ಆ ಟ್ರೂಪ್ ಒಂದು 500 ಜನ ಬಂದ್ರು ಜಾಫ್ನಾದಲ್ಲಿ ಇಳಿದ್ರು ಅಂದ್ರೆ ಆ ಟ್ರೂಪ್ಗಳನ್ನ ಮತ್ತೆ ಎಲ್ಲೆಲ್ಲಿ ಡಿಪ್ಲಾಯ್ ಮಾಡಬೇಕು ಅಂತ ಅವ್ರು ತೀರ್ಮಾನ.

0: ವಿಮಾನ ಇರುತ್ತೆ, ಅದು ನಮ್ಮ ಪೈಲಟ್ಸ್ ತಿಳಿಸ್ತಾರೆ ಅವರು. ನಮ್ಮ ಹೆಲಿಕಾಪ್ಟರ್ ನಾವು ಅವರು ಪಿಕಪ್ ಮಾಡ್ಕೊಂಡು ಅವರನ್ನು ಕರ್ಕೊಂಡು ಅಲ್ಲಲ್ಲಿ ಡ್ರಾಪ್ ಮಾಡಿ ಮಾಡಿ ಬರ್ತಾ ಇದ್ವಿ. ಅಲ್ಲಿ ಅವರು ಎಲ್ಟಿಟಿಗೂ ಐಪಿಕೆಎಫ್ಗೂ ಜಗಳ ಇದ್ವಿ. ಈ ವಾರ್ ಶುರುವಾದಾಗ ನಮ್ಮಲ್ಲಿ ಬಹಳಷ್ಟು ಜನ ಇದು ಸಾವು ಬೇಕಷ್ಟು ಕ್ಯಾಶುಯಾಲಿಟಿನೂ ಜಾಸ್ತಿ ಆಯಿತು, ವೂಂಡಿಂಗ್ಸ್ ಕೂಡ ಬಹಳ ಜಾಸ್ತಿ ಆಗಿದ್ರಿಂದ ಆವಾಗ 24/7 ಅವ್ರದ್ದು ಸರ್ವಿಸ್ ಬೇಕೇ ಬೇಕಿದ್ದು ನಮ್ದು. ಎನಿ ಪಾಯಿಂಟ್ ಆಫ್ ಟೈಮ್ ಇನ್ಫಾರ್ಮೇಶನ್ ಬಂತು ಅಂದ್ರೆ ಹೋಗೋದು ಪಿಕಪ್ ಮಾಡೋದು. ಆದ್ರೆ ಆ ಪಿಕಪ್ ಮಾಡಿದ ತಕ್ಷಣ ಇಲ್ಲಿ ಬೇರೆ ಒಂದು ವಿಮಾನ ರೆಡಿಗಿರುತ್ತೆ ಜಾಫ್ನಾ ಏರ್ಪೋರ್ಟ್ ಅಲ್ಲಿ, ಅದು ಅಲ್ಲಿ ಅವ್ರನ್ನ ಹಾಕೊಂಡು ಫ್ಲೈ ಮಾಡ್ಕೊಂಡು ಚೆನ್ನೈ ಮಿಲಿಟರಿ ಹಾಸ್ಪಿಟಲ್ ಹೋಗಿ ಅಥವಾ ಬೆಂಗಳೂರು ಹಾಸ್ಪಿಟಲ್ ಹೋಗಿ ವ್ಯವಸ್ಥೆ ಮಾಡ್ತಿರುತ್ತೆ. ಸೊ ದಿಸ್ ವಾಸ್ ಅವರ್ ರೊಟೀನ್ ಆಫ್ ವರ್ಕ್ ಅಲ್ಲಿ ಇದ್ದಷ್ಟು ದಿನ.
1: ಎಷ್ಟು ಸಮಯ ಇದ್ರಿ?
0: ನಾನು ಒಂದ್ಸಲ ಹೋದಾಗ ಒಂದೂವರೆ ತಿಂಗಳು ಇರ್ತಾ ಇದ್ವಿ. ಎಲ್ಲರನ್ನು ಒಂದೇ ಸಲ ಅಲ್ಲಿ ಇಳಿಸೋದಿಲ್ಲ ಅವರುಗಳು.
1: 87-90
0: ಮೂರು ವರ್ಷ ಆದಾಗ ಒಂದ್ 4-5 ಸಲ ಹೋಗಿರ್ಬೋದು. ನಾನು ಹೋಗಿ
1: ದೇಶಕ್ಕಾಗಿ ದೊಡ್ಡ ಕೆಲಸ.
0: ಆ ಗಲಾಟಿ ಶುರುವಾಗಿದ್ದಾಗ ನಾವ್ ಅಲ್ಲೇ ಇದ್ವಿ, ಟೆಂಟಲ್ ಮುಲ್ಕೊಂಡಿದ್ವಿ ಜಾಫ್ನಾದ ಒಂದು ಜಾಗದಲ್ಲಿ. ಆ ಎಲ್ಟಿಟಿನ ಒಂದ್ 8 ಜನನ ಇವರು ನಮ್ಮ ಆರ್ಮಿ ಹಿಡಿದು ಒಂದ್ ಕಡೆ ಕೂಡಕ್ಕೆ ಇಟ್ಕೊಂಡಿದ್ದಾರೆ. ಬಟ್ ಅವ್ರು ಬೆಳಗಾಗದಲ್ಲಿ ಎಲ್ಲರೂ ಒಂದು ಸೈನೋಡ್ ಏನೋ ಒಂದು ಸೇವಿಸಿ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಸೈನೋಡ್ ಕಟ್ಕೋತಾ ಇದ್ರು.
1: ಅಂದ್ರೆ ಇನ್ನೊಂದ್ ಸಂದರ್ಶನದಲ್ಲಿ ಒಬ್ರು ಹೇಳಿದ್ರು ಎಲ್ಲರೂ ಅನುಮಾನ ಮಾಡೋ ಹಾಗೆ ಆಗ್ಬಿಟ್ಟಿತ್ತು ಅವಾಗ. ಯಾರು ಯಾವ ಇದ್ರಲ್ಲಿ ಬರ್ತಾರೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ನಾವೆಲ್ಲ ಬಂದೂಕನ್ನ ಹತ್ರ ಇಟ್ಕೊಂಡೇ ಮಲಗ್ತಾ ಇದ್ವಿ ಅಂತ ಹೇಳಿದ್ರು.
0: ಅದು ನಮ್ ಸೇಫ್ಟಿ ಇರತ್ತೆ ಅಷ್ಟೇನೆ. ವಿ ಆರ್ ನಾಟ್ ಯೂಸಿಂಗ್ ಇಟ್ ಬಟ್ ಫಾರ್ ಸೆಲ್ಫ್ ಪ್ರೊಟೆಕ್ಷನ್ ಆಸ್ ವೆಲ್ ಆಸ್ ಫಾರ್ ಫೈರಿಂಗ್. ಬಹಳ ಒಳ್ಳೆ ಅನುಭವ ನಮಗೆ. ಪರವಾಗಿಲ್ಲ, ನಾವು ಇಷ್ಟೆಲ್ಲ ಯುದ್ಧ ನೋಡಿಲ್ಲ ಅಂತಂದ್ರು
1: ನಮ್ ನೆಲದಲ್ಲಿ ಆಗದೆ ಹೋದ್ರು ಬೇರೆ ನೆಲದಲ್ಲಿ ನೋಡೋ ಹಾಗಾಯ್ತು.
0: ಅದ್ರ ಮಧ್ಯೆ ಮಧ್ಯೆ ನಾವು ಅಲ್ಲಿ ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೆ, ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಬಂತು ಅಂದ್ರೆ ವಾಟ್ ಕ್ಯಾನ್ ಬಿ ಡನ್ ಆ ಏರ್ಪೋರ್ಟ್ ಅಲ್ಲಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಮಾಡಬಹುದು. ಅದು ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ನಾವು ಇನ್ನೊಂದು ಸ್ಪೇರ್ ಹೆಲಿಕಾಪ್ಟರ್ ತಗೊಂಡೋಗಿ ಅಲ್ಲಿ ಬಿಟ್ಟು ಅದನ್ನ ಮತ್ತೊಂದು ವಿಮಾನದಲ್ಲಿ ಹಾಕೊಂಡು ಹೋಗಿ ಮತ್ತೆ ನಮ್ ಚೆನ್ನೈಗೋ ಬೆಂಗಳೂರು ಕರ್ಕೊಂಡ್ಬಂದು ಅಲ್ಲಿ ಅದನ್ನ ರಿಪೇರಿ ಮಾಡೋದು. ಮೇಜರ್ ರಿಪೇರ್ಸ್ ಬಂದ್ರೆ ಆಗಲ್ವಲ್ಲ ಅಲ್ಲಿ, ಕೆಲವೊಂದೆಲ್ಲ ಮಾಡಕ್ ಆಗಲ್ಲ.
1: ಹೆಲಿಕಾಪ್ಟರ್ನೇ ಹೊತ್ಕೊಂಡ್ಬರ್ತಾ
0: ಹೌದು, ಹೆಲಿಕಾಪ್ಟರ್ ಹೊತ್ಕೊಂಡ್ಬರ್ತಾ ಇದ್ರು. ರೇಡ್ ಬಿಟ್ಬಿಟ್ಟು ದೊಡ್ಡ ದೊಡ್ಡ IL-76 ಬಾಡಿ ಹಾಕಿ ಮತ್ತೆ ಇಲ್ಲಿ ಬಂದು ಅದನ್ನ ಚೆಕ್ ಮಾಡಿ ಮತ್ತೆ ರನ್ ಮಾಡ್ತಾ ಇದ್ವಿ. ಅದು ಆ ಕೆಲಸ ಕೂಡ ಬಹಳ
1: 3 ವರ್ಷ ಬಹಳ ದೊಡ್ಡ ಸವಾಲು ಭಾರತಕ್ಕೆ ಆಗಿತ್ತು. ಆ ಹೊತ್ತಿನಲ್ಲಿ ನಿಮ್ಗೆ ಸೇವೆ ಸಲ್ಲಿಸೋ ಅವಕಾಶ.
0: ಆಮೇಲೆ 85 ಬೆಂಗಳೂರಿಗೆ ಬಂದೆ. ಮತ್ತೆ ಒಂದ 4 ವರ್ಷ ನಂದು ಇದೆಲ್ಲ ಇತ್ತಲ್ಲ ವೆರಿಫಿಕೇಶನ್ಸ್ ಎಲ್ಲ, ಹಾಗೆ ಕ್ಲಿಯರೆನ್ಸ್ ಇತ್ತಲ್ಲ ಹೋಮ್ ಡಿಪಾರ್ಟ್ಮೆಂಟ್ ದು, ಹಾಗೆ 4 ವರ್ಷ ಹಿಡಿಸ್ಕೊಂಡ್ರು. 89 ಅಲ್ಲಿ ನನಗೆ ಮದುವೆ ಆಯ್ತು. ಆಮೇಲೆ ಸರಿ, ನಮ್ಮ ಕಮಾಂಡೆಂಟ್ ಇದ್ದವರು ಅವ್ರಿಗೆ ಕೆಲವೊಂದು ಅನುಕೂಲಗಳು, ಅವ್ರಿಗೆ ಅಡ್ವಾಂಟೇಜಸ್ ಇರುತ್ತೆ, ಅವ್ರಿಗೊಂದು ಪವರ್ಸ್ ಇರುತ್ತೆ. ಏ ಇನ್ನೊಂದು ಟರ್ಮ್ ಯಾಕೆ ಕೊಡಬಾರ್ದು ಇವನ್ಗೆ, ಅಬಿ ಅಬಿ ಶಾದಿ ಕಿಯಾ ಹೇ, ಲೆಟ್ ಹಿಮ್ ಬಿ ಹಿಯರ್ ಫಾರ್ ಒನ್ ಮೋರ್ ಟರ್ಮ್ ಬೆಂಗಳೂರಲ್ಲಿ ಏನ್ಬಿಟ್ಟು ಅಂತ ಅವರು ಒಂದು ಮತ್ತೊಂದು ಸಲ ಕ್ಲಿಯರೆನ್ಸ್ ಮಾಡಿಸಿದ್ರು ನಂದು. ಆ ಒಂದು ಅಡ್ವಾಂಟೇಜ್ ಆಗಿ ನನಗೆ 94 ತನಕ ಇದ್ದೆ ನಾನು. 89 ಬಂದಲ್ಲ, 93 ಇತ್ತು. ಮತ್ತೆ 1 ಇಯರ್ ನಾನು 93 ಟ್ರಾನ್ಸ್ಫರ್ ಆಗುತ್ತಪ್ಪ ಇಲ್ಲಿ ಮುಗೀತು ಅಂತಂದಾಗ ನಾನು, ಆವಾಗ ನಾನು ಶಿ ವಾಸ್ ಕ್ಯಾರಿಂಗ್ ಮೈ ಸನ್ ಎರಡನೇ ಮಗು, ತಿರ್ಗಾ ಅವರೇನೆ ಇದೊಂದು ವರ್ಷ ಬೇರೆ ಇರ್ಲಿ ಬಿಡು ಅಂದ್ಬಿಟ್ಟು ಅಂತ ಬಹಳಷ್ಟು ಸಹಾಯಗಳು ಮಾಡ್ತಾರೆ.
1: ಮಾನವೀಯವಾಗಿ
0: ಅದನ್ನೆಲ್ಲ ಅವ್ರು ನೋಡ್ತಾರೆ, ಇವನಿಗೆ ಸಹಾಯ ಮಾಡ್ಬೇಕು, ಇವನ್ ಒಳ್ಳೆ ಕೆಲಸಗಾರ, ಇವನ್ ಯಾಕೆ ಕೊಡಬಾರ್ದು, ಇಷ್ಟೆಲ್ಲ ಮಾಡ್ತಾನಲ್ಲ, ಕರೆದಾಗ್ಲೆಲ್ಲ ಡ್ಯೂಟಿಗೆ ಬರ್ತಾನೆ ಎನಿ ಟೈಮ್ ಆಫ್ ಪಾಯಿಂಟ್ ವಿತೌಟ್ ಗ್ರಡ್ಜ್ ವಿತೌಟ್ ಏನು, ನಮಗದು ಮನ್ಸ್ಗೆ ಬರ್ತಾನು ಇರ್ಲಿಲ್ಲ. ಅದು ಕೆಲಸ ಮಾಡ್ಬೇಕು ಮಾಡ್ಬೇಕು ಅಷ್ಟೇನೆ. ಅದಾಗಿ ಅವ್ರಿಗೆ ನೋಟಿಸ್ ಅಲ್ಲಿ ಇರುತ್ತದು. ಅವ್ರು ಮತ್ತೆ ಸಹಾಯ ಮಾಡಿದ್ರು ನನಗೆ 94
1: ಎರಡು ಮಕ್ಕಳು. ಹಾಗಾಗಿ
0: ಬೆಂಗಳೂರಲ್ಲಿ ಮದುವೆ ಆಗಿ
1: ಒಂದ್ ರೀತಿ ಬೆಂಗಳೂರಿಂದ ಅನುಕೂಲ ಆಯ್ತು.
0: ಖಂಡಿತ ಅನುಕೂಲ ಆಯ್ತು, ನನ್ನ ಫ್ಯಾಮಿಲಿ ಲೈಫ್ ಅನುಕೂಲ ಆಯ್ತು. ಆಮೇಲೆ 94 ನಾನು ಟ್ರಾನ್ಸ್ಫರ್ ಆಗಿ ನನಗೆ ಅವ್ರು ಮತ್ತೆ ಕೇಳಿದ್ರು ನನಗೆ ನಿನಗೆ ಎಲ್ಲಿಗೆ ಬೇಕು ಹೇಳು ಅಂದ್ಬಿಟ್ಟು ಅಂತ. ಆಗಿನ ಕಾಲಕ್ಕೆ ಚಂಡೀಗಢ ಅನ್ನೋದು ಅದೊಂದು ಪ್ರೈಸ್ ಪೋಸ್ಟಿಂಗ್,
1: ಹೌದು
0: ದೊಡ್ಡ ಬೇಸ್. ಅದರ್ವೈಸ್ ಸಿಟಿ ವೈಸ್ ಕೂಡ ಅದೊಂದು ಪೋಸ್ಟಿಂಗ್ ಸಿಗಬೇಕು ಅಂದ್ರೆ ನೀವು ಮದುಷ್ಟ ಮಾಡಿದಾರ
1: ಪ್ರೆಸ್ಟೀಜಿಯಸ್.
0: ಖಂಡಿತ ಖಂಡಿತ. ಅದ್ರ ಪಕ್ಕದಲ್ಲೇನೆ ನಮ್ದು ಈ ಹೆಲಿಕಾಪ್ಟರ್ಸ್ಗೆ ಒಂದು ಬೇಸ್ ರಿಪೇರಿ ಡಿಪೋ ಅಂತ ಒಂದಿದೆ, BRD No. 3 BRD ಅಂತ. ಅಲ್ಲಿ ಪ್ರತಿಯೊಂದು ಹೆಲಿಕಾಪ್ಟರ್ಸ್ ಆಲ್ ಓವರ್ ಇಂಡಿಯಾ ಯಾವ್ಯಾವ್ದಿದೆ ಎಲ್ಲದು ಕೂಡ ರಿಪೇರಿಂಗ್ ಆಗುತ್ತೆ. ಅಲ್ಲಿ ಮೇಜರ್ ಸರ್ವಿಸಿಂಗ್ ಅಂತ ಮಾಡ್ತೀವಿ ಮೇಡಮ್ ನಾವು ಅದನ್ನ. ಪ್ರತಿಯೊಂದನ್ನು ಅಲ್ಲಿ ನಾವು ಹೋಗಿ ಅದನ್ನ ಕಂಪ್ಲೀಟ್ ಬಿಚ್ಚಿ ಅದನ್ನ ಪಾರ್ಟ್ ಬೈ ಪಾರ್ಟ್ ಸರ್ವಿಸಿಂಗ್ ಮಾಡಿ ಅದನ್ನ. ಬಟ್ ಪ್ರತಿಯೊಂದು ಕೂಡ ರಷ್ಯನ್ ಟೆಕ್ನಾಲಜಿ, ಇಟ್ಸ್ ನಾಟ್ ದಟ್, ಇದು ಬಹಳ ಸಿಂಪಲ್ ಡಿಸೈನ್. ಕಾಂಪ್ಲಿಕೇಟೆಡ್ ಆದ್ರೂ ಒಂದ್ಸಲ ಕಲ್ತ್ಕೊಂಡ್ರೆ ಇಟ್ ಇಸ್ ಸೋ ಈಸಿ. ಅದನ್ನ ನಾವು ಪ್ರತಿಯೊಂದನ್ನು ಮಾಡ್ಬೋದು ನಾವು. ಬಟ್ ನಾವುಗಳು ಕೂಡ ಅಲ್ಲಿ ಒಂದೇ ಕೆಲಸ ಅಂತ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಸಪೋಸ್ ಕಾಕ್ಪಿಟ್ ವೈರಿಂಗ್ ನಾನು ಮಾಡ್ಬೇಕು ಅಂತಂದ್ರೆ ಕಾಕ್ಪಿಟ್ ವೈರಿಂಗ್ ಸೂರ್ಯ ವಿಲ್ ಡು, ಎಕ್ಸ್ಪರ್ಟೈಸ್. ಹಾಗಾಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಕೆಲಸ ಫಾಸ್ಟ್ ಆಗ್ತಾ ಹೋಗುತ್ತೆ. ಎಲ್ಲದರಲ್ಲೂ ಮೂರವೇ ಹೋಗ್ಬೇಕು.

0: ಅಂದ್ರೆ ಕಷ್ಟ ಆಗ್ತದೆ. ಆ ಥರ ಪ್ರತಿಯೊಂದು ವಿಂಗ್ಸ್ ಅಲ್ಲಿ ವಿಂಗ್ ವೈರಿಂಗ್ ಆಗಲಿ, ಇಂಜಿನ್ ವೈರಿಂಗ್ ಆಗಲಿ, ಮತ್ತೆ ಗೇರ್ ಬಾಕ್ಸ್ ಪ್ರತಿಯೊಂದನ್ನು ಬೇರೆ ಬೇರೆ ಬೇರೆ ಅದರ ಮಾಡ್ತಾ ಇದ್ವಿ ನಾವು. ಅಲ್ಲಿ ಸುಮಾರು ಲ್ಯಾಬೊರೇಟರೀಸ್ ಎಲ್ಲ ಇದೆ, ಪ್ರತಿಯೊಂದು ಐಟಮ್ ಅನ್ನು ಬಿಚ್ಚಿ ಲ್ಯಾಬೊರೇಟರಿ ತಗೊಂಬಂದು ಟೆಸ್ಟ್ ಮಾಡಿ ಇಟ್ ಶುಡ್ ಬಿಹೇವ್ ಇನ್ ಸ್ಪೆಸಿಫಿಕ್ ವೇ ಅಂತ ಇರ್ತದೆ. ಗ್ರೌಂಡ್ ಅಲ್ಲಿ ಈ ತರ ಬಿಹೇವ್ ಮಾಡಬೇಕದು, ಏರ್ ಅಲ್ಲಿ 10,000 ಅಡಿ ಹೋದಾಗ ಈ ತರ ಬಿಹೇವ್ ಮಾಡಬೇಕು, 20,000 ಅಡಿ ಗೊತ್ತಾಗ ಎಲ್ಲ ಮಾನಿಟರಿಂಗ್ ಸಿಸ್ಟಮ್ ಇದೆ. ಅದೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಅದನ್ನ ಮತ್ತೆ ಫಿಟ್ ಮಾಡಿ ಮತ್ತೆ ಹೊಸ ಜೀವನ ಕೊಡ್ತೀವಿ ನಾವು. ಜೀವನ ಕೊಟ್ಟು ಅದೊಂದು 3-4 ವರ್ಷ ಅದೇ ಸರ್ವಿಸ್ ಮಾಡಿದೆ ನಾನು.
1: ಸೂರ್ಯನಾರಾಯಣ ಪಿ ಆರ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್ ಮೇಡಮ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಂಗಳೂರು. ಭಾವಗಾನ ತಿಂಗಳ ಹಾಡು. ಈ ಕಾರ್ಯಕ್ರಮದಲ್ಲಿ ಜುಲೈ ತಿಂಗಳ ಹಾಡನ್ನು ಕೇಳಲಿದ್ದೀರಿ. ಶ್ರೀಮತಿ ಆನಾ ಪೂರ್ಣಿಮಾ ಅವರ ಕವನವನ್ನು ಶ್ರೀ ಮುರಳೀಧರ್ ಕೆ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡುವವರು ಕುಮಾರಿ ಶರದಿ ಪಾಟೀಲ್. ಮೊದಲು ಕವಿವಾಣಿ, ಅನಂತರ ಹಾಡು.
1: ಪ್ರಕೃತಿ ನಮಗೆ ಬೇಕಾದಷ್ಟನ್ನು ನೀಡಿದೆ, ಆದರೆ ನಾವು ಅದನ್ನು ಹದವರಿತು ಬಳಸದಿರುವ ಕಾರಣ ಪ್ರಕೃತಿ ವಿನಾಶದತ್ತ ಸಾಗ್ತಾ ಇದೆ. ಜೀವದ್ರವ್ಯದ ಮೂಲವಾದ ಮಳೆ ಇಂದು ನಮ್ಮಿಂದ ದೂರವಾಗುತ್ತಿರುವುದು ಇದೇ ಕಾರಣಕ್ಕೆ. ಗೊತ್ತಿದ್ದು ತಪ್ಪು ಮಾಡುತ್ತೇವೆ, ಮತ್ತೆ ಮಳೆಗಾಗಿ ಪ್ರಾರ್ಥಿಸುತ್ತೇವೆ. ಕವಿಯ ಬೇಡಿಕೆಯೂ ಇದೆ, ನಾಡಿನ ಬದುಕನ್ನು ಸಮೃದ್ಧಗೊಳಿಸಲು ಯಾವ ನೆಪವನ್ನೂ ಹೇಳದೆ ಬರಬೇಕೆಂದು ಹೇಳುವ ಈ ಬೇಡಿಕೆಯಲ್ಲಿ ಪ್ರೀತಿಪೂರ್ವಕ ಆಗ್ರಹವೂ ಇದೆ. ಕವಿತೆಯ ಶೀರ್ಷಿಕೆ ಬಾ ಮಳೆಯೇ. ವರುಷಕಾಲದ ಪ್ರಥಮವೇ ಮುಂಗಾರು ಮಳೆಯೇ ಬಾ. ಹೀಗೆ ವರುಷಕಾಲದ ಪ್ರಥಮವೇ ಮುಂಗಾರು ಮಳೆಯೇ ಬಾ. ಹೀಗೆ ಹೇ ವರುಷವೇ ಹರುಷವೇ ಸುರಿ ಸುರಿ ಹನಿಗಳ ಮಾಲೆ, ಹೊಸ ಸುದ್ದಿಗೆ ಇಳೆ ಕಾದಿದೆ, ಹೊಸ ಸುದ್ದಿಗೆ ಇಳೆ ಕಾದಿದೆ, ಮೈ ವೆತ್ತಿದೆ ಕಾವ್ಯಶಾಲೆ. ಬಾ ಮಳೆಯೇ ಜಲನಿಧಿಯೇ, ಬಾ ಮಳೆಯೇ ಜಲನಿಧಿಯೇ, ಬಾ ಬಾ ನೀಗೂ ದಳ್ಳುರಿ. ಸೋನೆಯೋ ಮುಸಲಧಾರೆಯೋ, ಸೋನೆಯೋ ಮುಸಲಧಾರೆಯೋ, ಮೇಳೈಸಿ ಬಾ ಬಾ ಸುರಿ. ಓ ಮಳೆಯೇ ಜೀವದೊಲವೇ, ಓ ಮಳೆಯೇ ಜೀವದೊಲವೇ, ಬಾ ನಮ್ಮಯ್ಯ ಬೀಡಿಗೆ, ಬಾ ನಮ್ಮಯ್ಯ ಬೀಡಿಗೆ, ಜೊತೆಯಲ್ಲಿರು ಕೆಲಕಾಲ ಪ್ರಿಯ ಬಂಧುವಿನ ಹಾಗೆ, ಜೊತೆಯಲ್ಲಿರು ಕೆಲಕಾಲ ಪ್ರಿಯ ಬಂಧುವಿನ ಹಾಗೆ. ಬಾ ಮಳೆಯೇ ಸುರಿ ಹೀಗೆ, ಬಾ ಬಾ ಮಳೆಯೇ ಸುರಿ ಹೀಗೆ, ಸಿರಿಗೊಳ್ಳಲಿ ನಾಡ ಬದುಕು. ನೆಪ ಹೇಳದೆ ನೀ ಬಂದರೆ, ನೆಪ ಹೇಳದೆ ನೀ ಬಂದರೆ, ಉಡಿಗೂಸಿಗೆ ಇನ್ನೇನು ಬೇಕು, ಉಡಿಗೂಸಿಗೆ ಇನ್ನೇನು ಬೇಕು.

0: ಇದುವರೆಗೆ ಜುಲೈ ತಿಂಗಳ ಹಾಡನ್ನು ಕೇಳಿದಿರಿ. ಶ್ರೀಮತಿ ಆನಾ ಪೂರ್ಣಿಮಾ ಅವರ ಕವನವನ್ನು ಶ್ರೀ ಮುರಳೀಧರ್ ಕೆ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ಕುಮಾರಿ ಶರಧಿ ಪಾಟೀಲ್. ಹಿನ್ನೆಲೆಯಲ್ಲಿ ವಾದ್ಯ ಸಹಕಾರ ಸರ್ವಶ್ರೀ ಧೀರಜ್ ಡಿ ಕೀಬೋರ್ಡ್, ರಾಜಗೋಪಾಲ್ ಕೆ ಗಿಟಾರ್, ಪ್ರವೀಣ್ ಪಿ ನಾಯಕ್ ತಬಲಾ, ರಾಜೇಶ್ ಎಂ ರಿಧಮ್ ಪ್ಯಾಡ್. ಈ ಕಾರ್ಯಕ್ರಮದ ಧ್ವನಿ ಮುದ್ರಣ ಕುಂಜೂರು ಶ್ರೀ ಎಚ್ ರವಿಕುಮಾರ್. ಭಾವಗಾನ ತಿಂಗಳ ಹಾಡು ನಿಮಗಾಗಿ ಪ್ರತಿ ಶುಕ್ರವಾರ ಬೆಳಿಗ್ಗೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಆಕಾಶವಾಣಿ ಮಂಗಳೂರು.
2: ಆತ್ಮೀಯ ಕೇಳುಗರೆ, ಕನಸಿನ

0: ಉಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಗಡಿಯ ಕಾವಲಿಗೆ ಬದುಕನ್ನೇ ಮುಡಿಪಾಗಿಟ್ಟು ಹೆತ್ತ ತಾಯಿಗಿಂತ ಭಾರತ ಮಾತೆಯನ್ನೇ ಹೆಚ್ಚಾಗಿ ಪ್ರೀತಿಸಿದ ಧನ್ಯ ಜೀವ, ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯ ನಿವೃತ್ತ ಹಿರಿಯ ಅಧಿಕಾರಿ ಹಾಗೂ ಸಮಾಜ ಸೇವಕರಾದ ಲೆಫ್ಟಿನೆಂಟ್ ಕರ್ನಲ್ ಅಶೋಕ್ ಕಿಣಿ.
1: ದೇಶ ಸೇವೆ ಮಾಡಬೇಕೆಂಬ ಒಂದು ತುಂಬ ಇಚ್ಛೆ ಮನಸ್ಸಲ್ಲಿದ್ದ ಕಾರಣ ಫೈನಲ್ ಆರ್ಮಿ ಆಫೀಸರ್ ಆಗಿ ದೇಶಕ್ಕೆ ಸೇವೆ ಮಾಡುವಂತ ಒಂದು ಆಪರ್ಚುನಿಟಿ ಸಿಗ್ತದೆ. ಅದು ಏನೋ ಶೋಲ್ಡರ್ನಲ್ಲಿ ಒಂದು ಸ್ಟಾರ್ ಸಿಗುವುದಂದ್ರೆ ತುಂಬ ಒಂದು ಆಪರ್ಚುನಿಟಿ ಲಕ್. ಅದ ನಂತರ ದೇಶ ಸೇವೆ ಆರ್ಮಿ ಆಫೀಸರ್ ಆಗಿ ಮಾಡುವುದಂದ್ರೆ ತುಂಬಾ ಒಂದು ಖುಷಿ ವಿಷಯ.
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ದೇಶ ಪ್ರೇಮದ ಅಮರ ಕಥನ ಭಾನುವಾರ ಬೆಳಗ್ಗೆ 8:30.

0: ಸಿಗುವುದಂದ್ರೆ ತುಂಬಾ ಒಂದು ಆಪರ್ಚುನಿಟಿ ಲಕ್. ಅದ ನಂತರ ದೇಶ ಸೇವೆ ಆರ್ಮಿ ಆಫೀಸರ್ ಆಗಿ ಮಾಡುವುದಂದ್ರೆ ತುಂಬಾ ಒಂದು ಖುಷಿ ವಿಷಯ.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ದೇಶ ಪ್ರೇಮದ ಅಮರ ಕಥನ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

0: ಕೇಳುಗರೆ, ಇಂದು 11 ಗಂಟೆಗೆ ವನಿತಾವಾಣಿ ಕಾರ್ಯಕ್ರಮದಲ್ಲಿ ಜ್ಯೋತಿ ರಾಜೇಶ್ ಅವರಿಂದ ಕತೆ ಇರುವುದಿಲ್ಲವ ಬಿಟ್ಟು, ಆ ಬಳಿಕ ಜ್ಯೋತಿ ಮಹಾದೇವ್ ಅವರಿಂದ ಭಾಷಣ ಹದಿಹರೆಯ ಕೇಳುವಿರಿ. ಹನ್ನೆರಡು ಗಂಟೆ 5 ನಿಮಿಷಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರ್ಯಕ್ರಮ ವನಿತಾ ವಿಹಾರ. ಹಾಸನದ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ಈ ಕಾರ್ಯಕ್ರಮದ ನಿರ್ವಹಣೆ ಸುಜಾತ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಂಗಳೂರು. ಗಾಂಧಿ ಸ್ಮೃತಿ. ಡಿಜಿ ತೆಂಡೂಲ್ಕರ್ ಅವರು ರಚಿಸಿದ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆಯ ಆಯ್ದ ಭಾಗ.

ಸಂಕ್ಷೇಪವಾಗಿ ಹೇಳುವುದಾದರೆ, ನಾನು ಇಂಗ್ಲೆಂಡಿಗೆ ಬರುವುದರ ಪರವಾಗಿ ಅಥವಾ ವಿರುದ್ಧವಾಗಿ ಯಾವ ಇಬ್ಬರು ನನಗೆ ಬೆಂಬಲ ಕೊಡಲಿ ಇಲ್ಲವೇ ನನ್ನನ್ನು ವಿರೋಧಿಸಲಿ, ಒಂದೇ ಕಾರಣಗಳಿಗಾಗಿ ಅಲ್ಲ ಹಾಗೆ ಮಾಡಿದ್ದು. ನಿಮ್ಮ ಉದ್ದೇಶವನ್ನು ಸಾಧಿಸಲು ಏನು ಮಾಡಿದಿರಿ? ನಿಮಗೆ ಒದಗಿದ ಕಷ್ಟಗಳು ಯಾವುವು? ಅವುಗಳನ್ನು ಹೇಗೆ ಪರಿಹರಿಸಿಕೊಂಡಿರಿ ಎಂಬುದನ್ನೊಂದಿಷ್ಟು ಹೇಳಿ ಎಂದಾಗ, ನನ್ನ ಕಷ್ಟಗಳ ಕಥೆಯನ್ನು ಮಾತ್ರವೇ ಹೇಳಲು ಹೊರಟರು ನಿಮ್ಮ ಈ ಅಮೂಲ್ಯವಾದ ಪತ್ರಿಕೆಯಲ್ಲಿ ತುಂಬಿ ಹೋಗುವಷ್ಟಾಗುತ್ತದೆ. ಅದೆಲ್ಲ ಕ್ಲೇಶ ಸಂಕಟಗಳ ಕತೆ. ಆ ಕಷ್ಟಗಳನ್ನು ರಾವಣನ ತಲೆಗೆ ಹೋಲಿಸಬಹುದೋ ಏನೋ? ಅವನು ಭಾರತದ ಮಹಾಕಾವ್ಯಗಳಲ್ಲಿ ಎರಡನೆಯ ಸ್ಥಾನ ಸಲ್ಲುವ ರಾಮಾಯಣದ ದೊಡ್ಡ ರಾಕ್ಷಸ. ನಾಯಕನಾದ ರಾಮನು ಅವನೊಡನೆ ಕಾದಿ ಅವನನ್ನು ಸೋಲಿಸಿದ. ಅವನ ತಲೆಗಳು ಹಲವು, ಅತ್ತ ಕಡಿದೆಸೆದರೆ ಇತ್ತ ಮತ್ತೆರಡು ಹುಟ್ಟಿಕೊಳ್ಳುತ್ತಿದ್ದವು. ನನ್ನ ಕಷ್ಟಗಳನ್ನು ನಾಲ್ಕು ಗುಂಪಾಗಿ ಮಾಡಬಹುದಾಗಿತ್ತು: ಹಣ, ಹಿರಿಯರ ಸಮ್ಮತಿ, ಬಾಂಧವರಿಂದ ಅಗಲಿಕೆ ಮತ್ತು ಜಾತೀಯ ಕಟ್ಟುಪಾಡುಗಳು. ಮೊದಲು ಹಣದ ವಿಷಯ. ನನ್ನ ತಂದೆ ಒಂದಕ್ಕಿಂತಲೂ ಹೆಚ್ಚು ದೇಶೀಯ ಸಂಸ್ಥಾನಗಳಲ್ಲಿ ಪ್ರಧಾನಮಂತ್ರಿಯಾಗಿದ್ದರೂ ಅವರೆಂದೂ ಹಣವನ್ನು ಕೂಡಿ ಹಾಕಲಿಲ್ಲ. ತಾವು ಸಂಪಾದಿಸಿದ್ದನ್ನೆಲ್ಲ ದಾನ ಧರ್ಮ ಹಾಗೂ ಮಕ್ಕಳ ವಿದ್ಯಾಭ್ಯಾಸ, ಮದುವೆಗಳು ಇವುಗಳಿಗೆ ವೆಚ್ಚ ಮಾಡಿಬಿಟ್ಟರು. ಹೀಗಾಗಿ ನಾವು ಹೆಚ್ಚು ಕಡಿಮೆ ನಿರ್ಧನಿಕರಾಗಿದ್ದೆವು. ಅವರು ಒಂದಿಷ್ಟು ಆಸ್ತಿ ಉಳಿಸಿದ್ದರು ಅಷ್ಟೇ. ಹಣವನ್ನು ಏಕೆ ಸಂಗ್ರಹಿಸಲಿಲ್ಲ, ಮಕ್ಕಳಿಗಾಕಿ ಅದನ್ನೇಕೆ ಎತ್ತಿಡಲಿಲ್ಲ ಎಂದು ಕೇಳಿದರೆ ಅವರು ತಮ್ಮ ಮಕ್ಕಳೇ ತಮ್ಮ ಸಂಪತ್ತು ಎಂದು ಹೇಳಿಬಿಡುತ್ತಿದ್ದರು. ತಾವು ಹಣವನ್ನೇನಾದರೂ ಕೂಡಿಟ್ಟರೆ ತಾವೇ ಅವರನ್ನು ಕೆಡಿಸಿದಂತಾಗುತ್ತದೆ ಎನ್ನುತ್ತಿದ್ದರು. ಅಂತೂ ನನಗೆ ಹಣವೆಂಬುದು ಸಣ್ಣ ಪುಟ್ಟ ಅಡ್ಡಿಯಾಗಿರಲಿಲ್ಲ. ಸರಕಾರದ ಸ್ಕಾಲರ್ಶಿಪ್ಗಾಗಿ ಪ್ರಯತ್ನಿಸಿದೆ, ವಿಫಲನಾದೆ. ಒಂದೆಡೆಯಲ್ಲಿ ನಾನು ಪದವೀಧರನಾಗಿ ನನ್ನ ಅರ್ಹತೆ ತೋರಿಸಿ ಆಮೇಲೆ ಸ್ಕಾಲರ್ಶಿಪ್ಪನ್ನು ನಿರೀಕ್ಷಿಸಬೇಕೆಂದು ಹೇಳಿದರು. ಹಾಗೆ ಹೇಳಿದ ದೊಡ್ಡ ಮನುಷ್ಯರ ಮಾತೇ ಸರಿ ಎಂದು ನನ್ನ ಅನುಭವ ನನಗೀಗ ಕಲಿಸಿದೆ. ಇದಕ್ಕೆಲ್ಲ ಸ್ವಲ್ಪವೂ ಜಗ್ಗದೆ ನಾನು ನನ್ನ ಹಿರಿಯ ಅಣ್ಣನನ್ನು, ಆತ ಉಳಿಸಿದ್ದ ಹಣವನ್ನೆಲ್ಲವನ್ನೂ ನನ್ನ ಇಂಗ್ಲೆಂಡಿನ ವಿದ್ಯಾಭ್ಯಾಸಕ್ಕೆ ವಿನಿಯೋಗಿಸಬೇಕೆಂದು ಕೇಳಿಕೊಂಡೆ. ಭಾರತದಲ್ಲಿ ಪ್ರಚಲಿತವಿರುವ ಕುಟುಂಬ ವ್ಯವಸ್ಥೆಯನ್ನು ಕುರಿತು ಇಲ್ಲಿ ಹೇಳದೇ ಇರಲಾರೆ. ಅಲ್ಲಿ ಇಂಗ್ಲೆಂಡಿನಂತಲ್ಲ, ಮಕ್ಕಳು ಗಂಡು ಮಕ್ಕಳಾದರೆ ಕೊನೆಯವರೆಗೂ, ಹೆಣ್ಣು ಮಕ್ಕಳಾದರೆ ಮದುವೆಯಾಗುವವರೆಗೂ ತಮ್ಮ ತಂದೆ ತಾಯಿಗಳೊಂದಿಗೇ ಇರುತ್ತಾರೆ. ಅವರು ಸಂಪಾದಿಸುವುದು ತಂದೆಗೇ ಸೇರುತ್ತದೆ, ಹಾಗೆಯೇ ಅವರಿಗೆ ನಷ್ಟವಾದರೆ ಅದು ಸಹ ತಂದೆಗೆ. ಅಸಾಧಾರಣ ಪರಿಸ್ಥಿತಿಗಳಲ್ಲಿ, ಉದಾಹರಣೆಗೆ ಒಂದು ಭಾರಿ ಜಗಳವಾದರೆ ಗಂಡು ಮಕ್ಕಳು ಬೇರೆಯಾಗಿ ಹೋಗುವುದುಂಟು ನಿಜ, ಆದರೆ ಇಂತಹ ಉದಾಹರಣೆಗಳು ಅಪವಾದಗಳು ಮಾತ್ರ. ಮೇಯ್ನ್ ಅವರ ಮಾತಿನಲ್ಲಿ ಪಾಶ್ಚಾತ್ಯರಲ್ಲಿ ವೈಯಕ್ತಿಕ ಆಸ್ತಿ ಸಾಮಾನ್ಯ ರೂಢಿ, ಕೌಟುಂಬ

ಕೌಟುಂಬಿಕ ಆಸ್ತಿ ಪೌರಸ್ತ್ಯ ರೂಢಿ. ಆದ್ದರಿಂದ ನನ್ನದೇ ಎನ್ನುವ ಆಸ್ತಿ ಪಾಸ್ತಿ ಏನೂ ನನಗೆ ಇರಲಿಲ್ಲ, ಈಗಲೂ ಇಲ್ಲ. ಎಲ್ಲವೂ ನನ್ನ ಅಣ್ಣನ ಹತೋಟಿಯಲ್ಲಿತ್ತು. ನಾವೆಲ್ಲ ಒಟ್ಟಿಗೆ ವಾಸಿಸುತ್ತಿದ್ದೆವು. ಈಗ ಹಣದ ವಿಷಯಕ್ಕೆ ಹಿಂದಿರುಗೋಣ. ನನ್ನ ತಂದೆ ನನಗಾಗಿ ಏನು ಅಲ್ಪ ಸ್ವಲ್ಪ ಬಿಟ್ಟು ಹೋಗಲು ಸಾಧ್ಯವಾಗಿತ್ತೋ ಅದು ನನ್ನ ಅಣ್ಣನ ಕೈಯಲ್ಲೇ ಇತ್ತು. ಆತನ ಸಮ್ಮತಿಯಿಂದ ಮಾತ್ರವೇ ಅದನ್ನು ಆತನ ಕೈಯಿಂದ ಬಿಡಿಸಿಕೊಳ್ಳಬಹುದಿತ್ತು. ಅಲ್ಲದೆ ಅದು ಸಾಕಾಗುತ್ತಲೂ ಇರಲಿಲ್ಲ. ಆದ್ದರಿಂದಲೇ ಇಡೀ ಬಂಡವಾಳವನ್ನೇ ನನ್ನ ಶಿಕ್ಷಣಕ್ಕಾಗಿ ಮೀಸಲಿಡಬೇಕೆಂದು ನಾನು ಸಲಹೆ ಮಾಡಿದೆ. ಇಲ್ಲಿ ಯಾವ ಅಣ್ಣನೇ ಆಗಲಿ ಹಾಗೆ ಮಾಡಿಯಾನೆ ಎಂದು ನಿಮ್ಮನ್ನು ನಾನು ಕೇಳುತ್ತೇನೆ.

0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
1: ಈ ಗೀತೆ ಕೇಳುತ್ತಿದ್ದರೆ ನಮಗರಿವಿಲ್ಲದೆ ನಮ್ಮ ಕಂಠದಿಂದಲೂ ಈ ಗೀತೆ ಹೊಮ್ಮುತ್ತದೆ. ಆದರೆ ಜನಪ್ರಿಯ ಗಾಯಕ ಜೋಡಿ ಎಸ್ ಪಿ ಬಿ ಸರ್ ಹಾಗೂ ಎಸ್ ಜಾನಕಿಯವರ ಗಾಯನದ ಮುಂದೆ ನಾವು ಸೋಲೊಪ್ಪಲೇಬೇಕು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.

ಪ್ರಿಯ ಕೇಳುಗರೆ, ಈ ಮಧ್ಯಾಹ್ನ 1:30ಕ್ಕೆ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 2:15ಕ್ಕೆ ಹಿಂದಿ ಚಿತ್ರಗೀತೆಗಳು ಮತ್ತು 2:40ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ರಾಜ್ಕುಮಾರ್ ಭಾರತಿ ಹಾಡಿರುವ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ ನಿನ್ನ ಅರೆಗಳಿಕೆಯು.

0: ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಆಲಿಸಿದರೆ. ಆಕಾಶವಾಣಿ ಮಂಗಳೂರು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಮಂಗಳೂರು ಇದೀಗ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗುವುದು.

0: श्रोताओं, अभी आपने सुना कार्यक्रम नमक, और अब इसी के साथ हमारा आज का उमंग कार्यक्रम यहीं पर समाप्त होता है। तो अजीत को
1: और उमंग कार्यक्रम की तकनीकी टीम यानी
0: कुसुमलता,
1: जगबंधु,
0: चेतना
1: और मंजू जी के साथ विमलेश को अगले सप्ताह तक के लिए आज्ञा दीजिए।
0: नमस्कार।
2: उमंग उमंग उमंग उमंग।
3: CAET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಯಿತು. ಮೀಡಿಯಂ ವೇವ್ ತರಂಗಾಂತರ 275.5 meters, 1089 kHz ಹಾಗೂ FM ಕಂಪನಾಂಕ 100.3 MHz ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ನ್ಯೂಸ್ ಆನ್ AAR ಆ್ಯಪ್ ಹಾಗೂ ವೆಬ್ ಸ್ಟ್ರೀಮಿಂಗ್ನಲ್ಲೂ ಈ ಪ್ರಸಾರವನ್ನು ಆಲಿಸುತ್ತಿರುವಿರಿ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಆಕಾಶವಾಣಿ ಮಂಗಳೂರು. ಜವನ್ನಿರೆ ಕಲಾ ತುಳು ಯುವವಾಣಿ

ಕೇನೊಂದುಲ್ಲರ 100.3 ಮೆಗಾ ಹರ್ಟ್ಸ್ ಅಂಚಿನ ಮೀಡಿಯಂ ವೇವ್ ಸಾರತ್ತ 89 ಕಿಲೋ ಹರ್ಟ್ಸ್ ಒಂದು ಆಕಾಶವಾಣಿದ ಮಂಗಳೂರು ಕೇಂದ್ರ ಕೇನೊಂದಿಪ್ಪುನ ಚಿತ್ರ ಮಾತ ಮಿಗ್ಗಿಯ ಪಲ್ಲೆಯ ತಗೆಯ ತಂಗಡಿ ತಮ್ಮಲೆ ಅರುವದಿ ಎಲ್ಲಿಯ ಮಲ್ಲೆ ಆಣು ಪುಣು ಎಸ್ ಟೋಟಲಿ ಪನ್ನಡ ಮೂಕಿಡು ಕೇನ ಚಿತ್ರ ಒಂಜಿ ರಾಶಿದ ಕುಟುಂಬಗ ತೋಳೊಯ್ತದ ಸುಲ್ಮೆ ಸಂದ ಒಂದು ಇಂಥ ಕಾರ್ಯಕ್ರಮ ಶುರು ಮಲ್ತೊಂದುಲ್ಲ ಯಾನು ಚಿಂತನ ವಿನ್ಯಾಸ ಒಂದು ನಮ್ಮ ಗಟ್ಟಿ ಮುಟ್ಟದ ಲಟ್ಟ ಜವನಿರ್ನ ಪೆರ್ಮಿದ ಕಾರ್ಯಕ್ರಮ ಜವನೆರೆಕಲ ನಮ್ಮ ಎನಿತ ಈ ಜವನೆರ ಕಲಾ ಕಾರ್ಯಕ್ರಮದ ತುಳುನಾಡದ ಕಾಲಕೊಂದಿಡು ಬರ್ಪಿನ ಚಿತ್ರ 4 ತಿಂಗಳು ಆಟಿ ಈ ಆಟಿ ತಿಂಗಳದ ವಿಶೇಷತೆ ಬಗ್ಗೆ ಪಾತ್ರ ಕತೆ ನಡಪಗ ಎನ್ನೊಟ್ಟು ಬಿನ್ನೆರದುಲ್ಲಿರು ಯುವ ಬರಹಗಾರರು ಅಂಚನೆ ತುಳುತ್ತ ಸಮಗ್ರ ಜ್ಞಾನ ಭಂಡಾರದ ಸಿರಿತುಪ್ಪೆಯಾದ ಮೆನ್ಕೊಂದಿಪ್ಪನ ಚಿತ್ರ ಮೂಡಬೆದ್ರಿದ ನಿತಿನ್ ನೀತು ಬೆದ್ರ ಮೇರನೊಟ್ಟಿಗೆ ಪಾತ್ರ ಕತೆ ನಡಪಗ

0: ನೀತು ಬೆದ್ರ ಇರೆಗ ಕಾರ್ಯಕ್ರಮಗ ಸ್ವಾಗತ ಮಲ್ತೋನೆ.
1: ನಮಸ್ತೆ
0: ಅಂಚ ಸುಲ್ಮೇಲು. ಇನಿ ನಮ್ಮ ಅಂಜಿ ಆಟಿದ ಬಗೆಟು ಪಂಡ ಈ ತುಳುವೇರ್ನ ಆಚರಣಾ ಪದ್ಧತಿ ಆಟಿಡಿಪ್ಪುನ ಚಿತ್ತನ ಅಂಜಿ ಬಗೆ ಎಂಚ ಬೊಕ್ಕ ಈ ಆಟಿ ಪಂಡದಾದ ಇರ್ನ ಬಗೆಟು
1: ನಿಜವಾದ ಆಟಿ ಪಂಡ ಪಂಡ ತುಳುವೇರೆಗೆ ಒಂಜಿ ಕ್ಯಾಲೆಂಡರ್ ಬಂದಿಪ್ಪುಡು ನಮ್ಮ ರೀಸೆಂಟ್ ಪಂಡ ಕಾಲಕೊಂದೆ ಒಂದು
0: ಕಾಲಕೊಂದೆ
1: ಇಂಗ್ಲಿಷ್ ಕ್ಯಾಲೆಂಡರ್ ಎಂಚ ಜನವರಿ ಫೆಬ್ರವರಿ ಮಾರ್ಚ್ ಎಂಚ ಬರ್ಪುಂಡ. ಅಂಚೆನೆ ತುಳು ಕ್ಯಾಲೆಂಡರ್ ಪ್ರಕಾರ ಸಂಕ್ರಾಂತಿ ಸಂಕ್ರಾಂತಿ ಪಗ್ಗು ಬೇಷ ಕಾರ್ತಿ ಲಾಟಿ ಸೋನ ಅಂಚ
0: ಬರೋದಿಪ್ಪುಂಡ್ ತಿಂಗಳು
1: ಪದ್ರಾಡು ತಿಂಗಳು
0: ತಿಂಗಳು
1: ಆಟಿ ಆಟಿ ವಿಶೇಷದಾಯಕ ಪಂಡ ಪಣ ನಮ್ಮಿತ್ತ ತುಳುನಾಡು ಪನ್ನಾಗ ಮುಲ್ಪ ಬರ್ಸ ಮಾತ ಜಾಸ್ತಿ ಮರಿಯಲ್ಲ ಕರಾವಳಿ ಪ್ರದೇಶ ಅಂತ ಮನೋಲಿ ನಾರ್ಮಲ್ ವರ್ಡ್ ಬಂದ ಕರಾವಳಿ ಪ್ರದೇಶ ಮನೋಲಿ ಆಟಿಡು ಆಟಿಡು ಬರ್ಸ ಜಾಸ್ತಿ ಒಂಜಾದು ಬೊಕ್ಕೊಂಜಿ ಇದು ಆಟಿದ ನೆಟ್ಟು ಬಂಗದ ತಿಂಗಳು ದುಮ್ಮು ದಕ್ಕನೊಂಜಿ ನಂಬಿಕೆ ಒಕ್ಕ ಪಾತ್ರ ಅವು
0: ಸತ್ಯಲ್ಲ ಗಾದೆ ಬನ್ನಂತೀರು ಆಟಿಡು ದೊಂಬು ಆನದ ಬೀರಿಲ್ಲ
1: ಆನದ ಬೀರಿಲ್ಲ ಬಿಡ ದಯಪಂಡ ಆಟಿದ ದೊಂಬು ಆತ ಚುಟ್ಟಿ ಬಂದು
0: ಚುಟ್ಟಿ
1: ಚುಟ್ಟಿ ಮಸ್ತ್ ಚುಟ್ಟಿ ಇತ್ತು ದಯಪಂಡ ದೊಂಬುಲ ಕಾಯಂದು ಇಜ್ಜಾಂಡು ಅಣ್ಣ ಕಾಯಿಂಡ
0: ಅಂಚಲ ಕಾಯು
1: ಅಂಚಲ ಕಾಯು ಅಂದು ಐಕೋಸ್ಕರ ಆಟಿ ಮನ ವಿಶೇಷ ಅದಿಪ್ಪುಂಡು ಐಟ್ ಆಟಿಡು ಬಂದಾಗ ಊಲ ಎಡ್ಡ ಬೇಲೆ ಮಲ್ಪರ ಬಲ್ಲಿಂದ ಕೆಲವೇರ್ ಬಂದಿತ್ತೀರಿ
0: ಅಂಡ
1: ಎಡ್ಡ ಬೇಲದ ವಿಷಯ ಇತ್ತು ಮುಲ್ಪ ಐಕ ಅವಕಾಶ ಇಜ್ಜಾಂಡು
0: ಅವಕಾಶ
1: ಅವಕಾಶ ಇಜ್ಜಾಂಡು ಎಡ್ಡ ಬೇಲೆಗೆ ಅವಕಾಶ ಇಜ್ಜಾಂಡು ಐಕೋಸ್ಕರ ಆಟಿಡು ಊಲ ಎಡ್ಡ ಬೇಲ ಒಂದು ಇಜ್ಜಾಂಡು ಬೊಕ್ಕ ಆಟಿಡ ಅಕಲಿನ ಸಂಪ್ರದಾಯ ನಮ್ಮನೆ ಸಂಪ್ರದಾಯ ಇತ್ತುಂಡು ಆ ಸಂಪ್ರದಾಯ ಪಾಲನೆ ಮಾಡ್ತಾನೆ ಬರೋದಿತ್ತು ಐಕೊಂಜಿ ಆಟಿ ಒಂದು ವಿಶೇಷ ಅಂತ ಮನೋಲಿ
0: ವಿಶೇಷ ಬಾಕಿ ಕೆಲವರು ಪನ್ಪೇರು ಈ ಆಟಿ ತಿಂಗಳು ಬಂಡಂದಾಂಡ ಈ ಬಂಗದ ತಿಂಗಳು ಒಂದು ದಾಯಿಗೋಸ್ಕರ
1: ನಿಜವಾದ ಆಟಿಡು ಪಂಡ ಇರೆಗ್ ದೊಮ್ಮು ತುವರ ದಿಕ್ಕುಜಿಗೆ
0: ಅಂದು
1: ಪಂಡ ಇಂಚಿನ
0: ಕಿರಿಗುಟ್ಟದು
1: ಬರ್ಸಾರ್ಪುನು ತೆಡಿಲು ಪಂಡ ಇರೆ ಫುಲ್ಲು ಬಾನ ಕಪ್ಪಾದಿಪ್ಪುಂಡು ಕಪ್ಪಲ ಕಪ್ಪಲು ಬೂಡ್ದು ಮನ್ಪ ನಮ್ಮ ಕಪ್ಪಲು ಬೂಡ್ದು ಕೆಲವೊಂದ್ ನೆಟ್ಟು ಮನ್ಪ ಫುಲ್ಲು ಒಂದಾದಿಪ್ಪುಂಡು ನರಮನೆಗ ಪಿದೈ ಪೋರ ಒಂದು ಇಪ್ಪುಚಿ
0: ಪಿದೈ ಪೋರ
1: ಇಲ್ಲ
0: ಬೇಲೆಗೆ ಪೋರ ಆ ಪೂಜೆಗೆ ಓಡೆ ಮುಟ್ಟ ಒಂದು ಕುಂಟು ಆಜಿಡ್ದು ಉಂಗಾರ್ಲ ಸಾಧ್ಯ
1: ಸಾಧ್ಯ ಪೂಜೆ ಪಂಡ ಅಪ್ಪಕ್ಕ ಮುಲಿತೆಲ್ಲಿತ್ತೀನಿ ಮುಲಿತೆಲ್ಲ ಉಲಾಯ ಕುಲೋಡಿತ್ತು
0: ಉಲಾಯ ಕುಲೋಡಿತ್ತು
1: ಇತ್ತ ಪಂಡ ಜಾಲಗ ಶೀಟ್ ಪಾರ್ದು ಎಂಚಲ
0: ಪೋಲಿ
1: ಪೋಲಿ
0: ಅಂದು
1: ಇತ್ತ ಇತ್ತ ಅವು ಮತ್ತು ಸೌಕರ್ಯ ಉಂಟು ದುಮ್ಮು ಪಿದೇ ಪೂರ್ಣ ಇತ್ತುಂಡು ಅಪ್ಪಾಗ ಕೃಷಿ ಪ್ರಧಾನವಾಗಿ ನೆಚ್ಚಿನ ಕುಟುಂಬಲ ಎತ್ತೀನಿ ಕೃಷಿತ ಬೇಲೆಗೆ ಭಂಗ ಎತ್ತುಂಡು ಸಂಪತ್ತು ಇಜ್ಜಾಂಡು
0: ಸಂಪತ್ತು ಮಲ್ಲಡಿಜ್ಜಿಂದ ಬಂಜಿದ ಬಡವು ಕರಿಪೆರ ತಕ್ಕ ಇಪ್ಪೇದು
1: ಬಂಜಿದ ಬಡ ಕರಿಪೆರ ಬಂಡ ನಮ್ಮ ಎಂಚ ಕೈತಲ್ ದಿಕ್ಕು ನೆಂಚಿ ಎತ್ತಿನ ಅಂತೇರಿ ಅಂಗಯಗಲದಲ್ಲಿ ಆರೋಗ್ಯವನ್ನು ಅಂಚ ಕೈತಾಳ ದಿಕ್ಕಿನೇನೆ ಮಾತ್ರ ಗಲಸೊಂದಿ ಗಲಸೊಂದಿತ್ತೀರಿ ಅವಿನ ತಿಂದಿತ್ತೀರಿ ಅಂಡ್ ಅಟ್ಟಾಡು ಅವಿನ ಸಂಗ್ರಹ ಮಲ್ತಿಪ್ಪನ ಒಂದು ಬುದ್ಧಿವಂತಿಕೆ ನಮ್ಮ ತುಳುವೇರಡು
0: ಇತ್ತು
1: ನಮ್ಮ ಎಣ್ಣೆ ತಿಕ್ಕೊಂದಿತ್ತುಂಡು ಅವಿನ ಸಂಗ್ರಹ ಮಲ್ಪನ ಬುದ್ಧಿವಂತಿಕೆ ನಮ್ಮ ತುಳುವೇರಡು
0: ತುಳುವೇರಡು ಇತ್ತು ಓಕೆ ಪಂಡ ಟೆನ್ಷನ್ ಆಯ್ತು ಮುಡಿಯಾರಿ ಅಟ್ಟೋಡು ದೀಪುನಿ
1: ಮುಡಿಯಾರಿನ ಅಟ್ಟೋಡು ದೀಪುನಿ ಬೊಕ್ಕ ಅಂಡಲಂಚಿನ ಉಪ್ಪುಡು ಪಾಡ ದೀಪುನ
0: ಚಿತ್ನ
1: ಸೊತ್ತುಲು ಈಗ ನುಂಗಾ ದೀಪುನ ಚಿತ್ನ ಸಂಡಿಗೆ ಅಪ್ಪಳ ಅಂಚಿನ ಉದಾಹರಣೆ ಕೊರ್ಪುಂಡ ಅಂಚಿನ ಅಂಚ ಮತ್ತೆ ದೀವೊಂದಿತ್ತೀರಿ ಬೊಕ್ ಕಡಲ ಹಿಡ್ದು ಮೀನು ಕಂತಿ ಹೊಂದಿತ್ತೀರಿ ಅವೇನು ನುಂಗದ್ದು ಐಕ ಉಪ್ಪು ಮತ ಪಾಡ್ದು ಅವೇನು
0: ದುಂಬುದ ಅಡಿಗೆ ಈ ಒಂಜಿ ನುಂಗೆಲ್ದ ಮೀನ್ಲ ಒಕ್ಕ ಇರ್ನ ಲತ್ತಂದ ವಿತ್ತದೊಂಡತ್ತೆ ಆಯ್ತೊಂಜಿ ಆ ಒಂಜಿ ಗಜಿಪು ಮಲ್ತಿರ್ನಾಡ ಆಯ್ತೊಂಜಿ ಕೊಡಕ್ಕಿನ ನೇ ಬೇತ
1: ಪುನರೊಟ್ಟದ ರೈತ ಸಾರ್ ಮಾತ ಮಲ್ತೀವಿ ನುಂಗೆಲ್ ಮೀನ್ದ
0: ನುಂಗೆಲ್ ಮೀನ್
1: ನುಂಗೆಲ್ದ ಚಟ್ನಿ
0: ಎಟ್ಟಿದ ಚಟ್ನಿ ಕೊಲ ತರದ ಚಟ್ನಿ
1: ಕೊಲ್ಲ ಚರು ಭಾರಿ ವಿಶೇಷ
0: ಅಂಚ ಈ ತುಳುನಾಡು ಆಟಿಗಂದೇ ಬಂದ ಕೆಲವು ತೆನಸುಲು ಇತ್ತೆ ಅವು ಓಪುರ ದೀಪು ನಿತಿನ್
1: ಒಂದು ಪತ್ರ ಎತ್ತಂಡೆ ತೇವದ ತೇಟ್ಲ ಬೊಕ್ಕ ಒಂದು ಬೋಲೆ ಬೊಕ್ಕ ಸಾಂತನಿ
0: ಸಾಂತನಿ
1: ಮರಕೆರೆಂಗ್
0: ಮರಕೆರೆಂಗ್
1: ಬೊಕ್ಕ ಒಂದು ಕನಿಲೆ
0: ಕನಿಲೆ
1: ಬೊಕ್ಕ ಪುಂಡಿ ಕನಿಲೆ ಮಲ್ತೊಂದಿತ್ತೀರಿ ಬೊಕ್ಕ ಒಂದು ನಮ್ಮ ಗುಲ್ಲ
0: ಗುಲ್ಲ
1: ನರ್ತೆ ಅಂಚಿನ ಮಸ್ತು ಜನಸಲು ಇತ್ತು ಪಣ ನಮ್ಮ ಸುತ್ತಮುತ್ತ ಹೂ ತಿಕ್ಕೊಂದಿತ್ತು ಅವನು ಮಾತ್ರ
0: ಅವನು ಮಾತ್ರ
1: ತಜಂಕ್ ತಜಂಕ್
0: ತಜಂಕ್ ತೇವು
1: ತೇಟ್ಲ ತೇಟ್ಲ ಕೆಲವೊಂದು ಗಟ್ಟು ಬಂದ್ತೇರು ಈ ನಮ್ಮ ಒಂದು ತೇವುದ ತೆನಸು ತಿಂಡ ಬಂಜಿದ ಉಂದುಲ ಪೋಪುಂಡು
0: ಇಂಚಿನ

0: ಕುಜಾಲ್ ಮಾತ ಇತ್ತುಂಡ
1: ಬಂಜಿದುಲ
0: ಕುಜಾಲ್ ಇತ್ತು ಅವು ಪೋಪುಂಡು ಬೊಕ್ಕ ನಮ್ಮ ನಂಜಿನ
1: ಕರಿಪುನಂಚಿತ್ತಿನ ಗುಣಲಕ್ಷಣ
0: ಐಟುಂಡು
1: ತೀರ ಬಂಡರ್ ಈ ಕೆಲ ಒಂಜಿ ತೆನಸ್ರೆ ನಪ್ಪುತ್ತಾರೆ ಬಂಡರ್ ಸಾಂತನಿ ಉಪ್ಪಡ ಚಿರು ಪುಲಿಂಕೋಟೆ ನೋಕೋಟೆ ಇಂಚಾಪುರ ಈ ಕೆಲ ಬೈತಾರಿ ಯಾನ್ಲ ಒಂಜಿ ಕೆಲ ಒಂಜಿ ಕೇಂದೆ ಈ ಬೈತಾರಿ ಪುಂಡಿಕೇನೆ ಸಜಂಕ್ ತೀವ್ದಕಾರ್ ತೇಟ್ಲ ಕಣಿಲೆ ಪತ್ರೊಡ ಇಚ್ಚ ಕೇಂದೆ ಅನ್ಲ ಪಂಡ ಈ ಉಂದೇನ ಪುರ ಐತೆ ಉಪ್ಪಡ ಚಿಲು ಉಪ್ಪಡ ಚಿಲು ಮಾಡಿರ ತುಳು ಬೆಲ ಕೇಳಿ ಉಪ್ಪಡ ಚಿಲು ಮಾಡ್ರೆ ಅಪ್ಪುಂಡ
0: ತುಳು ಬೆಲ ಕೇಡ ಪೂಜೆ
1: ಆ

0: തുടച്ച കേന്ദ്രങ്ങള്
1: പണ്ട്
0: ഈ ഉന്തിന പുറത്തെ ഉപ്പടച്ചില് ഉപ്പടച്ചില് വാടി തുളു വിലക്കേട് ഉപ്പടച്ചില് വാടി അപ്പണ്ടാ
1: തുളു വിലക്കേട
0: ബർക്കിയാണ് അഞ്ചത്തെ പുളിങ്കോട്ടെ വണ്ട ഈ പുളിങ്കോട്ടെ വണ്ട എഞ്ചിന
1: പുളിങ്കോട്ടെ വണ്ട പുലിത്ത വിത്തതി കൊനിത്തണ്ട് ಅವೇನು ಸಂಗ್ರಹ ಮಾಡ್ತದೆ ಅವೇನು ದಿಕ್ಕೆಲು ಪಾಡ್ದು ಅವೇನು ತಿನ್ಪುನ ಪಂಡ ಪೊರ್ತು ದೆಪ್ಪರಗೋಸ್ಕರ ಪಂಡ ನಮ್ಮ ಇಂಜಿನ ಪೇರು ನರಮನಿಗೆ ಅಂಗು ಜಾಸ್ತಿ
0: ಅಂಗಲಪು ಜಾಸ್ತಿ
1: ಅಂಗಲಪು ಜಾಸ್ತಿ ಅದಕ್ಕೋಸ್ಕರ ಅವೇನು ಒಂದು ಗೋಸ್ಕರ ಅವೇನು ತಿನ್ನೊಂದು ಇರ್ತೇರಿ ಇರ್ತದೆ ಕಾಲಡು ಮತ್ತ ಬಯ್ಯನಗ ಜಾಸ್ತಿ ಒಂದು ಪಿಜ್ಜಾ ಬರ್ಗರ್ ತಿನ್ಪ
0: ಅಂದಪ್ಪ
1: ದುಮ್ಮ ಮತ್ತ ಅವು ದಾಲ ಇಜ್ಜಾಂಡಿ ಅಪ್ಪ ಪುಲಿಕೋಟೆ ತಿನ್ನೊಂದು ಇರ್ತೇರಿ
0: ಪುಲಿಕೋಟೆ ತಿನ್ನೊಂತೇರಿ
1: ಸಾಂತಾನಿ
0: ಸಾಂತಾನಿ ಸಾಂತಾನಿ ಬಂಡ ಇಂಚವು
1: ಸಾಂತಾನಿ ಬಂಡ ಇದನ್ನ ಒಂದು ಪೆಲಕಾಯ್ದ ಒಂದು ಬರ್ಪಣದ ಬೀಜ ಪೆಲತಾರಿ ಬಂತು ಅವೇನು ನುಂಗಾದ್ದು ಇದನ್ನ ಬೇಯ್ಪಾದ್ ಬೇಯ್ಪಾದ ಅವನು ಸಂಗ್ರಹ ಮಾಡ್ತಾ ಉಪ್ಪು ಮೀನು ಪಾಡ್ದ ಸಂಗ್ರಹ ಮಾಡ್ತಾ ಅಂಚಲ ತಿನ್ನೋದು
0: ಪಂಡ
1: ಪ್ರಾದೇಶಿಕವಾದ ಒರಿ ಒರಿ ಒಂದೇ ನಮೂನೆ ಮಾಡ್ತಾ ಇತ್ತು ಪ್ರಾದೇಶಿಕವಾದ ಭಿನ್ನ ತೆಪ್ಪಿದ್ರು
0: ಪಂಡ ಅವು ಪಂಪೇರೆ ಎಂಚ ಪಂಡ ಒಂಜಿ ಪ್ರತಿ 10 kilometer ಅಥವಾ 30 kilometer ಆ ಪ್ರದೇಶದ ಪ್ರಾಂತದ ಭಾಷೆ ಸಂಸ್ಕೃತಿ ಬೊಕ್ಕ ವೇಷಭೂಷಣ
1: ವೇಷಭೂಷಣ
0: ಆ ಪ್ರತಿ ಇಂಜಕ್ಲ ಬದಲಾವಣೆ
1: ಬದಲಾವಣೆ
0: ಆಹಾರ ಪದ್ಧತಿ ಬದಲಾವಣೆ ಈ ಪೋರ್ತುಗಾಲಸ ಟೈಮ್ ಪಾಸ್ ಈ ಟೈಮ್ ಪಾಸ್ ಪಂಡದಂಡ ಪೋರ್ತುಗಾಲಸ ಈ ಟೈಮ್ ಪಾಸ್ ಅವರ ಈ ಪೋರ್ತುಗಾಲಸ ದೆಪ್ಪರ ಈ ತುಳುವೇರ ದಾದಪುರ ಮಲ್ ತೊಂದಿತ್ತೇರು
1: ಪಂಡ ಪೊರ್ತು ದೆಪ್ಪರ ತುಂಬು ಇಂಜಿನ ಪಂಡ ಫಸ್ಟ್ ಆಫ್ ಆಲ್ ಒಂದು ಸಂಧಿ ಪಾಡ್ದನ ಪಂದಿತ್ತೇರು ಓಬೆಲ ಪಂದಿತ್ತೇರು ಇತ್ತ ಸಿರಿನ ಸಂಧಿ ಅದಿಪ್ಪಾಡು ಬೈದಿರ್ಲೇನ ಅಂಚ ದೈವ ದೇವರನ್ನ ಅದಿಪ್ಪಾಡಿ ಇದನ್ನ ಕಂಡೋಡು ಕೆಲವು ನಟ್ಟಿ ನಡ್ನಾಗ ಅಂತ ಬಂದ್ಪೇರು
0: ಓಬೆಲೆವಾಡ್ನ
1: ಅವೇನು ಪಂಡ ಇತ್ತ ಒಂದು ಅಜ್ಜಿ ಇತ್ತಿರಡ ನಾಲ್ ಜನ ಒಂದು ಪುಲ್ಯರ್ಲೇನ ಮತ್ತೆ ಕುಲ್ಲಾದ ಅವನು ಪಂದಿತ್ತೇರ ಪುಲ್ಯರ್ಲೆ ಒಂದು ಖುಷಿ
0: ಜನಪದ ಬಣ್ಣದನ್ನ ಈ ದುಂಬುದ ದುಂಬುದ ಕೈಡ್ದು ಬಾಯಿಡ್ದು ಬಾಯಿಗೆ ಬರ್ಪುಣು ಜನಪದ ಪದ್ಧತಿ
1: ಲಿಖಿತ ಸಾಹಿತ್ಯ ಇಜ್ಜಾಂಡ ಮೌಖಿಕ ಸಾಹಿತ್ಯ ಮಾತ್ರ
0: ಕರೆಕ್ಟ್
1: ಅಪ್ಪಾಗ ಅವು ಬಂದಿತ್ತೇರು ಪಕ್ಕ ಅಜ್ಜಿ ಕತೆ ಅಂದ ಬರೋದಿತ್ತು
0: ಅಜ್ಜಿ ಕತೆ
1: ಅಜ್ಜಿ ಕತೆ ಬನ್ಪುನ ಅಜ್ಜಿ ಕತೆ ಬನ್ಪುನ ಒಂಜಿ ಕತೆ ಕಾಲ್ಪನಿಕವಾದ್ಲೆಪ್ಪುಂಡು ಕೆಲವೊಂಜಿ ನೈಜತ್ತಲೆಪ್ಪುಂಡು ಹೆಂಗ ಅವು ಇರು ಪನ್ನ ನೆಂಪಾಂಡ್ ಎನ್ನ ಅಜ್ಜಿ ಬಂದಿತ್ತೇರು ತುಂಬ ಅಕ್ಕಲು ಇಂಜಿನ ಸಂಕದ ಬೇಲ ಅವನಿತ್ತನಿಗೆ ಅಜ್ಜಿ ಕೆಲ ವರ್ಷ ಅದಿಪ್ಪು ಮಸ್ತ್ ವರ್ಷ ಅದಿಪ್ಪು ಅಪ್ಪಾಗ ಒಂದು ಪಿಶಾಸಿ ಬತ್ತದ್ದು ಪಿಶಾಸಿ ಬರ್ಪು ನಂಜಿ ಬಂದು ನಿತ್ತೇರು ಪಂಡ ಕನ್ನಗು ತೋಜ್ಜಿಗೆ ಅವು ಸತ್ಯನ ಸುಲ್ಲ ಅವು ಬೊಕ್ಕದ ಬೊಕ್ಕದೇಶ ಅಂಡ್ ಎಂಗಲ್ ಕೇಂದಿನ ಕತ್ತೆ ಪಂಡ ಮಕ್ಕಳು ಅಪ್ಪಾಗ ರೊಟ್ಟಿ ಮಲ್ತೊಂದು ಇತ್ತೀರು ರೊಟ್ಟಿ ಮಲ್ತೊಂದು ಇಪ್ಪುನಾಗ ಮಕ್ಕಳು ಒಂಜಿ ಸಂಕಡ ಅಂಚಿಸಾಗ ದೆರ್ತು ಹೊಂದಿತ್ತಿನ ಅಂಚಿನ ಮತ ಕತೆ ಕಲಿಕೆ ಏನೊಂದಿತ್ತ ಅಂಚಿನ ಮತ ಅಜ್ಜಿ ಕತೆ
0: ಭೂತದ ಕತೆ
1: ಜೋಕ್ಲೆ ಒಂಜಿ ಮಸ್ತು
0: ದಿವ್ವದ ಕತೆ ಅಂಚ ಜೋಕ್ಲೆ ಒಂಥರ ಪೋಡಿಗೆಲ್ಲ ಅವಳು ನನ್ನ ದಾದಾಪುರ ಕ್ಯೂರಿಯಾಸಿಟಿ ಅವಳು ಒಂದು ಉಮೇದ
1: ಐದು ಪಕ್ಕ ಒಂಜಿ ಗೊಬ್ಬಿತ್ತು ಚೆನ್ನ ಮನೆ ಒಂದು
0: ಚೆನ್ನ ಮನೆ
1: ಐಟ್ ಪದ್ನಾಜಿ ಗುಳಿ ಇತ್ತು ಗುಳಿ ಕಾಯಿ ಪಾಡೊಂದಿತ್ತೇರು ಐಟ್ ಗೊಬ್ಬು ಒಂದಿತ್ತೇರು ಐಟ್ಲೋಗೆ ಒಂದು ಕಟ್ಟುಪಾಡಿತ್ತು ಚೆನ್ನ ಮನೆ ಇಟ್ಲ ಅಣ್ಣ ಮೆಗ್ದಿ ಗೊಬ್ಬರ ಬಲ್ಲಿ ಕಣ್ಣನಿ ಹೊಡೆದ ಗೊಬ್ಬರ ಅಲ್ಲಿ ಕಣ್ಣನಿ ಹೊಡೆದ ಗೊಬ್ಬರ ಬಲ್ಲಿ ಬೈದರ್ಲೆ ನೊಂಚಿ ಸಂಧಿ ಪಾರ್ಥ ನೋಡ ಉಲ್ಲೇಖ ತಿಕ್ಕೊಂಡಿಗೆ ಒಕ್ಕ ನೆಟ್ ಸಿರಿನ ಕತೆ ಇಟ್ಟು ಹಬ್ಬಕ ದಾರಕ ಗೊಬ್ಬದ್ದು ಮೆಗ್ದಿಬಲ್ಲಿ ಅಪಕದ ನೆಟ್ ಸಿರಿ ಕತೆ ನೆಟ್ ಉಲ್ಲೇಖ ಇಂಜ ಬರ್ಪಣ ಬೊಲ್ಲಿದ ಚೆನ್ನ ಮನೆ ಬಂಗಾರದ ಪರೇಲು ಬಂಗಾರದ ಪರೇಲು ಗುರುಗುಂಜದ ಕಾಯಿ ಬಂಗಾರದ ಇಪ್ಪುಂಡು
0: ಬಂಗಾರದ ಅಪ್ಪಗನೇ ನಮ್ಮ ತುಳುನಾಡು ಚೇತ ಒಂದು ಶ್ರೀಮಂತ ಇತ್ತು
1: ಶ್ರೀಮಂತಿಕೆ ಮಸ್ತಿತ್ತು
0: ಮಸ್ತಿತ್ತು
1: ಅಪ್ಪಾಗ ಗೊಬ್ಬಾಯರು ಆರ್ ಗೊಬ್ಬಾಯರು ಐಟು ಸೋತಿನಕ್ಲೆ ಪೊರಿ ತಿಂದೇರು ಪೊರಿ ತಿಂದೊಲೆ ಪದ ಬರ್ಪು ಅಪ್ಪ ಬಂದಾಗ ಮಕ್ಕಾರ ಮಲ್ಪ ಮೇರೆ ಮಕ್ಕಾರ ಮಲ್ತೀರು ಜೋಕ್ಲೇನೆ ಉಡ್ಡಪಟ್ಟ ಮಲ್ತಾಯರು ಅಕ್ಕಲು ಮನೆ ಟಾಕೊಂದು ಒರ್ತಿ ಸಹಿತೋಲು ಬೊಕ್ಕ ಒರ್ತಿ ನೀರು ಲಾಗಿಯೋಲು ಅಂಜನ ಕತೆ ಬರ್ಪು ಐದು ಬೊಕ್ಕ ತುಳುನಾಡು ಅಕ್ಕ ಮೆಗ್ದಿ ಮೆಗ್ಗಿ ವಲಯೇ
0: ಅಂಚ ಸಂಬಂಧ ಭಾವನಾತ್ಮಕ ಸಂಬಂಧ ಇಪ್ಪುನಾಕ್ಲು
1: ಗೊಬ್ಬರ ಬಲ್ಲಿ
0: ಯಾನು ಕೇಂಡಿ ಪ್ರಕಾರ ಈ ತುಳುನಾಡಿಡೊಂಜಿ ಆಟಿ ತಿಂಗಳೊಂಜಿ ಕೋಲ ಅವನಿತ್ತನಿಗೆ ಈ ಆಟಿ ತಿಂಗಳೊಂಜಿ ಕೋಲ ಅಪ್ಪುಂಡ ವಹಿಸಿನ ಉದಾಹರಣೆಗೆ ಯಾನ್ ಪನ್ನೋಡ ಈ ಪತ್ತನ ಜೇಡದ ಬಕ್ಕ ಕೋಲ ಆಪುಜಿ ಅತ್ರ ನೇಮನೇರಿ ಆಪುಜಿ ರಾಜನ್ ದೈವಲೇಕ ನೇಮನೇರಿ ಪತ್ತನ ಜೇಡದ ಬಕ್ಕ ಆಪುಜಿ ಇಲ್ಲ ನೆಚ್ಚಿನ ದೈವಲೇಕ ಕೆಲವೊಂದು ಆಪುಂಡು ಗೇ ಪನ್ಪುನಾಗ ಏನ್ ಅಂಡ ಈ ಆಟಿ ತಿಂಗಳೊಂದು ಕೋಲ ಆಪುಂಡಿಗೆ ಅವು ಎಂಚಿನ ವಿಷಯವು
1: ನಿಜದ ಆಟಿ ತಿಂಗಳು ದೈವ ಕಜ್ಜೆಜ್ಜೆ ಘಟ್ಟ ಮೇತರ್ವ ಅಂಚಿನ ಮತ್ತೆ ಒಂಜಿ ಬಾಯಿ ಪಾತ್ರ
0: ಬಾಯಿ ಪಾತ್ರ ಉಂಡು ತುಳುನಾಡಿಗೆ ಅಂತ
1: ಅಣ್ಣ ನಿಜ ಅದು

0: ಆಪುಂಡು ಈ ಬೈಲಾ ಮಾರಿ ಪನ್ಪುನಂಚಿತ್ತು ಆಚರಣೆ ಉಂಟು ಕೋಲ ಪಂಡ ಅವು ಗುಲಿಗಾಗ ಕೋಲ ಆಪುನಿಗೆ ಈ ನಾರ್ಮಲ್ ನಮ್ಮ ಇಂಚ ಮಲ್ತಿನ ಕೋಲ ದಾಕತ್ತು ತರಪಟ್ಟ ಹೆಜ್ಜೆ ಅಂದೆ ಗಗ್ಗರ್
1: ಹೆಜ್ಜೆ
0: ಸಿರಿ ಸಿರಿ ಮಾತ್ರ ಪಾಡ್ದು ಪಂಡ ನೈಸರ್ಗಿಕ ಸಂಪತ್ತಿನ ಮಾತ್ರ
1: ಗಲಸೊಂದು
0: ಗಲಸೊಂದು ಪಂಡ ಬೈಲಿಡಿತ್ತಿನ ಮಾರಿನ ಬೊಕ್ಕೊಂಜಿ ಮಾರಿಗೆ
1: ಬೊಕ್ಕೊಂಜಿ ಕೂಡ ಇಕ್ಕುಗೊಂಡು ಕೊರ್ಪುನೆ
0: ಕೊರ್ಪುನ ಸಂಪ್ರದಾಯ ಅಂದ್ ಇತ್ತುಂಡು ಅವಂಜಿ ಆವೊಂದಿತ್ತು ಬೊಕ್ಕ ದೈವದ ಕದಿರು ಕೆಲವೊಂಜಿ ಕಾರ್ಯ
1: ಕೆಲವೊಂಜಿ ಕಾರ್ಯ ಆವೊಂದಿತ್ತು ಇತ ಈರ್ ಪಂಡ ಎಂಚಿ ನಾವು ಈ ಆಟಿಕೆಲ ಎಂಜೆ ಅಂಚಾನವೇನಿ
0: ಆಟಿಗಲಂಜಿ ಬನ್ಪುನ ಬೇತೆ ಒಂದು ಆಟಿಗಲಂಜಿ ಅಂಚಿನ ಪಂಡ ಒಂದು ಧೈರ್ಯ ದಿಂಬಾರೆ ಮಾರಿ ಬನ್ಪುನ ಕ್ರಮ ಅಂದ್ ಬನ್ಪೀರಿ ಒಂದು ಕೋಲ ಬೇತೆ
1: ಕೋಲ ಬೇತೆ
0: ಕೋಲ ಬೇತೇನೆ ಆಟಿಗಲಂಜದ ಕ್ರಮ
1: ಕ್ರಮನೇ
0: ಅವು ಆಟಿಡು ಮಾತ್ರ ಎಪ್ಪುನು ಆಟಿಗಲಂಜದ ಕ್ರಮ
1: ಒಂಡ ಆಟಿಕಲ್ ಎಂಜೆ ಒಂಡ ದಾದ ವಿಷಯ ಐಕ್ಯದಲ್ಲ ಪೂರಪರ ಹಿನ್ನೆಲೆ ಪುರದಲ್ಲ ಉಂಡ
0: ಪೂರಪರ ಹಿನ್ನೆಲೆ ಅಜ್ಜಿ ಕೆಲವರನ್ನ ಒಂಜಿ ಸಂಶೋಧಕರನ ಪ್ರಕಾರ ಅವರು ಆಯ್ ಬೆಮ್ಮೆರ್ ನಮಗೆ ಉಮ್ಮುಡು ಬತ್ತೆ ಅಂಚಿನ ಮತ ಕೆಲವೊಂದು ಪಾತ್ರ ಉಂಡು
1: ಅಂದ್
0: ಅವು ಸಂಶೋಧನದ ಆಧಾರವಾದ
1: ಸಂಶೋಧನಾ ಆಧಾರವಾದ ಇಂಚ ಮತ ಉಂಡು
0: ಉಂಡು ಇತ್ತ ಆಟಿಕಲ್ ಎಂಜೆ ಬರ್ಪುನ ಪಂಡ ಮೋನೆಗ್ ನಮ್ಮ ಕೋಲ ಘಟನೆ ಕರನೆ ಅರದಲ ಪಾಡುವೆರು
1: ಅಂದ್
0: ತಲೆಪಟ್ಟ ಉಪ್ಪುಂಡು ಕಾರಗ ಗರೆಪ್ಪುಂಡು
1: ಗಗ್ಗರುಂಡು
0: ದೈವದನ ದಿರಿಸು ಅಂಚೆಪ್ಪುಂಡು
1: ತಿರಿಪುರ ಇಪ್ಪುಂಡು
0: ತಿರಿಪುರ ಇಪ್ಪುಂಡು ಆಟಿಗ ಪಂಡ ಒಂದು ಪಾತ್ರ ಉಂಡು ನಾಯ್ದ ಸೀಕನ ಬೊನ್ನೊಡೆ ಕರೆತ್ತೆ ಪುಚ್ಚ ಸೀಕನ ಫೆರ್ಪುಡು ಕರೆತ್ತೆ ಅಂಚೆ ಮತ ಪಾತ್ರ ಒಂದುಂಡು ಐಕ್ ಪಾರ್ದನ ಪನೊಂದು ಅಕಲಿ ಇಲ್ಲಿ ಲವರ್ಪುನು ಅಲ್ಪ ಅರಿ ಬಾರ್ ದುಂಬ ಅರಿ ಬಾರು ಕೊರೊಂದಿತ್ತರು ಗೆತ್ತ ಅರಿ ಕೊರ್ಪೇರು ಪನ ಕೊರ್ಪೇರು ತುಂಬ ಬಾರು ಕೊರ್ಪುನ ಒಂದಿತ್ತುಂಡು ತಾರಾಯಿ ಅವು ಮತಕ್ಕೊಂದು ಇಂದಿನ ಒಂದು ಅವೇನು ಪತ್ತೊಂದು ಹೋಗಿತ್ತೀರಿ ಪಂಡ ಆಟಿ ಕಲಂಜೆ ಬರ್ಪು ನೆಂಚಿನ ಪಂಡ ತುಳುವೇರು ಒಂಜಿ ಈ ಕಾಲದ ಮಾರಿ ಸೀಕದ ಜಾಸ್ತಿ ಇಪ್ಪುಂಡು
1: ಅಂದ್
0: ಸೀಕ್ ನಮ್ಮ ಸಾಂಕ್ರಾಮಿಕ ರೋಗ
1: ಸಾಂಕ್ರಾಮಿಕ ರೋಗ
0: ಪಂಡ ಅವ್ರಿ ಧೈರ್ಯದಿಂಜಾರೆ ಬರ್ಪುಂದು ನರಮನೆಗೆ ಏತು ಪಂಡಲ ಆಸ್ಪತ್ರೆದ ಆರೋಗ್ಯ ನಿರ್ದಲ ಒರಿ ವ್ಯಕ್ತಿ ಪಾತಿರ್ದ ಧೈರ್ಯ
1: ದಿಂಜಾಣ್ದಾಪೆ
0: ಮಾನಸಿಕವಾದ ಐಕೋಸ್ಕರ ಆಟಿಕಲಂಜೆ ಬರೀನಿ ಪಂಡ ಮಾರಿ ಗಿಡಪನ ಕ್ರಮ ಅಂದ್ರೆ ದುಮ್ಮದಕ್ಕಲೊಂದು ಆಚರಣೆ ಮಾಡ್ತಾನೆ ಇದ್ದೀರಿ
1: ಇತ್ತೇ ಯಾನಿಕೆ ಈ ಆಟಿಕಲಿಂಜ ಅಂದ್ ಈ ಆಟಿ ಅಮಾಸ್ಯದ ದಿನ ಮತ ಇಂಚಿತ್ತು ಪಂಡ ಈ ದಾದ ಮತ ವಿಶೇಷತೆ ಇತ್ತು ಆಟಿ ಅಮಾಸ್ಯ
0: ಆಟಿ ಅಮಾಸ್ಯ ಪಂಡ ದುಂಬು ಎಂಜನ್ಪೇರು ದುಮ್ನ ನೀ ಗುಡ್ತ ಮಾಡ್ತಾನೆ ಇತ್ತೀರಿ ಪಾಲದ ಮರನ್ ಪಾಲದ ಮರ ಅಂದ್ ತೂದಿಪ್ಪಾರು ನಿಜವಾದ ಹಿಕ್ ಬಾಕಿ ಟೈಮ್ ಐತಾಡಿ ಏರ್ಲ ಪೂಜೆ
1: ಏರ್ಲ ಪೂಜೆ
0: ಏರ್ಲ ಪೂಜೆ ಪಂಡ ಪೇರು ಬಿಡ್ಪುನ ಮರ
1: ಅಂದ್
0: ಪೇರು ಬರೋಂದಿಪ್ಪು ಬಾಕಿ ಟೈಮ್ ಪೇರು ಬರೋಂದಿಪ್ಪು
1: ಅಂದ್
0: ದುಮ್ನ ನಿಗುಡ್ತ ಮಲ್ತಿನ ಸಂಕೇತ ಪಂಡ ಕಾಂಡ ಪುಲ್ಯ ಜಹ ಮಾಡಬಹುದು
1: ಅಂದ್
0: ಅಪಗ ಒಂಜ ಲಾಟಾನ ಪತ್ತೊಂದ ಐಜನ ಚಿಮಿನಿ ಪತ್ತೊಂದ
1: ಬಲ್ಪು ವ್ಯವಸ್ಥೆ ಬಾರಿ ಮಲ್ಲ ಬಲ್ಪು ವ್ಯವಸ್ಥೆ
0: ಐಜನ ಮಡಲ್ ಸೂಟ ಸೂಟ ಬತ್ತದು ಅಂಚ ಪೊಡಿತೀನಿ ದುಮ್ನಾನೆ ಗುರ್ತು ಮಲ್ದಿಂದ ಒಂದೇ ಮರ ಅಂದು ಗೊತ್ತಿ ಬೊಕ್ಕೊಂಜ ಇಂಜಿನ ಪಂಡ ಮೊನದನಿ ಫೋನಾಗ ಅಂಜ ತುಂಡು ರಸ್ತ ಪತ್ತೊಂಬೋದು ಈರ್ನ ಕಲ್ಲುಡು ಗುದ್ದೊಂದು ಇತ್ತಿನ ದಯಪಂಡ ಊಲ ಕರ್ಬದ ವಸ್ತು ನಾಯ್ಕು ಮುಟ್ಟಂಡ ಐಕ್ ಎಂಜಿನ
1: ಅನ್ಪಿರು
0: ವಿಷ ಹಾಪುಂಡು ಇದನ್ನ ಸತ್ವ ಹೋಪುಂಡು ಅಂಚಿನ ಮಾತ ಉಂದಿತ್ತು ದಯವಂತು ತೂಲೆ ತಮ್ಮ ಹಿರಿಯಕಲು ಪಂಡ ವಿದ್ಯೆ ಕಲ್ತಿ ಜೇರಡಲ್ಲ
1: ಅಕಲೆ ಕೊಂಚ ಪ್ರಾಪಂಚಿಕ ಜ್ಞಾನ ಇತ್ತು
0: ಜ್ಞಾನ ಇತ್ತು ಅಂಚ ಅವೇನು ಗುದ್ದುದ ಕಂತ ಇಲ್ಲಡೆ ಕಾಣಿತ್ತೀರಿ ಇಲ್ಲಡೆ ಕಂತದ್ದು ಸೂರ್ಯ ಉದಯ ಪುನರ್ ದುಂಬು ಅವೇನು ಕಲ್ಲಡು ಕಡೆದು ಐಕ್ ಎಡ್ಡ ಮುಂಚಿ ಒಳ್ಳುಲ್ಲಿ ಪೂರ ಪಾರದ ಕಡೆದು ಐಕ್ ಒಳ್ಳು ಕಲ್ದ ನೆಸಲು ಪಾಡಿತ್ತೀರಿ ಒಳ್ಳು
1: ಕಲ್ಲಂದು
0: ಒಚ್ಚಿದ ಮನೆಕ್ ಒಳ್ಳು ಕಲ್ಲು ಪಾಡಿರಿ ಐತ ನೆಸಲು ಪಾಡಿತ್ತೀರಿ ಅವು ದಾಯ ಪಾಡಿತ್ತೀರ ಬಂಡ ದಾದಾಂಡಲ ವಿಷತ್ತ ಒಂದಿತ್ತಂಡ ಆ ಒಳ್ಳು ಕಲ್ಲು
1: ಈರುಂಡು
0: ಹೊಯ್ತು ನೋಡು ಬನ್ಪು ನಂಚಿನೊಂದು ಬೊಕ್ಕೊಂಜಿನ ಬಂಡ ಈ ಆಟಿದ ಮದ್ದುಂಡತ್ತಿ ಅವು ಒಂತ ಬರೋಡಿಗೆ ಪಂಡ ದುಮ್ಮದ ನಂಬಲಿಕದ ಪ್ರಕಾರ ಇಂಚಿನ ಪನ್ಪೇರ ಐಕ್ ಆನಿ ಮಾತ್ರ ಐಕ್ ಇಂಜಿನ ಔಷಧಿಯ ಗುಣ
1: ಔಷಧಿಯ ಗುಣ
0: ಗುಣ ಇಪ್ಪುಂಡು ಅಂಚ ಪನೊಂದಿತ್ತೀರಿ ಅವು ಸತ್ಯನ ಸುಲ್ಲ ಗೊತ್ತು ಜವು
1: ಅಂದ
0: ಅವು ಮಸ್ತ್ ಉಷ್ಣ ಜೀವಕ್ಕೂ ಮಸ್ತ್ ಬಂಡ ಮಸ್ತ್ ಉಷ್ಣ ಆ ಉಷ್ಣನ ಕಮ್ಮಿ ಮಲ್ಪಾರೆ ಮೆತ್ತದ ಗಂಜಿ
1: ಮೆತ್ತದ ಗಂಜಿ
0: ಇತ ಮೆತ್ತದ ಗಂಜಿ ಒಂದು ಬಂಡ ಮೊಕ್ಲೆ ಮತ ಕೊರ್ಪೇರು ಹೊಸತ್ತು ಮದ್ಮಾಪುನ ದುಂಬು ಮದ್ಮಾಲೆಗೆ
1: ಮದ್ಮಾಲೆಗೆ
0: ಮದ್ಮಾಲೆ ಮತ ಕೊರ್ಪೇರು ಮೆತ್ತದ ಗಂಜಿ ಬಂಡ ಸಂಪು
1: ಸಂಪು
0: ಸಂಪು ಬಂದು ಅವೇನು ತಿನ್ನೊಂದಿತ್ತೀರ ಅಪಾಗ ಬಾಡಿ ಕರೆಕ್ಟ್ ಒಂದು ಒಂದಿತ್ತು ನಮ್ಮ ಜೀವ ಸರ್ರ ಮಸ್ತ್ ಉಷ್ಣ ಲಜ್ಜಿ ಜಾಸ್ತಿ ತಂಪುಲ ಹೆಜ್ಜೆ ಅಂದ್ರೆ ಉಂತೊಂದಿತ್ತನು ಮನ್ಪೀರ್
1: ಅಂಚ ಅಂಚಂದು ಮಾತ ಆಟಿದ ಅಮಾಸ್ಯ ದಿನ ಅಣದನ ಈ ಬೊಕ್ಕೊಂಜಿ ಕ್ರಮ ಇತ್ತನು
0: ಇತ್ತೆ ಆಟಿದ ಅಮಾಸ್ಯದ ಬಗ್ಗೆ ಪಂಟ್ರ ಪೊಂಡೀರಿಗೆ ಬೊಕ್ಕೊಂಜಿ ಬರ್ಪುಂಡು.

0: ಅಯ್ಯದ ಪೊರ್ತುಗು ಆನಿ ಕೋರಿಯಾವುಡು ಉಂದು ಎಂಕ್ಲೆ ಎಲ್ಲಿ ಅಪ್ಪನ ಎಂಕ್ಲೆಗ್ ಗುಡ್ಡೆ ಕೋರಿಯಾವುಡೆ
1: ಅಂದು
0: ಕೋರಿದಾಯಗಾವುಡು ಉಂದು ಅಪ್ಪಕ ಊರುಡು ಕೆಲವೊಂಜಿ ರಾವುನ ಒಂದು ಇಪ್ಪುಂಡು ಊರಿಗೆ ಸಂಬಂಧಪಟ್ಟ ಗ್ರಾಮಕ್ಕೆ ಸಂಬಂಧಪಟ್ಟಿನ ಅಲ್ಪ ರಾವುನ ಅಲ್ಪ ಪೋದು ಇಲ್ಲೇ ಇಲ್ಲದ ಅಕ್ಕಲು ಕೋರಿವತಂ ಪೋದು ಅವಳ ಗುಡ್ಡದ ನಡುವು ಟಿಪ್ಪು ನಂಚಿತ ಪ್ರದೇಶ ರಾವುನ ಒಂದಿಪ್ಪುನು ತೂನಗನೇ ಪೋಡಿಗೆ ಅಪ್ಪು ನಂಚಿತ ನಂಜಿ
1: ಸನ್ನಿವೇಶ
0: ಅಲ್ಪ ಇಪ್ಪುಂಡು ಅಲ್ಪ ಪೋದು ಕೋರಿ ಕೊತ್ತದು ಪೊರಿಲ ಪೊದ್ದೊಲ್ಲ
1: ಅಂದು
0: ಪೊದ್ದೊಲು ಪಾಡದು ಪೊದ್ದೊಲು ಬೆಲ್ಲ ಪನಿಯರ ಪಾಡಿನ ಕ್ರಮ ಇಜ್ಜ ಅಲ್ಪ ಕಾಡ ಕೇಪುಲ ಕಾಡ ಕೇಪುಲ ಪಾಡ್ದು ಕೋರಿ ಕೊತ್ತದು ನೆತ್ತೇರ ತಂದು ಕೊರ್ದು ಆ ಕೋರಿನ ಇಲ್ಲ ಪತಂ ಬತ್ತದು ಅಲ್ಪ ಸಜ್ಜಿ ಮಲ್ತದ್ದು ಅಲ್ಪ ಒನಸ್ ಮಲ್ತಾನೆ ಇತ್ತೀನಿ ಇಲ್ಲಾಡಿ ಕೋರಿದ ಒಂದು ಆಟಿ ತಮಸೆ ಕೋರಿದ ಒಂದು ಮಸ್ತ್ ವಿಶೇಷ
1: ವಿಶೇಷ
0: ಕೆಲವು ಕೊಡ್ಡು ಒಂದ್ ಪೇರು ಹಿರಿಯಕ್ಲೇ ಬಲಸು ಇರೋ ಒಂದ್ ಪೇರು ಆಟಿಡು ಅಂಚಪುರ
1: ಬಕೈತೆ ಈ ಕೆಲವರು ಆಟಿಡು ಮದಿಮಾಲೆ ತುಂಬ ಬರ್ಪಿ ಕ್ರಮಲ ಉಂಡು ಪಂಡಾವದಾದ ವಿಷಯ
0: ಆಟಿಡು ಮದಿಮಾಲೆ ತೋ ಬರ್ಪು ಮಂಡ ಆಯ್ತಾ ಹೊಸತ್ತು ಮದಿಮಾಯಿನ ಪುಣ್ಣು ಇತ್ತ ಪಂಡ ಇತ್ತದ ಪಂಡ ವಿಶಾಲವಾದಿತ್ತಿ ನಡೆದ ಹತ್ರ ಪೂರ್ಯರ್ ನಿಲ್ಲಾಳಿತ ಪುಂಜೋಕುಲು ಫ್ರೆಂಡ್ ನಕ್ಲೆ ಇಲ್ಲಾಡ ಹೋದು ಕುಲ್ಲೊಂದಿತ್ತೀರಿ ದುಮ್ಮ ಮತ್ತಂಚ ಕುಲ್ಲೊಂದಿಚ್ಚಾಂಡು ಆಲೆ ಅಪ್ಪ ಎಲ್ಲಾಡ ಮಾತ್ರ ಎತ್ತೀನಿ ಮದುವೆ ಮಲ್ತಿ ಕೋರಿಬೇಕ ಕಂಡನಿಲ್ಲ ಪೋಪಾಲೆ ಅಪ್ಪಾಕದ ಬಂಗದ ತಿಂಗಳ ಆಟಿ
1: ಅಂದು
0: ಆ ಪುಣ್ಣು ಆ ಪುಡ್ತು ಎಂಜಿನ ಮಲ್ಪುಂದು ಅಪ್ಪಗೊಂದು
1: ಎತ್ತೇ ಬರ್ಪುಡು
0: ಎನ್ನ ಮಗಲ್ ದಾದ ಮಲ್ತೊಂದಿಪ್ಪುಲು ಆಟಿ ಬಂಗದ ತಿಂಗಳು ಯಾನು ಮೂಲು ತಿಳಿಯ ಗಂಜಾಂಡಲ ಪಾಡುವೆ ಎನ್ನ ಮಗಲು ಎತ್ತೋ ಬಂಗಡಿ ಇಪ್ಪುಲದನ್ನ
1: ಅಂಜಿನ ನೆನಪು
0: ನೆನಪು ಬರ್ಪು ಅದಕ್ಕೋಸ್ಕರ ಒಂದು ಇಲ್ಲ ತೊಂಬ
1: ಕ್ರಮ
0: ಅಪ್ಪ ಲೆತ್ತಂಬರ ನಿತ್ತೀರು ಲೆತ್ತಂಬತ್ತದೆ ಒಂದು ಕಡಪುರ ನಿತ್ತೀರು
1: ಅಂಚ ಒಂದು ಮತ ಈ ನೆಕ್ಕ ಒಂಜಿ ಖುಷಿಗೋಸ್ಕರ ಅಲ್ಲಿ ನಂಜಿ ತೆರಿಯೋಣ ತೂಡು ಎಂಚೋಲಲ್ಲ ಅಂಜಿ ಅಪ್ಪೆಗೆ ಒಂಜಿ ಸಂಕಲ್ಪ
0: ಸಂಕಲ್ಪ
1: ಸಂಕಲ್ಪ ಅಂಚ ಒಂದು ಒಂಜಿ ಇತ್ತೆ ಒಂದು ಮತ ನಡತೊಂದುಂಡ
0: ಇತ್ತಲ್ಲ ಕ್ರಮ ಅಂದು ನಡತೊಂದುಂಡ
1: ಪಂಡ ಅಂತ ಅಪ್ಡೇಷನ್ ಅದಿಪ್ಪು
0: ಅಪ್ಡೇಷನ್ ಪಂಡ ಇತ್ತೆ ಎಂಚ ಗೊತ್ತುಂಡೆ ಇತ್ತೆ ಒಂಜಿ ಕಣ್ಣಲ್ಲಿ ಇತ್ತಿನ ಮಗಲೇನೆ ಅಪ್ಪ ಇಲ್ಲದ ಕಲೆ ಹೊರ ಬಂದಾಗ ಅವ್ಳು ತಮ್ಮನ ಹಾಪುಡು
1: ತಮ್ಮನ ಹಾಪುಡು
0: ಕೂಡ ಮುಲ್ತು ಬನ ಮುಲ್ತು
1: ತಮ್ಮನ ತಮ್ಮನ
0: ಬಣ್ಣ ಪೊದ್ದೇರು ಬರ್ತೀರ ಹೊಸ ಪೊದ್ದೇರು ಎಂದು ತಮ್ಮನದ ಒಂದು ಮಲ್ತು ಮಲ್ತು
1: ಆಟಿ ಕುಲ್ಯರ ಒಬ್ಬರು ನೆಂಜಿ ಬರೀ ಒಳ್ಳೆ ಖುಷಿ
0: ಖುಷಿಯಿಂದ ಆತೆ
1: ಅಂಚ ಇನ್ನಿಟ್ಟು ವೈಜ್ಞಾನಿಕ ಕಾರಣವನ್ನು ಪ್ರಂಚಿನ ವಿಷಯದ
0: ವೈಜ್ಞಾನಿಕ ಕಾರಣ
1: ಅಪ್ಡೇಷನ್ ಒಂದು ಪ್ರಂಚಿನ ವಿಷಯ ಎಲ್ಲ ಹೆಜ್ಜೆ ಇಟ್ಟು ಅಪ್ಪಕಂಡ ಈ ದುಂಬುದ ಆಟಿಗಳ ಇತ್ಯದ ಆಟಿಗಳ ದಾದ ಎತ್ವಾಸಿ
0: ಇದು ಇತ್ತ ದುಂಬು ದಾಟಿ ತೂಲೆ ದುಂಬು ವ್ಯವಸಾಯ
1: ವ್ಯವಸಾಯ
0: ಆತೆತ್ತೀನಿ ಕೂಲಿ ಬೆಲೆ ಹೋಗಿತ್ತಿರು ವ್ಯವಸಾಯ ಆತೆತ್ತೀನಿ ಇದನ್ನ ದನಿಕಲ್ ನಕಲಿಲ್ಲ ಬೆಲೆ
1: ಹೋಗಿತ್ತು
0: ಇದ ಜಮೀನ್ದಾರಿ ಪದ್ಧತಿ
1: ಅಂಚೆ
0: ಪಂಡ ಕಂಡದೇವೆ ನೋಡು ಇದಿಂದ ತೋಟದೇವೆ ನೋಡು ಆತೆಟೇವೆ ನೋಡು ಅಲ್ಪನೇ ತಿಕ್ಕನ ಪಾಟಿ ಅಲ್ತರದ ಅಡೆಗೆ
1: ಅಲ್ತರದ ಅಡೆಗೆ
0: ಆ ಪಕ್ಕ ಬಂಗ ತಿಂಗಳು ಆಟಿಡ ಉಂದ ಒಂದು ಇಚ್ಛಾ ಇತ್ತ ಇತ್ತ ದಾಟಿ ತೂಲೆ ಯಾನೀರು ತೂರ ಪಂಡೆಂಕಲು ಫಿದಾಯ್ ಬೆಂಡ್ರೆ
1: ಬೆನಿಯರೆ ಬೋಂದುಲ್ಲ ಅಂದು
0: ಎಂಕಲ ಜೋಕುಲು ಬ್ಯಾಂಗ್ಳೂರುಡುಲ್ಲಿರು ಬೊಂಬೈಡುಲ್ಲಿರು ಪರವೂರುಡುಲ್ಲಿರು
1: ಪರವೂರುಡುಲ್ಲಿರು
0: ನಮ್ಮ ಕಾಟಿ ಪಂಪು ನೆಂಚಿನ ಕಾಲೊಂಜಿ ಪುದರು ಗೊಂಜಿ ಆಟಿಯಿಂದ
1: ಆಟಿಯಿಂದ
0: ಅವು ತಪ್ಪುಂದತ್ತೆ
1: ಅಂದ
0: ಕಾಲು ತಕ್ಕ ಕೋಲ ಕಟ್ಟುಡು ಅಂತ ಕಾಲು ತಕ್ಕ ಬದಲಾವಣೆ
1: ಪರಿವರ್ತನೆ ಜಗದ ನಿಯಮ ಪರಮಾತ್ಮ ಪಂತನ್ಲ ಅವೇನೆ ಅಂಚ
0: ಅಂಚ ಇತ್ತೆಗ್ ಆಟಿದ ಬಂಗ ಗೊತ್ತಿಜ್ಜಿ ಆಟಿದ ನೆಂಪು ಉಂಡು
1: ದುಂಬು ದಾಖಲ ಇಂಚಿನ ಪದ್ಧತಿ ಇಂಚ ಇತ್ತು ಬಂಗ ಅಂಚ ಇತ್ತು ಪನೋಲಿ
0: ಪನೋಲಿ ಅವನಿ ನಿಜವಾದ ಸಂತೋಷ ಎಂಕಲ್ ಖುಷಿ ಪಡೋಡು ದಯಪಂಡ ದುಮ್ಮದ ಒಂಜಿ ಆಚರಣೆನು ಮರಪಂದೆ ಇತ್ತೆ ಎಂಚಿ ಒಬ್ಬ ಸ್ಥಿತಿ ಇತ್ತಂಡಲ್ಲ ನಮ್ಮ ತುಳುವೀರು ಒಬ್ಬ ಸ್ಥಿತಿ ಎಡ್ಡೆಡ್ಡ ಪುದರಡುಲ್ಲೇರು ಅಣ್ಣಲ ದುಮ್ಮುದ ಆಚರಣೆ ಅದಿಪ್ಪಾಡು ಸಂಸ್ಕೃತಿ ಅದಿಪ್ಪಾಡು ಅವನು ಮರತು
1: ಮರತದ್ದು ಜೇರು ಅಣ್ಣ ಇನ್ ಇತ್ತ ಜವನೀರ ಇನ್ ಮಲ್ತೊಂದು ಬರೋದು
0: ಮಲ್ತೊಂದು ಬರೋದು
1: ಅಂಚ ಪರವೂರು ಅಂಚಿನ ತುಳುವೇರಿನ ಕೆಲವೊಂದು ಆಚರಣೆ ಮತ್ತು ತೂಪ ನಮ್ಮ ಪಂಡ ಪಕ್ಕದ ರಾಜ್ಯ ವಿಷಯ ಇತ್ತು ಕಡಲ ಆಯರೇಡ್ಲ ನಮ್ಮ ತುಳುತ್ತ ಕಮ್ಮೆನ ಬಸೇರ್ದುಂಡು ಅಂಚ ನಮ್ಮ ಯುವ ಜನಾಂಗಲು ಪಂಡ ಯುವಕಿಯರು ಪಂಡ ಯುವತಿಯರು ಜವನಿಯರು ಮಲ್ತೊಂದುಲ್ಲೇರು ಆ ಕಾರ್ಯಕ್ರಮ ಮರತ್ತು ಜೇರು
0: ಪರತ್ ಪರವೂರ್ದು ವಿಷಯ ಪನ್ನಾಗ ಬತ್ತು ನೆಂಕ್ ಇತ್ತ ಬೆಂಗಳೂರುಡು ಕೆಲವು ಸಂಘಟನೆ ಪಂಡ ಊರುಡ್ದು ಪೋತಿ ನಂಚಿತ್ನ ಕೆಲವೊಂದು ಜವನಿಯರು ಸಂಘ ಕಟ್ಟದು ಐಟ್ ಅಲ್ಪ ಆಟಿದ ನೆಂಪು ಆಟಿದ ಗೌಜಿ ಆಟಿದ ಐಸಿರ
1: ಆಟಿದ ಐಸಿರ ಕಾರ್ಯಕ್ರಮ ಕೊಂಚ ಪುಸ್ತಾರದಿ ಇದು ಆ ನೆನಪು ಪಟ್ಟೊಂದು
0: ಪಟ್ಟೊಂದು ಪಂಡ ಆಟಿದ ತಿಂಡಿದನ್ನಿಲ್ಲ ಅಲ್ಪ ಅಲ್ಪಲ ಉಂಡು ಇತ್ತೆ ಪರವೂರು
1: ಪರವೂರುಡ್ಲು ಉಂಡು
0: ಪರವೂರು ಇತ್ತೆ ನಮ್ಮ ಇಂಜಮನ್ಪ ತೇಟ್ಲ ಬಂದ
1: ತೇಟ್ಲ
0: ಬೊಕ್ಕ ಸಾಂತಾನಿ
1: ಸಾಂತಾನಿ
0: ಬೊಕ್ಕ ಮರಕೆರೆಂಗದ ಸುಂದ ಇಪ್ಪಾಡಿ
1: ಪತ್ರೊಡೆ
0: ಪತ್ರೊಡೆ ಪತ್ರೊಡೆ ಅವು ಪೂರ
1: ಸರ್ವೇ ಸಾಮಾನ್ಯ ಅಲ್ಪಲ ಇತ್ತು ಮುಲ್ಪೆಂಚ ತಿಕ್ಕೊಂಡು ಅಲ್ಪಲ ತಿಕ್ಕೊಂಡು.

0: ಆಡಿದ ತಿಂಡಿಲು ಪೂರ ಇತ್ತ ಆಟಿಡ್ ಅತ್ತಂದ್ರೆ ಬಾಕಿ ಟೈಮ್ ಉಡ್ಲ ಒಂಜಿ ವ್ಯಾಪಾರದ ದೃಷ್ಟಿ ಹೊಟೇಲ್ ಪೂರ ತಿಕ್ಕು ನಂಚಿತ್ತ ಒಂದಿಲ್ಲ ಒಂದು
1: ಪಂಡ ಅವು ಅಪ್ಡೇಷನ್
0: ಅಪ್ಡೇಷನ್
1: ಪರಿವರ್ತನೆ
0: ಇತ ಪತ್ರಡ ಪೂರ ಬಾರಿ ಬರ್ಲು ತಿಂಡಿಗೆ
1: ಅಂತ
0: ಹೊಟೇಲ್ಕೊಂಡು
1: ಅಂಚ ದೊಂಬುದ ಬಂಗಾಂಡಲ ಇತ್ತೆ ಅವು ಪೂರ ಪರಿವರ್ತನೆ ಅದು ನಂಗೆ ಕೊಂಚ ಪಣವದ ಸಾಧಿ ಬಂಜಿಗೆ ಕೊಂಚ ಪಡಿಲ ಆಪ್ಲಾಕ ಆತನತೆ ದೊಂಬು ಬಂಜಿದ ಪಡಿ ಸಾಗ್ಯರ ಓಡದ ಇಲ್ಲಡು ಅಂತ ಅಂತೀರಿ ಇತ್ತೆ ಬಂಜಿದ ಪಡಿ ಅತ್ತ ಪಣವದ ಬುಲೆಚ್ಚಿಲ್ ಓಡದ್ಲ ಏನು ಮಲ್ತೊಂದು ಅಂಚ ಇತ್ತೆ ಅಪ್ಪಣ ಈರ್ನ ಪ್ರಕಾರ ಈ ಆಟಿಂದ ಹಾಳು ಕಾಲ ಅಂತ ಮನೊಂದಿತ್ತೀನಿ
0: ಹಾಳು ಕಾಲ ಅಂತ ಮನೊಂದಿತ್ತಾಂಡ್ ಎತ್ತು ಬಾಡಿ ನಾವು ಎಡ್ಡತ್ತು ವೈಕಲ ದಿನದಿಯಾರಲ್ಲಿ ಅಂಚಪುರ ಪಣದಿತ್ತೇರೆ
1: ಪಣನಿಕದ ವೈಜ್ಞಾನಿಕ ಕಾರಣ ವೈಜ್ಞಾನಿಕ ಮೂಢನಂಬಿಕೆದ ಪರಮಾವಧಿಯ
0: ಒಂದು ಮೂಢನಂಬಿಕೆ ಅಂದ್ಲ ಪಂಡ್ರ ಪೂಜೆ ಹಿರಿಯ ಅಕ್ಲೆಗೆ ಜ್ಞಾನದ ಕೊರತೆ ಅಂದ್ಲ ಪಂಡ್ರ ಪೂಜೆ ಅಕ್ಲೆಗೆ ಇಪ್ಪನ ಬಂಗದ
1: ದಿನಮಾನಕೋಸ್ಕರ ಕಾರ್ಯಕ್ರಮ ಮಲ್ಪರ ಆ ಪೂಜೆ
0: ಆ ಪೂಜೆ ಪನ್ಪನೆಕೋಸ್ಕರ ಇತ್ತದೇನ ಅವು ಬಾಹಿರದ ವೈವತ್ತದ ಅವು ಎಂಜೆಂಜಾದಿ
1: ಹೋತು
0: ಇತ ಆಟಿಡ್ ವರ್ಷ ಬರೋದಿತ್ತಂಡೆ ಮದ್ಮೆ ಮಲ್ಪರ ಪೂಜೆ ಓಲ ಕಾರ್ಯಕ್ರಮ ಮಲ್ಪರ ಪೂಜೆ ಓಲ ಲೇಸು ಸುಧಾರ್ಮೆ ಮಲ್ಪರ ಪೂಜೆ ಅದಕ್ಕೋಸ್ಕರ ಅಪ್ಪಗ ಬಂಗಾರದ ಪರವಲ್ಲಿ ಒಂದ್ ಪೇರ್ಗೆ ಆಟಿಡ್ ಆಟಿಡ್ ದಯ ಬಂಗಾರದ ಪರವಲ್ಲಿ ದಯಪಡ ದುಮ್ಮದ ಅಕ್ಲೆ ಬಂಗಾರದ ತಾಕತ್ತೆ
1: ಇಜ್ಜಂಡಲ್ಪ ಬಂಗ ಎತ್ತಂಡ್
0: ಬಂಗ ಎತ್ತ
1: ಬಂಜಿಗೆ ಮೂಲ ಪಡಿಸಾಕಿ ಇಜ್ಜಾಂಡಿ ಬಂಗಾರ ಹೊಡೆದಿಪ್ಪು
0: ಬಂಗಾರ ಹೊಡೆದಿಪ್ಪುನ ಅದಕ್ಕೋಸ್ಕರ ಆಟಿನ ಒಂದು ಮಲ್ತ ನಿತ್ತೀರಿ ಅವು ಇತ್ತ ಒಂದು ಮುಂದುವರೆದು ಬೈದಂಡೆ ಅವು ದುಮ್ಮದ ಅಕ್ಲು ಮಲ್ತಿನ ಕಟ್ಟು ನಿತ್ತದಕ್ಲು ಬದಲ ಮಲ್ಪರವಲ್ಲಿ ಆಟಿ ಆಲ್ ತಿಂಗಳು
1: ಪೊಸತ್ತನ್ನ ತೋಡುನಾಗ ಪರತ್ತ ನಿಗಿಪೆರಬಲ್ಲಿ
0: ನಿಗಿಪೆರಬಲ್ಲಿ
1: ದಿನಮಾನ ನಂಗ್ ನೆನಪು ಬೋಡು ನಮ್ಮ ಜವನೀರೇನು ಹೊರ್ತೊಂದು ಬರುಡು ಅಂತ ಇರ್ಫಾನ್ ಒಂದು ಈ ಸೈತನ ಕ್ಲೇ ಮದಿಮೆ ಪಂಡ ಕುಲೆ ಮದಿಮೆ ಎಂದು ಒಂದು ಪೇರು ಇತ್ತೆ ಅವು ಒಂಜಿ ದಾದ ಕ್ರಮ ಕುಲೆ ಮದಿಮೆ ಒಂದು ಪ್ರಂಚಿನ ವಿಷಯ ಇಂಚಿನ ಅವು ಕಾನ್ಸೆಪ್ಟ್ ದಾಯ ಬತ್ತರು ದಾದ ವಿಷಯ ಅವು
0: ಅವು ದಾಯ ಬತ್ತನೊಂದು ಗೊತ್ತು ಇಚ್ಚಿ ದಾಯ ಪಂಡ ಇರಗ್ ಬಾಲೆಗೆ ಪುದರ್ ದೀದಾಯ ಬೊಕ್ಕ ಒಂಜಿ ಬಾಲೆ 14 ದಿನೊಟ್ಟ ಇಲ್ಲ 45 ದಿನೊಟ್ಟ ಪುದರ್ದೀಪಿರಿ
1: ಅಂದು ಪಂಡ ಬಾಲ ತೊಟ್ಲು ಅಂತ ಪುದರ್ದೀಪ
0: ಪುದರ್ದೀಪ ಪುದರ್ದೀಪಕ್ಕ ಬಾಲ ಪ್ರವಾದ ಮನಗ ಬರೊಂದ ಎಪ್ಪುಣು ಒಂದು ಅರ್ಥ ಆ ಬಾಲ ಅಲ್ಪ ಕರಿದುಕೊಂಡಲ್ಲ ಅಪ್ಪನ ಬಂಜಿಡ ಬಾಲ ಪೋಂಡ ಕ್ರಮ ಇಜ್ಜಿ
1: ಕ್ರಮ ಇಜ್ಜಿ
0: 15 ದಿನದ ಪುದರ್ದಿದೆ ಬೊಕ್ಕ ತೊಟ್ಲು ಪಾಡಿ ಬೊಕ್ಕ ಆ ಬಾಲ ಸೈತುಂಡಲ ಒಂಜಿ ನಮ್ಮ ತುಲುವ ಕಟ್ಟಡ ಪ್ರವರ್ಧ ಮನಗ ಬರೊಂದ ಎಪ್ಪುಣು
1: ಪ್ರವರ್ಧ ಮನಗ
0: ಬರೋಂದೆಪ್ಪುಂಡು ಅಂಚಿನ ಬಾಲೆಗೆ ಕೆಲವರ ಕೊಂಜ ಆಶೆ ಇಪ್ಪುಂಡು ದಾದನ್ಲ ಕೋಟ್ಲ ಬರ್ತುಂಡ ಅಂಚ ಮತ ಇತ್ತುಂಡ ಕುಲೆ ಮದಿಮೆ ಅಂದ್ ಮಲ್ತ ನಿಂತೀರಿ
1: ಕುಲೆ ಮದಿಮೆ
0: ಕುಲೆ ಮದಿಮೆ ದಾಯ ಮಲ್ತ ನಿಂತೀರಿ ಪಂಡ ಇತ ಒಂಜಿ ಸಂಸಾರ ಒಂಜಿ ಆಣ ಮಗೆ ನೆಜ್ಜಿನ ಪುಣ್ಣು ಮಗಲ್ ತೀರ್ದು ಪೋಂಡ ಅಕ್ಲೆ ಕೋಟ್ಲ ಕೊರಸರು ಮಲ್ಪುಂಡು ದಾದನ್ಲ
1: ಉಪದ್ರ ದೋಷ
0: ಅಪ್ಪ ಕುಲೆ ಮದಿಮೆ ಮಲ್ಪುಡು ಕುಲೆ ಮದಿಮೆದ ಕಾನ್ಸೆಪ್ಟ್ ಅವು ಏತು ಪೊರ್ಲಿತ್ತಿನ ಪಂಡ ಆಟಿ ತಿಂಗಳು ಬರಿ ಬಂದ್ರ
1: ತಗೊಂಡಿತ್ತೀರಿ
0: ಐದು ಒಕ್ಕ ಆಣನಿಲ್ಲದಕ್ಕೆ ಪೊನ್ನನಿಲ್ಲದೆ ಪೋಡು ಪೋದು ನಿಶ್ಚಯದ ಕ್ರಮ ಮಲ್ಪೋಡು
1: ನಿಶ್ಚಯದ ಕ್ರಮ ಪಂಡ ಮದಿಮೆದ ಹೆಂಚಿನ ಕ್ರಮ
0: ಮಲ್ಪೋಡು ನಿಶ್ಚಯದ ಕ್ರಮ ಮಲ್ಪೋಡು ನಿಶ್ಚಯದ ಕ್ರಮ ಮಲ್ತಿ ಒಕ್ಕ ಪೊನ್ನನಿಲ್ಲದಕ್ಕೆ ಆಣನಿಲ್ಲ ಬರೋಡು ಮದ್ರೆಂಗಿದ ಮಲ್ಪುನ ಕ್ರಮ ಎತ್ತಂಡಿ ಪಂಡ ಇರೆಗೆ ಮರತ ಕುರ್ಸುಡು ಬೊಲ್ದು ಗುಂಟು ಪಾಡ್ದು ಐಟ್ಟು ಬಚ್ಚಿರ ಬಜ್ಜೆದಿ ಇದು ಐಟ್ಟು ಮದ್ರೆಂಗಿದ ಬೊಟ್ಟದೀದು ಐದು ಬೊಕ್ಕ ಮದಿಮೆದ ಕ್ರಮ ಮದಿಮೆದ ಕ್ರಮ ಕೆಲವರನ್ನ ಬಂಬೇಡು ಮತ ಮೂರ್ತಿ ಮಲ್ತೀರಿ ಕೆಲವರು ಮನ್ನದ ಮೂರ್ತಿಗೆ ಮರತ ಮೂರ್ತಿ ಅಂಚೆ ಮತ ಮಲ್ತ ಇತ್ತೀರಿ
1: ಪುಂಡ
0: ನಾನ ಕೆಲವರು ಪಾಪೆಲ್ಲ ಮಲ್ತ ಇತ್ತೀರಿ
1: ಲೋಹದ ಶ್ರೀಮಂತಿರ್ ಅತಿ ಶ್ರೀಮಂತಿರ್
0: ಅತಿ ಶ್ರೀಮಂತಿರ್
1: ಅಂತ
0: ಅಂಡ ಅವು ಪೂರ ಮಲ್ತಿದ್ದ ಪೂತಮಾಲ ಪಾಡ್ನ ದಾರೆಮೈ ಪಾವನ ಅವಳ ಸಮ್ಮರಣಕಲಿ
1: ದಾರೆಮೈಪುಡು
0: ದಾರೆಮೈಪುಡು ದಾರಮೈತದ್ದು ದಾರಮೈತದ್ದು ತಮ್ಮಲ ದಾರಮೈಪೋಡು ದಾರಮೈತಾಯಿ ಬೊಕ್ಕ ಒಂದು ಪನವ ದೀಪನ ಕ್ರಮ ಉಂಡು ಕಂಚಿದ ಬಟ್ಟಲ ಕಂಚಿದ ಬಟ್ಟಲ ದೀಪನ ಅಂದು ಅಂಚಿನ ಕ್ರಮ ದೀವೋಡು ಐದು ಬೊಕ್ಕ ಅವೇನು ವಿಸರ್ಜನೆ ಮಲ್ಪೋಡು ಒಂದು ಆ ಎಂಜಿನ ಒಯ್ಟ್ ನಮ್ಮ ಪ್ರತಿರೂಪ ಮಲ್ತ ಸೀರೆ ರಾಕಿ ಮತ್ತು ದೀತ ಅವೇನು ಪೂರ ವಿಸರ್ಜನೆ ಮಲ್ಪೋಡು ಅನ್ನೋ ಕ್ರಮ ಉಂಟು ಬಂಜಾರ ವನಸ್ಸು
1: ಅವಳ
0: ನಾನು ಒಂದು ಮಧುಮಾಂಸದನ ವನಸ್ಸಾವಡು
1: ಮಧುಮಾಂಸದನೇ ವನಸ್ಸಾವಡು ಪಂಡ ಮಧುಮಾಂಸ ತಿನ್ಪುನಾಕ್ಲತ್ತಿರ್ನ ಆಯ್ಕೆ ಮಧುಮಾಂಸದ ವನಸ್ಸಲ ಕೊರಡು ಹಾಕ್ಲಿ ಒಂದು ಇಡೀ ಒಂದು ಮದ್ಮೆ ಮಲ್ತಿಲ್ಲಕನೆ ಅಣ್ಣ
0: ಮದ್ಮೆ ಮಲ್ತಿಲ್ಲಕನೆ
1: ಭಯಂಕರ ಈ ತುಳುನಾಟ ಒಂಜಿ ವಿಶೇಷತೆನೇ ಸುಮಾರುಣತೆ ಮತ್ತ ಸಂಸ್ಕೃತಿ ಆಚಾರ ವಿಚಾರ ಪದ್ಧತಿಯೇ ಒಂಜಿ ನೆಕ್ಸ್ಟ್ ಲೆವೆಲ್
0: ಅಲ್ವಾ.
1: ಅಂಚ ಅಂಚ ಪಾತಿರ ಪಾತಿರನ್ನು ಪೊರ್ತು ಪೋಯ್ ನನಗೆ ಗೊತ್ತಾಪು ನಮಕ್ಕೆ.

0: ನುಯಿನಿತ್ತ ನಮ್ಮ ತುಳುವೇರ್ನ ಆಟಿ ತಿಂಗಲ್ದ ಬಗ್ಗೆಟ್ಟು ನೀತು ಭದ್ರಮೆರೊಟ್ಟಿಗೆ ಪಾತ್ರ ಕತ್ತೆ ನಡಪ್ಪ. ನಮ್ಮ ಲೆಪ್ಪುಗು ಓಕೊಂದು ಇಡಮುಟ್ಟ ಬತ್ತದ ತುಳುವೇರ್ನ ಆಟಿ ತಿಂಗಲ್ದ ಬಗ್ಗೆಟ್ ನಂಕ ಪಾತ್ರ ಕತ್ತೆ ನಡಪದು ಗೊರಿಯಾರು ಇರೇಕ ಉಡಲ್ ದಿಂಜಿದ್ದಿನ ಸೊಲ್ ಮೇಲು ನೀತು ಭದ್ರ
1: ಖಂಡಿತ ಯಾಪ ಲಾಸ್ಟ್ ಆದ ಪನ್ಪುನಾಂಡ ತುಳುವೇರ್ನ ಒಂಜಿ ಪ್ರತಿಯೊಂಜಿ ಆಚರಣೆ ನಂಬಿಕೆಟ್ ಐಕೊಂಜಿ ವೈಜ್ಞಾನಿಕ ಕಾರಣ ಇತ್ತಂಡೆ
0: ಅಂದು
1: ಅವು ವೈಜ್ಞಾನಿಕ ಕಾರಣ ನಮ್ಮ ಇತ್ತ ದಕ್ಕಲು ಅರ್ಥ ಮಲ್ತೊಂದು ಜೇರೆಂದು ಬನ್ಪಾನೆ ಅವಿನ ಅರ್ಥ ಮಲ್ತೊಂದು ನಮ್ಮ ದುಮ್ಮದ ಸಂಸ್ಕೃತಿನ ಸಂಪ್ರದಾಯ ಒರಿತೊಂದು ಮಾತೆಲ್ಲ ಬರೋಡು ಸೋಲ್ಮೇಲೆ ಬರೊಂದು ಅಂಚನೆ ಮಂಗಳೂರು ಆಕಾಶವಾಣಿ ಹಿಂಗೆ ಅವಕಾಶ ಮಲ್ತಿಕೊನ್ನೆಕ್ ಅಕ್ಲೇಗ್ಲ ಸೋಲೆ ಇತ್ತು ಇರ್ಕೈ ಜೋಡಿ ಅದು ಸೋಲ್ಮೆ ಸಂದ
0: ಸಂತೋಷ ಮಸ್ತ್ ಖುಷಿಯಾಣ ಮಸ್ತ್ ಖುಷಿಯಾಣ ಇಂತ ಇರ್ನ ಪಾತ್ರ ಕತೆ ಕೇಂದ್ರ ಇಂಕ್ಲಿಗ್ಲ ಅವ್ಡು ಇರಿಗ್ಲ ಸೋಲು ಮೇಲು ಇಂದು ಇನಿತ್ತ ಜವನರ ಕಲಾ ಕಾರ್ಯಕ್ರಮ ನನದ ಕಾರ್ಯಕ್ರಮ ಕುಡೂರ ತಿಕ್ಕಗ ನಮಸ್ಕಾರ.

0: ಜವನೆರೆ ಕಲಾ ತುಳು ಯುವವಾಣಿ ಪ್ರಸಾರವಾಯಿತು.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ವನಿತಾ ವಾಣಿ ಮೂಡಿಬರುವುದು.
4: ಮೈಸೂರ್ ಸ್ಯಾಂಡಲ್
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಹಲೋ
9: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
8: ಮತ್ತೆ
9: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
8: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
10: ಸರ್, ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
8: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್.
9: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
8: ಸರ್, 2 ಲಕ್ಷ
11: ಏನಾಯ್ತಪ್ಪ?
10: ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
9: ಅರೆ,
10: ಕಟ್ ಮಾಡಿದ್ರು.
11: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
10: ಫ್ರಾಡ್?
11: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
8: ಹಣ ಕಳ್ಕೊಳ್ತೀರಾ.
12: RBI ಹೇಳುತ್ತೆ,
13: ಜಾಣರಾಗಿರಿ, ಜಾಗರೂಕರಾಗಿರಿ.
14: ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಕಾರ್ಯಕ್ರಮದ ಮೊದಲಿಗೆ ಕೇಳಿ ಜ್ಯೋತಿ ರಾಜೇಶ್ ಅವರಿಂದ ಕಥೆ ಇರುವುದೆಲ್ಲವ ಬಿಟ್ಟು.
1: ಅಕಸ್ಮಾತ್ ಅವರಿಗೇನಾದ್ರೂ ಆದ್ರೆ ಆಮೇಲೇನ್ ಮಾಡ್ತೀಯ ಅನ್ನುವ ಮಾತು ತೀರಾ ಅನಿರೀಕ್ಷಿತವಾಗಿತ್ತು. ಮನಕ್ಕೆ ನೋವಾದರೂ ಅಳೋದು ಕಣ್ಣೇ ತಾನೇ. ಇನ್ನು ಮಗಳು ಅದನ್ನು ನೋಡಿ ಮತ್ತೆ ಅದಕ್ಕಿಷ್ಟು ಮಾತಾಗೋದು ಬೇಡ ಅಂತ ಯೋಚಿಸಿ ಬಾಲ್ಕನಿಗೆ ಬಂದು ನಿಂತಳು ಕವಿತಾ. ಬೇಡ ಬೇಡ

ಕುಳಿತುಕೊಂಡ್ರು ಮತ್ತೆ ಎಲ್ಲ ಘಟನೆಗಳು ಕಣ್ಣ ಮುಂದೆ ಬರತೊಡಗಿದವು. ಕವಿತಳ ಸಂಗೀತಕ್ಕೆ ಮನಸೋತು ಮೆಚ್ಚಿ ಮದುವೆಯಾಗಿದ್ದ ಅರುಣ್. ಪರಸ್ಪರ ಅರ್ಥ ಮಾಡಿಕೊಂಡು ದೇಹವೆರಡಾದರೂ ಆತ್ಮ ಒಂದೇ ಅನ್ನುವಂತಿದ್ದ ಅವರ ದಾಂಪತ್ಯ ತಮ್ಮ ಕರುಳಿನ ಕುಡಿ ಶಾಶ್ವತಿಯೊಂದಿಗೆ ನೆಮ್ಮದಿಯ ಆದರ್ಶಮಯ ಜೀವನವನ್ನು ತನ್ನದಾಗಿಸಿಕೊಂಡಿತ್ತು. ಮಗಳು ಶಾಶ್ವತಿಗೆ ತನ್ನ ಪಪ್ಪನೇ ಪ್ರಪಂಚ. ಮುದ್ದಿನ ಮಗಳು ಏನು ಮಾಡಿದರೂ ಚಂದ ಅರುಣ್ಗೆ. ಅಷ್ಟೊಂದು ಮುದ್ದು ಮಾಡಬೇಡಿ, ಮುಂದೆ ಕಷ್ಟ ಆದೀತು ಅನ್ನುವ ಕವಿತಳ ಮಾತಿಗೆ, ಇರಲಿ ಬಿಡೆ, ನನ್ನ ಪ್ರಿನ್ಸೆಸ್ ಅವಳು, ಏನು ಆಗಲ್ಲ, ಆಗೋಕೆ ನಾನು ಬಿಡೋದೂ ಇಲ್ಲ ಅನ್ನುತ್ತಿದ್ದ ಅರುಣ್. ಆದರೆ ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆವುದು ದೈವ ಅನ್ನುವಂತೆ ಸದೃಢವಾಗಿಯೇ ಇದ್ದ ಅರುಣ್ ಇನ್ನೇನು ವಿದ್ಯಾವಂತಳಾದ ಮಗಳನ್ನು ಅವಳೊಪ್ಪುವ ರಾಜಕುಮಾರನನ್ನು ಆರಿಸಿ ಅವನ ಕೈಗಿಡುವ ತಯಾರಿ ನಡೆಸುತ್ತಿದ್ದಾಗಲೇ ಹೃದಯಾಘಾತಕ್ಕೆ ಬಲಿಯಾದಾಗ ಅಮ್ಮ ಮಗಳ ಬಾಳಲ್ಲಿ ಗಾಢಾಂಧಕಾರ ತುಂಬಿತ್ತು. ಅರುಣನ ಮುಂದಾಲೋಚನೆ ಮತ್ತು ಶಾಶ್ವತಿಯು ಕೆಲಸಕ್ಕೆ ಸೇರಿದ್ದರಿಂದ ಆರ್ಥಿಕವಾಗಿ ಸಂಸಾರಕ್ಕೆ ಏನೂ ತೊಂದರೆಯಾಗದಿದ್ದರೂ ಅರುಣನ ಅನುಪಸ್ಥಿತಿ ಕಾಡುತ್ತಲೇ ಇತ್ತು. ಆ ವರ್ಷದಲ್ಲೇ ಅರುಣನೇ ಇಷ್ಟಪಟ್ಟು ಆರಿಸಿದ ವರ ಸುಮಂತ್ಗೆ ಶಾಶ್ವತಿಯನ್ನು ಧಾರೆ ಎರೆದು ಕೊಟ್ಟಾಗಿತ್ತು. ಮತ್ತೆರಡು ವರ್ಷಗಳಲ್ಲಿ ಶಾಶ್ವತಿಯ ಮಡಿಲು ತುಂಬಿ ಮುದ್ದು ಮಗುವಿನ ಆಗಮನವಾಗಿ ಮೊಮ್ಮಗ ಮನೆಯೆಲ್ಲ ಓಡಾಡಿ ಅರುಣನೇ ಮತ್ತೆ ಮನೆ ಮನ ತುಂಬಿದಷ್ಟು ಖುಷಿ ಕೊಟ್ಟಿದ್ದ. ಆದರೆ ಶಾಶ್ವತಿ ಮಗುವನ್ನು ಕರೆದುಕೊಂಡು ಪತಿಯ ಮನೆಗೆ ಹೋದ ನಂತರ ಕವಿತಳಿಗೆ ದಿನ ಕಳೆಯುವುದು ಕಷ್ಟವೆನಿಸತೊಡಗಿತ್ತು. ಮಗಳ ಮದುವೆ, ಬಾಣಂತನ, ಪುಟ್ಟ ಮಗುವಿನ ಆರೈಕೆಯಲ್ಲಿ ತನ್ನನ್ನು ಪೂರ್ತಿ ತೊಡಗಿಸಿಕೊಂಡವಳಿಗೆ ಈಗ ಜವಾಬ್ದಾರಿ ಎನ್ನುವುದು ತೃಣಮಾತ್ರವೂ ಇಲ್ಲದೆ ದಿನಗಳು ಯುಗಗಳಾಗುತ್ತಿವೆ. ಮಗಳು ಅಳಿಯ ತಮ್ಮಲ್ಲೇ ಬಂದಿರಿ ಎಂದು ಕರೆದರೂ ಕವಿತಳ ಮನ ಯಾಕೋ ಒಪ್ತಾ ಇಲ್ಲ, ಸ್ವತಂತ್ರವಾಗಿಯೇ ಇರಲು ಬಯಸ್ತಾ ಇದೆ. ಇಂತಹ ಸಮಯದಲ್ಲೇ ಪತ್ರಿಕೆಯಲ್ಲಿ ಓದಿದ ವಿಷಯವೊಂದು ಕವಿತಳ ಮನಸೆಳೆಯಿತು. ಅಮೆರಿಕೆಯಲ್ಲಿರುವ ಮಗ ವಿಧುರನಾದ 62 ವರ್ಷದ ತನ್ನ ತಂದೆಯ ಬಾಳ ಸಂಗಾತಿಗಾಗಿ ಕೊಟ್ಟ ಜಾಹೀರಾತದು. ಸರ್ಕಾರಿ ಇಂಜಿನಿಯರ್ ಆಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ ಆ ವ್ಯಕ್ತಿ ಪತ್ನಿಯನ್ನು ಕಳೆದುಕೊಂಡು ಅದಾಗಲೇ 9 ವರ್ಷಗಳಾಗಿದ್ದವು. ಬಹುಶಃ ಅವರಿಗೆ ಈಗಿನ ಒಂಟಿತನದಲ್ಲಿ ತನಗಾಗಿ ಮಿಡಿಯುವ ಜೀವವೊಂದು ಬೇಕೆನಿಸ್ತಿದ್ದಿರಬೇಕು. ಮಗ ತಂದೆಗಾಗಿ ಸಂಗಾತಿಯನ್ನು ಹುಡುಕ್ತಾ ಇದ್ದ. ಅದನ್ನೋದಿ ಕವಿತಳಿಗೂ ಇದು ಅದೆಷ್ಟು ಒಳ್ಳೆಯ ವಿಚಾರ ಅಲ್ವಾ, ಮಕ್ಕಳು ದೊಡ್ಡವರಾಗಿ ತಮ್ಮ ವೃತ್ತಿ ಸಂಸಾರ ಕನಸಿನೊಂದಿಗೆ ಅವರವರ ಜೀವನದಲ್ಲಿ ಮುಳುಗಿರುವಾಗ ಹೀಗೆ ತಮ್ಮ ಸಂಗಾತಿಗಳನ್ನು ಕಳೆದುಕೊಂಡ ಸ್ತ್ರೀ ಅಥವಾ ಪುರುಷರು ಒಂದಾಗಿ ಉಳಿದ ತಮ್ಮ ಜೀವನವನ್ನು ಸಹನೀಯವಾಗಿಸಿ ನೆಮ್ಮದಿಯಿಂದಿರಬಹುದಲ್ಲ ಅನ್ನಿಸಿ ಅದರ ಬಗ್ಗೆನೇ ಯೋಚಿಸತೊಡಗಿದಳು. ಆ ಮಗನ ಬಗ್ಗೆ ಗೌರವಾದರ ಮೂಡಿತು. ಅದೇ ಯೋಚನೆಯಲ್ಲಿ ಒಂದು ತಿಂಗಳು ಕಳೆದ ಕವಿತಾ ಅಷ್ಟರಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದಳು. ಅರುಣನ ಸ್ಥಾನದಲ್ಲಿ ಬೇರೊಬ್ಬ ಪುರುಷನ ಆಗಮನ ಬೇಡವೆನಿಸುತ್ತಿದ್ದರೂ ಹೃದಯದಲ್ಲಿ ಅಚ್ಚೊತ್ತಿದ್ದ ಅರುಣನ ಭಾವಚಿತ್ರ ತುಸು ಕೂಡ ಮಸುಕಾಗಿರಲಿಲ್ಲವಾದರೂ ಒಂಟಿತನ ಅಸಹನೀಯವೆನಿಸಿ ತನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಳಲು ತನ್ನದೇ ಆದ ಜೀವ ಆಸರೆಯೊಂದು ಬೇಕೆನಿಸತೊಡಗಿತು ಕವಿತಳಿಗೆ. ತನ್ನ ಅಂತರಾಳವನ್ನು ಮಗಳೆದುರಿಗೆ ಹೇಳೋದು ಹೇಗೆಂದು ಯೋಚಿಸುತ್ತಾ ಹಿಂಜರಿಯುತ್ತಲೇ ಮತ್ತೂ 2 ತಿಂಗಳು ಕಳೆದಾದ ಮೇಲೆ ಒಂದು ದಿನ ದೃಢ ನಿರ್ಧಾರ ಮಾಡಿ ಪ್ರೌಢವಾಗಿ ಚಿಂತಿಸುವ ಮಗಳಿಗೆ ತನ್ನ ಮನದಾಳ ಅರ್ಥವಾಗಬಹುದೆಂದು ಯೋಚಿಸಿದ ಕವಿತಾ ಶಾಶ್ವತಿಗೆ, ಪುಟ್ಟ, ನಾನು ಇನ್ನೊಂದು ಮದುವೆಯಾಗುವ ಯೋಚನೆ ಮಾಡ್ತಾ ಇದ್ದೇನೆ. ನನಗೆ ಮಾನಸಿಕವಾಗಿ ಆಸರೆಯೊಂದು ಬೇಕಾಗಿದೆ. ಅದಕ್ಕಾಗಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಆದರೆ ನಿನ್ನ ಸಮ್ಮತಿಯು ಇದಕ್ಕೆ ಅಷ್ಟೇ ಮುಖ್ಯ ಎನ್ನುವ ಮೆಸೇಜ್ ಒಂದನ್ನು ವಾಟ್ಸಪ್ನಲ್ಲಿ ಕಳಿಸಿದಳು. ಮಗಳು ಏನೆಂದುಕೊಳ್ಳುವಳೋ ಎಂಬ ಕಳವಳದಲ್ಲೇ ಸಮಯ ಕಳೆದಿದ್ದಾಯಿತು. ಶಾಶ್ವತಿ ಮೆಸೇಜ್ ನೋಡಿದ್ದಾಳೆಂಬ ನೀಲಿ ಬಣ್ಣದ ಚಿಹ್ನೆ ಮೊಬೈಲ್ನಲ್ಲಿ ಕಂಡರೂ ಅವಳಿಂದ ಉತ್ತರ ಬಾರದಿದ್ದಾಗ ಮಾತ್ರ ಕವಿತಳಿಗೆ ಇನ್ನೂ ಆತಂಕವಾಗತೊಡಗಿತ್ತು. ಮೆಸೇಜ್ ಕಳಿಸಿ 2 ದಿನವಾದರೂ ಒಂದು ಉತ್ತರವೂ ಇಲ್ಲ. ಪ್ರತಿದಿನ ಬರುತ್ತಿದ್ದ ಫೋನ್ ಕಾಲ್ ಕೂಡ ಇಲ್ಲ. ಈ ಮಕ್ಕಳಿಗೆ ತಮ್ಮ ಸ್ವಾರ್ಥವಷ್ಟೇ, ತಾವು ಆರಾಮಾಗಿದ್ರಾಯ್ತಷ್ಟೇ, ನಮ್ಮ ಬಗ್ಗೆ, ನಮ್ಮ ಜೀವನದ ಏರಿಳಿತಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾರೆ ಎಂಬೆಲ್ಲ ಆಲೋಚನೆಗಳು ಕವಿತಳ ಮನವನ್ನು ಕೊರಿತಾ ಇತ್ತು. ತನ್ನ ಅಪ್ಪನ ಬಗ್ಗೆ ಯೋಚಿಸಿ

ಅವರಿಗೆ ಇನ್ನೊಂದು ಮದುವೆ ಮಾಡಲು ಹೊರಟ ಆ ಮಗನ ಬಗ್ಗೆ ಅಕ್ಕರೆ ಉಕ್ತಾ ಇತ್ತು. ತನ್ನ ಮಗಳ ಮೇಲೆ ಕೋಪವೂ ಜೊತೆ ಜೊತೆಗೆ ಅಸಹನೆಯೂ ಜಾಸ್ತಿಯಾಗತೊಡಗಿತ್ತು. ಕೊನೆಗೂ ಅವಳ ಕಾಯುವಿಕೆಗೆ ಮುಕ್ತಾಯವೆಂಬಂತೆ ಶಾಶ್ವತಿಯ ಕಾಲ್ ಬಂತು. ಮಾ, ಈಗೇನು ಹೇಳಬೇಡ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ, ಅಲ್ಲೇ ಮಾತಾಡೋಣ, ಅಷ್ಟೇ ಹೇಳಿದ್ದು. ಮತ್ತೆರಡು ದಿನಗಳಲ್ಲೇ ಶಾಶ್ವತಿಯನ್ನೆದುರಿಸುವ ದಿನ ಬಂದೇ ಬಂತು. ಹೇಗೋ ಏನೋ ಎಂದು ಅಲ್ಲಿಯವರೆಗೆ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆದವಳಿಗೆ ಶಾಶ್ವತಿಯ ಯಾವುದೇ ಟೆನ್ಷನ್ ಇಲ್ಲದ ಸಹಜ ರೀತಿಯ ನಡವಳಿಕೆ, ಎಂದಿನಂತಿನೇ ಹಾಯ್ ಮೈ ಪ್ರೆಟ್ಟಿಮಾ ಎಂಬ ಮಾತು ಕೇಳಿ ಕೊಂಚ ನಿರಾಳವಾಯಿತು. ಒಬ್ಬಳೇ ಬಂದವಳನ್ನು ಮೊಮ್ಮಗನನ್ನಾದರೂ ಕರ್ಕೊಂಡು ಬರಬಾರ್ದಿತ್ತೇನೆ ಎಂಬ ಮಾತಿಗೆ ನೋಮ, ನಮ್ಮಿಬ್ಬರ ಮಧ್ಯೆ ಯಾರು ಬೇಡ ಅಂತಲೇ ಅವನನ್ನು ಬಿಟ್ಟು ಬಂದೆ ಎಂಬ ಅವಳ ಸಹಜ ನುಡಿ ಕವಿತಳ ಅಂತರಂಗವನ್ನು ಚುಚ್ಚಿದರೂ ತೋರಿಸಿಕೊಳ್ಳದಂತಿದ್ದು ಬಿಟ್ಟಳು. ಯಾವಾಗ ಅಗ್ನಿಸ್ಫೋಟವಾಗುತ್ತೋ ಎಂಬ ಚಿಂತೆ ಮನದಾಳದಲ್ಲಿ ಇದ್ದರೂ ಆದಷ್ಟು ಸಹಜವಾಗಿರಲು ಪ್ರಯತ್ನಿಸ್ತಾ ಇದ್ಲು ಕವಿತಾ. ಹಾಗೆ ಒಂದು ದಿನ ಕಳೆದೂ ಹೋಯ್ತು. ಮಾರನೆಯ ದಿನ ಸಂಜೆ ಮನೆಯ ಎದುರಿನ ಹೂದೋಟದಲ್ಲಿ ಹಾಗೆ ಸುಮ್ಮನೆ ಅಡ್ಡಾಡ್ತಾ ಇದ್ದಾಗ ಶಾಶ್ವತಿಯಿಂದ, ಹಾ ಮಾ, ಈಗ ಹೇಳು, ಏನು ಯೋಚಿಸ್ತಿದ್ದಿ, ನಿನ್ನ ನಿರ್ಧಾರವೇನು ಅನ್ನೋ ಪ್ರಶ್ನೆ ಬಂತು. ಇದು ಅನಿರೀಕ್ಷಿತವಲ್ಲವಾದರೂ ಉತ್ತರಿಸಲು ಯಾಕೋ ಮನ ತಡವರಿಸಿತು ಕವಿತಳಿಗೆ. ಅವಳು ಮೌನವಾಗಿದ್ದುದನ್ನು ಗಮನಿಸಿದ ಮಗಳು ಮತ್ತೆ, ನೀನೇನೂ ಸಂಕೋಚ ಪಟ್ಕೋಬೇಡಮ್ಮ, ನಿನ್ನ ಮನಸ್ಸಿನಲ್ಲಿರೋದನ್ನು ಹೇಳು, ಅದನ್ನು ಕೇಳಕ್ಕಂತಲೇ ನಾನು ಬಂದಿರೋದು ಅಂದಾಗ ಕೊಂಚ ಧೈರ್ಯ ಬಂದು ತನ್ನ ಅಂತರಂಗವನ್ನು ಬಿಚ್ಚಿಟ್ಟಳು. ಪುಟ್ಟ, ಅರುಣನನ್ನು ಕಳ್ಕೊಂಡ್ಮೇಲೆ ನನಗೆ ನಾನು ಹೇಗೆ ಬದುಕಿರ್ತೀನೋ ಅನ್ನೋ ಅನುಮಾನ ಬಂದಿತ್ತು. ಯಾಕಂದರೆ ಆ ಅಗಲಿಕೆಯಿಂದ ಮನ ತುಂಬ ಘಾಸಿಗೊಂಡಿತ್ತು. ಆಮೇಲೆ ನಿನ್ನ ಮದುವೆ ಜವಾಬ್ದಾರಿ, ಮೊಮ್ಮಗುವಿನ ಆಗಮನ ಎಂಬೆಲ್ಲ ವಿಷಯಗಳಲ್ಲಿ ನಾನು ಸ್ವಲ್ಪ ವ್ಯಸ್ತವಾಗಿದ್ದರಿಂದ ಆ ಗಾಯ ಸ್ವಲ್ಪ ಮಾಗಿದ್ದರೂ ನೋವಂತೂ ಆಗಾಗ ಕೆಣಕ್ತಲೇ ಇತ್ತು. ಈಗ ನೀನು ಮಗುವಿನ ಜೊತೆ ನಿನ್ನದೇ ಮನೆಯಲ್ಲಿ ನಿನ್ನ ಸಂಸಾರದಲ್ಲಿ ಬ್ಯುಸಿಯಾಗಿದ್ದಿ, ಅದನ್ನೇ ನಾನು ಬಯಸೋದು ಕೂಡ. ಆದರೆ ಈಗ ನನ್ನನ್ನು ಒಂಟಿತನ ಜಾಸ್ತಿ ಕಾಡ್ತಾ ಇದೆ. ಹಾಗಂತ ನೀವು ನನ್ನ ಬಗ್ಗೆ ಗಮನ ಕೊಡ್ತಿಲ್ಲ ಅಂತೇನು ಹೇಳ್ತಾ ಇಲ್ಲ. ನಿಮ್ಮ ಫೋನ್ ಕಾಲ್ಗಳು, ಮನೆಗೆ ನಿಮ್ಮ ಬರುವಿಕೆ ಎಲ್ಲವೂ ನನಗೆ ಎನರ್ಜಿ ಬೂಸ್ಟರ್ನಂತಿರುತ್ತೆ. ಆದರೆ ನೀವುಗಳು ಬಂದು ಹೋದ ಮೇಲೆ ನನ್ನ ಮನವನ್ನು ಕಾಡುವ ಖಾಲಿತನ ನನಗೆ ಹಿಂಸೆಯಾಗುತ್ತೆ. ಅದೆಷ್ಟು ನಿದ್ರೆ ಇಲ್ಲದ ಚಿಂತಾಕ್ರಾಂತ ರಾತ್ರಿಗಳನ್ನು ಕಳೆದಿದ್ದೀನೋ ಲೆಕ್ಕವಿಲ್ಲ. ಆಗೆಲ್ಲ ನನ್ನನ್ನು ಸಾಂತ್ವಾನಿಸುವ, ನಿನಗಾಗಿ ನಾನು ನಿನ್ನ ಜೊತೆ ಇದ್ದೇನೆ ಅನ್ನುವ ಜೀವವೊಂದು ಹತ್ತಿರವಿರಬೇಕು ಅಂತ ಅನ್ನಿಸಿದ್ದು ಅದೆಷ್ಟೋ ಸಲ. ಹಾಗಾಗಿ ಆ ಪತ್ರಿಕೆಯ ಜಾಹೀರಾತು ನೋಡಿ ಯೋಚಿಸಿದಾಗ ಅನ್ನಿಸಿದ್ದು, ನಾನು ಯಾಕೆ ಹಾಗೆ ಇನ್ನೊಂದು ಮದುವೆಯಾಗಬಾರ್ದು ಅಂತ. ನಿನ್ನಲ್ಲಿ ಮುಚ್ಚುಮರೆ ಏನಿಲ್ಲ, ಈ ಹರೆಯದಲ್ಲಿ ಮನವ ಕಾಡುವ ತೊಂದರೆಗಳಿಗೆ ಮಾನಸಿಕ ಜೊತೆ ಖಂಡಿತ ಬೇಕು. ನೀನು ಸುಮಂತ್ ಏನಂದ್ಕೊಳ್ತಿರೋ ಅನ್ನೋದೊಂದೇ ನನ್ನ ಯೋಚನೆ ಅಂದ ಕವಿತಾ. ಶಾಶ್ವತಿಯ ಮುಖಭಾವವನ್ನೇ ಗಮನಿಸ್ತಾ ಇದ್ಲು. ಅಲ್ಲೇನೂ ಅಂತಹ ವ್ಯತ್ಯಾಸ ಕಾಣಲಿಲ್ಲ. ಕೆಲ ಹೊತ್ತಿನ ಮೌನದ ನಂತರ, ನಿನ್ನ ಅಭಿಪ್ರಾಯ ಹೇಳಲೇ ಇಲ್ವಲ್ಲ ಅಂದ ಕವಿತಳ ಮಾತಿಗೆ ಶಾಶ್ವತಿ, ಮಾ ಬಾ ಒಳಗೆ ಹೋಗಿ ಮಾತಾಡೋಣ ಅಂದಿದ್ದಷ್ಟೇ ಉತ್ತರ. ಅದಾಗಲೇ ರಾತ್ರಿಯಾಗಿದ್ದರಿಂದ ಮೌನದಲ್ಲೇ ಊಟ ಮುಗಿಸಿದ್ದಾಗಿತ್ತು. ಮತ್ತೂ ಮೌನವಾಗಿಯೇ ಇದ್ದ ಶಾಶ್ವತಿಯನ್ನು ಕಂಡು ಕವಿತಳಿಗೆ ತೀರ ಅಸಹನೀಯವಾಗಿ, ಏನು ಶಾಶ್ವತಿ, ನಾನು ಯೋಚನೆಯಲ್ಲಿ ಏನು ತಪ್ಪಿದೆ, ಅದರಿಂದ ತೊಂದರೆ ಏನು ಅಂತ. ಈಗಿನ ಸಮಾಜದಲ್ಲಿ ಇದು ಕಾಮನ್ ಆಗ್ತಿದೆ ಅಲ್ವಾ? ಎಷ್ಟೊಂದು ಜನ 60 ವರ್ಷದ ಮೇಲ್ಪಟ್ಟವರು ಸಂಗಾತಿಗಳಾಗಿ ಪರಿತಪಿಸ್ತಾ ಇಲ್ಲ, ಮದುವೆಯಾಗಿಲ್ಲ. ಆ ಮಗ ನೋಡು, ತನ್ನ ತಂದೆಗಾಗಿ ಅದೆಂಥ ಉನ್ನತ ಯೋಚನೆ ಮಾಡಿದ್ದಾನೆ. ಒಂದು ಹೆಣ್ಣಾಗಿ ನಿನಗೆ ನನ್ನ ಮನದಾಳ ಅರ್ಥ ಆಗಲಿಲ್ವಾ? ನನಗೆ ಗೊತ್ತು, ನೀನು ನಿನ್ನ ಪಪ್ಪನ ಜಾಗದಲ್ಲಿ ಬೇರೆಯವರನ್ನು ಕಲ್ಪಿಸಿಕೊಳ್ಳಲಾರೆ ಅಂತ. ನನಗೂ ಕಷ್ಟನೇ ಕಣೆ, ನಾನು ಬರೀ ನನ್ನ ಸುಖ ಮಾತ್ರ ನೋಡ್ಕೊಂಡಿದ್ದೀನಾ? ನಿನಗೆ ಮಾಡಬೇಕಾದ ಕರ್ತವ್ಯವೆಲ್ಲ ಮಾಡಿ ಮುಗಿಸಿಲ್ವಾ? ಮುಂದೆ ನಿಮಗೂ ನಾನು ಹೊರೆ ಎನಿಸಬಾರದೆಂದೇ ಈ ಯೋಚನೆ. ನೀನು ಹೀಗೆ ಸುಮ್ಮನಿರೋದು ನನಗೆ ಒಂದು ರೀತಿ ಶಿಕ್ಷೆ ಅನಿಸುತ್ತೆ. ಏನಾದರೂ ಹೇಳು ಎಂದು ತನ್ನ ಮನದ ಸಿಟ್ಟು ಅಸಹಾಯಕತೆಯನ್ನು ಹೊರಹಾಕಿದಳು. ಆಗಲೂ ಶಾಂತವಾಗಿಯೇ ಇದ್ದ ಶಾಶ್ವತಿ, ಮಾ, ನೀನು ಯೋಚಿಸಿದ್ದು ಸರಿಯಾಗಿದೆ.
ನೀನು ನಿನ್ನ ಮಾನಸಿಕ ಅವಲಂಬನೆಗೋಸ್ಕರ ಅವರನ್ನು ಮದುವೆ ಆಗ್ತಿರೋದೇನೋ ಸರಿ.

ರೀ ಅಲ್ಲಮ್ಮ, ಮುಂದೆ ಅಕಸ್ಮಾತ್ ಅವರಿಗೇನಾದರೂ ಆದರೆ ಆಗ ಏನು ಮಾಡ್ತೀಯ ಅಂತ ಕೇಳಿದಾಗ ಅವಳ ಕಟುವಾದ ಮಾತಿನಿಂದ ದುಃಖ ತಡೆಯಲಾರದೆ ಬಾಲ್ಕನಿಗೆ ಓಡಿದ್ದಳು. ಅದೆಷ್ಟು ಹೊತ್ತು ಹಾಗೆ ನಿಂತಿದ್ದಳೋ ಕವಿತಾ. ತನ್ನ ಇಷ್ಟಾನಿಷ್ಟಗಳನ್ನು ಅರಿತು ನಡೆಯುತ್ತಿದ್ದ ಅರುಣ ಮತ್ತೆ ಮತ್ತೆ ನೆನಪಾಗ್ತಿದ್ದ. ಶಾಶ್ವತಿ ಬಂದು ಹಿಂದಿನಿಂದ ಬಳಸಿದಾಗಲೇ ಎಚ್ಚರ. ಅವಳನ್ನು ನೋಡಲಿಷ್ಟವಿಲ್ಲದೆ ಮುಖ ತಿರುಗಿಸಿದವಳನ್ನು ಹಾಗೆ ಬಳಸಿದ ಶಾಶ್ವತಿ, ಇಲ್ಲಿ ಕೇಳು ಮಾ, ನಿನ್ನ ಯೋಚನೆ ತಪ್ಪು ಅಂತ ನಾನೇನು ಹೇಳ್ತಾ ಇಲ್ಲ, ಆದರೆ ಎಲ್ಲ ರೀತಿಯಲ್ಲೂ ಯೋಚಿಸಬೇಕಲ್ವಾ? ಚಿಕ್ಕ ಪುಟ್ಟ ವಯಸ್ಸಿನವರದ್ದೇ ಈಗ ಲೆಕ್ಕಕ್ಕಿಲ್ಲ. ಇನ್ನು ಅದಾಗಲೇ 62ರ ಹರೆಯದವರ ಕಥೆ ಏನು ಅಂತ ಅದಕ್ಕೆ ಹಾಗೆ ಕೇಳಿದೆ. ನನ್ನ ಮಾತು ಕಹಿಯಾಗಿತ್ತು ಅಂತ ನನಗೂ ಗೊತ್ತು, ಆದರೆ ವಾಸ್ತವ ಕೂಡ ಅಲ್ವಾ ಮಾ? ಮತ್ತೆ ನಿನಗೆ ಅವರಿಂದ ನೀನು ಬಯಸಿದ ಮಾನಸಿಕ ಆಸರೆ ಸಿಕ್ಕೇ ಬಿಡುತ್ತೆ ಅನ್ನೋ ಗ್ಯಾರಂಟಿ ಏನು ಹೇಳು? ಆ ಮನುಷ್ಯನ ಸ್ವಭಾವವೇನೋ, ಮುಂದೆ ಅವರ ಆರೋಗ್ಯದ ಸ್ಥಿತಿ ಹೇಗೋ ಒಂದೂ ಗೊತ್ತಿಲ್ಲ. ನೀನೇನು ಅವರನ್ನು ಚೆನ್ನಾಗಿ ನೋಡ್ಕೋಬಹುದು, ಆದರೆ ಅವರು ಅಷ್ಟೇ ಕೇರಿಂಗ್ ಆಗಿರ್ತಾರೆ ಅನ್ನೋ ಗ್ಯಾರಂಟಿ ಏನು? ಅಷ್ಟಕ್ಕೂ ನಾನಿಷ್ಟು ದಿನ ನಿನ್ನ ಹತ್ತಿರ ಮಾತನಾಡದೇ ಇದ್ದಿದ್ದು ಯಾಕೆ ಗೊತ್ತಾ? ನಾನು ಮತ್ತು ಸುಮಂತ್ ಆ ಮನುಷ್ಯನ ಪೂರ್ವಾಪರ ತಿಳಿಯಲು ಪ್ರಯತ್ನಿಸ್ತಾ ಇದ್ದೆವು. ಅವರೊಬ್ಬ ಒಳ್ಳೆಯ ವ್ಯಕ್ತಿಯೇ, ಆದರೆ ಡಯಾಬಿಟಿಸ್ ಮತ್ತು ಆರ್ಥರೈಟಿಸ್ನಿಂದ ಬಳಲ್ತಾ ಇದ್ದಾರೆ. ಅವರ ಮಗನಿಗೆ ಅವರೊಬ್ಬರನ್ನೇ ಇಲ್ಲಿ ಬಿಟ್ಟು ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸುವ ಆಸೆ, ಆದರೆ ಬಂಧು ಮಿತ್ರರೇನೆಂದುಕೊಳ್ಳುವರೋ ಎಂಬ ಆತಂಕ ಕೂಡ. ಅದಕ್ಕೆ ತಂದೆಗೆ ಇನ್ನೊಂದು ಮದುವೆ ಮಾಡುವ ಯೋಚನೆ ಮಾಡಿದಾನೆ ಅಷ್ಟೆ. ನೀನು ಈ ಸಂಬಂಧ ಬೆಳೆಸಿದರೆ ಅವರಿಗೊಬ್ಬ ಫ್ರೀಯಾಗಿ ಕೆಲಸ ಮಾಡುವ ನರ್ಸ್ ಸಿಕ್ಕಂತಾಗುತ್ತಷ್ಟೇ. ನೀನೇ ಹೇಳಿದ ಹಾಗೆ ಇರೋ ಜವಾಬ್ದಾರಿಗಳನ್ನೆಲ್ಲ ಮುಗಿಸಿ ಹಾಯಾಗಿರೋ ಈ ಸಮಯದಲ್ಲಿ ಇದೆಲ್ಲ ಹೊಸ ಜವಾಬ್ದಾರಿಗಳು ಬೇಕಾ ಹೇಳು? ಇನ್ನೊಂದು 4 ವರ್ಷ ಕಳೆದರೆ ನಿನ್ನ ಆರೋಗ್ಯನೂ ಹೀಗೆ ಇರುತ್ತಾ? ಆಗ ನಿನ್ನನ್ನು ನೀನು ನೋಡ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಅವರಿಗೇನು ಆಸರೆ ಆಗ್ತಿ? ಅಥವಾ ನಿನಗೆ ಅವರೇನು ಆಸರೆ ಆಗ್ತಾರೆ? ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅನ್ನೋದು ಸಹಜ. ಆದರೂ ಇವೆಲ್ಲ ಯೋಚಿಸಬೇಕಾದ ವಿಷಯ ಅಲ್ವಾ? ನಿನಗೆ ನಮ್ಮೇಲೆ ನಂಬಿಕೆ ಇಲ್ವಾ? ನಾವು ಖಂಡಿತ ನಿನ್ನ ಚೆನ್ನಾಗಿ ನೋಡ್ಕೋತೀವಿ, ನಿನ್ನ ಕಷ್ಟ ಸುಖಕ್ಕೆಲ್ಲ ಹೆಗಲಾಗ್ತೀವಿ. ನಿಜ, ನನಗೆ ಪಪ್ಪನ ಜಾಗದಲ್ಲಿ ಬೇರೆ ಯಾರೂ ಇಷ್ಟ ಇಲ್ಲ. ಆದರೆ ನೀನು ಆ ವ್ಯಕ್ತಿಯ ಜೊತೆ ಸುಖವಾಗಿ ಇರ್ತೀಯಾದರೆ ನನಗೂ ಸಂತಸವೇ. ನಾನು ನಿನಗೆ ಈ ಸಂಬಂಧದ ಸಾಧಕ ಬಾಧಕಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ತಪ್ಪು ತಿಳಿಬೇಡಮ್ಮ, ಮತ್ತು ನಾವೇನು ಅನ್ಕೋತೀವಿ ಅಂತ ಖಂಡಿತ ಯೋಚನೆ ಮಾಡಬೇಡ. ನಾನು ಸುಮಂತ್ ಎಲ್ಲ ಚರ್ಚಿಸಿದ್ದೇವೆ. ಇದನ್ನೇ ನಾನು ನಿನಗೆ ಇಷ್ಟರವರೆಗೂ ಹೇಳಿದ್ದು. ಇನ್ನು ಮುಂದಿನ ನಿರ್ಧಾರ ನಿನ್ನದು. ನೀನು ಯಾವ ನಿರ್ಧಾರ ತಗೊಂಡರೂ ನಮಗೆ ಖುಷಿಯೇ. ಸದ್ಯ ಈಗ ಮಲಗು ನಡಿ ಅಂದಳು. ರಾತ್ರಿಯಿಡೀ ಚಿಂತೆಯ ಸಾಗರದಲ್ಲಿ ಮುಳುಗಿದ ಕವಿತಾ ಯಾವ ನಿರ್ಧಾರಕ್ಕೂ ಬರದೆ ಹೊರಳಾಡಿದಳು. ಆದರೂ ಯೋಚಿಸುತ್ತ ಹೋದಂತೆ ಶಾಶ್ವತಿ ಹೇಳಿದ ಒಂದೊಂದು ಮಾತು ಸತ್ಯವೆನಿಸತೊಡಗಿತು. ಹೌದಲ್ಲ, ನಾನ್ಯಾಕೆ ಈ ನಿರ್ಧಾರಕ್ಕೆ ಬಂದಿದ್ದೆ? ಶಾಶ್ವತಿ ಹೇಳಿದಂತೆ ಇನ್ನೂ ವಯಸ್ಸಾದಂತೆ ನನಗೂ ಮೊದಲಿನ ಉತ್ಸಾಹ ಎಲ್ಲದರಲ್ಲೂ ಕಡಿಮೆಯಾಗೋದೆ. ಮಾನಸಿಕ ಸಾಂಗತ್ಯದ ಹೆಸರಲ್ಲಿ ಇನ್ನೂ ಜವಾಬ್ದಾರಿಗಳು ಬೇಡವೆಂದೇ ಯೋಚಿಸಿದಳು. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಅವಳ ಯೋಚನೆಯ ಅಂಧಕಾರವೂ ಕಳೆದು ಮೂಡಲ ದೊರೆ ಮೂಡಿ ಕತ್ತಲನ್ನು ಕಳೆದಂತೆ ಅವಳ ಮನದಲ್ಲೂ ಬೆಳಕು ಮೂಡಿತು. ಮರುದಿನ ಬೆಳಗೆದ್ದಾಗ ಅದಾಗಲೇ ಎದ್ದು ಪೇಪರ್ ಓದುತ್ತಾ ಕುಳಿತ ಶಾಶ್ವತಿಯನ್ನು ಕಂಡ ಕವಿತಳ ಮೊಗದಲ್ಲೊಂದು ಹೆಮ್ಮೆಯ ಮಂದಹಾಸ. ದೇವರಿಗೊಂದು ದೀಪ ಹಚ್ಚಿದ ಕವಿತಾ ಶಾಶ್ವತಿಗೆ, ಪುಟ್ಟ, ನೀನು ಹೇಳಿದ್ದೇ ಸರಿ. ನನಗೂ ಇನ್ನು ಜವಾಬ್ದಾರಿ ಅನ್ನೋದು ಬೇಡದ ಹಿಂಸೆಯೇ. ನೀನು ಬರೀ ನನ್ನ ಮಗಳಾಗಿ ಅಲ್ಲ, ಗೆಳತಿಯಂತೆ ನನಗೆ ಒಳ್ಳೆ ಸಲಹೆ ನೀಡಿದ್ದಿ. ನಿಮ್ಮನ್ನೆಲ್ಲ ತಪ್ಪಾಗಿ ಅರ್ಥೈಸಿಕೊಂಡಿದ್ದಕ್ಕೆ ಸಾರಿ ಪುಟ್ಟ ಅಂದಾಗ ಶಾಶ್ವತಿಯ ಮೊಗದಲ್ಲೂ ಸಮಾಧಾನ ಕಂಡಿತ್ತು. ಅಯ್ಯೋ, ಅದೆಲ್ಲ ನಾನು ಯಾವಾಗಲೂ ಮರ್ತುಬಿಟ್ಟೆಮ್ಮ, ನೀನು ಮರ್ತುಬಿಡು. ಹಾಗೆ ನೀನೇನೂ ಯೋಚಿಸಬೇಡ ಅಮ್ಮ, ನಿನಗೆ ಸಮಯ ಕಳೆಯುವ ಒಂದು ಒಳ್ಳೆ ಐಡಿಯಾ ನಾನು ಕೊಡ್ತೀನಿ. ಹೇಗೂ ಸ್ವಲ್ಪ ಸಂಗೀತ ಕಲ್ತಿದ್ದೀಯಾ? ಕಲಿಯೋಕೆ ವಯಸ್ಸಿನ ಹಾಗೇನು, ಇನ್ನೂ ಕಲಿ. ನಂತರ ಖುಷಿ ಅನಿಸಿದರೆ ಇಷ್ಟ ಇದ್ದವ್ರಿಗೆ ಕಲಿಸು, ಕೈಲಾದ ಸಮಾಜ ಸೇವೆ ಮಾಡು. ಯಾವುದೇ ಕಮಿಟ್ಮೆಂಟ್ ಅಂತ ಇಟ್ಕೋಬೇಡ, ಹಾಯಾಗಿರು. ಉಳಿದ ಜೀವನವನ್ನು ನಿನ್ನಿಷ್ಟ ಬಂದಂತೆ ಹಾಯಾಗಿ ಕಳಿ. ನಿನಗೆ ಏನು ತೊಂದರೆಯಾದರೂ ಅಥವಾ ಸಹಾಯ ಸಲಹೆಗಳು ಬೇಕಾದರೂ ನಾನು ಸುಮಂತ್ ಇದ್ದೇ ಇರ್ತೀವಿ.

0: ಮುಂದೆ ನಿನ್ನ ಮೊಮ್ಮಗನಿಗೆ ನೀನೇ ಸಂಗೀತದ ಗುರು ಅಂತೆಲ್ಲ ಹೇಳಿದಾಗ ಕವಿತಳಿಗೆ ತನ್ನ ಜೀವನದ ಇನ್ನೊಂದು ಬಾಗಿಲು ತೆರೆದಂತಾಯಿತು.
1: ಇದುವರೆಗೆ ಇರುವುದೆಲ್ಲವ ಬಿಟ್ಟು ಜ್ಯೋತಿ ರಾಜೇಶ್ ಅವರಿಂದ ಕಥೆ ಕೇಳಿದಿರಿ.
0: ಮಗಳು ಶಾಶ್ವತಿ ಕೇಳಿದ
1: ಕೇಳಿ ಹದಿಹರೆಯ, ಈ ಕುರಿತು ಜ್ಯೋತಿ ಮಹಾದೇವ್ ಅವರಿಂದ ಭಾಷಣ.
2: ದೇರ್ ಇಸ್ ನೋ ರೈಟ್ ವೇ ಟು ಬಿ ಅ ಟೀನೇಜರ್, ಹೀಗೊಂದು ಮಾತುಂಟು. ಇತ್ತೀಚಿನ ವರ್ಷಗಳಲ್ಲಿ ಹದಿಹರೆಯದ ಮಕ್ಕಳು ಆತ್ಮಹತ್ಯೆಯನ್ನು ಆದ್ಯ ಆಯ್ಕೆಯಾಗಿ ಮಾಡಿಕೊಂಡಿರುವುದು ಅತ್ಯಂತ ಖೇದಕರವಾಗಿದೆ. ಇದಕ್ಕೆ ಹಲವು ಕಾರಣಗಳನ್ನು ಹಲವರು ಕೊಡಬಹುದು. ಎಲ್ಲವಕ್ಕೂ ಮುಖ್ಯವಾಗಿರುವುದು ಹದಿಹರೆಯದ ಮಕ್ಕಳ ಮನಸ್ಸು. ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ಇರುತ್ತಾರೆ ಎಂದಲ್ಲ. ಒಂದೇ ಮನೆಯಲ್ಲಿ ಒಂದೇ ರೀತಿಯಲ್ಲಿ ಬೆಳೆವ ಇಬ್ಬರು ಮಕ್ಕಳ ಮನಸ್ಥಿತಿ ಒಂದೇ ತೆರನಾಗಿ ಇರಬೇಕಾಗಿಲ್ಲ. ಇಬ್ಬರೂ ಎರಡು ಧ್ರುವಗಳಂತೆ ಇರಬಹುದು. ಇದಕ್ಕೇನು ಕಾರಣ? ಮನೋವಿಜ್ಞಾನಿಗಳು, ಮನೋಚಿಕಿತ್ಸಕರು ಬೇರೆ ಬೇರೆ ಸಿದ್ಧಾಂತಗಳನ್ನು ಮಂಡಿಸುತ್ತಾರೆ. ಇದು ಎಲ್ಲರನ್ನೂ ಏಕೀಕರಿಸಿ ಒಂದೆಡೆ ಕೂರಿಸಿಕೊಳ್ಳುತ್ತದೆ ಎನ್ನುವಂತಿಲ್ಲ. ಎಕ್ಸೆಪ್ಷನ್ಸ್ ರೂಲ್ ದ ಲಾ. ಈ ಭಿನ್ನತೆಗೆ ಕಾರಣ ಅವರವರ ಮನಸ್ಸು. ಮನಸ್ಸು ಎಂದು ಹೇಳುವಾಗ ಮಾನವನ ದೇಹದೊಳಗೆ ಉಳಿದ ಅಂಗಾಂಗಗಳಂತೆ ಈ ಮನಸ್ಸನ್ನು ಹುಡುಕಿ ಹಿಡಿದು ಅದಕ್ಕಿರುವ ಕಾಯಿಲೆ ತೊಂದರೆಗಳನ್ನು ಗುರುತಿಸಿ ಶಸ್ತ್ರಚಿಕಿತ್ಸೆಯೋ ಮದ್ದು ಮಾತ್ರೆಯೋ ಬಳಸಿ ಆ ತೊಂದರೆಯನ್ನು ನಿವಾರಿಸಬಹುದೇ? ಅದೂ ಇಲ್ಲ. ಹಾಗಾದರೆ ಮನಸ್ಸು ಅನ್ನುವುದೇನು? ಮನಸ್ಸು ಅನ್ನುವುದು ನಮ್ಮ ದೇಹದೊಳಗೇ ಇರುವ ಮೆದುಳೆನ್ನುವ ದೈಹಿಕ ಅಂಗದ ಭಾವನಾತ್ಮಕ ಪ್ರಕ್ರಿಯೆ. ಈ ಭಾವನಾತ್ಮಕ ಪ್ರಕ್ರಿಯೆಯಲ್ಲೂ ನಾವು ಮೆದುಳಿಗೆ ಸಂಬಂಧಿಸಿದ ಭಾವನೆ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಭಾವನೆ ಎಂದು ವರ್ಗೀಕರಿಸಿ ತಾರ್ಕಿಕ ಭಾವನೆ ಯೋಚನೆಗಳಿಗೆ ಮೆದುಳನ್ನು ಒಟ್ಟಿಟ್ಟಿದ್ದೇವೆ. ಈ ಭಾವನೆ ಎನ್ನುವುದು ಎಳೆಯ ಪ್ರಾಯವಾದ ಒಂದೂವರೆ ಎರಡು ವರ್ಷಗಳಲ್ಲಿ ತನ್ನ ತೀವ್ರತೆಯನ್ನು ಪಡೆಯುವುದಕ್ಕೆ ಪ್ರಾರಂಭಿಸಿದರೆ ಪ್ರೌಢಾವಸ್ಥೆಗೆ ಬರುವಷ್ಟರಲ್ಲಿ, ಅಂದರೆ ಹದಿಹರೆಯದಲ್ಲಿ, ಬಹಳ ಕ್ಲಿಷ್ಟರೂಪದತ್ತ ಸಾಗುತ್ತದೆ. ಅವರಿಗೆ ಎಲ್ಲವೂ ಸರಳವಾಗಿ ಕಾಣುತ್ತದೆ, ಆದರೆ ಸಮಸ್ಯೆಗಳನ್ನು ಎದುರಿಸುವ ಛಾತಿ ಇರುವುದಿಲ್ಲ. ಭಾವನೆಗಳ ಬಗೆಗೆ ಮಾತಾಡುವ ಮೊದಲು ಹದಿಹರೆಯ ಅಂದರೆ ಏನು ಎಂದು ಗಮನಿಸುವುದಾದರೆ, ಹುಟ್ಟಿನಿಂದ ಶೈಶವ, ಬಾಲ್ಯ, ಹದಿಹರೆಯ, ಯೌವನ, ನಡುವಯಸ್ಸು, ವೃದ್ಧಾಪ್ಯ ಅಥವಾ ಮುಪ್ಪು ಹಾಗೂ ಕೊನೆಯದಾಗಿ ಸಾವು ಎನ್ನುವುದಾಗಿ ಜೀವನ ಚಕ್ರವನ್ನು ಕಾಣುವುದು ಪದ್ಧತಿ. ಜನ್ಮಕಾಲದಿಂದ ಎರಡು ವರ್ಷಗಳ ತನಕ ಶೈಶವ, ಇದನ್ನು ಇನ್ಫೆನ್ಸಿ, ಇನ್ಫೆಂಟ್ ಸ್ಟೇಜ್ ಅನ್ನುತ್ತಾರೆ. ಅಲ್ಲಿಂದ ಹತ್ತು ವರ್ಷಗಳ ಕಾಲ, ಅಂದರೆ ಹನ್ನೆರಡರ ತನಕ ಬಾಲ್ಯ, ಇದನ್ನು ಟಾಡ್ಲರ್ ಇಯರ್ಸ್, ಚೈಲ್ಡ್ಹುಡ್ ಹಾಗೂ ಪ್ರೀಟೀನ್ ಎಂದು ವಿಭಾಗಿಸಿ ಕರೆಯುತ್ತಾರೆ. ಆ ಮೇಲಿನ ಏಳು ವರ್ಷಗಳು, ಅಂದರೆ ಹತ್ತೊಂಬತ್ತರವರೆಗೆ ಹದಿಹರೆಯ, ಟೀನೇಜ್. ಆಂಗ್ಲ ಸಂಖ್ಯೆಗಳನ್ನು ಹೇಳುವಾಗ ಬರುವ 13, 14, 15 ಅಂಕೆಗಳು ಇದಕ್ಕೆ ನೇರ ಆಧಾರ. ಮುಂದಿನ 10-15 ವರ್ಷಗಳು, ಅಂದರೆ ಸುಮಾರು 35ರವರೆಗೂ ಯೌವನ. ಹುಮ್ಮಸ್ಸು, ಹುರುಪು, ಛಲ, ಛಾತಿ, ಅಹಂಕಾರ, ಠೇಂಕಾರಗಳು ಉತ್ತುಂಗದಲ್ಲಿರುವ ಕಾಲ. ಅನಂತರ 60ರವರೆಗೂ ನಡುವಯಸ್ಸು ಅನ್ನುವುದಾದರೆ, ಅದರ ಮುಂದಿನ ವರ್ಷಗಳಲ್ಲಿ ದೇಹ ಮನಸ್ಸು ಎರಡೂ ಕುಗ್ಗುವ ವೇಗ ವೃದ್ಧಿಸಿ ಮುಪ್ಪು ಆವರಿಸುತ್ತದೆ. ಕೊನೆಗೆ ಸಹಜ ಸಾವು ಸಂಭವಿಸುತ್ತದೆ. ಹೀಗೆ ಸಹಜವಾಗಿ ಸಾಗಬೇಕಾದ ಬದುಕಿನಲ್ಲಿ ಮುಖ್ಯ ಕಾಲಘಟ್ಟವಾಗಿರುವ ಹದಿಹರೆಯವನ್ನಷ್ಟೇ ನಾವೀಗ ಗಮನಿಸೋಣ. ಗಂಡಾಗಲಿ ಹೆಣ್ಣಾಗಲಿ 11-12 ದಾಟಿ 13-14 ಹೊಸಿಲಿಗೆ ಬರುವಾಗಲೇ ಮನೋದೈಹಿಕ ಬದಲಾವಣೆಗಳು ಸಂಭವಿಸುತ್ತವೆ. ದೇಹದೊಳಗೆ, ಮೆದುಳಿನೊಳಗೆ ಜೈವಿಕ ಪ್ರಕ್ರಿಯೆಯ ಭಾಗವಾಗಿ ಹುಟ್ಟಿದಾರಭ್ಯ ಸ್ವಲ್ಪ ಸ್ತಬ್ಧವಾಗಿದ್ದ ಗಂಡು ಹೆಣ್ಣು ಹಾರ್ಮೋನ್ಗಳು ತಮ್ಮ ಕಾರ್ಯವೈಖರಿಯನ್ನು ಆರಂಭಿಸುತ್ತವೆ. ತತ್ಪರಿಣಾಮವಾಗಿ ದೇಹದಲ್ಲಿ ಪ್ರೌಢ ಗಂಡು ಹೆಣ್ಣುಗಳಾಗುವ ಪ್ರಕ್ರಿಯೆ ನಡೆಯುತ್ತದೆ. ಈ ಪ್ರಕ್ರಿಯೆಗಳ ದೈಹಿಕ ಪರಿಣಾಮಗಳ ಜೊತೆಗೇನೆ ಮಕ್ಕಳಲ್ಲಿ ಮಾನಸಿಕ ಬದಲಾವಣೆಗಳು ಕಂಡುಬರುವುದು ಸಾಮಾನ್ಯ. ತನ್ನತನವನ್ನು, ತನ್ನ ಶಕ್ತಿ ಸಾಮರ್ಥ್ಯಗಳನ್ನು, ತನ್ನ ಅರಿವಿನ ಪರಿಧಿಯನ್ನು, ತನ್ನ ಮಿತಿಗಳನ್ನು, ಸಾಮಾಜಿಕ ಚೌಕಟ್ಟನ್ನು ಕಂಡುಕೊಳ್ಳುವ ನಿರಂತರ ಪ್ರಯತ್ನ ಹದಿಹರೆಯದ ಮಕ್ಕಳಲ್ಲಿ ನಡೆಯುತ್ತಿರುತ್ತದೆ. ಸ್ವಂತಿಕೆಯನ್ನು ಕಂಡುಕೊಳ್ಳುವ ಈ ಕ್ರಿಯೆಯಲ್ಲಿ ಮಕ್ಕಳು ತಮ್ಮ ಮನೋದೈಹಿಕ ಶಕ್ತಿ ಮೀರಿ ಯತ್ನಿಸ ಹೋಗಿ

ಆಘಾತಕ್ಕೆ, ವೈಫಲ್ಯಕ್ಕೆ, ಲೇವಡಿಗೆ ಒಳಗಾಗುವ ಸಾಧ್ಯತೆಗಳಿವೆ. ಇವೆಲ್ಲವೂ ಮಕ್ಕಳ ಮಾನಸಿಕ ಬೆಳವಣಿಗೆಯಲ್ಲಿ ಬಹುದೊಡ್ಡ ನಕಾರಾತ್ಮಕ ತಿರುವನ್ನೇ ತಂದೊಡ್ಡಬಹುದು. ಹಾರ್ಮೋನುಗಳ ಪರಿಣಾಮವಾಗಿ ಹುಡುಗಿ ಹೆಣ್ಣಾಗಿಯೋ ಹುಡುಗ ಗಂಡಾಗಿಯೋ ವಿಕಸಿತರಾಗುವ ದೇಹದ ಜೊತೆಗೆ ಮನಸ್ಸು ಬಹಳಷ್ಟು ಪರಿಣಾಮಗಳನ್ನು ಅನುಭವಿಸುತ್ತದೆ. ಹಾರ್ಮೋನ್ ತನ್ನ ಪ್ರತಾಪ ತೋರುತ್ತದೆ. ದೇಹದಲ್ಲಾಗುವ ಬದಲಾವಣೆಗಳ ಕುರಿತಾಗಿ ನಿರ್ದಿಷ್ಟವಾದ ವೈಜ್ಞಾನಿಕವಾದ ಸ್ಪಷ್ಟವಾದ ಮಾಹಿತಿ ಈ ಮಕ್ಕಳಿಗೆ ಸಿಗದಿದ್ದಲ್ಲಿ ಮಕ್ಕಳು ಗೊಂದಲಗೊಳ್ಳಬಹುದು, ತಮಗಾಗುತ್ತಿರುವುದು ಏನೆಂದು ತಿಳಿಯಲು ಅಡ್ಡದಾರಿ ಹಿಡಿಯಬಹುದು. ಹಾಗಾಗದಂತೆ ನೋಡಿಕೊಳ್ಳಬೇಕಾದರೆ ಪೋಷಕರು ಹಾಗೂ ಶಿಕ್ಷಕರು ಮೊದಲೇ ಮನೆಯಲ್ಲೂ ಶಾಲೆಯಲ್ಲೂ ಈ ವಿಚಾರವಾಗಿ ಗಂಡು ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆಯಾಗಿಯೇ ತಿಳಿ ಹೇಳಬೇಕು. ಈ ಸಮಯದಲ್ಲಾಗುವ ಮನೋದೈಹಿಕ ವ್ಯತ್ಯಾಸಗಳನ್ನು ಸ್ವತಃ ಮಕ್ಕಳು ಗುರುತಿಸಿಕೊಳ್ಳುವಂತೆ, ಅವನ್ನು ತಾವೇ ಸಂಭಾಳಿಸಿಕೊಳ್ಳುವಂತೆ ಮನೆ ಶಾಲೆಗಳಲ್ಲಿ ಅವರನ್ನು ತರಬೇತುಗೊಳಿಸಬೇಕು. ಯಾವುದೇ ಅನಾಹುತಗಳಿಗೆ ಎಡೆಗೊಡದಂತೆ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವ ಅಗತ್ಯವಿದೆ. ಈ ವಯಸ್ಸಿನಲ್ಲಿ ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮವಾಗಿರುತ್ತದೆ. ತಾವು ಅಂದುಕೊಂಡದ್ದನ್ನು ಪಡೆಯುವ ಛಲ ತುಂಬಿರುತ್ತದೆ. ಗುಟ್ಟುಗಾಡುತನ ಸಹಜವಾಗಿ ಬರುತ್ತದೆ. ತನ್ನ ಅಪ್ಪ ಅಮ್ಮನಿಗೆ ಏನೂ ಅರಿಯದು, ಅವರಿಗಿಂತ ನಾನೇ ತಿಳಿದವಳು ಎಂದೆಲ್ಲ ಚಿಂತಿಸಬಹುದು. ಇದಕ್ಕೆ ಸರಿಯಾಗಿಯೇ ಪೋಷಕರಿಗೆ ಹೆತ್ತವರಿಗೆ ಎಲ್ಲವನ್ನೂ ತಿಳಿಸದೆ ಗುಟ್ಟು ಮಾಡುವ ಬುದ್ಧಿ ಬೆಳೆಯುತ್ತದೆ. ಮುಕ್ತ ಮಾತುಕತೆ ಇಂಥ ಇಕ್ಕಟ್ಟನ್ನು ನಿವಾರಿಸಬಲ್ಲದು. ಸಾಮಾಜಿಕವಾಗಿ ಎಲ್ಲವನ್ನೂ ಎಲ್ಲರನ್ನೂ ತನ್ನೊಂದಿಗೆ ತನ್ನ ಮನೆಯೊಂದಿಗೆ ತುಲನೆ ಮಾಡುವ ಬುದ್ಧಿ ಹದಿಹರೆಯದ ಮಕ್ಕಳಲ್ಲಿ ಕಂಡುಬರುತ್ತದೆ. ತಮ್ಮವರಿಗಿಂತ ಇತರರ ಪೋಷಕರು, ಹೆತ್ತವರು, ಸಹಜಾತರು, ಉತ್ತಮರು ಅನ್ನುವ ಹುಸಿ ಭಾವ, ಅದರಿಂದಾಗಿ ತನ್ನ ಮೇಲೆ ತನ್ನವರ ಮೇಲೆ ಕೀಳರಿಮೆ ಹುಟ್ಟಿಕೊಂಡರೆ ಅದನ್ನು ಮೂಲದಲ್ಲೇ ಗುರುತಿಸಿ ನಿವಾರಿಸಬೇಕು. ಭಿನ್ನತೆ ಇದೆ, ಯಾಕೆ ಇದೆ, ಅದನ್ನು ಹೇಗೆ ಸ್ವೀಕರಿಸಬೇಕು ಎಂದು ತಿಳಿ ಹೇಳಬೇಕು. ಕೀಳರಿಮೆ ಹುಟ್ಟದಂತೆ ಸ್ವಂತಿಕೆಯನ್ನು ಉದ್ದೀಪಿಸಬೇಕು. ಇನ್ನೊಬ್ಬರೊಂದಿಗೆ ಹೋಲಿಸಿಕೊಳ್ಳುವಾಗ ತಾನು ಹಾಗಾಗಬೇಕೆಂದರೆ ಒಳಿತು, ತಾನು ಹಾಗಿಲ್ಲವಲ್ಲ ಎಂದು ಖೇದಗೊಂಡರೆ ಘಾತವೇ. ಆ ನಿಟ್ಟಿನಲ್ಲಿ ಮಕ್ಕಳು ಕ್ರಮಿಸದಂತೆ ಪೋಷಕರು, ಶಿಕ್ಷಕರು ಎಚ್ಚರವಹಿಸುವುದು ಅಗತ್ಯ. ಒತ್ತಡ ಈಗಿನ ಮಕ್ಕಳ ಅತಿದೊಡ್ಡ ಶತ್ರು. ಮಕ್ಕಳಲ್ಲಿನ ಬುದ್ಧಿವಂತಿಕೆಯನ್ನು, ಕ್ಷಮತೆಯನ್ನು ಉದ್ದೀಪಿಸಬೇಕು ನಿಜ. ಅದು ಮಕ್ಕಳ ಸಹಜ ಕೌತುಕವನ್ನು ಹೂತುಹಾಕುವಂತಿರಬಾರದು. ಅದಕ್ಕಾಗಿ ಮಕ್ಕಳನ್ನು ಎಂದೂ ಉತ್ತೇಜಿಸಬೇಕೇ ಹೊರತು ಒತ್ತಾಯಿಸಬಾರದು. ಪ್ರಯೋಜನ, ಪ್ರೋತ್ಸಾಹ, ಮಕ್ಕಳಲ್ಲಿ ತಾನು ಸಾಧಿಸಬೇಕು, ಏನೋ ಮಾಡಬೇಕು ಎನ್ನುವ ಹುರುಪು ಹುಟ್ಟಿಸುವಂತಿರಬೇಕು ಉತ್ತೇಜನ. ನೀನು ಇಂಜಿನಿಯರೇ ಆಗಬೇಕು, ಡಾಕ್ಟ್ರೇ ಆಗಬೇಕು, ಇಂಥದ್ದೇ ವಿಷಯ ಆಯ್ಕೆ ಮಾಡಿ ಅಧ್ಯಯನ ನಡೆಸಬೇಕು, ಅಂಥ ಕಾಲೇಜಲ್ಲೇ ಸೇರಿಕೊಳ್ಳಬೇಕು, ಸಂಗೀತ, ಭರತನಾಟ್ಯ, ನಾಟಕ ಕಲೆಗಳಲ್ಲಿ ಆಸಕ್ತಿ ವಹಿಸಿ ಅವನ್ನೆಲ್ಲವನ್ನೂ ಕರಗತ ಮಾಡುತ್ತಲೇ ಅಂಕಗಳಿಕೆಯಲ್ಲೂ ಅತಿ ಪ್ರಮುಖ ಸ್ಥಾನದಲ್ಲೇ ಇರಬೇಕು ಎಂದೆಲ್ಲ ಒತ್ತಾಯಿಸಿ ಒತ್ತಡ ಹೇರಿದರೆ ಮಕ್ಕಳು ನಿಧಾನವಾಗಿ ಅಂತರ್ಮುಖರಾಗುತ್ತಾರೆ. ಮೊದಮೊದಲಿಗೆ ಮಕ್ಕಳ ಪ್ರತಿಭಟನೆ ಕಂಡರೂ ಹಿರಿಯರು ಆ ಪ್ರತಿಭಟನೆಯನ್ನು ನಗಣ್ಯೀಕರಿಸಿ ಒತ್ತಡವನ್ನು ಹೆಚ್ಚಿಸುತ್ತಿದ್ದರೆ ಮಕ್ಕಳು ಅದನ್ನು ತಡೆಯಲಾರದೆ ಇವೆಲ್ಲದರಿಂದ ತಪ್ಪಿಸಿಕೊಳ್ಳುವ ದಾರಿಯತ್ತ ಮುಖ ಮಾಡುತ್ತಾರೆ. ಖಿನ್ನತೆ ಮಕ್ಕಳನ್ನು ಕಾಡುವ ಇನ್ನೊಂದು ಸಮಸ್ಯೆ. ಈ ಖಿನ್ನತೆಗೆ ಕಾರಣಗಳು ಹಲವಿರುತ್ತವೆ. ಒತ್ತಡವೂ ಒಂದು ಕಾರಣವಾದರೆ ಎಲ್ಲ ಮಕ್ಕಳಿಗೂ ಇಂಥದ್ದೇ ಕಾರಣಕ್ಕೆ ಖಿನ್ನತೆ ಉಂಟಾಗುತ್ತದೆ ಎನ್ನುವಂತೆಯೇ ಇಲ್ಲ. ಒನ್ ಸೈಜ್ ಫಿಟ್ಸ್ ಆಲ್ ಫಾರ್ಮುಲಾ ಇಲ್ಲಿ ನಡೆಯುವುದಿಲ್ಲ. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮದೇ ಆದ ಕಾರಣಗಳು ಇರುತ್ತವೆ. ಆ ಕಾರಣಗಳನ್ನು ತಿಳಿದು ನಿವಾರಿಸಿ ಮಕ್ಕಳಿಗೆ ತಿಳಿವು ನೀಡಿ ಸರಿಯಾದ ದಾರಿಯಲ್ಲಿ ನಡೆಯುವಂತೆ ಚೋದಿಸುವುದು ಹಿರಿಯರ ಆದ್ಯ ಕರ್ತವ್ಯವಾಗಿದೆ. ಹಿಂದಿನ ಕೂಡು ಕುಟುಂಬದ ಹೊರತಾಗಿ ಈಗಿನ ಗೂಡು ಕುಟುಂಬದ ಸದಸ್ಯರಾದ ಹದಿಹರೆಯದ ಮಕ್ಕಳಲ್ಲಿ ಹೊಂದಾಣಿಕೆಯ ಕೊರತೆ ಅವರ ಸರ್ವತೋಮುಖ ಉನ್ನತಿಗೆ ಬಹುದೊಡ್ಡ ತಡೆಯೇ ಆಗಬಹುದು. ಇಂಥ ನಾಗಾಲೋಟದ ಪ್ರಪಂಚದಲ್ಲಿ ನಮ್ಮ ಮಕ್ಕಳಿಗೆ ಇಲ್ಲ, ಅಲ್ಲ, ಆಗುವುದಿಲ್ಲ, ಸಾಧ್ಯವಿಲ್ಲ, ಕೊಡುವುದಿಲ್ಲ, ಸಿಗುವುದಿಲ್ಲ ಎನ್ನುವಂಥ ನೋ ಫಾರ್ ಎನ್ ಆನ್ಸರ್ ಪಡೆಯುವ ಮನಸ್ಥಿತಿಯನ್ನು ಹಿರಿಯರು ಆರಂಭದಿಂದಲೂ ಮನೆಯಲ್ಲಿಯೇ ಒದಗಿಸಿಕೊಡದೇ ಇದ್ದಲ್ಲಿ ಮೊತ್ತ ಮೊದಲ ನೋ ಉತ್ತರಕ್ಕೆ ಕಂಗೆಟ್ಟು ಹೈರಾಣಾಗುವ ಮಕ್ಕಳು ಮುಂದೆ ನೆಮ್ಮದಿಯ ಜೀವನ ನಡೆಸಲಾರರು. ಆದುದರಿಂದ ಇಲ್ಲವೆನ್ನುವ ಸಾಧ್ಯತೆಯನ್ನು ಅವರ ಪದಭಂಡಾರಕ್ಕೆ ಮನೆಯಲ್ಲಿಯೇ ಸೇರಿಸಬೇಕಾಗುತ್ತದೆ. ಹದಿಹರೆಯ ಕನಸುಗಳ ಕಾಲ, ಕಂಡದ್ದಕ್ಕೆಲ್ಲ ಕೈಯಿಕ್ಕುವ ಏರು ಹುರುಪಿನ ಕಾಲ, ಮುಂದಾಲೋಚನೆ ದೂರಾಲೋಚನೆಗಳಿಲ್ಲದ ರಮ್ಯ ಕಾಲ. ಆದರೆ ಲೋಕ ಹಾಗಿಲ್ಲ. ಅದಕ್ಕಾಗಿ ಮಕ್ಕಳ

0: ಅವುಗಳನ್ನು ಸರಿಯಾಗಿ ತಯಾರಿ ಮಾಡಬೇಕಾದುದು ಹೆತ್ತವರ ಪೋಷಕರ ಜೊತೆಗೆ ಶಿಕ್ಷಕರ ಕರ್ತವ್ಯವು. ಯಾವುದು ಏನು ಎತ್ತ ಹೇಗೆ ಎಲ್ಲಿ ಎಂಬಿತ್ಯಾದಿಗಳನ್ನು ಮಕ್ಕಳಿಗೆ ತಿಳಿಹೇಳಬೇಕು. ವಾಸ್ತವಾಂಶ ಏನಿದೆ, ಹೇಗಿದೆ, ಏನಾದರೆ ಏನಾಗುತ್ತದೆ ಎನ್ನುವಂಥ ಫ್ಯಾಕ್ಟ್ ಚೆಕ್, ರಿಯಾಲಿಟಿ ಚೆಕ್ ಮಕ್ಕಳಿಗಿರಲಿ. ಬೇಸಿಕ್ ನೀಡ್ ಎನ್ನುವ ಕೆಲವಾರು ಅಗತ್ಯಗಳನ್ನು ಮಕ್ಕಳು ಅರಿತಿರಲಿ. PUC ಮುಗಿಸಿ ಉನ್ನತ ಶಿಕ್ಷಣಕ್ಕಾಗಿ ಪರವೂರಿಗೆ, ಅನಂತರ ಪರದೇಶಕ್ಕೆ ಹೊರಟು ನಿಂತ ಮಗ ಮಗಳ ಎದುರು ಕಣ್ಣೀರು ಹಾಕುತ್ತಾ ಅಲ್ಲಿ ನೀನು ಏನು ತಿನ್ನುತ್ತಿ ಮಗ ಅನ್ನುವ ಪರಿಸ್ಥಿತಿ ಬಾರದಂತೆ ಮಕ್ಕಳು ತಮಗಾಗಿ ಒಂದಿಷ್ಟು ದಿನಸಿ ಸಾಮಾನುಗಳನ್ನು, ಹಣ್ಣು ತರಕಾರಿಗಳನ್ನು ಕೊಂಡುಕೊಳ್ಳುವ ಹಾಗೂ ಆರೋಗ್ಯಪೂರ್ಣ ಆಹಾರ ತಾವೇ ತಯಾರಿಸಿಕೊಳ್ಳುವ ತರಬೇತಿ ಮನೆಯಿಂದಲೇ ಲಭ್ಯವಾಗಬೇಕು. ಇವೆಲ್ಲವನ್ನೂ ಸಾಧಿಸಲು ಮೂಲ ಮಂತ್ರ ಹಾಗೂ ಮುಖ್ಯ ಸಾಧನ ಮುಕ್ತ ಮಾತುಕತೆ. ಮನೆಯೊಳಗೆ ಮಕ್ಕಳಲ್ಲಿಯೂ ಪೋಷಕರಲ್ಲಿಯೂ ಯಾವುದೇ ಪರದೆಯಿಲ್ಲದ ಮುಕ್ತ ಸಂವಾದದ ವಾತಾವರಣವಿದ್ದರೆ ಮಕ್ಕಳು ಸಂಕೋಚವಿಲ್ಲದೆ, ಮುಚ್ಚುಮರೆಯಿಲ್ಲದ ಎಲ್ಲ ವಿಚಾರಗಳನ್ನೂ ಮನೆಯಲ್ಲಿ ಚರ್ಚಿಸಿ ತಮ್ಮತನವನ್ನು, ಸ್ವಂತಿಕೆಯನ್ನು, ತಮ್ಮ ಶಕ್ತಿ ಮಿತಿಗಳನ್ನು ಹಾಗೂ ತಮ್ಮ ಮನೆಯ ಸ್ಥಿತಿಗತಿಗಳನ್ನು ಸರಿಯಾಗಿಯೇ ಗ್ರಹಿಸಿ ಹೊಂದಾಣಿಕೆಯ ದಾರಿಯಲ್ಲಿ ಮುನ್ನಡೆಯುತ್ತಾರೆ. ಈ ಮಾತುಗಳ ಜೊತೆಗೆ ಹೇಳಲೇಬೇಕಾದ ಇನ್ನೊಂದು ಮಾತು, ಮಕ್ಕಳಿಗೆ ತಮ್ಮಲ್ಲಿ ತಮಗೆ ನಂಬಿಕೆ ಉಂಟಾಗುವಂತೆ ಮನೆಯ ವಾತಾವರಣವಿರಲಿ. ಆತ್ಮಸ್ಥೈರ್ಯದ ಜೊತೆಗೆ ಮಕ್ಕಳಿಗೆ ಆತ್ಮರಕ್ಷಣೆಯ ಪಾಠಗಳನ್ನೂ ತಿಳಿಸಿ ಅಪಾಯದ ಸಂದರ್ಭಗಳಲ್ಲಿ ಉಪಾಯದಿಂದಲೇ ಪಾರಾಗಿ ಬರುವ ಸಾಧ್ಯತೆಗಳ ಬಗೆಗೆ ಯೋಚಿಸುವ ಆಯಾಮವಿರಲಿ. ಮುಗ್ಧತೆಯ ಕೊಲೆಯಾಗದೆಯೇ ಬುದ್ಧಿಮತ್ತೆಯ ಬೆಳವಣಿಗೆಯಾಗುವಂತೆ ಪೋಷಕರು ತಮ್ಮ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸಬೇಕು. ಮಕ್ಕಳಿಗೆ ಯಾರು ಆದರ್ಶ? ಯಾವುದೋ ಚಿತ್ರತಾರೆ ಆಗಿದ್ದರೆ, ದೊಡ್ಡ ವ್ಯವಹಾರಸ್ಥ, ರಾಜಕಾರಣಿ, ಆಟಗಾರ ಅವರ ಆದರ್ಶವಾಗಿದ್ದರೆ ಚಿಂತಿಸಬೇಕಾಗಿದೆ. ಸಾಮಾಜಿಕ ಬದ್ಧತೆಯುಳ್ಳ ಯಾವುದಾದರೂ ವ್ಯಕ್ತಿ, ಹೆತ್ತವರು, ಶಿಕ್ಷಕರು, ಸೈನಿಕರು, ದೇಶಭಕ್ತರು, ಆರಕ್ಷಕರು ನಮ್ಮ ಮಕ್ಕಳ ದಾರಿ ಬೆಳಗುವ ಕೈದೀಪಗಳಾದರೆ ಒಳಿತು. ದುಡ್ಡೇ ದೊಡ್ಡಪ್ಪ ಆಗದಿರಲಿ. ಆರೋಗ್ಯದತ್ತ ಗಮನವಿಡುವಂತೆ ಆಟವು ಓದು ಊಟಗಳಷ್ಟೇ ಮುಖ್ಯ ಎನ್ನುವುದನ್ನು ಮಕ್ಕಳಿಗೆ ತಿಳಿಸಬೇಕು. ದೇಶ ಸುತ್ತು ಕೋಶ ಓದು ಅನ್ನುತ್ತಾರೆ. ಮೊಬೈಲ್ ಹಿಡಿದು ನೋಡುವುದಕ್ಕಿಂತಲೂ ಸ್ವತಃ ಹೋಗಿ ನೋಡುವ, ಓದುವ ಹವ್ಯಾಸ ಬೆಳೆಸಿಕೊಳ್ಳಲಿ. ಮೊಬೈಲ್ ಪ್ರಪಂಚವಲ್ಲ. ಮೊಬೈಲಲ್ಲಿ ಪ್ರಪಂಚವಿದೆ, ಕಾಣಬಹುದು, ಕೇಳಬಹುದು, ತಿಳಿಯಬಹುದು, ಆದರೆ ಬದುಕು ಅದೆಲ್ಲವನ್ನೂ ಮೀರಿದ್ದು. ನಮ್ಮ ಮಕ್ಕಳಿಗೆ ಬದುಕುವುದನ್ನು ಕಲಿಸೋಣ. ಬಾಳು ಅಗಾಧವಾದದ್ದು, ಸಾವಿರಾರು ಸಾಧ್ಯತೆಗಳನ್ನು ಒಳಗೊಂಡದ್ದು. ಅದನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿಸದಿದ್ದರೆ ಇನ್ಯಾರೂ ತಿಳಿಸಲಾರರು. ಮಕ್ಕಳ ಭವಿಷ್ಯ ಮನೆಯಿಂದಲೇ ಬೆಳಗಲಿ. ಮನೆಯಲ್ಲಿ ನಂದಾದೀಪ ಬೆಳಗಲಿ.
1: ಇದುವರೆಗೆ ಜ್ಯೋತಿ ಮಹಾದೇವ್ ಅವರಿಂದ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ವನಿತಾವಾಣಿ ಪ್ರಸಾರವಾಯಿತು.
3: ಮೈಸೂರ್ ಸ್ಯಾಂಡಲ್
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
2: ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಬೇಟಾ ಚಿತ್ರಕ್ಕಾಗಿ ವಿಪಿನ್ ಸಚ್ದೇವ್ ಮತ್ತು ಅನುರಾಧಾ ಪೌದ್ವಾಳ್ ಹಾಡಿರುವ ಸಮೀರ್ ಅವರ ರಚನೆ. ಸಂಗೀತ ನೀಡಿದ್ದಾರೆ ಆನಂದ್ ಮಿಲಿಂದ್.

0: ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈಗ ಕೇಳೋಣ ಬ್ಲ್ಯಾಕ್ ಮೇಲ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಸಮೀರ್ ಅವರ ರಚನೆಗೆ ಸಂಗೀತ ಹಿಮೇಶ್ ರೇಷಮಿಯಾ ಅವರದು.

ಚಾಲ್ಬಾಜ್ ಚಿತ್ರಕ್ಕಾಗಿ ಸುನಿಧಿ ಚೌಹಾಣ್ ಮತ್ತು ಸೋಹಮ್ ಹಾಡಿರುವ ವಿನಯ್ ಬಿಹಾರಿಯವರ ರಚನೆ, ಸಂಗೀತ ದುರ್ಗಾ ನಟರಾಜ್ ಅವರದು.

ಕಸೂರ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ ಹಾಡಿರುವ ಸಮೀರ್ ಅವರ ರಚನೆ, ಸಂಗೀತ ನೀಡಿರುವ ಜೋಡಿ ನದೀಮ್ ಶ್ರವಣ್.

ಬೂಂದ್ ಚಿತ್ರಕ್ಕಾಗಿ ಬಾಬುಲ್ ಸುಪ್ರಿಯೋ ಮತ್ತು ಪೂನಂ ಭಾಟಿಯಾ ಹಾಡಿರುವ ತಫೀಕ್ ವಲ್ಪ್ಲಿ ಅವರ ರಚನೆ, ಸಂಗೀತ ರಾಜೇಂದ್ರ ಲಿಯಾಖತ್ ಅವರದು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 12 ಗಂಟೆ ಆಗಲಿದೆ. ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ. 12:05 ವನಿತಾ ವಿಹಾರ ಮೂಡಿಬರುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪರಿಷ್ಕೃತ ಉಡಾನ್ ಯೋಜನೆಯಡಿ ದೇಶದ 120 ಹೊಸ ತಾಣಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸಿ 4 ಕೋಟಿ ಹೆಚ್ಚುವರಿ ಪ್ರಯಾಣಿಕರಿಗೆ ಸೇವೆ ಒದಗಿಸುವ ಗುರಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಹೊಂದಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಶ್ನೆಗೆ ಸಚಿವರು ಲಿಖಿತ ಉತ್ತರ ನೀಡಿದ್ದಾರೆ. ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣಗಳ ನಿರ್ಮಾಣ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಪ್ರಾದೇಶಿಕ ಸಂಪರ್ಕ ಹೆಚ್ಚಿಸಲು ಯೋಜಿಸಲಾಗಿದೆ. ಭಾರತವನ್ನು ಕೃತಕ ಬುದ್ಧಿಮತ್ತೆ ಎಐ ಆಧಾರಿತ ಜಾಗತಿಕ ಉತ್ಪನ್ನ ರಾಷ್ಟವಾಗಿ ರೂಪಿಸಲು ಸರ್ಕಾರ, ಉದ್ಯಮ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ ನೀಡಿದರು. ಬೆಂಗಳೂರಿನಲ್ಲಿ ಆಯೋಜಿತ 22ನೇ ಸಿಐಐ ಭಾರತೀಯ ಕೈಗಾರಿಕಾ ಒಕ್ಕೂಟದ ನಾವೀನ್ಯತಾ ಸಮ್ಮೇಳನ ಇನ್ನೋವರ್ಜ್ 2026 ವಿಶೇಷ ಅಧಿವೇಶನದಲ್ಲಿ ನಾವೀನ್ಯತೆ, ವಿಶ್ವಾಸ ಮತ್ತು ತಂತ್ರಜ್ಞಾನದ ಆಧಾರದಲ್ಲಿ ಎಐ ಚಾಲಿತ ಉತ್ಪನ್ನ ರಾಷ್ಟವಾಗಿ ಭಾರತದ ಪರಿವರ್ತನೆ ವಿಷಯ ಕುರಿತು ಅವರು ಮಾತನಾಡಿದರು. ಕರ್ನಾಟಕ ದೇಶದ ಮಾಹಿತಿ ತಂತ್ರಜ್ಞಾನ ಹಾಗೂ ನವೋದ್ಯಮ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ. ತಂತ್ರಜ್ಞಾನ ಅಭಿವೃದ್ಧಿ, ಪ್ರತಿಭೆ, ಸಂಶೋಧನೆ, ಉದ್ಯಮಶೀಲತೆ ಜೊತೆಗೆ ಕೃತಕ ಬುದ್ಧಿಮತ್ತೆ ಬಳಕೆ ಮೇಲೆ ಅವಲಂಬಿತವಾಗಿರಲಿದೆ ಎಂದು ಸಚಿವರು ಹೇಳಿದರು. ಸಂಚಾರ ನಿಯಮ ಕಡ್ಡಾಯ ಪಾಲನೆ ಖಾತ್ರಿಪಡಿಸಲು ಹಾವೇರಿ ಜಿಲ್ಲಾ ಪೊಲೀಸರು ಕೃತಕ ಬುದ್ಧಿಮತ್ತೆ ಆಧಾರಿತ ಸಂಚಾರ ನಿರ್ವಹಣಾ ವ್ಯವಸ್ಥೆ ಜಾರಿಗೊಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ಮಾಹಿತಿ ನೀಡಿ, ಮೊದಲ ಹಂತದಲ್ಲಿ ಜಿಲ್ಲಾ ಕೇಂದ್ರದ 4 ಕಡೆ 8 ಕ್ಯಾಮೆರಾ ಅಳವಡಿಸಲಾಗುತ್ತಿದೆ ಎಂದರು. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದೆ. 5,54,32,314 ಮತದಾರರ ನಮೂನೆಗಳನ್ನು ವಿತರಿಸಲಾಗಿದ್ದು %100 ಗುರಿ ಸಾಧಿಸಲಾಗಿದೆ. ರಾಜ್ಯದ 17 ಮತದಾನ ಕೇಂದ್ರಗಳ ಅಧೀನದಲ್ಲಿ ಮತದಾರರ ನಮೂನೆಗಳ %100 ಡಿಜಿಟಲೀಕರಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗದ ಪ್ರಕಟಣೆ ತಿಳಿಸಿದೆ. ಕೇಂದ್ರ ಸರ್ಕಾರ ಮಹಿಳೆಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಉದ್ದೇಶದಿಂದ ಎಚ್ಪಿವಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಉಚಿತ ಲಸಿಕಾ ಅಭಿಯಾನ ಆಯೋಜಿಸಿದೆ. ಧಾರವಾಡ ಜಿಲ್ಲೆಯಲ್ಲಿ 14 ವರ್ಷದಿಂದ 15 ವರ್ಷದೊಳಗಿನ ಒಟ್ಟು 11,244 ವಿದ್ಯಾರ್ಥಿನಿಯರಿಗೆ ಎಚ್ಪಿವಿ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಫ್ಕೆ ಪರಶುರಾಮ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಧಾರವಾಡ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಎಚ್ಪಿವಿ ವ್ಯಾಕ್ಸಿನೇಷನ್ ಅನ್ನ ಪ್ರಾರಂಭ ಮಾಡಿದ್ವಿ. ಎಚ್ಪಿವಿ ವ್ಯಾಕ್ಸಿನೇಷನ್ ಅಪ್ಪ ಅಂತಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ. ನಾವು ಈ ವ್ಯಾಕ್ಸಿನ್ ಕೊಡ್ತಾ ಇದೀವಿ. 14 ವರ್ಷ ಬರ್ಡೇ ಕಂಪ್ಲೀಟ್ ಆಗಿರ್ಬೇಕು, 15 ವರ್ಷ ಒಳಗಡೆ ಇರಬೇಕು. ನಮ್ಮ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಕ್ಯಾನ್ಸರ್ ಯಾವ್ದಪ್ಪ ಅಂತಂದ್ರೆ ಮೇನ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್, ಸೊ 2ನೇದ್ ಹೈಯೆಸ್ಟ್ ಗರ್ಭಗಂಟದ ಕ್ಯಾನ್ಸರ್ ಅಂತ ನಾವು ಹೇಳ್ಬೋದು. ಸೊ ಅದನ್ನ ತಡೆಗಟ್ಟಲಿಕ್ಕೆ ಸರ್ಕಾರದವರು ಅದನ್ನ ಮನಗಂಡು ಏನೈತಿ, ಆ ಪ್ರೊಡಕ್ಟಿವ್ ಏಜ್ ಬರುವತ್ತಿಗೆ ಯಾವುದೇ ರೀತಿ ಹೆಣ್ಣು ಮಕ್ಕಳಿಗೆ ಗರ್ಭಗಂಟದ ಕ್ಯಾನ್ಸರ್ ಬರಬಾರದು ಅನ್ನೋ ಉದ್ದೇಶದಿಂದ ಈ ಒಂದು ವ್ಯಾಕ್ಸಿನೇಷನ್ ನಾವು ಪ್ರಾರಂಭ ಮಾಡಿದ್ವಿ. ನಮಗೆ 15,080 ಟಾರ್ಗೆಟ್ ಕೊಟ್ಟಿದ್ದಾರೆ ರಾಜ್ಯದಿಂದ. ಅದರಲ್ಲಿ ಈಗ 11,244 ಇಲ್ಲಿ ತನಕ ನಾವು ಅಚೀವ್ಮೆಂಟ್ ಮಾಡಿದೀವಿ. ಇನ್ನು 3,500 ಇದೆ. ನಾವು ಇನ್ನೂ ಒಂದು ವಾರದಲ್ಲಿ ನಾವು 100% ಅನ್ನ ಸಾಧಿಸುವಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಗ್ಲಾಸ್ಕೋದಲ್ಲಿ ಆಯೋಜಿತ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿರುವ ಲಾಂಗ್ ಜಂಪರ್ ಕನ್ನಡಿಗ ಬೆಂಗಳೂರಿನ ಲೋಕೇಶ್ ಸತ್ಯನಾಥನ್ ಹಾಗೂ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ರಾಜ್ಯ ಸರ್ಕಾರ ತಲಾ 5,00,000 ರೂಪಾಯಿ ಪ್ರೋತ್ಸಾಹಧನ ಮಂಜೂರು ಮಾಡಿದೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ್ ವಿಬಿಜಿ ರಾಮ್ಜಿಯಡಿ 125 ದಿನಗಳ ಕೂಲಿ ಒದಗಿಸಲಾಗುವುದು ಎಂದು ರಾಯಚೂರು ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ತಿಳಿಸಿದ್ದಾರೆ. ವೈಯಕ್ತಿಕ ಮತ್ತು ಸಾಮುದಾಯಿಕ ಕಾಮಗಾರಿಗಳಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಸ್ತಾವ ಸಲ್ಲಿಸಬಹುದು ಎಂದು ಸಿಇಒ ಮಾಹಿತಿ ನೀಡಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 mygov.in ಅಥವಾ 1800117800 ಕರೆ ಮಾಡಿ ಹಂಚಿಕೊಳ್ಳಬಹುದು. ಮೈಸೂರಿನ ಇತಿಹಾಸ ಪ್ರಸಿದ್ಧ

0: ಚಾಮುಂಡಿ ಬೆಟ್ಟದಲ್ಲಿ ಇಂದು ಎರಡನೇ ಆಷಾಢ ಶುಕ್ರವಾರವನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ
1: ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಎಲ್ಲರಿಗೂ ನಮಸ್ಕಾರ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯವರಾದ ನಾವು ಈ ದಿನ ಮಹಾಕವಿಗಳ ಪರಂಪರೆ ಎಂಬ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಕನ್ನಡ ಸಾಹಿತ್ಯವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಮತ್ತು ಶ್ರೀಮಂತ ಪರಂಪರೆಯನ್ನು ಹೊಂದಿದೆ. ಪ್ರಾಚೀನ ಕವಿಗಳಿಂದ ಹಿಡಿದು ಆಧುನಿಕ ಬರಹಗಾರರವರೆಗೆ ಸಾಹಿತ್ಯ ಪ್ರಪಂಚಕ್ಕೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಮೊದಲಿಗೆ ಕುಮಾರವ್ಯಾಸನ ಒಂದು ನಾಂದಿ ಪದ್ಯ ವಿಘ್ನೇಶ್ವರನ ಷಟ್ಪದಿ ಕೇಳೋಣ.
2: ಪೂರ್ಣಿಮಾ, ಷಟ್ಪದಿ ಎಂದರೇನು, ವಿವರಿಸ್ತೀರಾ?
1: ಷಟ್ಪದಿ ಎಂದರೆ ಆರು ಪಾದಗಳನ್ನು ಹೊಂದಿರುವ ಪದ್ಯ. ಆರು ಸಾಲುಗಳನ್ನು ಒಳಗೊಂಡಿದ್ದು ಒಂದು, ಎರಡು, ನಾಲ್ಕು ಮತ್ತು ಐದನೇ ಸಾಲುಗಳು ಸಮನಾಗಿರುತ್ತದೆ. ನಾಂದಿ ಪದ್ಯ ಎಂದರೆ ಮಂಗಳಾಚರಣೆ ಅಥವಾ ಕಾವ್ಯದ ಆರಂಭದಲ್ಲಿ ದೇವರನ್ನು ಸ್ತುತಿಸುವ ಪದ್ಯ. ಈಗ ಕೇಳೋಣ.

0: ವೀಣಾ, ಆದಿಕವಿ, ಮಧ್ಯಕಾಲದ ಕವಿಗಳು ಹಾಗೂ ಆಧುನಿಕ ಕವಿಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಖಂಡಿತವಾಗಿ ಪೂರ್ಣಿಮಾ. ಕನ್ನಡ ರತ್ನಾತ್ರೇಯರು, ಆದಿಕಾಲ 850-1150 ಕಾಲದವರು. ಪೊಂಪ, ರನ್ನ, ಪೊನ್ನ, ನಾಗವರ್ಮ. ಮಧ್ಯಕಾಲದ ಕವಿಗಳು 1200-1700 ಕಾಲದವರು. ಹರಿಹರ, ರಾಘವಾಂಕ, ಜನ್ನ, ಕುಮಾರವ್ಯಾಸ, ಚಾಮರಸ. ವಚನ ಸಾಹಿತ್ಯದಲ್ಲಿ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು. ಇನ್ನು ಆಧುನಿಕ ಕಾಲ, ಕ್ರಿಸ್ತಶಕ 1700 ಇಂದಿನವರೆಗೆ ಶಿಶುನಾಳ ಶರೀಫ್, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಕುವೆಂಪು, ಕೆಎಸ್ ನರಸಿಂಹಸ್ವಾಮಿ, ಜಿಎಸ್ ಶಿವರುದ್ರಪ್ಪ, ನಿಸಾರ್ ಅಹಮದ್, ದೊಡ್ಡರಂಗೇಗೌಡ, ಡಿವಿ ಗುಂಡಪ್ಪ, ಎಚ್ಎಸ್ ವೆಂಕಟೇಶ ಮೂರ್ತಿ, ಎಸ್ಎಲ್ ಭೈರಪ್ಪ, ಯುಆರ್ ಅನಂತಮೂರ್ತಿ, ಗೋಕಾಕ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಶಿವರಾಮ ಕಾರಂತ್, ಗೋಪಾಲಕೃಷ್ಣ ಅಡಿಗ, ಚಂದ್ರಶೇಖರ್ ಕಂಬಾರ, ಇನ್ನೂ ಅನೇಕರು ಇದ್ದಾರೆ. ಇವರಲ್ಲಿ ಕೆಲವರನ್ನು ತಿಳಿಯ ಪ್ರಯತ್ನ ಮಾಡೋಣ.
0: ವೀಣಾ, ಆದಿಕವಿ ಪಂಪರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಖಂಡಿತ. ಕನ್ನಡದ ಆದಿಕವಿ ಎಂದೇ ಪ್ರಸಿದ್ಧರಾದ ಪಂಪ 10ನೇ ಶತಮಾನದವರು. ಇವರ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನೇ ನೀಡಿದವು. ಇವರು ಗದ್ಯ ಮತ್ತು ಪದ್ಯ ಮಿಶ್ರಿತವಾದ ಚಂಪು ಶೈಲಿಯಲ್ಲಿ ಅದ್ಭುತವಾಗಿ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕಾವ್ಯವನ್ನು ಕನ್ನಡ ಸಾಹಿತ್ಯದಲ್ಲಿ ಪಂಪಯುಗ ಎಂದೇ ಕರೆಯಲಾಗುತ್ತದೆ. ಪಂಪ ಕನ್ನಡ ಸಾಹಿತ್ಯಕ್ಕೆ 2 ಮಹತ್ವದ ಕೃತಿಗಳನ್ನು ನೀಡಿದ್ದಾರೆ. 1, ವಿಕ್ರಮಾರ್ಜುನ ವಿಜಯ, ಪಂಪ ಭಾರತ.

0: ಅಂತಲೂ ಹೇಳ್ತಾರೆ. ಆದಿಪುರಾಣ, ಆದಿಪುರಾಣ ಇದು ಮೊದಲ ಜೈನ ತೀರ್ಥಂಕರರಾದ ಆದಿನಾಥರ ಜೀವನವನ್ನು ತಿಳಿಸುವ ಧಾರ್ಮಿಕ ಮತ್ತು ತಾತ್ವಿಕ ಕೃತಿಯಾಗಿದೆ. ಪಂಪರು ತಮ್ಮ ಕಾವ್ಯಗಳಲ್ಲಿ ಮಾನವೀಯ ಮೌಲ್ಯಗಳು, ರಾಜಕೀಯ ಚಿಂತನೆಗಳು ಮತ್ತು ಭಕ್ತಿ ರಸವನ್ನು ಸುಂದರವಾಗಿ ಬಿಂಬಿಸಿದ್ದಾರೆ. ಮಾನವ ಜಾತಿಯೋಳ್ ತಾನೊಂದೇ ವಲಂ, ಅಂದರೆ ಮಾನವ ಕುಲ ಒಂದೇ ಎಂಬುದು ಶ್ರೇಷ್ಠ ಪ್ರಸಿದ್ಧ ಸಂದೇಶವಾಗಿದೆ.
1: ರನ್ನನ ಗದಾಯುದ್ಧ, ಪೊನ್ನನ ಶಾಂತಿಪುರಾಣ, ಜಿನಾಕ್ಷರಮಾಲೆ ಪ್ರಸಿದ್ಧ ಗ್ರಂಥಗಳು. ಮಧ್ಯಕಾಲದ ಕವಿಗಳು ಹರಿಹರರ ಗಿರಿಜಾ ಕಲ್ಯಾಣ, ರಾಘವಾಂಕರ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸರ ಗದುಗಿನ ಭಾರತ ಕೃತಿಗಳು ಬಹಳ ಪ್ರಸಿದ್ಧವಾಗಿದೆ. ಈಗ ಆಧುನಿಕ ಕವಿಗಳ ಬಗ್ಗೆ ತಿಳಿಯೋಣ. ಉಷಾ, ಆಧುನಿಕ ಕವಿಗಳಾದ ಶಿಶುನಾಳ ಶರೀಫರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
2: ಖಂಡಿತ ಪೂರ್ಣಿಮಾ, ತಿಳಿಸ್ತೀನಿ. ಸಂತ ಶಿಶುನಾಳ ಶರೀಫರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಗ್ರಾಮದಲ್ಲಿ 1819 ಜನಿಸಿದರು. ಇವರ ತಂದೆ ಇಮಾಮ್ ಸಾಹೇಬ್, ತಾಯಿ ಹಜ್ಜಂ. ಗೋವಿಂದ ಭಟ್ಟರು ಇವರ ಆಧ್ಯಾತ್ಮಿಕ ಗುರುಗಳಾಗಿದ್ದರು. ಇವರಿಬ್ಬರ ಗುರು ಶಿಷ್ಯರ ಸಂಬಂಧ ದಿವ್ಯ ಪ್ರೀತಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇವರ ರಚನೆಗಳು ತತ್ವಪದ ಎಂದೇ ಹೆಸರುವಾಸಿಯಾಗಿದೆ. ಪ್ರಕೃತಿಯ ಅಂಶಗಳು ಮತ್ತು ದೈನಂದಿನ ಜೀವನದ ಉದಾಹರಣೆಗಳನ್ನು ಬೆಳೆಸಿಕೊಂಡು ಗೂಢಾರ್ಥಗಳನ್ನು ಸರಳವಾಗಿ ತಿಳಿಸುವುದು ಇವರ ಪದಗಳ ವಿಶೇಷತೆಯಾಗಿದೆ. ಅನುಭವಿ ಕವಿಗಳಾದ ಶರೀಫರು ತಾವು ಕಂಡ ಬೆಳಕನ್ನು ಇತರರು ಕಂಡು ಪುನೀತರಾಗಬೇಕೆಂದು ಸದುದ್ದೇಶದಿಂದ ಹಲವಾರು ಪದ್ಯಗಳನ್ನು ರಚಿಸಿದರು. ಪ್ರೇಮ, ದರಾ ಬೇಂದ್ರೆಯವರ ಬಗ್ಗೆ ತಿಳಿಸ್ತೀರಾ?
3: ಆಯ್ತು ಮಂಜುಳಾ, ತಿಳಿಸಿಕೊಡ್ತೇನೆ. ಕನ್ನಡದ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು 1896 ಜನವರಿ 31 ಧಾರವಾಡದಲ್ಲಿ ಜನಿಸಿದರು. ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಬರೆದ ಇವರು ತಮ್ಮ 4 ಕವನ ಸಂಕಲನಕ್ಕಾಗಿ 1973 ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಧಾರವಾಡದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಪುಣೆಯ ಕಾಲೇಜಿನಲ್ಲಿ ಪದವಿ ಪಡೆದರು. ಮುಂಬೈ ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಪಡೆದ ಇವರು ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಧಾರವಾಡ ಆಕಾಶವಾಣಿಯಲ್ಲೂ ಕಾರ್ಯನಿರ್ವಹಿಸಿದ್ದರು. 1943 ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಇವರು ಬರೆದ ಪಾತರಗಿತ್ತಿ ಪಕ್ಕ, ನೋಡಿದೇನ ಅಕ್ಕ ಇಂದಿಗೂ ಚಿಣ್ಣರ ಅತ್ಯಂತ ಪ್ರೀತಿಪಾತ್ರ ಕವನವಾಗಿದೆ. ಇವರು 1986 ನಿಧನರಾದರು. ಮಂಜುಳಾ, ರಾಷ್ಟ್ರ ಕವಿಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡುತ್ತೀರಾ?
4: ಆಯ್ತು ಪ್ರೇಮ, ತಿಳಿಸ್ಕೊಡ್ತೀನಿ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅತ್ಯುನ್ನತ ರಾಷ್ಟ್ರಕವಿ ಗೌರವಕ್ಕೆ ಭಾಜನರಾಗಿರುವ 3 ಮಹನೀಯರ ವಿವರ ಹೀಗಿದೆ. ಈ ಬಿರುದು ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ನೀಡಿದ ಅಸಾಧಾರಣ ಕೊಡುಗೆಯನ್ನು ಗುರುತಿಸಿ ನೀಡಲಾಗುತ್ತದೆ. ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಇವರ ಕನ್ನಡ ಸಾಹಿತ್ಯ ಸೇವೆ ಮತ್ತು ವಿದ್ವತ್ತನ್ನು ಪರಿಗಣಿಸಿ 1949 ಅಂದಿನ ಮದ್ರಾಸ್ ಸರ್ಕಾರವು ಇವರನ್ನು ರಾಷ್ಟ್ರಕವಿ ಎಂದು ಘೋಷಿಸಿತು. ಎರಡನೇ ರಾಷ್ಟ್ರಕವಿ ಕುವೆಂಪು. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮಹಾನ್ ಕವಿ. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು 20/12/1904 ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ಬಾಲ್ಯ ಮತ್ತು ವಿದ್ಯಾಭ್ಯಾಸವು ಮೈಸೂರಿನಲ್ಲಿ ನಡೆಯಿತು. ಕುವೆಂಪುರವರು ಇಂಗ್ಲಿಷ್ನಲ್ಲಿ ಕವಿತೆಗಳನ್ನು ಬರೆಯುತ್ತಿದ್ದ ದಿನಗಳಲ್ಲಿ ಐರ್ಲೆಂಡಿನ ವಿಮರ್ಶಕ ಮತ್ತು ಕವಿ ಜೇಮ್ಸ್ ಕಜಿನ್ಸ್ ನೀನು ಕನ್ನಡದಲ್ಲಿ ಬರೆಯಬೇಕು ಎಂದು ಹೇಳಿದ ನಂತರ ಕನ್ನಡದಲ್ಲಿ 1955 ಬರೆಯಲು ಪ್ರಾರಂಭಿಸಿದರು. ಇವರ ಕೃತಿ ಶ್ರೀರಾಮಾಯಣ ದರ್ಶನಂ. ಮಹಾಕಾವ್ಯಕ್ಕೆ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. 1967 ಇವರ ಸಾಹಿತ್ಯ ಸೇವೆ ಮತ್ತು ವಿಶ್ವಮಾನವ ಸಂದೇಶವನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ರಾಷ್ಟ್ರಕವಿ ಎಂಬ ಬಿರುದು ನೀಡಿ ಗೌರವಿಸಿದೆ. ಇವರ ಪ್ರಮುಖ ಕೃತಿಗಳು ಕಾನೂರು ಹೆಗ್ಗಡತಿ ಮತ್ತು ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ ಮುಂತಾದವು. 1957 ಧಾರವಾಡದಲ್ಲಿ ನಡೆದ 39 ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದರು. 1994 ನವೆಂಬರ್ 10 ಕುವೆಂಪುರವರು ನಿಧನರಾದರು. ಈಗ ಕುವೆಂಪುರವರ ರಚನೆಯ ಒಂದು ಹಾಡನ್ನು ಕೇಳೋಣವೇ?
1: ದೂರಕ್ಕೆ ದೂರಕ್ಕೆ ಗಾನ ವಿಮಾನವೆಂಬ ಕವಿ ಕಲ್ಪನೆಯೇ ಅತ್ಯಂತ ಸುಂದರವಾದದ್ದು. ಗಾನದ ಮಹಿಮೆ ಕಲ್ಪನೆಗೂ ಮೀರಿದ್ದು ಅಂತಲೇ ಕವಿಗೆ ಬೂರ್ಭುವ ಸ್ವರ್ಗಗಳನ್ನು ಗಾನದೆಲೆಯ ಆತ್ಮಾನಂದ ಅನುಭೂತಿಯಲ್ಲಿ ವಿಲೀನಗೊಳಿಸುವ ಆಸೆ. ಈಗ ಕೇಳೋಣ ಬಹಳ ಸುಂದರವಾದ ಒಂದು ರಚನೆ.

0: ಮಂಜುಳಾ, ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪರವರ ಬಗ್ಗೆ ತಿಳಿಸ್ಕೊಡ್ತೀರಾ?
1: ಆಯ್ತು, ತಿಳಿಸ್ಕೊಡ್ತೀನಿ ವೀಣಾ. ಗುಗ್ಗರಿ ಶಾಂತವೀರಪ್ಪ ರುದ್ರಪ್ಪ ಇವರ ಪೂರ್ಣ ಹೆಸರು. ಇವರು ಮೂರನೆಯ ರಾಷ್ಟ್ರಕವಿ. February 7, 1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಇವರು ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಮೈಸೂರಿನ ಮಾನಸ ಗಂಗೋತ್ರಿ ಮತ್ತು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. 1984 ಕಾವ್ಯಾರ್ಥ ಚಿಂತನ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳು ಸಂದಿವೆ. 1992 ದಾವಣಗೆರೆಯಲ್ಲಿ ನಡೆದ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಜಿ ಎಸ್ ಶಿವರುದ್ರಪ್ಪನವರ ಒಂದು ರಚನೆಯನ್ನು ಕೇಳೋಣವೇ.

0: ರಾಣಿ, ಪ್ರೇಮ ಕವಿ ಪ್ರೊಫೆಸರ್ ಕೆ ಎಸ್ ನರಸಿಂಹಸ್ವಾಮಿಯವ್ರ ಬಗ್ಗೆ ತಿಳಿಸ್ಕೊಡ್ತೀರಾ?
1: ಖಂಡಿತವಾಗಿಯೂ ಮಂಜುಳಾ. ಪ್ರೊಫೆಸರ್ ಕೆ ಎಸ್ ನರಸಿಂಹಸ್ವಾಮಿ, ಕಿಕ್ಕೇರಿ ಸುಬ್ಬಾರಾವ್ ನರಸಿಂಹಸ್ವಾಮಿ, ಇವರು ಜನವರಿ 26, 1915 ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು. ಇವರ ತಂದೆ ಸುಬ್ಬಾರಾವ್, ತಾಯಿ ನಾಗಮ್ಮನವರು. ಇವರು ಮೈಸೂರು ಮತ್ತು ಬೆಂಗಳೂರಿನಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸಿ ಸರ್ಕಾರಿ ಗುಮಾಸ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಕರ್ನಾಟಕ ಹೌಸಿಂಗ್ ಬೋರ್ಡ್ನಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ನಿರ್ವಹಿಸಿ ನಿವೃತ್ತಿ ಹೊಂದಿದರು. ಇವರು ಪ್ರೇಮಕವಿ ಎಂದೇ ಪ್ರಸಿದ್ಧಿ. ಇವರ ಪ್ರಮುಖ ಕವನ ಸಂಕಲನ ಮೈಸೂರು ಮಲ್ಲಿಗೆ 1942 ಪ್ರಕಟಗೊಂಡು ಅತ್ಯಂತ ಜನಪ್ರಿಯತೆ ಗಳಿಸಿಕೊಂಡಿದೆ. ಈ ಕೃತಿಯು ಹೊಸ ದಾಂಪತ್ಯದ ಪ್ರೀತಿ ಮತ್ತು ಸೌಂದರ್ಯವನ್ನು ವರ್ಣಿಸುತ್ತದೆ. ಇದು ಹೊಸ ಸಂಚಲನವನ್ನೇ ಸೃಷ್ಟಿಸಿತು. ಇದೇ ಅಲ್ಲದೆ ಇವರು ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ ಮತ್ತು ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. 1977 ಇವರ ತೆರೆದ ಬಾಗಿಲು ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳಿಗೂ ಇವರು ಭಾಜನರಾಗಿದ್ದಾರೆ. 1990 ಮೈಸೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು 28 December 2003 ನಿಧನರಾದರು. ಆದರೆ ಅವರ ಮಧುರ ಕವನಗಳು ಕನ್ನಡಿಗರ ಹೃದಯದಲ್ಲಿ ಹಚ್ಚ ಹಸಿರಾಗಿವೆ. ಈಗ ಇವರ ರಚನೆಯ ಗೀತೆಯನ್ನು ಕೇಳೋಣವೇ.

0: ವೀಣಾ, ಡಾಕ್ಟರ್ ದೊಡ್ಡರಂಗೇಗೌಡರ ಸಾಹಿತ್ಯದ ಬಗ್ಗೆ ವಿವರಣೆ ಕೊಡ್ತೀರಾ?
1: ಖಂಡಿತ ಪೂರ್ಣಿಮಾ. ಡಾಕ್ಟರ್ ದೊಡ್ಡರಂಗೇಗೌಡ ಇವರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕುರುಬಹಳ್ಳಿ ಎಂಬ ಗ್ರಾಮದಲ್ಲಿ ದಿನಾಂಕ 7 ಫೆಬ್ರವರಿ 1946 ಜನಿಸಿದರು. ದೊಡ್ಡರಂಗೇಗೌಡ ಇವರು ಕನ್ನಡದ ಪ್ರಸಿದ್ಧ ಕವಿ, ಸಾಹಿತಿ, ಪ್ರಾಧ್ಯಾಪಕರು ಮತ್ತು ಚಲನಚಿತ್ರ ಗೀತಾ ರಚನಾಕಾರರು. ಇವರು 600ಕ್ಕೂ ಹೆಚ್ಚು ಜನಪ್ರಿಯ ಹಾಡುಗಳನ್ನು ರಚಿಸಿದ್ದಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಭಾರತ ಸರ್ಕಾರವು ಇವರಿಗೆ ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು 2008ರಿಂದ 2014ರವರೆಗೂ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಮತ್ತು ಇವರು 2021ರಲ್ಲಿ ಹಾವೇರಿಯಲ್ಲಿ ನಡೆದ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಇವರ ಒಂದು ಸುಂದರ ರಚನೆ ಮೂಡುತ್ತ ರವಿ ರಂಗು ತಂದೈತೆ ಹಾಡೋಣವೇ.

0: ಇಲ್ಲಿಯವರೆಗೂ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಪೂರ್ಣಿಮಾ ನಾಗರಾಜ್, ಮಂಜುಳಾ ಪ್ರೇಮ್ಕುಮಾರ್, ಪೂರ್ಣಿಮಾ ರಮೇಶ್, ರಾಣಿ ಮಂಜುನಾಥ್, ಉಷಾ ಗುರುರಾಜ್, ಪ್ರೇಮಾ ಸಿದ್ದೇಶ್, ಮಂಜುಳಾ ವೇಣುಗೋಪಾಲ್, ಇಂದಿರಾ ಶ್ರೀಧರ್, ವೀಣಾ ಧರ್ಮಪ್ಪ, ಸುಭದ್ರಾ ತಮ್ಮಯ್ಯ.
1: ಇದುವರೆಗೂ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯೆಯರು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ.

0: ವಾಣಿಯ ಮಂಗಳೂರು ಕೇಂದ್ರ.
1: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡಬಹುದೇ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೇ,
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಈ ಗೀತೆ ಕೇಳುತ್ತಿದ್ದರೆ ನಮ್ಮ ಗರಿವಿಲ್ಲದೆ ನಮ್ಮ ಕಂಠದಿಂದಲೂ ಈ ಗೀತೆ ಹೊಮ್ಮುತ್ತದೆ. ಆದರೆ ಜನಪ್ರಿಯ ಗಾಯಕ ಜೋಡಿ ಎಸ್ ಪಿ ಬಿ ಸರ್ ಹಾಗೂ ಎಸ್ ಜಾನಕಿಯವರ ಗಾಯನದ ಮುಂದೆ ನಾವು ಸೋಲೊಪ್ಪಲೇಬೇಕು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ.
2: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಗಡಿಯ ಕಾವಲಿಗೆ ಬದುಕನ್ನೇ ಮುಡಿಪಾಗಿಟ್ಟು ಹೆತ್ತ ತಾಯಿಗಿಂತ ಭಾರತ ಮಾತೆಯನ್ನೇ ಹೆಚ್ಚಾಗಿ ಪ್ರೀತಿಸಿದ ಧನ್ಯ ಜೀವ, ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯ ನಿವೃತ್ತ ಹಿರಿಯ ಅಧಿಕಾರಿ ಹಾಗೂ ಸಮಾಜ ಸೇವಕರಾದ ಲೆಫ್ಟಿನೆಂಟ್ ಕರ್ನಲ್ ಅಶೋಕ್ ಕಿಣಿ.
3: ದೇಶ ಸೇವೆ ಮಾಡಬೇಕೆಂಬ ಒಂದು ತುಂಬಾ ಇಚ್ಛೆ ಮನಸ್ಸಲ್ಲಿದ್ದ ಕಾರಣ ಫೈನಲ್ ಆರ್ಮಿ ಆಫೀಸರ್ ಆಗಿ ದೇಶಕ್ಕೆ ಸೇವೆ ಮಾಡುವಂತ ಒಂದು ಆಪರ್ಚುನಿಟಿ ಸಿಗ್ತದೆ. ಅದು ಏನೋ ಶೋಲ್ಡರ್ನಲ್ಲಿ ಒಂದು ಸ್ಟಾರ್ ಸಿಗುವುದಂದ್ರೆ ತುಂಬಾ ಒಂದು ಆಪರ್ಚುನಿಟಿ, ಲಕ್. ಅದ ನಂತರ ದೇಶ ಸೇವೆ ಆರ್ಮಿ ಆಫೀಸರ್ ಆಗಿ ಮಾಡುವುದಂದ್ರೆ ತುಂಬಾ ಒಂದು ಖುಷಿ ವಿಷಯ.
2: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ದೇಶ ಪ್ರೇಮದ ಅಮರ ಕಥನ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
4: ಈ ರಾತ್ರಿ 8:30 ಗೀತಾ ಕುಂದಾಪುರ ಅವರಿಂದ ಸಣ್ಣ ಕತೆ ಸ್ವಾರ್ಥ ನಿಸ್ವಾರ್ಥ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳಲ್ಲಿ ಕಂಡು

0: ಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರೊಂದಿಗೆ ಸಂದರ್ಶನ.
1: ಕೆಳಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ವಿಶೇಷವಾದ ವಿಷಯವೊಂದನ್ನು ತಗೊಂಡಿದ್ದೀವಿ, ಮಕ್ಕಳಲ್ಲಿ ವಕ್ರಪಾದ ಅನ್ನುವಂಥದ್ದು. ಕ್ಲಬ್ ಫುಟ್ ಅಂತ, ಪೀಡಿಯಾಟ್ರಿಕ್ ಫುಟ್ ಅಂತ ಕೂಡ, ಇದು ಒಂದು ವಿರೂಪಗೊಳಿಸುವಂಥದ್ದು ಕಾಲನ್ನು ಮಕ್ಕಳಲ್ಲಿ. ವಿಶೇಷವಾಗಿ ಮಕ್ಕಳಲ್ಲೇ ಇರುವಂತಹ ಈ ಒಂದು ಸಮಸ್ಯೆ ಏನಿದೆ, ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ

0: ಅನ್ನೋದು ಸ್ಪೆಕ್ಟ್ರಮ್ ಅಥವಾ ರೇನ್ಬೋ ರೀತಿ, ಕೆಲವೊಂದು ಪಾಶ್ಚರಲ್ ಫೀಟ್ ಅಂತ ಹೇಳ್ತೀವಿ, ಇದರಲ್ಲಿ ಬರೀ ಮಗು ಪಾದ ಕ್ಲಬ್ ಫುಟ್ ತರ ನೋಡೋದಕ್ಕೆ ಸಿಗುತ್ತೆ, ಆದರೆ ಅದು ಕ್ಲಬ್ ಫುಟ್ ತರ ಇರೋದಿಲ್ಲ ಅಥವಾ ವಕ್ರಪಾದವಾಗಿರೋದಿಲ್ಲ. ಹುಲಿ ಮತ್ತೆ ಬೆಕ್ಕಿನ ಅವಸ್ಥೆ ಅಷ್ಟೇ ಅದು. ಇದು ಪಾಶ್ಚರಲ್ ಫೀಟ್ನ ನಾವು ಬೆಕ್ಕಿನ ರೀತಿ ನೋಡ್ಕೋಬಹುದು, ಮನೆಯಲ್ಲೇ ಸಾಕ್ಬೋದು, ಮತ್ತೆ ತಂತಾನೆಗೆ ಸರಿ ಹೋಗ್ತಾವವು. ಹುಲಿ ಅನ್ನೋದು ಕ್ಲಬ್ ಫುಟ್ ಮೇಜರ್ ಪ್ರಾಬ್ಲಮ್ಸ್ ಅವು, ಪಾಶ್ಚರಲ್ ಅಥವಾ
1: ತೀವ್ರವಾಗಿರುವಂತಹ
0: ಸಮಸ್ಯೆ. ಅಲ್ಲಿ ಪಾಶ್ಚರಲ್ ಫೀಟ್ ಇರೋದಿಲ್ಲ ಇವು, ಇವುಗಳಿಗೆ ಪ್ಲಾಸ್ಟರ್ ಮೂಲಕ ಇದನ್ನ ಸರಿ
1: ಮಾಡಬೇಕಾಗುತ್ತೆ. ಡಾಕ್ಟರ್, ಈ ಚಿಕಿತ್ಸೆಗೆ ಬರೋದಕ್ಕಿಂತ ಮುಂಚೆ ಈ ಒಂದು ವಕ್ರಪಾದದ ಬಗ್ಗೆ ನಾವು ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸಾಮಾನ್ಯವಾಗಿ ಎಷ್ಟು ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಎಷ್ಟು ಭಾಗ ವಕ್ರಪಾದದಿಂದ ಹುಟ್ಟುವಂತ ಮಕ್ಕಳು ಇರ್ತಾರೆ?
0: ಪ್ರತಿ 1,000 ಮಕ್ಕಳು ಹುಟ್ಟಿದ್ರೆ ಭಾರತದಲ್ಲಿ 1-2 ಮಕ್ಕಳಿಗೆ ಅಥವಾ 3 ಮಕ್ಕಳಿಗೆ ಈ ರೀತಿ ಸಮಸ್ಯೆ ಇರಬಹುದು. ಸರಿಸುಮಾರು ಭಾರತದಲ್ಲಿ ವರ್ಷಕ್ಕೆ 30,000-50,000 ಮಕ್ಕಳಿಗೆ ಕ್ಲಬ್ ಫುಟ್ ಆಗಿ ಜನಿಸ್ತಾರೆ.
1: ಹಾಗೆ ಗಂಡು ಮಗು ಹೆಣ್ಣು ಮಗು ಅಂತ ಏನಾದ್ರು ಭೇದ ಇದೆಯಾ ಇದರಲ್ಲಿ?
0: ಮೊದಲಿಗೆ ಹುಟ್ಟಂತ ಮಕ್ಕಳು ಫಸ್ಟ್ ಬಾರ್ನ್, ಮತ್ತೆ ಗಂಡ್ ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಹೆಣ್ಮಕ್ಳು ಕ್ಲಬ್ ಫುಟ್ ಇಂದ ಅವರು ಪ್ರೊಟೆಕ್ಟೆಡ್ ಆಗಿರ್ತಾರೆ, ಅವರಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಹೆಣ್ಮಕ್ಳಲ್ಲಿ ವಕ್ರಪಾದ ಏನಾದ್ರು ಕಾಣಿಸ್ಕೊಂಡ್ರೆ ಅದರ ತೀವ್ರತೆ ತುಂಬಾ

0: ಭಾಗಶಃ ಸರಿ ಕೂಡ ಇರಬಹುದು ಅಂತ.
1: ಅರ್ಧದಷ್ಟು ಭಾಗದಲ್ಲಿ ಕ್ಲಬ್ ಫುಟ್ ಅಥವಾ ವಕ್ರಪಾದ ಒಂದೇ ಪಾದಕ್ಕೆ ಎಫೆಕ್ಟ್ ಆಗಿರುತ್ತೆ.
0: ಒಳಗಡೆ ಏನಾಗಿರುತ್ತೆ ಡಾಕ್ಟ್ರೆ, ಆ ಒಂದು ರಚನೆ ಅನ್ನುವಂಥದ್ದು ಏನಿದೆ? ಈಗ ಸಾಮಾನ್ಯವಾಗಿ ಎಲ್ರಿಗೂ ಇಲ್ಲದೆ ಇರೋ ಹಾಗಿರ್ಬೇಕು ಅಂದ್ರೆ ಒಳಗಡೆ ಏನಾಗುತ್ತೆ ಆ ಮಗುವಿನ
1: ಎಲ್ಲ
0: ದೇಹದಲ್ಲಿ?
1: ಪಾದ ಒಳಗಡೆ ಮತ್ತೆ ಕೆಳಗಡೆ ತಿರುಗಿರುತ್ತೆ. ಮೂಳೆಗಳು ಅದೇ ರೀತಿ, ಏಳು ಮೂಳೆಗಳು, ಮೇಜರ್ ಮೂಳೆಗಳು ಯಾವ್ದಿರುತ್ತೆ ಪಾದದಲ್ಲಿ, ಅವುಗಳು ಒಳಗಡೆ ಮತ್ತೆ ಹೊರಗಡೆ ತಿರುಗಿರುತ್ತೆ. ಸೊ ಎಲ್ಲಾ ರೀತಿಯಲ್ಲೂ ಬೋನ್ಸ್ ಆಗ್ಲೇ 10ನೇ ವಾರದಲ್ಲಿ ಶುರುವಾಗಿ ಸಾಮಾನ್ಯವಾಗಿ 27 ವಾರಗಳಲ್ಲಿ ಅದೇ ರೀತಿ ತಿರುಗಿರ್ತವೆ.
0: ಹೌದು, ಸಮಸ್ಯೆ ಇದೆ ಅಂದ್ರೆ ಚಿಕಿತ್ಸೆ ಕೂಡ ಇರುತ್ತೆ. ಹಾಗಾಗಿ ಚಿಕಿತ್ಸೆಗೆ ಬರೋದಾದ್ರೆ ಏನೆಲ್ಲ ಚಿಕಿತ್ಸೆಗಳಿದೆ?
1: ಹಿಂದಿನ ಕಾಲದಲ್ಲಿ ಜನರು ಕ್ಲಬ್ ಫುಟ್ ಒಂದು ದೊಡ್ಡ ಆಪರೇಷನ್ ಬೇಕಾಗಬಹುದು, ಮಗು ಯಾವತ್ತು ಸರಿಯಾಗಿ ನಡೆಯಕ್ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ನಾವು ಬಹುಶಃ ಓದ್ತಿದ್ದಾಗ ನಮಗೂ ಅದನ್ನೇ ಹೇಳಿದ್ರು, ಕ್ಲಬ್ ಫುಟ್ 100% ಟ್ರೀಟ್ಮೆಂಟ್ ಆಗೋದಿಲ್ಲ ಅಂತ. ಆದರೆ ಇಗ್ನೇಸಿಯೋ ವಾನ್ ಪಾನ್ಸೆಟಿ, ಅಮೆರಿಕದ ವೈದ್ಯರು ಒಂದು ಅದ್ಭುತವಾದ ಸರಳವಾದ ಶಸ್ತ್ರಚಿಕಿತ್ಸಾ ರಹಿತ ಚಿಕಿತ್ಸೆ ರೂಪಿಸಿದ್ದಾರೆ. ಇದನ್ನು ಪಾನ್ಸೆಟಿ ತಂತ್ರ ಅಂತಲೇ ಎಲ್ಲರೂ ಹೇಳ್ತಾರೆ. ಈಗ ಇದು ವಿಶ್ವದ ಎಲ್ಲಾ ಕಡೆನೂ ಇದನ್ನೇ ಪಾಲಿಸ್ತೀವಿ ಮತ್ತೆ ಅನುಸರಿಸ್ತಿದ್ದೀವಿ. ಮಗು ಆಫ್ರಿಕಾದಲ್ಲಿ ಹುಟ್ಟಿರಲಿ, ಆಸ್ಟ್ರೇಲಿಯಾದಲ್ಲಿ ಹುಟ್ಟಿರಲಿ, ಅಮೆರಿಕಾ ಅಥವಾ ಇಂಗ್ಲೆಂಡಲ್ಲಿ, ಭಾರತದಲ್ಲಿ ಎಲ್ಲೇ ಹುಟ್ಟಿದ್ರು ನಾವೀಗ ಪಾನ್ಸೆಟಿ ಟ್ರೀಟ್ಮೆಂಟೇ ಉಪಯೋಗಿಸ್ತಿದ್ದೀವಿ. ಪಾನ್ಸೆಟಿ ಟ್ರೀಟ್ಮೆಂಟಲ್ಲಿ ಕೆಲವೊಂದು ಹಂತಗಳಿರ್ತವೆ. ಒಂದು ಹಂತ ಬಂದ್ಬಿಟ್ಟು ವೈದ್ಯರ ನೇರವಾಗಿ ಅದರ ಸಂಪರ್ಕಕ್ಕೆ ಬರ್ತಾರೆ. ಎರಡನೇದು ಬಂದ್ಬಿಟ್ಟು ಪೋಷಕರು ಅದರಲ್ಲಿ ಭಾಗವಹಿಸ್ತಾರೆ. ವೈದ್ಯರ ಅಂತ ಹೇಳಿದ್ರೆ ಅದನ್ನ ಪ್ಲಾಸ್ಟರ್ಸ್, ಸೀರಿಯಲ್ ಪ್ಲಾಸ್ಟರ್ಸ್. ಮಗು ಹುಟ್ಟಿದ ನಂತರ ಆದಷ್ಟು ಬೇಗ ಸಾಧ್ಯವಾದರೆ ಮೊದಲನೇ ಅಥವಾ ಎರಡನೇ ವಾರದ ಒಳಗಡೆಗೆ ಚಿಕಿತ್ಸೆ ಆರಂಭಿಸಬೇಕು. ಮೊದಲಿಗೆ ನಾವೇನು ಮಾಡ್ತೀವಿ ಡಾಕ್ಟರ್ ಆಗಿ, ಕಾಲುಗಳನ್ನ ಮೆಲ್ಲಿಗೆ ಮತ್ತೆ ನೋವಾಗದಂತೆ ಸರಿಯಾದ ಸ್ಥಾನಕ್ಕೆ ಪ್ಲಾಸ್ಟರ್ನ ತಕ್ಕಮಟ್ಟಕ್ಕೆ ಹಾಕಕ್ಕೆ ಶುರು ಮಾಡ್ತೀವಿ. ಪ್ರತಿ 7 ದಿನಕ್ಕೆ ಒಂದ್ಸಲ ಪ್ಲಾಸ್ಟರ್ನ ಬದಲಿಸಿ ಮತ್ತೊಂದ್ಸಲ ಅದೇ ರೀತಿ ಹೊಸ ಸ್ಥಾನಕ್ಕೆ ಅಂದರೆ ಕರೆಕ್ಟೆಡ್ ಪೊಸಿಷನ್ಗೆ ಪಾದವನ್ನು ಇಟ್ಟು ಮತ್ತೆ ಪ್ಲಾಸ್ಟರ್ ಮಾಡ್ತೀವಿ. ಪ್ರತಿ ಸಲ ಕಾಲನ್ನ ಸ್ವಲ್ಪ ಸ್ವಲ್ಪವಾಗಿ ಸರಿ ಮಾಡ್ತಾ ಹೋಗ್ತೀವಿ. ಇದೇ ರೀತಿ 5-6 ಪ್ಲಾಸ್ಟರ್ಸ್ ಮುಗಿದ ನಂತರ ಮಗುವಿನ ಪಾದ ಆಲ್ಮೋಸ್ಟ್ ಸರಿ ಹೋಗಿರುತ್ತೆ.
0: ಏನು ಒಂದು ರೂಪ ಬೇಕಿತ್ತು ಆ ರೂಪಕ್ಕೆ
1: ಬಂದಿರುತ್ತೆ. ಸುಮಾರು 90% ಮಕ್ಕಳಲ್ಲಿ ಪ್ಲಾಸ್ಟರ್ ಮುಗಿದ ನಂತರ ಒಂದು ಸಣ್ಣದಾಗಿ ಒಂದು ಸೂಜಿ ಮೂಲಕ ನಾವು ಟಿನಾಟಮಿ ಮಾಡ್ತೀವಿ. ಟಿನಾಟಮಿಯಲ್ಲಿ ಹಿಂದ್ಗಡೆ ಇರೋ ಸ್ನಾಯುವನ್ನು ನಾವು ರಿಲೀಸ್ ಮಾಡ್ತೀವಿ. ಇದಾದ ನಂತರ 3 ವಾರಕ್ಕೆ ಅದೇ ರೀತಿ ಪ್ಲಾಸ್ಟರ್ ಮಾಡಿರ್ತೀವಿ. ಯಾವುದೇ ರೀತಿ ನಾವು ಶಸ್ತ್ರಚಿಕಿತ್ಸೆ ಅಲ್ಲ ಇದು, ಅಂದ್ರೆ ಕಟ್ ಮಾಡಕ್ ಹೋಗೋದಿಲ್ಲ, ಸ್ಕಿನ್ನ ಅಥವಾ ನರಾನೂ ತೆಗೆಯೋದಿಲ್ಲ. 3 ವಾರದಲ್ಲಿ ಈ ಸ್ನಾಯು ಮತ್ತೆ ಬೆಳ್ಕೊಂಡ್ಬಿಡುತ್ತೆ. 3ನೇ ಹಂತ ಬಂದ್ಬಿಟ್ಟು ಇದು ಪೋಷಕರಲ್ಲೇನೆ ಹೆಚ್ಚಾಗಿ ಇದರಲ್ಲಿ ಭಾಗವಹಿಸಬೇಕಾಗಿ ಬರ್ಬೋದು. ಇದನ್ನ ಬ್ರೇಸಿಂಗ್ ಅಥವಾ ಫುಟ್ ಅಬ್ಡಕ್ಷನ್ ಬ್ರೇಸ್ ಮೂಲಕ ಚಿಕಿತ್ಸೆ ಕೊಡಬೇಕಾಗತ್ತೆ. ನಾವು ಹೇಗೆ ಕರೆಕ್ಷನ್ ಮಾಡಿದ್ದೀವಿ ಅದನ್ನ ಮೇಂಟೈನ್ ಮಾಡಬೇಕು. ಈ ಕರೆಕ್ಷನ್ ಮತ್ತೆ ಮೇಂಟೆನೆನ್ಸ್ ಫೇಸ್, ಮೇಂಟೆನೆನ್ಸ್ ಫೇಸ್ ಹೆಚ್ಚಾಗಿ ಪೋಷಕರೇ ಇದರಲ್ಲಿ ಭಾಗವಹಿಸಬೇಕು. ಇದು ಅತ್ಯಂತ ಮಹತ್ವದ ಹಂತ. ಇಲ್ಲಿ ಪಾಲಕರ ಪಾತ್ರನೇ ಅತ್ಯಂತ ಹೆಚ್ಚು. ಇದು ಮೊದಲ 3 ತಿಂಗಳು 23 ಗಂಟೆ ಉಪಯೋಗಿಸ್ತೀವಿ. ನಂತರ 4-5 ವರ್ಷದವರೆಗೆ ನಾವು ರಾತ್ರಿ ನಿದ್ದೆಯಲ್ಲೂ ಇದನ್ನ ಉಪಯೋಗಿಸ್ಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಬ್ರೇಸಿಂಗ್. ಬ್ರೇಸಿಂಗ್ ನಾವೇನಾದರೂ ತಪ್ಪಾಗಿ ಉಪಯೋಗಿಸಿದ್ರೆ ಅಥವಾ ಸರಿಯಾಗಿ ಉಪಯೋಗಿಸ್ಲಿಲ್ಲ ಅಥವಾ ಉಪಯೋಗಿಸ್ದೇನೆ ಇದ್ರೆ 80% ವಾಪಸ್ ಬಂದ್ಬಿಡುತ್ತೆ, ಮೊದಲನೇ ಸ್ಥಿತಿಗೆ ಬಂದ್ಬಿಡುತ್ತೆ. ಅದಕ್ಕೆ ಎರಡೂ ಚಿಕಿತ್ಸೆ ತುಂಬಾ ಇಂಪಾರ್ಟೆಂಟ್, ಪ್ಲಾಸ್ಟರ್ ಮತ್ತೆ ಬ್ರೇಸಿಂಗ್ ಎರಡು ಉಪಯೋಗಿಸಲೇಬೇಕಾಗುತ್ತೆ.
0: ನೀವು ಹೇಳಿದ್ರಿ ಡಾಕ್ಟರ್, ಪೋಷಕರ ಪಾತ್ರ ಮುಖ್ಯ ಆಗಿರುತ್ತೆ ಈ ಒಂದು ಹಂತದಲ್ಲಿ ಅಂತ. ಏನ್ ಮಾಡ್ಬೇಕು, ಪೋಷಕರು ಏನ್ ತಪ್ಪು ಮಾಡ್ತಾರೆ ಸಾಮಾನ್ಯವಾಗಿ?
1: ಯಾವುದೇ ಮಗುವಿಗೆ ಯಾವುದೇ ರೀತಿ ಸಮಸ್ಯೆ ಆದ್ರೂ ಪೋಷಕರು 3 ಸ್ಟೇಜಲ್ಲಿ ಅದನ್ನ ಭಾಗವಹಿಸ್ತಾರೆ. ಮೊದಲನೇದು ಅಕ್ಸೆಪ್ಟೆನ್ಸ್. ಅಕ್ಸೆಪ್ಟೆನ್ಸ್ ಅಂತ ಹೇಳಿದ್ರೆ ನಾವು ಅದನ್ನ ಮೊದಲಿಗೆ
0: ಒಪ್ಕೊಳ್ಳೋದು.
1: ನಾವು ಈಗ ಒಪ್ಕೊಳ್ಳೋಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ, ಮಗು ಕರ್ಮ ಅಥವಾ ಯಾವುದೇ ಮೂಢನಂಬಿಕೆಗೆ ಏನಾದ್ರು ಒಳಗಾದ್ರೆ ನಾವು ಯಾವತ್ತು ಆ ಮಗುಗೆ ಚಿಕಿತ್ಸೆ ಕೊಡೋದಕ್ಕೆ ಹೋಗೋದಿಲ್ಲ. ಆದಷ್ಟು ಬೇಗ ಅಕ್ಸೆಪ್ಟೆನ್ಸ್ ಇಂದ ಮುಂದೆ ಬಂದ್ರೆ ಎರಡನೇದು ಚಿಕಿತ್ಸೆ ಪಡಿಬೇಕು. 3ನೇ ಹಂತದಲ್ಲಿ ಇದನ್ನ ಮೇಂಟೈನ್ ಮಾಡಬೇಕು. ಮಗು ತಂತಾನಾಗಿ ನಾರ್ಮಲ್ ಆಗಿ ಬೆಳವಣಿಗೆ ಆಗೋಗುತ್ತೆ. ಸೊ ಮೊದಲಿಗೆ ಅಕ್ಸೆಪ್ಟೆನ್ಸ್ ಮತ್ತೆ ಚಿಕಿತ್ಸೆ ಪಡೆಯೋದು ಇಂಪಾರ್ಟೆಂಟ್.
0: ಓಕೆ ಡಾಕ್ಟರ್, ಈ ಎಲ್ಲ ಹಂತಗಳ ಇರುವಂತ ಕೆಲವು ಏನು ವಕ್ರಪಾದದ ಮಕ್ಕಳಿಗೆ ಚಿಕಿತ್ಸೆ, ಇದರನ್ನ ಮೀರಿ ಕೂಡ ಶಸ್ತ್ರಚಿಕಿತ್ಸೆಗೆ ಒಳಪಡಿಸುವಂತ ಸಾಧ್ಯತೆಗಳು ಅಥವಾ ಆ ಒಂದು ಸನ್ನಿವೇಶಗಳು ಬರುತ್ತವಾ ವಕ್ರಪಾದದಲ್ಲಿ?
1: ಕೆಲವೊಮ್ಮೆ
0: ಈಗ ಶಸ್ತ್ರಚಿಕಿತ್ಸಾ ರಹಿತ ಅಂತ ಹೇಳಿದ್ರಿ,
1: ಹೌದು,
0: ಶಸ್ತ್ರಚಿಕಿತ್ಸೆನು ಮಾಡಬೇಕಾಗುತ್ತಾ?
1: 90% ನಾವು ಶಸ್ತ್ರಚಿಕಿತ್ಸೆ ಇಲ್ಲದೇನೆ ಟ್ರೀಟ್ಮೆಂಟ್ ಮಾಡಿರ್ತೀವಿ. ಒಂದು 10% ಮಕ್ಕಳಲ್ಲಿ ಏನ್ ಬೇಕಾಗ್ಬೋದು, ಟಿನಾಟಮಿ ಮತ್ತೊಂದ್ಸಲ ಮಾಡ್ಬೇಕಾಗಿ ಬರ್ಬೋದು. ಇದು ಈ ಸಮಸ್ಯೆ ಯಾಕಾಗುತ್ತೆ ಅಂತ ಹೇಳಿದ್ರೆ ಸಿವಿಯರಿಟಿ, ಹೆಣ್ಮಕ್ಳಲ್ಲಿ ತೀವ್ರತೆ ಜಾಸ್ತಿ ಆಗಿರುತ್ತಲ್ಲ ಹೆಣ್ಮಕ್ಳಲ್ಲಿ, ಅವಾಗ ಈ ಸಿವಿರಿಟಿ ಜಾಸ್ತಿ ಆದಾಗ ನಾವು ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿ ಬರ್ಬೋದು. ಇಲ್ಲಿ ಟಿನಾಟಮಿ ಒಂದೇ ಸಾಕಾಗೋದಿಲ್ಲ, ಫುಟ್ ಅಬ್ಡಕ್ಷನ್ ಬ್ರೇಸ್ ಅಥವಾ ಸ್ಪ್ಲಿಂಟಿಂಗ್ ಕರೆಕ್ಟಾಗಿ ಉಪಯೋಗಿಸಲಿಲ್ಲ.

0: ಅಂದರೆ ಎರಡನೇ ಭಾಗದಲ್ಲಿ, ಅವಾಗ ಮಕ್ಕಳಿಗೆ ವಕ್ರಪಾದ ವಾಪಸ್ ಬರುತ್ತೆ, 80% ಮಕ್ಕಳಲ್ಲಿ ವಾಪಸ್ ಬಂದ್ಬಿಡುತ್ತೆ. ಅವಾಗ ಮತ್ತೆ ನಾವು ಪ್ಲಾಸ್ಟರ್ಸ್ ಉಪಯೋಗಿಸಿ ಆನಂತರ ಮತ್ತೆ ಆಪರೇಷನ್ ಮಾಡಬೇಕಾಗಿ ಬರ್ಬೋದು. ಅವಾಗ ಟಿನಾಟಮಿ, ಈ ಸೂಜಿಯಲ್ಲಿ ಮಾಡುವಂಥ ಶಸ್ತ್ರಚಿಕಿತ್ಸೆ ಸಾಕಾಗುವುದಿಲ್ಲ, ಅವಾಗ ಕಟ್ ಮಾಡಿ ಆಪರೇಷನ್ ಮಾಡಬೇಕಾಗಿ ಬರ್ಬೋದು. ಕೆಲವೊಮ್ಮೆ ಟೆಂಡನ್ ಟ್ರಾನ್ಸ್ಫರ್ ಮಾಡಬೇಕಾಗಿ ಬರ್ಬೋದು. ಟೆಂಡನ್ ಟ್ರಾನ್ಸ್ಫರ್ಸ್ ಅಂದರೆ ಒಂದು ಸ್ನಾಯುವನ್ನು ತೆಗೆದು ಮತ್ತೊಂದು ಕಡೆಗೆ ಉಪಯೋಗಿಸ್ಬೇಕಾಗಿ ಬರ್ಬೋದು, ಅಥವಾ ಮೂಳೆಗಳನ್ನು ಕಟ್ ಮಾಡಿ ಉಪಯೋಗಿಸ್ತೀವಿ. ಹೆಚ್ಚಿನ ತೀವ್ರತೆ ಇದ್ದಾಗ ನಾವು ಇಲಿಜರೋ ಅಥವಾ ಜೆಸ್ ಫಿಕ್ಸೇಟರ್ ಉಪಯೋಗಿಸ್ತೀವಿ. ಇದರಲ್ಲಿ ರಿಂಗ್ಸ್ ಇರ್ತವೆ, ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಮೆಟಾಲಿಕ್ ರಿಂಗ್ಸ್ ಇರ್ತವೆ, ಅವುಗಳನ್ನ ವೈರ್ಸಲ್ಲಿ ಉಪಯೋಗಿಸಿ ರಷ್ಯನ್ ಟೆಕ್ನಿಕ್ ಅಂತ ಏನು ಹೇಳ್ತೀವಿ ಅದನ್ನು ಉಪಯೋಗಿಸಕ್ಕೆ ಬರಬೇಕು.
1: ಡಾಕ್ಟರ್, ಈಗೆಲ್ಲ ಚಿಕಿತ್ಸೆಗೆ ಒಳಗಾದಂಥ ಮಕ್ಕಳೇನಿದ್ದಾರೆ, ಮುಂದೆ ಅವರ ಜೀವನದಲ್ಲಿ ಈ ಒಂದು ಸಮಸ್ಯೆಯಿಂದ ಹೊರಗೆ ಬಂದು ಸಹಜವಾದ ಜೀವನವನ್ನು ನಡೆಸ್ತಾರಾ, ಹೇಗೆ ಡಾಕ್ಟ್ರೆ?
0: ಹೌದು, ನಾವು ಪೋಷಕರಿಗೆ ಧೈರ್ಯ ತಗೊಳ್ಬೇಕಾಗತ್ತೆ. ಮೊದಲಿಗೆ ನಿಮ್ಮ ಮಗು ಪಾನ್ಸಿಟಿ ಮೂಲಕ ಸಾಮಾನ್ಯವಾಗಿ ನಡೀಬಹುದು, ಓಡಾಡಬಹುದು ಮತ್ತು ಆಟ ಆಡ್ಬೋದು. ಅನೇಕ ಮಕ್ಕಳು ಕ್ರೀಡಾ ಮತ್ತು ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಸರಿಯಾದ ಚಿಕಿತ್ಸೆ ಪಡೆದರೆ ಮಗು ಮುಂದೆ ಸಾಮಾನ್ಯವಾದ ಜೀವನ ನಡೆಸಬಹುದು. ಚಿಕ್ಕ ವಯಸ್ಸಿನಲ್ಲೇ ಚಿಕಿತ್ಸೆ ಶುರು ಮಾಡಿದ್ರೆ ಒಳ್ಳೆ ಫಲಿತಾಂಶ ಬರ್ಬೋದು.
1: ಡಾಕ್ಟರ್, ಈಗ ಚಿಕ್ಕ ವಯಸ್ಸಿನಲ್ಲಿ ಶುರು ಮಾಡಿದ್ರಿ ಅಂತ ಹೇಳಿದ್ರಿ, ಓಕೆ ಮಾಡಿದ್ದಾರೆ, ಆದರೆ ಎಲ್ಲೋ ಕೆಲವೊಂದು ಸಾರಿ ಮಿಸ್ ಆಗಬಹುದು, ಗೊತ್ತಿಲ್ಲದೇನೋ ಅಥವಾ ಡಾಕ್ಟರ್ ಲಭ್ಯ ಇಲ್ಲದೇನೋ ಏನೋ ಒಂದು ಕಾರಣಕ್ಕೆ ಮಗುವಿಗೆ ಚಿಕಿತ್ಸೆ ಕೊಡಿಸಿಲ್ಲ, ಆದರೆ ವಯಸ್ಸಾಗಿದೆ, ಒಂದಷ್ಟು ವಯಸ್ಸಾಗಿದೆ. ಯಾವ ಒಂದು ವಯಸ್ಸಿನವರೆಗೂ ಕೂಡ ಈ ಚಿಕಿತ್ಸೆನ ಮಗುವಿಗೆ ಕೊಡಬಹುದು ಅಥವಾ ಬೆಳೆದಿರೋಂಥ ಮಕ್ಕಳಿಗೆ ಕೊಡಬಹುದು?
0: ರಿಸರ್ಚ್ ಪ್ರಕಾರ ಒಂದು ರಿಪೋರ್ಟ್ ಏನಿದೆ ಅದು 33 ವರ್ಷದವರೆಗೂ ಇರೋವಂಥ ಪೇಷೆಂಟ್ಗೆ ಯುರೋಪಿಯನ್ನಲ್ಲಿ, ಅವಾಗ ಆ ವ್ಯಕ್ತಿಗೆ 33 ವರ್ಷದಲ್ಲಿ ಪಾನ್ಸಿಟಿ ಟ್ರೀಟ್ಮೆಂಟ್ ಮೂಲಕ ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ನನ್ನ ಸರ್ವಿಸಲ್ಲಿ ನಾನು 9 ವರ್ಷದ ಮಗುಗೆ, ವೆಸ್ಟ್ ಬೆಂಗಾಲಿಂದ ಒಂದು ಮಗುಗೆ ಬಂದಿತ್ತು, ಆ ಮಗುಗೆ ನಾನು 9 ವರ್ಷದಲ್ಲೂ ಕ್ಲಬ್ ಫುಟ್ಗೆ ಪಾನ್ಸಿಟಿ ಟ್ರೀಟ್ಮೆಂಟ್ ಉಪಯೋಗಿಸಿ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಸೊ ಯಾವಾಗ ಬೇಕಾದ್ರೂ ಮಾಡ್ಬೋದು ಇದನ್ನು ಟ್ರೀಟ್ಮೆಂಟ್. ಮೊದಲಿಗೆ ಪೋಷಕರು ಅದಕ್ಕೆ ಭರವಸೆ ತಗೊಳ್ಬೇಕಷ್ಟೇ.
1: ಈಗ ಭ್ರೂಣಾವಸ್ಥೆ ಹಂತದಲ್ಲಿಯೇ ಗೊತ್ತಾಗ್ಬಿಡುತ್ತಲ್ವಾ, ಈ ಸ್ಕ್ಯಾನಿಂಗ್ ಅದೆಲ್ಲ ಮಾಡಿದಾಗ ಮಗು ವಕ್ರಪಾದಕ್ಕೆ ಒಳಗಾಗಿದೆ ಅಂತ ಹೇಳಿ, ಹುಟ್ಟಿದ ತಕ್ಷಣನೇ ಚಿಕಿತ್ಸೆಯನ್ನು ಶುರು ಮಾಡೋದು ಹೇಗೆ ಡಾಕ್ಟ್ರೆ? ಅವ್ರು ಯಾರನ್ನ ಕಾಣಬೇಕಾಗುತ್ತೆ ಅಥವಾ ಹೆರಿಗೆ ಮಾಡಿಸಿದಂತ ಡಾಕ್ಟರ್ಗಳು ಹೇಳ್ತಾರ ಹೇಗೆ ಇದ್ರ ಬಗ್ಗೆ?
0: ಹೌದು, ಹೆರಿಗೆ ಮಾಡಿಸೋ ಡಾಕ್ಟರು ಆಬ್ಸ್ಟೆಟ್ರಿಷಿಯನ್ ಯಾರಿರ್ತಾರೆ, ಮಧ್ಯದ ಸ್ಕ್ಯಾನಿಂಗ್ ಅಲ್ಲಿ, ಮಧ್ಯ ಗರ್ಭಧಾರಣೆ ಸ್ಕ್ಯಾನಿಂಗ್ ಅಂದ್ರೆ 16-22 ವಾರಗಳಲ್ಲಿ ಸ್ಕ್ಯಾನಿಂಗ್ ಮೂಲಕ ಕ್ಲಬ್ ಫುಟ್ ಗುರುತಿಸಬಹುದು. 90% ಕ್ಲಬ್ ಫುಟ್ ತೊಂದರೆಗಳು ಅಥವಾ ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ಸ್ ಯಾವುದಾದ್ರಿದ್ರೆ, ಕೈ ಇಲ್ದಿದ್ದಂಗೆ ಅಥವಾ ಕೈಗಳಲ್ಲಿ ಬೆರಳುಗಳು ಕಡಿಮೆ ಇದ್ರೆ, ಇವೆಲ್ಲವನ್ನು ನಾವು ಗುರುತಿಸಬಹುದು ಸ್ಕ್ಯಾನಿಂಗ್ ಅಲ್ಲಿ. ಅವಾಗಲೇ ಆಬ್ಸ್ಟೆಟ್ರಿಷಿಯನ್ಸ್ ಯೂಶುವಲಿ ಪೋಷಕರನ್ನ ನಮ್ಮ ಹತ್ರ ಕಳಿಸ್ಕೊಡ್ತಾರೆ. ಆದರೆ ಆಗ ಟ್ರೀಟ್ಮೆಂಟ್ ಯಾವುದು ಬರೋದಿಲ್ಲ, ಯಾಕಂದ್ರೆ ಇದು ಯಾವುದೇ ರೀತಿ ಮಗು ಜೀವನಕ್ಕೆ ಸಮಸ್ಯೆ ಮಾಡೋದಿಲ್ಲ, ಮಗು ಬೆಳವಣಿಗೆಗೆ ಯಾವುದೇ ರೀತಿ ಸಮಸ್ಯೆ ಮಾಡೋದಿಲ್ಲ. ಅದಕ್ಕೆ ನಾವು ಕ್ಲಬ್ ಫುಟ್ಗೆ ನಾವು ಗರ್ಭಧಾರಣೆ ಟೈಮಲ್ಲಿ ನಾವು ಯಾವುದೇ ರೀತಿ ಚಿಕಿತ್ಸೆ ಕೊಡೋದಕ್ಕೆ ಹೋಗೋದಿಲ್ಲ. ನಾವು ಎರಡನೇ ಹಂತದಲ್ಲಿ ಮಗು ಹುಟ್ಟಿದ ನಂತರ ಆ ಟೈಮ್ಗೆ ನಾವು ಸಮಯಕ್ಕೆ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಸಾಮಾನ್ಯವಾಗಿ ಮೊದಲನೇ ವಾರದಲ್ಲೇ ನಾವು ಟ್ರೀಟ್ಮೆಂಟ್ ಶುರು ಮಾಡಿಬಿಟ್ಟಿರ್ತೀವಿ.
1: ಎಷ್ಟು ದಿವಸ, ಕೆಲವೊಂದು ಹೇಳಿದರೆ ಇಷ್ಟಿಷ್ಟು ತಿಂಗಳು, ಇಷ್ಟು ದಿವಸ ಇರಬೇಕಾಗುತ್ತೆ ಅಂತ, ಎಷ್ಟು ದಿವಸದವರೆಗೂ ಅವರು ಆ ಒಂದು ಕಾಳಜಿಯಲ್ಲೇ ಇರಬೇಕಾಗುತ್ತೆ ಡಾಕ್ಟರ್? ಆ ಚಿಕಿತ್ಸೆ ಒಂದು ಫಾಲೋ ಅಪ್ ಅಂತ ಏನು ಹೇಳ್ತೇವೆ ನಾವು, ಆ ರೀತಿಯಾಗಿ ಎಷ್ಟು ದಿನಗಳು, ವರ್ಷ ಅಥವಾ ಹೇಗೆ?
0: ಮೊದಲ 3 ತಿಂಗಳು ಇಂಟೆನ್ಸಿವ್ ಫೇಸ್ ಇದ್ದಾಗ ನಾವು ಬಹುಶಃ ಪಾಲಕರನ್ನ ಮತ್ತೆ ಮಗು ಜೊತೆಗೆ ಬಂದು ತೋರಿಸೋದಕ್ಕೆ ನಾವು ಸಾಮಾನ್ಯವಾಗಿ ತಿಂಗಳಿಗೆ ಒಂದ್ಸಲ ಕರೀತಿರ್ತೀವಿ. ಅದಾದ ನಂತರ ಮಗು 5 ವರ್ಷ ತುಂಬುವವರೆಗೂ ನಾವು ಸಾಮಾನ್ಯವಾಗಿ 3-4 ಸಲ ವರ್ಷಕ್ಕೆ ಕರಿತೀವಿ, ಅಂದರೆ 3 ತಿಂಗಳಿಗೆ ಒಂದ್ಸಲ ಕರಿತೀವಿ. ಅದಾದ ನಂತರ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಂದ್ಸಲ ಮಗು 18ನೇ ವರ್ಷ ತುಂಬುವವರೆಗೂ, ಯಾಕಂದರೆ ಮೆಚುರಿಟಿ ಬಂದ ನಂತರ ಚಾನ್ಸ್ ಆಫ್ ರಿಲ್ಯಾಪ್ಸ್ ತುಂಬ ಕಡಿಮೆ ಆಗೋಗುತ್ತೆ. ಸೊ ಅಲ್ಲಿವರೆಗೂ ನಾವು ಕಾಯ್ತೀವಿ.
1: ನಿಮ್ಮ ಒಂದು ಸರ್ವಿಸ್ ಅಲ್ಲಿ ಈ ರೀತಿ ವಕ್ರಪಾದದ ಸಮಸ್ಯೆ ಇದ್ದ ಒಂದು ಮಗುವಿನ ಬಗ್ಗೆ ಪೋಷಕರು ಎಲ್ಲಿ ತಪ್ಪು ಮಾಡ್ತಾರೆ? ನೀವು ಹೇಳಿದ್ರೆ ಮೂಢ ನಂಬಿಕೆಗಳ ಬಗ್ಗೆ ಅದಷ್ಟು ಒಳಗಾಗ್ತಾರೆ ಅಂತ, ಅದಲ್ಲದೆ ಬೇರೆ ಇನ್ನೇನು ತಪ್ಪುಗಳಾಗುತ್ತೆ ಪೋಷಕರ ಒಂದು ಭಾಗದಿಂದ?
0: ಪೋಷಕರಲ್ಲಿ ಮೊದಲಿಗೆ ಅಕ್ಸೆಪ್ಟೆನ್ಸ್ ಕಡಿಮೆ ಇರುತ್ತವೆ, ಹೆಚ್ಚಾಗಿ ಇದ್ರ ಬಗ್ಗೆ ತಿಳ್ಕೊಂಡಿರೋದಿಲ್ಲ, ತಿಳುವಳಿಕೆ ಕಡಿಮೆ ಇರೋದ್ರಿಂದ ಬಹುಶಃ ಇದು ಏನೂ ಆಗೋದಿಲ್ಲ ಈ ಮಗುಗೆ, ಈ ಮಗು ಹಿಂದೆ ಹೆಂಗೆ ಕ್ಲಬ್ ಫುಟ್ಟಿದ್ರೆ ಮಗು ಅದ್ರ ತನ್ನ ಕರ್ಮ ಅಥವಾ ಮೂಢನಂಬಿಕೆಯಲ್ಲಿ ಇದನ್ನ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಅದು ಮೊದಲ ಸಮಸ್ಯೆ ಇರ್ಬೋದು, ಅಕ್ಸೆಪ್ಟೆನ್ಸ್ ಸಮಸ್ಯೆ ಆಗ್ಬೋದು. ಎರಡನೇ ಸಮಸ್ಯೆ, ನಾವು ಪ್ಲಾಸ್ಟರ್ ಮಾಡುವಾಗ ಮಗುಗೆ ಒಂದ್ ಮಟ್ಟಕ್ಕೆ ತೊಂದರೆ ಆಗ್ಬೋದು, ತೊಂದರೆ ಅಥವಾ ಅಳಬಹುದು,
1: ನೋವಾಗ್ಬೋದು,
0: ಅಥವಾ ಹಾಲು ಸೇವನೆ ಕಡಿಮೆ ಮಾಡಿರ್ಬೋದು. ಆ ಟೈಮಲ್ಲಿ ಪೋಷಕರು ಆತಂಕಕ್ಕೊಳಗಾಗ ಅವಶ್ಯಕತೆ ಇಲ್ಲ, ಆದರೆ ಆತಂಕದಿಂದನೇ ಪ್ಲಾಸ್ಟರ್ನ ಬಿಚ್ಚಿ ಟ್ರೀಟ್ಮೆಂಟ್ನ ಕುಂಠಿತಗೊಳಿಸ್ತಾರೆ. ಆ ಸಮಯಕ್ಕೆ ನಾವು ಪೋಷಕರಲ್ಲಿ ಕುತ್ಕೊಂಡು ಮಾತಾಡಿ ತಿಳಿಸಿರ್ತೀವಿ, ನೀವು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ, 1,000 ಮಕ್ಕಳನ್ನ

0: ಆಗಲೇ ಟ್ರೀಟ್ಮೆಂಟ್ ಮಾಡಿರೋದ್ರಿಂದ ನಾವು ಪೋಷಕರಿಗೆ ಭರವಸೆ ಕೊಡ್ಬೋದು, ಮಗು ನಿಮ್ಮ ಮಗುಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂತ. ಸೊ ಎರಡನೇ ಹಂತದಲ್ಲಿ ಬಹುಶಃ ಪೋಷಕರಿಗೆ ತಿಳುವಳಿಕೆ ಜೊತೆಗೆ ಇದರ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡೋದಕ್ಕೆ ನಾವು ಧೈರ್ಯ ತುಂಬಬೇಕಾಗಿ ಬರ್ಬೋದು. ಮೂರನೇದು ಪಾದ ಸರಿ ಮಾಡಿದ ನಂತರ ಸ್ಪ್ಲಿಂಟ್ಸ್ ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ, ಶೂಸ್ ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ ಈ 80% ಮಕ್ಕಳಲ್ಲಿ ವಾಪಸ್ ಬರುತ್ತೆ. ಸೊ ಮೂರನೇ ಜಾಗದಲ್ಲಿ ನೀವೇನು ಹೇಳಿದ್ರೆ ಪೋಷಕರು ಇಲ್ಲೂ ತಪ್ಪಾಗ್ಬೋದು. ರಿಲ್ಯಾಪ್ಸ್ ಚಾನ್ಸಸ್ ಅಂದ್ರೆ ಮತ್ತೆ ಇದು
1: ಮರುಕಳಿಸುವಂತ
0: ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಸೊ ಪೋಷಕರಲ್ಲಿ ಪಾಲಕರಿಗೆ ಈ ಮೂರು ಹಂತದಲ್ಲೂ ನಾವು ಭರವಸೆ ಮೂಲಕ ಮತ್ತೆ ಹೆಚ್ಚಾಗಿ ಅವ್ರಿಗೆ ನಂಬಿಕೆ ಕೊಡೋದ್ರಿಂದ ಈ ಕ್ಲಬ್ ಫುಟ್ ಪ್ರಾಬ್ಲಮ್ಸ್ ನಾವು ತೆಗಿಬಹುದು.
1: ಡಾಕ್ಟರ್ ಜವಾಬ್ದಾರಿ ಎಷ್ಟಿದೆ, ಅವರ ಕರ್ತವ್ಯ ಎಷ್ಟಿದೆ, ಅಷ್ಟೇ ಜವಾಬ್ದಾರಿ ಅದಕ್ಕಿಂತ ಹೆಚ್ಚು ಪೋಷಕರದಾಗಿರುತ್ತೆ.
0: 50-50
1: 50-50 ಅನ್ನುವಂಥದ್ದು. ಡಾಕ್ಟರ್, ಈ ಒಂದು ವಕ್ರಪಾದ ಅನ್ನುವಂಥದ್ದು ನಮಗೆ ತುಂಬ ಸಾಮಾನ್ಯವಾದ ಏನು ಕಾಯಿಲೆ ಅಂತಲ್ಲ ಅಥವಾ ಸಮಸ್ಯೆ ಅಂತಿಲ್ಲ, ಯಾಕೆಂದರೆ ಅಪರೂಪವಾದಂಥ ಒಂದು ಸಮಸ್ಯೆ ಇದು. ಹಾಗಾಗಿ ಜನರಲ್ಲಿ ಹೆಚ್ಚು ಅರಿವಿದೆಯಾ ಇದ್ರ ಬಗ್ಗೆ?
0: ಅರಿವು ಕಡಿಮೆ ಇರುತ್ತೆ ಮೇಡಮ್, ಯಾಕಂದರೆ ಇದು ಅನುವಂಶಿಕ ಕಾಯಿಲೆಯಲ್ಲಿ ಬರೀ 10% ಮಕ್ಕಳಲ್ಲಿ ಆಗೋದ್ರಿಂದ, ಈಗ ಸಕ್ಕರೆ ಕಾಯಿಲೆ ಥರ ನಮ್ಮ ಭಾರತದಲ್ಲಿ ಅಷ್ಟೊಂದು ಪ್ರಮಾಣ ಹೆಚ್ಚಿಲ್ಲ, ಇದು ತುಂಬ ಕಡಿಮೆ ಇರೋದ್ರಿಂದ ನೀವು ಹೇಳ್ದಂಗೆನೆ ಅರಿವು ಕಡಿಮೆ ಇದೆ, ಆದರೆ ಚಿಕಿತ್ಸೆ ಡೆಫಿನೆಟ್ಲಿ ಇದೆ.
1: ಕೆಲವೊಂದು ಸಾರಿ ಗೊಂದಲಕ್ಕೆ ಒಳಗಾಗಬಹುದು ಈ ಒಂದು ವಕ್ರಪಾದ ಹಾಗೆ ಪೋಲಿಯೋ ಅನ್ನುವಂಥದ್ದೇನಿದೆ ಆ ಲಕ್ಷಣಗಳು ಇರೋದ್ರಿಂದ ಇದು ಪೋಲಿಯೋ ಆಗ್ಬಿಡ್ತಾ ಅನ್ನುವಂಥದ್ದೇನಾದರೂ ಆ ರೀತಿ ಗೊಂದಲಕ್ಕೆ ಒಳಗಾಗ್ತಾರ ಜನರು?
0: ಕೆಲವೊಂದು ಪೋಷಕರು ಇದು ಪೋಲಿಯೋನ ಅಂತಾನೆ ಕೇಳಕ್ ಬಂದಿರ್ತಾರೆ, ಆದರೆ ಇದು ಪೋಲಿಯೋ ಸಮಸ್ಯೆ ಅಲ್ಲ. ಯಾಕಂದ್ರೆ 1996 ಭಾರತ ಸರ್ಕಾರದ ವತಿಯಿಂದ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಇರೋದ್ರಿಂದ ಪೋಲಿಯೋ ಸಮಸ್ಯೆ ಆಲ್ಮೋಸ್ಟ್ ನಿರ್ಮೂಲನ ಆಗಿದೆ ಭಾರತದಲ್ಲಿ. ಆದರೆ ಪೋಲಿಯೋದಲ್ಲಿ ಯಾವ ರೋಗ ಲಕ್ಷಣಗಳಿದ್ವು, ಒಂದು ರೋಗ ಲಕ್ಷಣ ಕ್ಲಬ್ಫುಟ್ ಆಗಿ ಕಾಣಿಸ್ಕೊಳ್ಳುತ್ತೆ ಹಿಂದೆ, ಅವಾಗ ಪಾದ ಒಳಗಡೆ ತಿರುಗಿತ್ತು ಯಾವುದೋ ಪೋಲಿಯೋ ಸಮಸ್ಯೆಯಿಂದ, ಅಥವಾ ಪಾದಕ್ಕೆ ಜೀವನ ಇಲ್ಲದಂಗೆ,
1: ಇದು
0: ಸತ್ವ ಇಲ್ಲದಿರೋ ಆ ಥರ ಇತ್ತು. ಅದನ್ನು ಕ್ಲಬ್ಫುಟ್ ಅಂತ ತಿಳ್ಕೊಳ್ಳೋಂಥ ಡಿಫ್ರೆನ್ಷಿಯಲ್ ಏನು ಪ್ರಾಬ್ಲಮ್ಸ್ ಇರ್ಬೋದು ಅರ್ಥ ಮಾಡ್ಕೊಳ್ಳೋದ್ರೆ. ಆದರೆ ಪೋಲಿಯೋ ಮತ್ತು ಕ್ಲಬ್ಫುಟ್ ಎರಡು ಬೇರೆ ಬೇರೆ ಸಮಸ್ಯೆ. ಇದು ಪೋಲಿಯೋ ಬಂದ್ಬಿಟ್ಟು ಹುಟ್ಟಿದ ನಂತರ, ಹುಟ್ಟುವಾಗ ಮಗು ನಾರ್ಮಲಾಗಿ ಹುಟ್ಟಿರುತ್ತೆ, ಅದಾದ ನಂತರ ಕಾಣಿಸ್ಕೊಳ್ಳೋದು ಪೋಲಿಯೋ. ಆದ್ರೆ ಕ್ಲಬ್ ಫುಡ್ ಬಂದ್ಬಿಟ್ಟು ಮಗು ಹುಟ್ಟೋದ್ರಿಂದ ನಿನ್ನೆ ಶುರುವಾಗುವಂತ ಸಮಸ್ಯೆ
1: ಗರ್ಭಾವಸ್ಥೆಯಲ್ಲಿ,
0: ಮಗು ಹುಟ್ಟಿದ ತಕ್ಷಣ ಕಾಣಿಸ್ಕೊಳ್ಳುತ್ತೆ.
1: ಡಾಕ್ಟರ್, ಈಗ ನಾವು ಬೇರೆ ಕಾಯಿಲೆಗಳಲ್ಲಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ, ಆ ರೀತಿಯಾಗಿ ಮಾಡಿದಿದ್ರೆ ಸಮಸ್ಯೆ ಬರ್ತಾ ಇರಲಿಲ್ಲ ಅಂತ ಹೇಳಿ, ಅದೇ ರೀತಿ ಈ ಒಂದು ವಕ್ರಪಾದದಲ್ಲಿ ಕೂಡ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ವಹಿಸೋದ್ರ ಮೂಲಕ ತಡೆಗಟ್ಟಬಹುದಾ ಹೇಗೆ?
0: 90% ಮಕ್ಕಳಲ್ಲಿ ನಾವು ಯಾವುದೇ ರೀತಿ ಸಮಸ್ಯೆ ಹುಡುಕಕ್ಕಾಗಲಿಲ್ಲ. ಈಗ ನಾವು ಕಾಸೇ ಹುಡುಕ ಸಿಗ್ತಿಲ್ಲ ಅಂತ ಹೇಳಿದಾಗ,
1: ಕಾರಣನೇ
0: ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ನಾವು ತಡೆಗಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಲಸಿಕೆ ಮೂಲಕ ಅಥವಾ ಈ ಆಹಾರ ಪದ್ಧತಿಯಲ್ಲಿ ಏನಾದ್ರು ಚೇಂಜ್ ಮಾಡೋದ್ರಿಂದ,
1: ಜೀವನ ಶೈಲಿಯಲ್ಲಿ
0: ಅದೇನಾದ್ರೂ ಆಗಿರೋದ್ರಿಂದ ನಾವು ಅದನ್ನ ರೂಪಿಸ್ಬೋದು ಪೋಷಕರಲ್ಲಿ ಅಥವಾ ಪಾಲಕರಲ್ಲಿ. ಆದ್ರೆ ಇದು ಯಾವುದೇ ರೀತಿ ಆ ತರ ಸಮಸ್ಯೆಗೆ ಸಿಗ್ತಿಲ್ಲ. ಇದು ಬರೀ ಅನುವಂಶಿಕ ಕಾಯಿಲೆಯಲ್ಲಿ 10% ಮಕ್ಕಳಲ್ಲಿ ಆಗ್ತಿರೋದ್ರಿಂದ, ನಮ್ಮಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಕುಟುಂಬದ ಒಳಗಡೆಗೆ ಮದುವೆ ಆಗೋದ್ರಿಂದ ಅವಾಗ ಈ ಸಮಸ್ಯೆಗಳು ಉಲ್ಬಣವಾಗಬಹುದು. ಅದನ್ನ ಕಡಿಮೆ ಮಾಡಬಹುದು, ಸಂಬಂಧದಲ್ಲೇ ಮದುವೆ ಮಾಡ್ಕೊಳ್ಳೋಂತ ಎಲ್ಲಿ ನಾವು ಎಲ್ಲಿ ಕಡಿಮೆ ಮಾಡಬಹುದು ಈ ಸಮಸ್ಯೆಗಳನ್ನ, ಆ ರೀತಿ ಆಗ್ಬಹುದು.
1: ಓಕೆ ಡಾಕ್ಟರ್, ಹೌದು, ನಾನು ಇದೆಲ್ಲ ಕೇಳಿದ ನಂತರ ಕೂಡ ನೀವು ವಿಶೇಷವಾಗಿ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾಗಿರುವಂಥದ್ದು, ಈ ಒಂದು ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರು ಅದು ಕೂಡ ನಮಗೆ ಹೆಚ್ಚು ಕೇಳಿಸುವಂಥದ್ದಲ್ಲ. ಸಾಮಾನ್ಯವಾಗಿ ಕೀಲು ಮೂಳೆ ತಜ್ಞರಂತ ಹೇಳ್ತೇವೆ, ಈ ಒಂದು ಸಮಸ್ಯೆಗೆ ಯಾರಾದರೂ ಆಗಬಹುದಾ ಅಥವಾ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರೇ ಆಗಬೇಕಾ?
0: ಮೊದಲಿಗೆ ಗರ್ಭಧಾರಣೆ ಟೈಮಲ್ಲಿ ನಿಮ್ಮ ಆಬ್ಸ್ಟಿಷಿಯನ್ ಅಥವಾ ಡೆಲಿವರಿ ಮಾಡಿಸೋ ಡಾಕ್ಟರ್ ಇರ್ತಾರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಇರುತ್ತೆ. ಸೊ ಅವ್ರು ನಿಮ್ಮ ಫಸ್ಟ್ ಗೈಡ್. ಎರಡನೇದು, ಡೆಲಿವರಿ ಆದ ನಂತರ ನಿಮ್ಮ ಮಕ್ಕಳ ಡಾಕ್ಟರ್ ಇರ್ತಾರೆ, ಪೀಡಿಯಾಟ್ರಿಷಿಯನ್, ಅವ್ರು ನಿಮಗೆ ಎರಡನೇ ಸಲ ಆಗ್ತಾರೆ. ನಿಮ್ಮ ಹತ್ತಿರದಲ್ಲಿ ಫ್ಯಾಮಿಲಿ ಆರ್ಥೋಪೆಡಿಕ್ ಡಾಕ್ಟರ್ ಇರ್ತಾರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಎಚ್ಚರವೇ ಇರುತ್ತೆ. ಮಕ್ಕಳ ಕೀಳು ಮತ್ತು ಮೂಳೆ ತಜ್ಞರಾಗಿರೋಂಥ ನಾವು ಸಾಮಾನ್ಯವಾಗಿ ಕಡಿಮೆ ಇರ್ತೀವಿ, ವಿರಳವಾಗಿರ್ತೀವಿ. ಸೊ ಆದರೆ ಈಗ ಹೆಚ್ಚಾಗಿ MCH ಪ್ರೋಗ್ರಾಮ್ಸ್ ಇರೋದ್ರಿಂದ ಮುಂದಿನ ದಿನದಲ್ಲಿ ಇದರ ಅರಿವು ಹೆಚ್ಚಾಗಿರುತ್ತೆ. ಮತ್ತು ಪೋಷಕರಿಗೆ ಕ್ಲಬ್ ಫುಡ್ ಬಗ್ಗೆ ಟ್ರೀಟ್ಮೆಂಟ್ಗೆ ನೀವು ಆರ್ಥೋಪೆಡಿಷಿಯನ್ ಡಾಕ್ಟರ್ ಥರ ಹೋಗ್ಬೋದು, ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಡಾಕ್ಟರ್ಸ್ ಥರ ಹೋಗ್ಬೋದು. ಚಿಲ್ಡ್ರನ್ ಆರ್ ನಾಟ್ ಸ್ಮಾಲ್ ಅಡಲ್ಟ್ಸ್ ಅಂತ ಹೇಳೋದ್ರಿಂದ ನಾವು ನಿಮ್ಮ ಮಗುವಿಗೆ ಜ್ವರ ಆದರೆ ನೀವು ದೊಡ್ಡವ್ರು ತೋರಿಸುವಂಥ ಜಾಗಕ್ಕೆ ಹೋಗೋದಿಲ್ಲ, ನೀವು ಮಕ್ಕಳ ಡಾಕ್ಟರ್ ಹತ್ರ ಹೋಗ್ತೀರಾ. ಅದೇ ರೀತಿ ಮಕ್ಕಳ ಕೀಳು ಮತ್ತು ಮೂಳೆ ಸಮಸ್ಯೆಗಳಿಗೆ ನೀವು ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಡಾಕ್ಟರ್ನ ಭೇಟಿ ಮಾಡೋದು ಸೂಕ್ತ.
1: ಓಕೆ, ನಾನು ಈಗ ಈ ವಕ್ರಪಾದ ಅನ್ನುವಂಥದ್ದೇನಿದೆ ಅದು ಹೆಚ್ಚಾಗಿ ಕಂಡು ಬರುವಂತಹ ಸಮಸ್ಯೆ ಅಲ್ಲ, ಆದರೆ ಅದರ ಬಗ್ಗೆ ಅರಿವು ಬೇಕು ಜನರಿಗೆ ಹೆಚ್ಚಾಗಿ. ಹಾಗಾಗಿ ಈ ಒಂದು ಆರೋಗ್ಯ ಕ್ಷೇತ್ರ ಅನ್ನುವಂಥದ್ದೇನಿದೆ, ಈ ಆರೋಗ್ಯ ಕ್ಷೇತ್ರದ ಮೂಲಕ ಏನಾದರೂ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರಾ, ಹೇಗೆ ಡಾಕ್ಟ್ರೆ?
0: ಹೌದು.

0: ಕ್ಯೂಆರ್ ಕ್ಲಬ್ ಫುಡ್ ಪ್ರೋಗ್ರಾಮ್ ಅಂತ ನಾವು ಆಗಲೇ ಭಾರತ ಸರ್ಕಾರ ಗುರುತಿಸಿದೆ, ಮತ್ತು ಕರ್ನಾಟಕ ಸರ್ಕಾರವು ಗುರುತಿಸಿದಂಗೆ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಬೆಂಗಳೂರಲ್ಲಿ ಮತ್ತು ಹಲವಾರು ಡಿಸ್ಟ್ರಿಕ್ಟ್ ಸೆಂಟರ್ಸ್ ಮತ್ತು ಮೆಡಿಕಲ್ ಕಾಲೇಜಸ್ಸಲ್ಲಿ ಈ ಪ್ರೋಗ್ರಾಮ್ಸ್ನ ನಡೆಸ್ತಿದ್ದಾರೆ. ಇದು ಟಾರ್ಗೆಟೆಡ್ ಕ್ಲಬ್ ಫುಡ್ ಪ್ರೋಗ್ರಾಮ್ ಆಗಿ ಉಳ್ಕೊಂಡಿದೆ, ಬೇರೆ ಯಾವುದೇ ರೀತಿ ಸಮಸ್ಯೆನೂ ಅವ್ರು ಟ್ರೀಟ್ಮೆಂಟ್ ಮಾಡೋದಿಲ್ಲ, ಬರೀ ಕ್ಲಬ್ ಫುಡ್ ಪ್ರೋಗ್ರಾಮ್ ಅಷ್ಟೇನೇ ಇದನ್ನು ವಕ್ರಪಾದಕ್ಕೆ ಅಷ್ಟೇ ಟ್ರೀಟ್ಮೆಂಟ್ ನೀಡ್ತಿದ್ದಾರೆ. ಮತ್ತು ರೈನ್ಬೋ ಮಕ್ಕಳಾಸ್ಪತ್ರೆ ವತಿಯಿಂದ ನಾವು ಅಪ್ಪು ಅನಂತ ಜಯಂತ ಪಾದವನ್ನು ಉಚಿತವಾಗಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಮತ್ತು ರೈತರ ಮಕ್ಕಳಿಗೆ ಮತ್ತು ಯಾವುದಾದ್ರು ಎಕ್ಸ್ ಆರ್ಮಿ ಅಥವಾ ಸರ್ವಿಸ್ ಮ್ಯಾನ್ ಇದ್ದಾಗ ಅವ್ರಿಗೆ ಪೂರ್ತಿಯಾಗಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ಬೆಂಗಳೂರಲ್ಲಿ.
1: ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ, ಈ ಒಂದು ವಕ್ರಪಾದ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ಆಕಾಶವಾಣಿ ಪರವಾಗಿ, ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ. ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದಗಳು ಮೇಡಮ್.
2: ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ವಿನೋದ್ ಎಂ.
6: ಸ್ಥಳೀಯ ಮಟ್ಟದಲ್ಲಿ ಜನರ ಒಳಗೊಳ್ಳುವಿಕೆಯೊಂದಿಗೆ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಮತ್ತು ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನು ಸುಧಾರಿಸಲು ಒತ್ತು ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಕೇಂದ್ರ ವಲಯ ಯೋಜನೆಯಾಗಿದ್ದು ಕೇಂದ್ರ ಮತ್ತು ವಿಶ್ವ ಬ್ಯಾಂಕ್ಗಳ ನಡುವೆ 50-50 ಹಂಚಿಕೆ ಅನುಪಾತದಲ್ಲಿ ಅನುದಾನವನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ 14 ಜಿಲ್ಲೆಗಳ 41 ತಾಲೂಕುಗಳಲ್ಲಿ 1199 ಅಂತರ್ಜಲ ಶೋಷಿತ ಗ್ರಾಮ ಪಂಚಾಯಿತಿಗಳಲ್ಲಿ ಅಂತರ್ಜಲ ನಿರ್ವಹಣೆಯನ್ನು ಉತ್ತೇಜಿಸಲು 2024-25 ಸಾಲಿಗೆ ಒಟ್ಟು ರು 30 ಕೋಟಿ ವೆಚ್ಚದಲ್ಲಿ 662 ಸಂಖ್ಯೆಯ ನೀರು ಸಂಗ್ರಹಣಾ ರಚನೆಗಳನ್ನು ಕೈಗೊಳ್ಳುವ ಗುರಿ ಹೊಂದಲಾಗಿದೆ. ಅಟಲ್ ಭೂಜಲ್ ಯೋಜನೆಯು 6,000 ಕೋಟಿ ಮೌಲ್ಯದ ಕೇಂದ್ರ ವಲಯದ ಯೋಜನೆಯಾಗಿದ್ದು ಸಮುದಾಯದ ಭಾಗವಹಿಸುವಿಕೆಯೊಂದಿಗೆ ಅಂತರ್ಜಲದ ಸುಸ್ಥಿರ ನಿರ್ವಹಣೆಯನ್ನು ಗುರಿಯಾಗಿಸಿಕೊಂಡಿದೆ. ಇದು ನೀರಿನ ಬಜೆಟ್ ರಚನೆ, ಗ್ರಾಮ ಪಂಚಾಯತ್ ವಾರ್ ನೀರಿನ ಭದ್ರತೆ ಯೋಜನೆಗಳ ಸಿದ್ಧತೆ ಮತ್ತು ಅನುಷ್ಠಾನ ಇತ್ಯಾದಿಗಳ ಮೂಲಕ ಜನರ ಭಾಗವಹಿಸುವಿಕೆಯನ್ನು ರೂಪಿಸುತ್ತದೆ. ಹಿಂದೆ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರ್ಜೀವನ ಸಚಿವಾಲಯ ಎಂದು ಕರೆಯಲಾಗುತ್ತಿತ್ತು, ಈಗ ಜಲಶಕ್ತಿ ಸಚಿವಾಲಯ ಎಂದು ಕರೆಯಲಾಗುತ್ತಿದೆ. ಈ ಯೋಜನೆಗೆ ಭಾರತ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ 50-50 ಆಧಾರದ ಮೇಲೆ ಹಣಕಾಸು ಒದಗಿಸುತ್ತಿವೆ. ಯೋಜನೆಯ ಅನುಷ್ಠಾನಕ್ಕಾಗಿ ಗುರುತಿಸಲಾದ ಅತಿಯಾದ ಶೋಷಣೆ ಮತ್ತು ನೀರಿನ ಕೊರತೆ ಇರುವ ಪ್ರದೇಶಗಳು ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಾಗಿವೆ. ಅಂತರ್ಜಲ ವೃದ್ಧಿಯನ್ನು ಉತ್ತೇಜಿಸುವುದು ಯೋಜನೆಯ ಒಂದು ಪ್ರಮುಖ ಉದ್ದೇಶವಾಗಿರುತ್ತದೆ. ಅಟಲ್ ಭೂಜಲ ಯೋಜನೆಯಡಿ ಗುರುತಿಸಲಾದ ನೀರಿನ ಶೋಷಿತ ಪ್ರದೇಶಗಳಲ್ಲಿ ಅಂತರ್ಜಲ ನೀರಿನ ಬೇಡಿಕೆ ಮತ್ತು ಸರಬರಾಜು ನಿರ್ವಹಣೆಗೆ ಸಮುದಾಯ

ಸಮುದಾಯ ಸಹಭಾಗಿತ್ವದಲ್ಲಿ ಒತ್ತು ನೀಡಲು ರೂಪಿಸಿರುವ ಕಾರ್ಯಕ್ರಮವಾಗಿದೆ. ರಾಜ್ಯದಲ್ಲಿ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು ಗುರುತಿಸಲಾಗಿರುವ ಪಾಲುದಾರ ಇಲಾಖೆಗಳ ಪೈಕಿ ಜಲಾನಯನ ಅಭಿವೃದ್ಧಿ ಇಲಾಖೆಯು ಒಂದಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯ ಮಾರ್ಗಸೂಚಿಗಳಲ್ಲಿ ತಿಳಿಸಿರುವಂತೆ ಪೂರೈಕೆ ಬದಿ ನಿರ್ವಹಣೆ ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ಅಡಿ ಪ್ರಸ್ತಾಪಿಸಿರುವ ದಿಬ್ಬದಿಂದ ಕಣಿವೆ ಆಧಾರದಲ್ಲಿ ಯೋಜಿಸಿ ಅನುಷ್ಠಾನಗೊಳಿಸಬೇಕಾಗಿರುವ ನೀರು ಸಂಗ್ರಹಣಾ ರಚನೆಗಳು ಹಾಗೂ ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿಗಳ ಅನುಷ್ಠಾನ ಕಾರ್ಯಕ್ರಮವನ್ನು ಜಲಾನಯನ ಅಭಿವೃದ್ಧಿ ಇಲಾಖೆಗೆ ನೀಡಲಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಾನಯನ ಅಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂತೆ 2022-23 2024-25 ಸಾಲಿನವರೆಗೆ 3 ವರ್ಷಗಳ ಅವಧಿಗೆ ಒಟ್ಟು 14 ಜಿಲ್ಲೆಗಳ 41 ತಾಲೂಕುಗಳ 1119 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದೆ. 2024-25 ಸಾಲಿಗೆ ಒಟ್ಟು 30 ಕೋಟಿಗಳ ಅನುದಾನದಲ್ಲಿ ನೀರಿನ ಸಂರಕ್ಷಣೆ ಚಟುವಟಿಕೆಗಳನ್ನು ತಡೆ, ಕಿಂಡಿ ಆಣೆ, ಬಹುಕಮಾನು ತಡೆ ಆಣೆ, ನಾಲಾಬದು, ಗೋಕಟ್ಟೆ, ಕೃಷಿ ಹೊಂಡ, ಜಿನುಗುಕೆರೆ, LRS ರಚನೆಗಳು ಕೈಗೊಳ್ಳಲು ಯೋಜಿಸಲಾಗಿದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಭದ್ರತಾ ಯೋಜನೆಗಳಲ್ಲಿ ಪ್ರಸ್ತಾಪಿಸಿರುವ ನೀರಿನ ಪೂರೈಕೆ ಕಾಮಗಾರಿಗಳಿಗೆ ಯೋಜನೆಯ ಪ್ರೋತ್ಸಾಹಧನದಡಿಯಲ್ಲಿ ಕಾಮಗಾರಿಗಳನ್ನು ಅಂತರ್ಜಲ ಮರುಪೂರೈಕೆಗಾಗಿ ನೀರು ಸಂಗ್ರಹವಾಗುವ ಪ್ರದೇಶಗಳಲ್ಲಿ ಮಾತ್ರ ನಿರ್ಮಿಸತಕ್ಕದ್ದು. ಕೈಗೊಳ್ಳಬಹುದಾದ ನೀರಿನ ಸಂರಕ್ಷಣೆ ಹಾಗೂ ಮರುಪೂರೈಕೆಯ ರಚನೆಗಳನ್ನು ನಿರ್ಮಿಸಲು ಸದರಿ ಪ್ರದೇಶದಲ್ಲಿ ಲಭ್ಯವಾಗುವ ಮಣ್ಣಿನ ವಿಧ, ಶಿಲೆಗಳ ಸಚ್ಛಿದ್ರತೆ, ನೀರಿನ ಲಭ್ಯತೆ ಇತ್ಯಾದಿಗಳ ಲಭ್ಯತೆಯನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಿ ಸ್ಥಳ ಆಯ್ಕೆಯನ್ನು ಮಾಡಬೇಕಾಗಿರುತ್ತದೆ. ಸದರಿ ಪ್ರದೇಶಗಳನ್ನು ರಾಷ್ಟ್ರೀಯ ಕಾರ್ಯಕ್ರಮ ನಿರ್ವಹಣಾ ಘಟಕ, ವಿಶ್ವಬ್ಯಾಂಕ್ ಮಹಾಲೇಖಪಾಲರ ಸಂಸ್ಥೆಯ ಪ್ರತಿನಿಧಿಗಳು ಪರಿಶೀಲಿಸಲಾಗುವುದರಿಂದ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ವಾಟರ್ ಕನ್ವರ್ಜೇಷನ್ ಅಂಡ್ ವಾಟರ್ ಹಾರ್ವೆಸ್ಟಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳುವ ಮುನ್ನ ಜಿಲ್ಲಾ ಹಿರಿಯ ಭೂವಿಜ್ಞಾನಿಗಳಿಂದ ಸ್ಥಳ ಪರಿಶೀಲನೆ ಮಾಡಿಸಿ ಕಾಮಗಾರಿ ಕೈಗೊಳ್ಳುವುದರಿಂದ ಅಂತರ್ಜಲ ವೃದ್ಧಿಸುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರವೇ ಕಾಮಗಾರಿಯನ್ನು ಕೈಗೊಳ್ಳಬೇಕಾಗಿರುತ್ತದೆ. ನಿರ್ಮಿಸಲು ಉದ್ದೇಶಿಸಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆಯನ್ನು ಸ್ಥಳ ಆಯ್ಕೆ ಪಟ್ಟಿಯೊಂದಿಗೆ ಜಿಲ್ಲಾ ಉಸ್ತುವಾರಿ ಘಟಕರವರಿಗೆ ಕಳುಹಿಸಿ ಸ್ಥಳ ಆಯ್ಕೆಯನ್ನು ದೃಢಪಡಿಸಿಕೊಳ್ಳುವುದು. ಅಟಲ್ ಭೂಜಲ ಯೋಜನೆ ಪ್ರೋತ್ಸಾಹದಡಿ ಚಟುವಟಿಕೆಗಳನ್ನು ಅಟಲ್ ಭೂಜಲ ಯೋಜನಾ ವ್ಯಾಪ್ತಿಯಲ್ಲಿ ಬರುವ ತಾಲೂಕುಗಳಲ್ಲಿ ಮಾತ್ರ ಕೈಗೊಳ್ಳುವುದು ಹಾಗೂ ತೀವ್ರ ಅಂತರ್ಜಲ ಕೊರತೆ ಎದುರಿಸುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಸದರಿ ಚಟುವಟಿಕೆಗಳನ್ನು ಆದ್ಯತೆ ಮರೆಗೆ ಕೈಗೊಳ್ಳುವುದು. ಅವಶ್ಯಕತೆಗೆ ಅನುಗುಣವಾಗಿ ಅಂತರ್ಜಲ ಬಳಕೆಯನ್ನು ಕಡಿಮೆಗೊಳಿಸುವಂತಹ ಅಥವಾ ನೀರು ಸಂರಕ್ಷಣೆ ಮರುಪೂರಣಕ್ಕಾಗಿ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವಂತಹ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳತಕ್ಕದ್ದು. ಚಾಲ್ತಿಯಲ್ಲಿರುವ ಮುಂದುವರೆದ ಪುನರ್ಚೇತನ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶವಿರುವುದಿಲ್ಲ. ಹೊಸ ಕಾಮಗಾರಿಗಳನ್ನು ಮಾತ್ರ ಕೈಗೊಳ್ಳುವುದು. ಕ್ಷೇತ್ರ ಮಟ್ಟದಲ್ಲಿ ಕೈಗೊಳ್ಳಲಿರುವ ಕಾಮಗಾರಿಗಳ ವಿವರಗಳನ್ನು ಮಾನ್ಯ ಶಾಸಕರೇ ಗಮನಕ್ಕೆ ತರುವುದು. ಕಾಮಗಾರಿ ಪೂರ್ಣಗೊಂಡ ನಂತರ SPMU ನೀಡಲಾಗಿರುವ ನಿಗದಿತ ನಮೂನೆಯೊಂದಿಗೆ ಸಂಪೂರ್ಣ ದಾಖಲಾತಿಗಳನ್ನು ಜಿಲ್ಲಾ ಮಟ್ಟದ DPMU ಕಚೇರಿಗೆ ಸಲ್ಲಿಸಿದ ನಂತರ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು. ಕಾಮಗಾರಿ ಪೂರ್ಣಗೊಂಡ ನಂತರ ಕಾಮಗಾರಿ ಸ್ಥಳದಲ್ಲಿ ಕಾಮಗಾರಿಯ ವಿವರವಾದ ನಾಮಫಲಕವನ್ನು ಅಳವಡಿಸುವುದು. ಕಾಮಗಾರಿ ಪ್ರಾರಂಭದಿಂದ ಮುಗಿಯುವ ಹಂತದವರೆಗಿನ 3 ಹಂತಗಳ ಬಿಫೋರ್, ಡ್ಯೂರಿಂಗ್, ಆಫ್ಟರ್ ಭಾವಚಿತ್ರ ಸಮೇತ ಸಂಪೂರ್ಣ ದಾಖಲಾತಿಯನ್ನು ವರದಿ ಮಾಡಬೇಕಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಿಂದ ಬಿಡುಗಡೆಯಾದ ಅನುದಾನವನ್ನು ಅಟಲ್ ಭೂಜಲ ಯೋಜನೆ ರಾಜ್ಯ ಕಾರ್ಯಕ್ರಮ ನಿರ್ವಹಣಾ ಘಟಕದಿಂದ ಅನುಮೋದನೆಯಾದ ಕ್ರಿಯಾ ಯೋಜನೆಯಂತೆ ಮಾತ್ರ ವೆಚ್ಚ ಭರಿಸುವುದು. ಎಲ್ಲ ಸರಕು ಸೇವೆ ಕಾಮಗಾರಿಗಳಿಗೆ KTTP ನಿಯಮಾನುಸಾರ ಟೆಂಡರ್ ಕರೆಯುವುದು. ಅನುದಾನವನ್ನು ತಮ್ಮ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳ ಒಗ್ಗೂಡಿಸುವಿಕೆಯೊಂದಿಗೆ ಗ್ಯಾಪ್ ಫಂಡಿಂಗ್ನಂತೆ ವೆಚ್ಚ ಭರಿಸುವುದು. ಅನುದಾನವನ್ನು ಅನುಮೋದಿತ ಕ್ರಿಯಾ ಯೋಜನೆಯನ್ನು ಹೊರತುಪಡಿಸಿ ಇತರೆ ಕಾರ್ಯಕ್ರಮಗಳಿಗೆ ಭರಿಸಲು ಅವಕಾಶ ಇರುವುದಿಲ್ಲ. ಸಂಬಂಧಪಟ್ಟ ವೆಚ್ಚದ ಬಿಲ್ಲಿನ ಪ್ರತಿಯನ್ನು ಪ್ರತಿ ತಿಂಗಳು ಅಂತ್ಯಕ್ಕೆ ಆಯಾ ಜಿಲ್ಲೆಯ DPMU ಸಲ್ಲಿಸುವುದು. ಬಿಡುಗಡೆ ಮಾಡಲಾದ ಅನುದಾನದ ವೆಚ್ಚ ಭರಿಸಿದ ನಂತರ ಬಳಕೆ ಪ್ರಮಾಣ ಪತ್ರ, ಯುಟಿಲೈಜೇಷನ್ ಸರ್ಟಿಫಿಕೇಟ್ Form 12C ಅನ್ನು ಸಲ್ಲಿಸುವುದು. ಕೇಂದ್ರ ಸರ್ಕಾರ ಮಾರ್ಗಸೂಚಿಯಂತೆ ಬ್ಯಾಂಕ್ ಖಾತೆಯಲ್ಲಿ ಬಂದಂತಹ ಬಡ್ಡಿಯನ್ನು ಭಾರತ್ ಕೋಶ್ಗೆ ಜಮಾ ಮಾಡಿ ತ್ರೈಮಾಸಿಕ ವರದಿಯನ್ನು SPMU ಸಲ್ಲಿಸುವುದು. ಮಾಹೆವಾರು ಬ್ಯಾಂಕ್ ರೆಕಗ್ನೈಜೇಷನ್ ಸ್ಟೇಟ್ಮೆಂಟನ್ನು SPMU ಸಲ್ಲಿಸುವುದು. ಪ್ರತಿ ಮಾಹೆ ಅಂತ್ಯಕ್ಕೆ ಭೌತಿಕ ಮತ್ತು ಆರ್ಥಿಕ ವರದಿಯನ್ನು ನಮೂನೆಯಲ್ಲಿ ಸಲ್ಲಿಸುವುದು. ಅಟಲ್ ಭೂಜಲ್ ಯೋಜನೆಯ ಲೆಕ್ಕಪತ್ರಗಳು ಮತ್ತು ದಾಖಲಾತಿಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸುವುದು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಟಲ್ ಭೂಜಲ್ ಯೋಜನೆ ಅನುಷ್ಠಾನ. ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಸಮುದಾಯ ಸಹಭಾಗಿತ್ವದೊಂದಿಗೆ ಜಲಭದ್ರತಾ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಸದರಿ ಯೋಜನೆಗೆ ಅನುಗುಣವಾಗಿ ಅಂತರ್ಜಲ ಅಭಿವೃದ್ಧಿಪಡಿಸಲು ಪೂರಕ ಕಾಮಗಾರಿಗಳನ್ನು ಕೈಗೊಳ್ಳುವುದು ಹಾಗೂ ಆಧುನಿಕ ವ್ಯವಸಾಯ ಪದ್ಧತಿಗಳಿಂದ ನೀರಿನ ಮಿತವ್ಯಯ ಸಾಧಿಸುವುದರೊಂದಿಗೆ ನೀರಿನ ಸಮತೋಲನವನ್ನು ಕಾಪಾಡಿಕೊಳ್ಳುವುದು. ಮೊದಲನೇ ಹಂತದಲ್ಲಿ
ಗ್ರಾಮ ಪಂಚಾಯಿತಿಯ ಸಾಮಾನ್ಯ

0: ಮಾಹಿತಿ ಸಂಗ್ರಹಿಸಿ ಗ್ರಾಮ ಸಭೆಯಲ್ಲಿ ಚರ್ಚಿಸುವುದು, ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಗೆ 3 ಬೋರ್ವೆಲ್ಗಳಿಗೆ ಮೀಟರ್ ಅಳವಡಿಸಿ ಅದರ ದತ್ತಾಂಶವನ್ನು ಪ್ರತಿ ತಿಂಗಳು ಇಲಾಖೆಗೆ ವರದಿ ಸಲ್ಲಿಸುವುದು, ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿ ರಚಿಸುವುದು, ಸರ್ಕಾರಿ ಮತ್ತು ಖಾಸಗಿ ಬೋರ್ವೆಲ್ಗಳ ವೆಲ್ ಇನ್ವೆಂಟರಿ ಮಾಡುವುದು, ನೀರು ಸಂಗ್ರಹಣಾ ವಿನ್ಯಾಸಗಳ ಜಿಯೋಟ್ಯಾಗ್ ಮಾಡುವುದು, ಜಲಭದ್ರತೆ ಕ್ರಿಯಾ ಯೋಜನೆ ತಯಾರಿಸುವ ಪೂರ್ವದಲ್ಲಿ ಅಧೀನ ಇಲಾಖೆಗಳಿಂದ ಮಾಹಿತಿ ಸಂಗ್ರಹಿಸಿ ಸಭೆಯಲ್ಲಿ ಚರ್ಚಿಸುವುದು, ಅಂತರ್ಜಲ ನಿರ್ವಹಣೆಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವುದು, ಅಂತರ್ಜಲೆಯ ಬಳಕೆಯ ವಿಧಾನದಲ್ಲಿ ಸಮುದಾಯದ ವರ್ತನೆಯನ್ನು ಬದಲಿಸುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಮೂಲಗಳನ್ನು ಸುಸ್ಥಿರಗೊಳಿಸುವುದು, ಆಧುನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಅಂತರ್ಜಲ ಅತಿ ಬಳಕೆಯನ್ನು ಕಡಿಮೆ ಮಾಡುವುದು, ಅಂತರ್ಜಲ ಮರುಪೂರೈಕೆಗಾಗಿ ಸೂಕ್ತವಾದ ಕೃತಕ ಅಂತರ್ಜಲ ಮರುಪೂರೈಕೆಯ ರಚನೆಗಳನ್ನು ನಿರ್ವಹಿಸುವುದು. ಈ ಎಲ್ಲ ಗುರಿಗಳನ್ನು ಸಾಧಿಸಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಚುನಾಯಿತ ಸದಸ್ಯರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಮಹಿಳೆಯರು, ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗುತ್ತದೆ.
1: ಅಟಲ್ ಭೋಜನ ಯೋಜನೆ ಕುರಿತು ಮಾತನಾಡಿದವರು ಪತ್ರಕರ್ತ ವಿನೋದ್ ಎಂ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
3: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪರೀಕ್ಷಾ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಗದ್ದಲ, ಸತತ ಐದನೇ ದಿನವೂ ಸಂಸತ್ತಿನ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿ. ಭಾರತ ರೊಮೇನಿಯಾ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ರಾಷ್ಟಪತಿ ದ್ರೌಪದಿ ಮುರ್ಮು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ವಿಶ್ವಸಂಸ್ಥೆಯ ನಿರ್ಲಕ್ಷ್ಯ ಧೋರಣೆಗೆ ಭಾರತ ಅಸಮಾಧಾನ. ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್, ಸತತ 5ನೇ ಬಾರಿ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ: ಪ್ರಶ್ನೆಪತ್ರಿಕೆ ಸೋರಿಕೆ ಘಟನೆ ನಡೆದ ಬಳಿಕ ಕಳೆದ 2.5 ತಿಂಗಳಲ್ಲಿ ಸರ್ಕಾರ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಳೆದ ರಾತ್ರಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಪ್ರಧಾನಿ, ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವರ್ಷ ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಪರೀಕ್ಷೆಗಳಲ್ಲಿ ತ್ವರಿತವಾಗಿ ನಡೆಸುತ್ತಿರುವುದು ಅಗತ್ಯವಾಗಿತ್ತು ಎಂದು ಹೇಳಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಸಣ್ಣ ವಿಷಯವಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಇದು ಅತ್ಯಂತ ನೋವುಂಟು ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ. ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಒಳಗೊಂಡಿರುವ ಕರಡು ಪ್ರಸ್ತಾವನೆ ಕುರಿತು ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಲಹೆಗಳನ್ನು ಪಡೆದ ಬಳಿಕ ಇದಕ್ಕೆ ಅಂತಿಮ ರೂಪ ನೀಡಲಾಗುವುದು ಎಂದರು. ಸೋಮವಾರದಿಂದ ಸಂಸತ್ತಿನ 2ನೇ ವಾರದ ಕಲಾಪ ಆರಂಭವಾಗಲಿದ್ದು, ಈ ಮಸೂದೆಯನ್ನು ಆದಷ್ಟು ಬೇಗ ಸಂಸತ್ತಿನಲ್ಲಿ ಅಂಗೀಕರಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ.

0: ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿರುವುದು ವಿದ್ಯಾರ್ಥಿಗಳ ಹಿತಾಸಕ್ತಿ ರಕ್ಷಿಸುವಲ್ಲಿ ಸರ್ಕಾರದ ದೃಢ ಬದ್ಧತೆಯ ಮೇಲಿನ ಅವರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಸಿಂಧಿಯಾ ಅವರು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ನಿರ್ಣಾಯಕ ಕ್ರಮ ಕೈಗೊಳ್ಳುವ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ಬಲಪಡಿಸುವ ಸಂಕಲ್ಪವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಿಂದಾಗಿ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಘೋಷಣೆಯು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿನ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪುರಿ ಅವರು ಈ ಕ್ರಮವು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಖಚಿತಪಡಿಸುವುದಲ್ಲದೆ ಇಂತಹ ಅಪರಾಧಗಳಿಗೆ ಬಲವಾದ ತಡೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಈ ತ್ವರಿತ ನ್ಯಾಯಾಲಯಗಳು ಇಂತಹ ಸಮಸ್ಯೆಯಿಂದ ಬಾಧಿತರಾದ ಯುವ ವಿದ್ಯಾರ್ಥಿಗಳಿಗೆ ಶೀಘ್ರ ನ್ಯಾಯ ದೊರಕಿಸಿಕೊಡಲಿವೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಚರ್ಚೆ ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಂಸತ್ತಿನ ಉಭಯ ಸದನಗಳಲ್ಲಿ ವಿವಿಧ ವಿರೋಧ ಪಕ್ಷಗಳು ಗದ್ದಲ ಮುಂದುವರೆಸಿದ ಹಿನ್ನೆಲೆ ಸತತ 5ನೇ ದಿನವು ಕಲಾಪಗಳಿಗೆ ಅಡ್ಡಿಯಾಗಿದೆ. ಲೋಕಸಭೆ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಗಿದ್ದು ರಾಜ್ಯಸಭೆಯ ಕಲಾಪ ಸದ್ಯಕ್ಕೆ ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಿಗ್ಗೆ ಸಭೆ ಸಮಾವೇಶಗೊಂಡಾಗ ಕಾರ್ಗಿಲ್ ಯುದ್ದದ ವೇಳೆ ಹುತಾತ್ಮರಾದ ಭಾರತೀಯ ಸೇನೆಯ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಬಳಿಕ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆ ಕೂಗಲಾರಂಭಿಸಿದರು. ಸಭಾಧ್ಯಕ್ಷರ ಮನವಿಯ ನಂತರವೂ ಗದ್ದಲ ನಿಲ್ಲದ ಕಾರಣ ಕಲಾಪವನ್ನು ಮೊದಲಿಗೆ 12 ಗಂಟೆಯವರೆಗೆ ಮುಂದೂಡಲಾಯಿತು. 12 ಗಂಟೆಗೆ ಕಲಾಪ ಪುನರಾರಂಭಗೊಂಡಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಚರ್ಚೆ ನಡೆಸಲು ಸಿದ್ದವಿದ್ದು ಅವಕಾಶ ಕಲ್ಪಿಸಿಕೊಡಲು ವಿನಂತಿಸಿದರು. ಆದರೆ ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಪೀಠಾಸೀನಾಧಿಕಾರಿಯಾದ ಜಗದಾಂಬಿಕಾ ಪಾಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ರಾಜ್ಯಸಭೆಯಲ್ಲೂ ಇದೇ ರೀತಿ ವಾತಾವರಣ ಕಂಡುಬಂದಿತು. ಮೊದಲಿಗೆ 12 ಗಂಟೆಯವರೆಗೆ ಮುಂದೂಡಿಕೆಯಾಗಿ ಕಲಾಪ ಪುನರಾರಂಭಗೊಂಡಾಗ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದರು. ಇದರಿಂದಾಗಿ ಸದನದಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಗಿ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲು ರಾಜ್ಯಸಭೆ ಸಭಾಧಿಪತಿ ಸಿಪಿ ರಾಧಾಕೃಷ್ಣನ್ ನಿರ್ಧರಿಸಿದರು. ಸಂಘಟಿತ ತಪ್ಪು ಮಾಹಿತಿ ಅಭಿಯಾನಗಳಲ್ಲಿ ತೊಡಗಿದ್ದ 480 ಪಾಕಿಸ್ತಾನ ಮೂಲದ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ಗುರುತಿಸಿ ನಿರ್ಬಂಧಿಸಲಾಗಿದೆ ಎಂದು ದೆಹಲಿ ಪೊಲೀಸರು ತಿಳಿಸಿದ್ದಾರೆ. ದೆಹಲಿ ಪೊಲೀಸ್ ಉಪ ಆಯುಕ್ತ ಸುಮಿತ್ ಝಾ ಅವರು ಈ ಸಾಮಾಜಿಕ ಜಾಲತಾಣ ಖಾತೆಗಳು ವಿದ್ಯಾರ್ಥಿಗಳು ಮತ್ತು ಯುವಜನರನ್ನು ದಾರಿ ತಪ್ಪಿಸುವ ಉದ್ದೇಶದಿಂದ ವದಂತಿಗಳು ಹಾಗೂ ಸುಳ್ಳು ಮಾಹಿತಿಗಳನ್ನು ಹರಿದಾಡುತ್ತಿವೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ರೊಮಾನಿಯಾ ನಡುವೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಶಿಕ್ಷಣ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ಸಹಕಾರಕ್ಕಾಗಿ 3 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ರೊಮಾನಿಯಾ ರಾಜಧಾನಿ ಬುಖಾರೆಸ್ಟ್ನಲ್ಲಿ ನಿನ್ನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ರೊಮಾನಿಯಾ ಅಧ್ಯಕ್ಷ ನಿಕುಶೋ ಡಾನ್ ಅವರ ನೇತೃತ್ವದಲ್ಲಿ ನಡೆದ ನಿಯೋಗ ಮಟ್ಟದ ಮಾತುಕತೆ ಬಳಿಕ ಈ ಒಪ್ಪಂದಗಳಿಗೆ ಸಹಿ ಮಾಡಲಾಯಿತು. ರಾಷ್ಟಪತಿಯವರು ಭಾರತ ಮತ್ತು ರೊಮಾನಿಯಾ ಕಳೆದ 7 ದಶಕಗಳಿಂದ ಪರಸ್ಪರ ನಂಬಿಕೆ, ಗೌರವ ಹಾಗೂ ಜನರ ನಡುವೆ ಬಲವಾದ ಬಾಂಧವ್ಯದ ಆಧಾರದ ಮೇಲೆ ನಿಕಟ ಮತ್ತು ದೀರ್ಘಕಾಲೀನ ಸ್ನೇಹ ಸಂಬಂಧವನ್ನು ಹೊಂದಿವೆ ಎಂದು ಹೇಳಿದ್ದಾರೆ. ಒಪ್ಪಂದಗಳಿಗೆ ಸಹಿ ಹಾಕಿದ ಬಳಿಕ ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ಹೆಚ್ಚಿನ ಮಹತ್ವಾಕಾಂಕ್ಷೆಯ ಗುರಿಗಳು, ಬಲವಾದ ಸಹಕಾರ ಮತ್ತು ಭವಿಷ್ಯದ ಹಂಚಿಕೆಯ ದೃಷ್ಟಿಕೋನದೊಂದಿಗೆ

0: ಈ ಪಾಲುದಾರಿಕೆ ಹೊಸ ಹಂತವನ್ನು ಪ್ರವೇಶಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ರೊಮಾನಿಯಾ ಅಧ್ಯಕ್ಷರೊಂದಿಗೆ ನಡೆದ ಮಾತುಕತೆ ಅರ್ಥಪೂರ್ಣ ಮತ್ತು ಫಲಪ್ರದವಾಗಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಸಾಧಿಸಿರುವ ಪ್ರಗತಿಯ ಕುರಿತು ಪರಾಮರ್ಶೆ ನಡೆಸಲಾಗಿದೆ ಎಂದು ರಾಷ್ಟಪತಿ ಹೇಳಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯವಹಾರಗಳನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಭಾರತ ಮತ್ತು ರೊಮಾನಿಯಾ ಹೊಂದಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಯುರೋಪಿಯನ್ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದವು ಕೈಗಾರಿಕೆಗಳು ಮತ್ತು ನುರಿತ ವೃತ್ತಿಪರರಿಗೆ ಅಭೂತಪೂರ್ವ ಅವಕಾಶಗಳನ್ನು ಕಲ್ಪಿಸಲಿದೆ ಎಂದು ರಾಷ್ಟಪತಿ ಹೇಳಿದ್ದಾರೆ. ಉತ್ಪಾದನೆ, ಔಷಧ, ಆರೋಗ್ಯ ಸೇವೆ, ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್, ಕೃಷಿ ಉತ್ಪಾದನೆ, ರಸಗೊಬ್ಬರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಡಿಜಿಟಲ್, ಸಾರ್ವಜನಿಕ ಮೂಲಸೌಕರ್ಯ ಹಾಗೂ ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ವಿಸ್ತರಿಸಲು ಭಾರತ ಮತ್ತು ರೊಮಾನಿಯಾ ಒಪ್ಪಿಕೊಂಡಿವೆ ಎಂದು ಅವರು ತಿಳಿಸಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಹಾಗೂ ಸ್ವತಃ ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಮಾನವ ಹಕ್ಕುಗಳ ಉಲ್ಲಂಘನೆ ಹಾಗೂ ದಮನಕಾರಿ ನೀತಿಯನ್ನು ವಿಶ್ವಸಂಸ್ಥೆ ನಿರ್ಲಕ್ಷಿಸುತ್ತಿರುವುದಕ್ಕೆ ಭಾರತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಚರ್ಚೆಯ ವೇಳೆ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಎತ್ತಿದಾಗ ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್ ಪ್ರತ್ಯುತ್ತರ ನೀಡಿದರು. ವಿಶ್ವದ ಇತರೆಡೆಗಳಲ್ಲಿ ನಡೆಯುವ ಬೆಳವಣಿಗೆಗಳನ್ನು ಖಂಡಿಸುವ ವಿಶ್ವಸಂಸ್ಥೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕಳೆದ 8 ದಶಕಗಳಿಂದ ಮೂಲಭೂತ ಹಕ್ಕುಗಳು ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಸಂಘಟನಾ ಸ್ವಾತಂತ್ರ್ಯವನ್ನು ಹತೋಟಿಗೆ ತರುತ್ತಿರುವುದನ್ನು ಕಣ್ಣೆತ್ತಿಯೂ ನೋಡದಿರುವುದು ನಿರಾಶಾದಾಯಕವಾಗಿದೆ ಎಂದರು. ಕೆನಡಾದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ನ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಈಜಿಪ್ಟ್ನ ಹಬೀಬಾ ರಿಜ್ಕ್ ಅವರನ್ನು 11-7, 6-11, 11-9 ಮಣಿಸಿದ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಈ ಗೆಲುವಿನೊಂದಿಗೆ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಸತತ 2ನೇ ಬಾರಿಗೆ ಸೆಮಿಫೈನಲ್ಸ್ ತಲುಪಿದ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಐತಿಹಾಸಿಕ ಸಾಧನೆಗೆ ಅನಾಹತ್ ಭಾಜನರಾಗಿದ್ದಾರೆ. ಪ್ರಶಸ್ತಿ ಗೆಲ್ಲುವ ಹೆಚ್ಚಿನ ಆಟಗಾರ್ತಿಯಾಗಿ ಹೊರಹೊಮ್ಮಿರುವ ಅವರು ಭಾರತದ ಮೊದಲ ಜೂನಿಯರ್ ವಿಶ್ವ ಚಾಂಪಿಯನ್ ಆಗುವ ಗುರಿಯೊಂದಿಗೆ ಸೆಮಿಫೈನಲ್ಸ್ನಲ್ಲಿ ಈಜಿಪ್ಟ್ನ ಬಾಬ್ ಸಮೇಹ್ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರೀಕ್ಷಾ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಗದ್ದಲ, ಸತತ 5ನೇ ದಿನವೂ ಸಂಸತ್ತಿನ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿ. ಭಾರತ ರೊಮೇನಿಯಾ ದ್ವಿಪಕ್ಷೀಯ ವ್ಯವಹಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ರಾಷ್ಟಪತಿ ದ್ರೌಪದಿ ಮುರ್ಮು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ವಿಶ್ವಸಂಸ್ಥೆಯ ನಿರ್ಲಕ್ಷ್ಯ ಧೋರಣೆಗೆ ಭಾರತ ಅಸಮಾಧಾನ. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಸತತ 2ನೇ ಬಾರಿ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ಸ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಂಗಳೂರು, ಸಮಯ 1:20:40. ಸ್ವಲ್ಪ ಹೊತ್ತಿನಲ್ಲಿ ಸ್ವರಮಾಧುರಿಯ ಕೇಳುವಿರಿ.

ಸ್ವರಮಾಧುರ್ಯದಲ್ಲಿ ಈಗ ರೇಣುಕಾ ನಾಕೋಡ್ ಅವರು ಹಾಡಿರುವ ವಚನಗಳು. ಮೊದಲಿಗೆ ಸಿದ್ಧರಾಮ ಅವರ ವಚನ, ಗುರು ಪಾದೋದಕದಿಂದ ಸ್ಥೂಲ ದೇಹ ಶುದ್ಧಿ.

0: ಇದುವರೆಗೆ ರೇಣುಕಾ ನಾಕೋಡ್ ಅವರ ಧ್ವನಿಯಲ್ಲಿ ಮೂಡಿಬಂದ ವಚನಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ. ಆಕಾಶವಾಣಿ ಮಂಗಳೂರು. ಸಮಯ 1:31. ಸ್ವಲ್ಪ ಹೊತ್ತಿನಲ್ಲಿ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳುವಿರಿ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
0: ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಈಗ ಕೆಲವು ಕನ್ನಡ ಚಿತ್ರಗೀತೆಗಳು ಜೊತೆಗೆ ಒಂದಷ್ಟು ಮಾತುಗಳು. ಪ್ರಿಯ ಕೇಳುಗರೆ, ಏನೇ ವೈಭವವಿರಲಿ, ಸಂಭ್ರಮವಿರಲಿ, ಅಂತಿಮವಾಗಿ ಮಾನವ ಬಯಸುವುದು ಶಾಂತಿ, ನೆಮ್ಮದಿಯನ್ನು. ಧನಕನಕಗಳ ಸಂಪತ್ತು ಎಷ್ಟೇ ಇದ್ದರೂ ಶಾಂತಿ ನೆಮ್ಮದಿ ಇಲ್ಲದಿದ್ದರೆ ಅದು ಅಸಹನೀಯ ಎನಿಸುತ್ತದೆ. ಶಾಂತಿ ನೆಮ್ಮದಿ ಎಂದರೆ ಅದು

ಸ್ವಸ್ಥ ಮನಸ್ಸಿನ ಆರೋಗ್ಯದ ಪ್ರತೀಕ ಅಲ್ಲವೇ? ಈಗ ಕೇಳೋಣ ಮಾನಸ ಸರೋವರ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಹಾಡಿರುವ ವಿಜಯ ನಾರಸಿಂಹ ಅವರ ರಚನೆ, ಸಂಗೀತ ವಿಜಯ ಭಾಸ್ಕರ್ ಅವರದು.

ತಾಳ್ಮೆಯ ಮಟ್ಟ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಅಥವಾ ಗ್ರಹಿಸುವಿಕೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಪ್ರಶಾಂತವಾಗಿ ನಿರ್ವಹಿಸುತ್ತದೆ. ಮನಸ್ಸಿನಿಂದ ಕ್ರೌರ್ಯದ ಸಿಟ್ಟು ಸಿಡುಕಿನ ಭಾವನೆಗಳನ್ನು ನಿವಾರಿಸಿದಾಗ ಮಾನಸಿಕ ಶಾಂತಿ, ಬದುಕಿನಲ್ಲಿ ನೆಮ್ಮದಿ ಭದ್ರವಾಗುತ್ತದೆ. ಈಗ ಕೇಳೋಣ ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ಇಂದಿನ ಭಾರತ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ಚಕ್ರವರ್ತಿಯವರದು.

ಮನಸ್ಸು ಕ್ಷೋಭೆಗೆ ಒಳಗಾದಾಗ ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಎಡವಟ್ಟಾಗುವ ಸಾಧ್ಯತೆಯೂ ಹೆಚ್ಚುತ್ತದೆ. ಶಾಂತ ಮನಸ್ಸಿನಿಂದ ಮಾಡುವ ಎಲ್ಲ ಕಾರ್ಯಗಳು ನಮ್ಮನ್ನು ಮಾತ್ರವಲ್ಲದೆ ಎಲ್ಲರನ್ನೂ ಪ್ರಸನ್ನಗೊಳಿಸುತ್ತವೆ, ಪ್ರಫುಲ್ಲಗೊಳಿಸುತ್ತವೆ. ಶಾಂತಿಗಾಗಿ ಹುಡುಕಾಡುವ ಅಗತ್ಯವಿಲ್ಲ, ಅದನ್ನು ನಮ್ಮ ಮನದಲ್ಲೇ ಸ್ಥಾಪಿಸಿಕೊಳ್ಳಬೇಕಾಗುತ್ತದೆ. ಈಗ ಕೇಳೋಣ ಅಲೆ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಹಾಡಿರುವ ಜಯಂತ ಕಾಯ್ಕಿಣಿಯವರ ರಚನೆ, ಸಂಗೀತ ಮನೋಮೂರ್ತಿಯವರದು.

ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಎಂಬ ಶಾಂತಿ ಮಂತ್ರದಲ್ಲೇ ಒಂದು ಪ್ರಮುಖ ತತ್ವ ಅಡಗಿದೆ. ಎಲ್ಲರ ಸುಖವನ್ನು ಬಯಸುವುದು ನಮ್ಮನ್ನು ಸುಖ ಶಾಂತಿಯಿಂದ ಇರುವಂತೆ ಮಾಡುತ್ತದೆ. ಆಗಲೇ ಮಾನವ ಮಾಧವನಾಗುತ್ತಾನೆ, ಮಹಾತ್ಮನಾಗುತ್ತಾನೆ. ಈಗ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಬಹದ್ದೂರ್ ಗಂಡು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಮನಸ್ಸು ಸುಂದರವಾಗಿದ್ದರೆ, ಶುಭ್ರವಾಗಿದ್ದರೆ ಮನಸ್ಸೇ ಮಂದಿರವಾಗುತ್ತದೆ, ಅದುವೇ ಶಾಂತಿಯ ಹಂದರವಾಗುತ್ತದೆ. ಅಂಥ ಮನಸ್ಸು ಎಲ್ಲರಿಗೂ ಬಂಧುರವೆನಿಸುತ್ತದೆ. ಈಗ ಕೇಳೋಣ ಆಕಾಶವಾಣಿ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ವಿಜಯ ನಾರಸಿಂಹ ಅವರ ರಚನೆ, ಸಂಗೀತ ಎಂ ರಂಗರಾವ್ ಅವರದು.

ನಮ್ಮ ಮನದ ನಮ್ಮ ಮನೆಯ ಶಾಂತಿ ವಿಶ್ವಶಾಂತಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣವಾಗಬಹುದು. ಗೊಂದಲ ಗೋಜಲುಗಳನ್ನು ನಿವಾರಿಸಿಕೊಂಡು ದ್ವೇಷ ಅಸೂಯೆಗಳಿಗೆ ಎಡೆಗೊಡದೆ ಬದುಕು ಸಾಗಿಸಿದಾಗ ಎಲ್ಲೆಡೆ ಎಲ್ಲರಿಗೂ ಶಾಂತಿ ನೆಮ್ಮದಿ ಲಭ್ಯವಾಗಬಹುದು. ಮನೆಯೇ ಮಂತ್ರಾಲಯ ಎನಿಸಬಹುದು, ಜಗವೇ ಸುಂದರ ಸುತಾಣ ಎನಿಸಬಹುದು. ಈಗ ಕೇಳೋಣ ಕೆಜೆ ಯೇಸುದಾಸ್, ಎಸ್ ಜಾನಕಿ, ರಮೇಶ್ ಮತ್ತು ಮಂಜುಳಾ ಹಾಡಿರುವ ಮನೆಯೇ ಮಂತ್ರಾಲಯ ಚಿತ್ರದ ಗೀತೆ. ಸಂಗೀತ ಎಂ ರಂಗರಾವ್ ಅವರದು.

ಖಿಲಾಡಿ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಆಶಾ ಭೋಂಸ್ಲೆ ಹಾಡಿರುವ ಮಹೇಂದ್ರ ದಹಲ್ವಿ ಅವರ ರಚನೆ, ಸಂಗೀತ ಜತಿನ್ ಲಲಿತ್ ಅವರದು.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. 6ನೇ ತರಗತಿಯಿಂದಲೇ ಕೃತಕ ಬುದ್ಧಿಮತ್ತೆ ಪಠ್ಯಕ್ರಮದಲ್ಲಿ ಅಳವಡಿಕೆಗೆ ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳಿಗೆ ತೆರಿಗೆ ವಿಧಿಸಲು ಸಮಿತಿ ರಚಿಸಿದ ಸರ್ಕಾರ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಸಂಸ್ಥೆ ಪರಿಶೀಲನೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಯತ್ನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ರಾಜ್ಯದ ಬೆಳವಣಿಗೆ ರೂಪಿಸುವಲ್ಲಿ ಸರ್ಕಾರದೊಂದಿಗೆ ಪಾಲುದಾರರಾಗುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಯಮಿಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ತಂತ್ರಜ್ಞಾನ ಶೃಂಗಸಭೆಯ 29ನೇ ಆವೃತ್ತಿಯ ಅಂಗವಾಗಿ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಂಜುದಾರ್ ಶಾ ಸೇರಿದಂತೆ ಹಲವು ಉದ್ಯಮಿಗಳೊಂದಿಗೆ ಇಂದು ಉಪಹಾರ ಸಭೆ ನಡೆಸಿದ ಅವರು, ಬೆಂಗಳೂರನ್ನು ಭಾರತದ ತಂತ್ರಜ್ಞಾನ ರಾಜಧಾನಿಯನ್ನಾಗಿ ಮಾಡಿದ ಹೆಗ್ಗಳಿಕೆಗೆ ಜನರು ಹಾಗೂ ಕಂಪನಿಗಳಿಗೆ ಸಲ್ಲುತ್ತದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕದ ಆರ್ಥಿಕ ಸಾಧನೆಯನ್ನು ಪ್ರಸ್ತಾಪಿಸಿದ ಅವರು, ಪ್ರಸ್ತುತ ಸಾಫ್ಟ್ವೇರ್ ರಫ್ತು 4.36 ಲಕ್ಷ ಕೋಟಿಯಷ್ಟಿದೆ. ಈ ವರ್ಷ ಅದು 5.5 ಲಕ್ಷ ಕೋಟಿ ಮುಟ್ಟುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಮುಂಬರುವ ದಿನಗಳಲ್ಲಿ ಬಿಯಾಂಡ್ ಬೆಂಗಳೂರು ಮೂಲಕ ರಾಜ್ಯದ ಇತರೆ ನಗರಗಳಿಗೆ ಉದ್ಯಮಗಳನ್ನು ವಿಸ್ತರಿಸಿ ಕೇವಲ $0.25 ವೆಚ್ಚ ಮಾಡುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಕ್ವಾಂಟಮ್ ನೀತಿ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಎಂದು, ಕೃತಕ ಬುದ್ದಿಮತ್ತೆ, ರೋಬೋಟಿಕ್ಸ್, ಸುಸ್ಥಿರ ಮೂಲಸೌಕರ್ಯ ಮುಂದಿನ ಗುರಿಯಾಗಿದ್ದು ಈ ಕ್ಷೇತ್ರಗಳು ಮುಂದಿನ ದಶಕಗಳ ಕಾಲ ಆಳಲಿವೆ ಎಂದು ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ 6ನೇ ತರಗತಿಯಿಂದಲೇ ಮಕ್ಕಳು ಕೃತಕ ಬುದ್ದಿಮತ್ತೆಯನ್ನು ಪಠ್ಯಕ್ರಮದ ಭಾಗವಾಗಿ ಕಲಿಯಲಿದ್ದಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಐಟಿಬಿಟಿ ಸಚಿವ ಪ್ರಿಯಾಂಕರ್ಗೆ ಉದ್ಯಮಿಗಳಾದ ಬಯೋಕಾನ್ ಸಂಸ್ಥಾಪಕಿ ಕಿರಣ್ ಮಂಜುದಾ ಶಾ, ಉದ್ಯಮಿ ಕ್ರಿಸ್ ಗೋಪಾಲನ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹೆದ್ದಾರಿ ರಾಜ್ಯ ಮುಖ್ಯ ರಸ್ತೆಯ ಪಕ್ಕದಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸುವ ಗ್ರಾನೈಟ್, ಮಾರ್ಬಲ್ ಮಾರಾಟ, ತಾತ್ಕಾಲಿಕ ಮಳಿಗೆಗಳು, ಡಾಬಾಗಳು, ಹೋಟೆಲ್ ಇತ್ಯಾದಿಗಳಿಗೆ ನಿಯಮಾನುಸಾರ ಶುಲ್ಕ ತೆರಿಗೆ ವಿಧಿಸಲು ಸಮಿತಿ ರಚಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಸಚಿವರು, ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಭೂಮಿಯ ಹೋಟೆಲ್, ಡಾಬಾ, ಅಂಗಡಿ ಮಳಿಗೆಗಳು ಕಾರ್ಯನಿರ್ವಹಿಸುತ್ತಿದ್ದರೂ ಪಂಚಾಯಿತಿಗಳಿಗೆ ಸೂಕ್ತ ಆದಾಯ ಬರುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಸಚಿವರು ಶುಲ್ಕ ವಿಧಿಸುವ ಬಗ್ಗೆ ನಿರ್ದೇಶನ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ

0: ವ್ಯಾಪ್ತಿಯ ಆಯಕಟ್ಟಿನ ಜಾಗಗಳಲ್ಲಿ ಬೃಹತ್ ಫಲಕಗಳನ್ನು ಹಾಕಿ ಜಾಹೀರಾತುಗಳನ್ನು ಪ್ರದರ್ಶಿಸಲಾಗುತ್ತಿದೆ. ಮನೆಗಳಿಗೂ ಬಣ್ಣ ಬಳಿದು ಜಾಹೀರಾತು ಪ್ರದರ್ಶಿಸಲಾಗುತ್ತಿದೆ. ಆದರೆ ವಾಣಿಜ್ಯ ವಹಿವಾಟು ನಡೆಯುವ ಈ ಎಲ್ಲಾ ಪ್ರದೇಶ ವಾಣಿಜ್ಯ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿರುವುದಿಲ್ಲ. ಈ ನಿಟ್ಟನಲ್ಲಿ ಸಮಿತಿ ರಚಿಸಿ ವರದಿ ಪಡೆದು ವಾಣಿಜ್ಯ ವಹಿವಾಟು ಮತ್ತು ಜಾಹೀರಾತು ಪ್ರದರ್ಶನದ ಭೂಮಿಗೆ ಶುಲ್ಕ ವಿಧಿಸಲು ನಿಯಮ ರೂಪಿಸುವಂತೆ ಸೂಚನೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬೆಂಗಳೂರಿನ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್, ವಾರ್ತಾ ಇಲಾಖೆ ಆಯುಕ್ತ ಎಂಎನ್ ಅನುಚೇತ್, ಸಂಸ್ಥೆಯ ನಿರ್ದೇಶಕ ಬಸವರಾಜ್ ಮೊದಲಾದವರು ಹಾಜರಿದ್ದರು. ಈ ತರಬೇತಿ ಶಾಲೆಯಲ್ಲಿ ಒಬ್ಬರು ಮುಖ್ಯ ವಿಮಾನ ಬೋಧಕರು, ಇಬ್ಬರು ವಿಮಾನ ಬೋಧಕರನ್ನು ನೇಮಿಸಲಾಗಿದೆ. ಒಟ್ಟು 5 ವಿಮಾನಗಳಿದ್ದು 3 ವಿಮಾನಗಳು ಹಾರಾಟ ಸ್ಥಿತಿಯಲ್ಲಿದೆ. ಈ ಹಿಂದೆ ನಡೆಯುತ್ತಿದ್ದ ಪಿಪಿಎಲ್ ಸಿಪಿಎಲ್ ಮಲ್ಟಿ ಎಂಜಿನ್ ಎಂಡೋಸ್ಮೆಂಟ್ ತರಬೇತಿಯನ್ನು ಮುಂದುವರಿಸಲಾಗುವುದು ಎಂದು ಬಳಿಕ ಪತ್ರಿಕಾ ಪ್ರಕಟಣೆ ಮೂಲಕ ಉಪಮುಖ್ಯಮಂತ್ರಿ ತಿಳಿಸಿದ್ದಾರೆ. ಈ ಸಂಸ್ಥೆ ಒಟ್ಟು 30 ವಿದ್ಯಾರ್ಥಿಗಳ ತರಬೇತಿ ಸಾಮರ್ಥ್ಯ ಹೊಂದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸುವ ವೇಳೆ ಹಲ್ಲೆಗೆ ಒಳಗಾದ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳನ್ನು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಭೈರೇಗೌಡ ವಿಕಾಸಸೌಧದಲ್ಲಿಂದು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಜಿಬಿಎ ಮುಖ್ಯ ಆಯುಕ್ತರಾದ ಮಹೇಶ್ವರ ರಾವ್, ಕೇಂದ್ರ ನಗರಪಾಲಿಕೆ ಆಯುಕ್ತ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಸಚಿವ ಕೃಷ್ಣ ಭೈರೇಗೌಡ, ಸರ್ಕಾರ ಎಷ್ಟೇ ಯೋಜನೆ ರೂಪಿಸಿದರೂ ಅದನ್ನು ಜನರಿಗೆ ತಲುಪಿಸಲು ನಿಷ್ಠಾವಂತ ಅಧಿಕಾರಿಗಳೇ ಅಡಿಪಾಯ ಎಂದು ತಿಳಿಸಿದ್ದಾರೆ. ಇಂತಹ ಅಧಿಕಾರಿಗಳೇ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ನಿಜವಾದ ಶಕ್ತಿ ಎಂದು ಹೇಳಿದ್ದಾರೆ. ನೀಟ್ ವಿವಾದದ ಕುರಿತು ನಡೆಯುತ್ತಿರುವ ಪ್ರತಿಭಟನೆಗಳು ಸಮಾಜ ವಿರೋಧಿ ಶಕ್ತಿಗಳು ಅಶಾಂತಿ ಸೃಷ್ಟಿಸಲು ಬಳಸಿಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳು, ಪೊಲೀಸ್ ಸಿಬ್ಬಂದಿ ಮತ್ತು ಮಾಧ್ಯಮ ಪ್ರತಿನಿಧಿಗಳ ಮೇಲೆ ದಾಳಿ ನಡೆಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆಳಕಿಗೆ ಬಂದ ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತನಿಖೆಗೆ ಆದೇಶಿಸಿದ್ದರು ಎಂದು ಸಮರ್ಥಿಸಿಕೊಂಡಿದ್ದಾರೆ. ವಿಷಯದ ಗಂಭೀರತೆಯನ್ನು ಅರಿತ ಪ್ರಧಾನಿ ಹಾಗೂ ಕೇಂದ್ರ ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೈಸೂರಿನ ಇತಿಹಾಸ ಪ್ರಸಿದ್ಧ ಚಾಮುಂಡಿ ಬೆಟ್ಟದಲ್ಲಿಂದು 2ನೇ ಆಷಾಢ ಶುಕ್ರವಾರವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಚಾಮುಂಡೇಶ್ವರಿ ದೇವಿಗೆ ಮುಂಜಾನೆಯಿಂದಲೇ ವಿವಿಧ ದ್ರವ್ಯಗಳಿಂದ ವಿಶೇಷ ಅಭಿಷೇಕ, ಮಹಾಮಂಗಳಾರತಿ ಹಾಗೂ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ದೇವಾಲಯದ ಒಳಾಂಗಣ ಮತ್ತು ಹೊರಾಂಗಣವನ್ನು ವರ್ಣರಂಜಿತ ಹೂಗಳಿಂದ ಶೃಂಗರಿಸಲಾಗಿತ್ತು. ಮೊದಲ ಆಷಾಢ ಶುಕ್ರವಾರಕ್ಕೆ ಹೋಲಿಸಿದರೆ ಇಂದು ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದು ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಮಣ್ಣಿನ ಫಲವತ್ತತೆ ರಕ್ಷಣೆ ಹಾಗೂ ರೈತರ ಆದಾಯ ಹೆಚ್ಚಿಸುವ ನಿಟ್ಟನಲ್ಲಿ ರಾಷ್ಟೀಯ ನೈಸರ್ಗಿಕ ಕೃಷಿ ಮೆಷಿನ್ ಯೋಜನೆಗಳನ್ನು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕೆಂದು ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗಿತ್ತೆ ಮಾಧವ ವಿಠಲರಾವ್ ನಿರ್ದೇಶನ ನೀಡಿದ್ದಾರೆ. ಕೃಷಿ ಇಲಾಖೆಯ ಯೋಜನೆಗಳ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರಂತರವಾಗಿ ಮೆಕ್ಕೆಜೋಳದಂತಹ ಏಕದಳ ಧಾನ್ಯಗಳನ್ನು ಬೆಳೆಯುವುದರಿಂದ ಭೂಮಿಯ ಸಾರ ಕಡಿಮೆಯಾಗುತ್ತದೆ. ಇದರ ಬದಲು ದ್ವಿದಳ ಧಾನ್ಯಗಳನ್ನು ಸರತಿಯಂತೆ ಬೆಳೆಯುವುದರಿಂದ ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಸಾರಜನಕ ಸ್ಥಿರೀಕರಣಗೊಂಡು ಫಲವತ್ತತೆ ಹೆಚ್ಚಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೋಳ ಹಾಗೂ ಹೆಸರು ಕಾಳಿನಂತಹ ಮಿಶ್ರ ಬೆಳೆ ಪದ್ಧತಿ ಅಳವಡಿಸಿಕೊಂಡರೆ ಹವಾಮಾನ ವೈಪರೀತ್ಯದ ಸಮಯದಲ್ಲಿ ಬೆಳೆ ನಷ್ಟದ ಭೀತಿಯನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಹಾಗೂ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯಡಿ

0: ರೈತರು ಕೇವಲ ರಾಸಾಯನಿಕ ಗೊಬ್ಬರಗಳನ್ನೇ ನೆಚ್ಚಿಕೊಳ್ಳದೆ ಕೊಟ್ಟಿಗೆ ಗೊಬ್ಬರ, ಜೀವಾಮೃತ ಹಾಗೂ ಜಾನುವಾರು ಆಧಾರಿತ ಕೃಷಿ ಪದ್ದತಿಗೆ ಮರಳುವಂತೆ ಜಾಗೃತಿ ಮೂಡಿಸಬೇಕೆಂದು ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ವಿಜಯನಗರ ಜಿಲ್ಲೆಯ 5 ತಾಲೂಕಿನಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಚುರುಕಿನಿಂದ ಸಾಗಿದೆ. ಈವರೆಗೆ ಶೇಕಡ 76.01 ನಮೂನೆಗಳನ್ನು ಈಗಾಗಲೇ ಡಿಜಿಟಲೀಕರಣಗೊಳಿಸಲಾಗಿದೆ. ಇದಲ್ಲದೆ 2822 ಶೇಕಡ 0.25 ಮತದಾರರು ಸ್ವತಃ ಆನ್ಲೈನ್ ಮೂಲಕವೇ ನಮೂನೆಗಳನ್ನು ಸಲ್ಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯ ತೀವ್ರಗತಿಯಲ್ಲಿ ಸಾಗುತ್ತಿದ್ದು 10,08,224 ಗಣತಿ ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಮಾಹಿತಿ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಜಿಲ್ಲಾ ಪಂಚಾಯಿತಿ ವತಿಯಿಂದ ಭದ್ರ ಆರೋಗ್ಯ ಭದ್ರ ಭವಿಷ್ಯ ಎಂಬ ಕಾರ್ಯಕ್ರಮ ಜಾರಿ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೀರ್ತನಾ ಎಚ್ಎಸ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭದ್ರ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ತಿಂಗಳು ವೈದ್ಯರುಗಳು ವಿದ್ಯಾರ್ಥಿ ನಿಲಯಗಳಿಗೆ ತೆರಳಿ ಅಲ್ಲಿರುವ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಲಿದ್ದಾರೆ. ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗಳ 103 ವಸತಿ ವಿದ್ಯಾರ್ಥಿ ನಿಲಯಗಳಿದ್ದು ಪ್ರತಿ ವಿದ್ಯಾರ್ಥಿ ನಿಲಯಕ್ಕೂ ವೈದ್ಯರನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 6ನೇ ತರಗತಿಯಿಂದಲೇ ಕೃತಕ ಬುದ್ದಿಮತ್ತೆ ಪಠ್ಯಕ್ರಮದ ಅಳವಡಿಕೆಗೆ ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳಿಗೆ ತೆರಿಗೆ ವಿಧಿಸಲು ಸಮಿತಿ ರಚಿಸಿದ ಸರ್ಕಾರ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಸಂಸ್ಥೆ ಪರಿಶೀಲನೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಯತ್ನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು, ಸಮಯ 2:45. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಕೇಳೋಣ ಕಾಡಿನ ಬೆಂಕಿ ಚಿತ್ರಕ್ಕಾಗಿ ಬಿಆರ್ ಛಾಯಾ ಹಾಡಿರುವ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆ. ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಅರ್ಚನಾ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಸಂಗೀತ ನೀಡಿರುವ ಜೋಡಿ ರಾಜನ್ ನಾಗೇಂದ್ರ.

ಮಾಧುರಿ ಚಿತ್ರಕ್ಕಾಗಿ ಸುಜಾತಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ದೊಡ್ಡರಂಗೇಗೌಡ ಅವರ ರಚನೆ, ಸಂಗೀತ ರಾಜ ಅವರ ಸಂಗೀತವಿದೆ.

ಹಳ್ಳಿ ರಂಭೆ ಬೆಳ್ಳಿ ಬೊಂಬೆ ಚಿತ್ರಕ್ಕಾಗಿ ಹಾಡಿರುವ ಜಿ ಉದಯಶಂಕರ್ ಅವರ ರಚನೆ, ಸಂಗೀತ ಉಪೇಂದ್ರ ಕುಮಾರ್ ಅವರದು, ಗಾಯಕಿ ಎಸ್ ಜಾನಕಿ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
1: ಈ ಗೀತೆ ಕೇಳುತ್ತಿದ್ದರೆ ನಮ್ಮ ಗರಿವಿಲ್ಲದೆ ನಮ್ಮ ಕಂಠದಿಂದಲೂ ಈ ಗೀತೆ ಹೊಮ್ಮುತ್ತದೆ. ಆದರೆ ಜನಪ್ರಿಯ ಗಾಯಕ ಜೋಡಿ ಎಸ್ ಪಿ ಬಿ ಸರ್ ಹಾಗೂ ಎಸ್ ಜಾನಕಿಯವರ ಗಾಯನದ ಮುಂದೆ ನಾವು ಸೋಲೊಪ್ಪಲೇಬೇಕು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗತಾನ ಪಲ್ಲವಿ
0: ಕೇಳಿ, ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
3: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
2: ಜಾಹೀರಾತು ಮುಖಾಂತರ
3: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
2: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
3: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
2: ಡಯಲ್ ಮಾಡಿ 8700014242 8700014242.
4: ಏನು ರಂಗ ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಆಕಾಶವಾಣಿ ಮಂಗಳೂರು ನಿಲಯದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಈಗ ಸಮಯ 3:05:45. ನಮ್ಮ ಮುಂದಿನ ಪ್ರಸಾರ 5:00 ಪ್ರಾರಂಭ. ಎಲ್ಲರಿಗೂ ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಸಂಜೆಯ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಜೊತೆ ನಾನು ಕಾವ್ಯ ಜಿ ಕೆ ಪೆರ್ಲ. ಈಗ ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಉನ್ನಿಕೃಷ್ಣನ್ ಮತ್ತು ಚಿತ್ರ ಹಾಡಿರುವ ಧ್ರುವ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

ಮುಂದೆ ಜಯಂತ್ ಕಾಗಿಣಿ ಸಾಹಿತ್ಯ ನೀಡಿರುವ ಒಗ್ಗರಣೆ ಚಿತ್ರದ ಗೀತೆ ಹಾಡಿದ್ದಾರೆ ರಂಜಿತ್ ಹಾಗೂ ವಿಭಾವರಿ. ಈ ಗೀತೆಗೆ ಸಂಗೀತ ಇಳಯರಾಜ ಅವರದ್ದು.

ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಚಿತ್ರದಿಂದ ಯಶ್ ಹಾಡಿರುವ ಗೀತೆ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಮುಂದೆ ಕೇಳಿ ವಿಜಯಪ್ರಕಾಶ್ ದನಿಯಾಗಿರುವ ಅಧ್ಯಕ್ಷ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

0: ಸೋನು ನಿಗಮ್ ಮತ್ತು ವಾಣಿ ಹರಿಕೃಷ್ಣ ಹಾಡಿರುವ ಬಹದ್ದೂರ್ ಚಿತ್ರದ ಗೀತೆ. ಕವಿರಾಜ್ ಅವರ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.
1: ನಮ್ದೊಂಥರ ಟಿಪಿಕಲ್ ಲವ್ ಸ್ಟೋರಿ. ಲವ್ ಅಲ್ಲಿ ಬಿದ್ದಾಗಿಂದ ದಿನ ದೀಪಾವಳಿ ಬಾಸ್, ಪಟಾಕಿ ಅವಳು ಹೊಡಿತಾಳೋ ನಾನು ಹೊಡಿತೀನೋ ಗೊತ್ತಿಲ್ಲ,

ಮುಂದೆ ಕೇಳಿ ಟಿಪ್ಪು ಹಾಡಿರುವ ಗಜಕೇಸರಿ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿ ವಿಜಯಪ್ರಕಾಶ್ ಹಾಡಿರುವ ಸಿಂಗಾ ಚಿತ್ರದ ಗೀತೆ. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಧರ್ಮಾವೇಶ್.

ಚಿತ್ರಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ಮಂಗಳೂರು. ಈಗ ಭಾವಗೀತೆಗಳು. ಮೊದಲಿಗೆ ಕೇಳಿ, ಎಚ್ ಎಸ್ ವೆಂಕಟೇಶ ಮೂರ್ತಿ ಸಾಹಿತ್ಯ ನೀಡಿ ಸಿ ಅಶ್ವಥ್ ಹಾಡಿರುವ ಗೀತೆ ಅರಳಿ ನಿಂತೆ ನಗುವಿನಂತೆ.

ಆಕಾಶವಾಣಿ ಮಂಗಳೂರು, ಸಮಯ 5:45 ಆಗಲಿದೆ. ಇನ್ನು ಮುಂದೆ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ. ವಿಷಯ ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನ, ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ.
1: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ನಮಸ್ಕಾರ ಶ್ರೋತೃಗಳೇ, ಜೂನ್ 26ರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಯಿತು. ಇದೇ ದಿನ ರಾಜ್ಯದ ಮುಖ್ಯಮಂತ್ರಿಗಳು ಆಪರೇಷನ್ ರೈಸ್ ಹಾಗೂ ಬೇಡಾ

0: ಇಡೋದು ಇ ಅಂದ್ರೆ ಎಂಪವರ್ ಸಬಲೀಕರಣ ಈ ವಿಷಯದ ಮೇಲೆ ಈ ಕಾರ್ಯಕ್ರಮವನ್ನ ರೂಪಿಸಲಾಗಿದೆ. ಹಾಗೆ ಬೇಡ ಬ್ರೋ 2028 ವೇಳೆಗೆ ಮಾದಕ ವಸ್ತು ಮುಕ್ತ ಕರ್ನಾಟಕ ರೂಪಿಸೋದು ಇದರ ಉದ್ದೇಶ. ಅದಕ್ಕಾಗಿ ಯುವಜನತೆ, ಶಿಕ್ಷಣ ಮತ್ತು ಸಮುದಾಯದ ಒಂದು ಸಹಭಾಗಿತ್ವ ತುಂಬಾ ಮುಖ್ಯ ಅಂತ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು. ಇದೇ ವಿಷಯವಾಗಿ ಇನ್ನು ಹೆಚ್ಚಿನ ಮಾಹಿತಿ ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ಕಾರ.
0: ಎಷ್ಟೇ ಜಾಗೃತಿಯನ್ನ ನಾವು ಮೂಡಿಸ್ತಾ ಇದ್ರು, ಸಮಾಜಕ್ಕೆ ಏನೇ ವಿಷಯವನ್ನ ತಲುಪಿಸ್ತಾ ಇದ್ರು, ಇದರಿಂದ ಮುಕ್ತರಾಗೋಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ವ್ಯಸನಿಗಳು ಜಾಸ್ತಿ ಆಗ್ತಾನೇ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಮಾದಕ ವಸ್ತುಗಳ ದುರುಪಯೋಗ ನಮ್ಮ ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರ್ತಾ ಇದೆ ಅಂತ ನಿಮಗೆ ಅನ್ಸತ್ತೆ?
1: ಮದ್ಯ, ಮಾದಕ ವಸ್ತು ಸೇವನೆ ದುರುಪಯೋಗದಿಂದ ಉಂಟಾಗುವಂತದ್ದು ಒಂದು ಆರೋಗ್ಯ ಸಮಸ್ಯೆಗಳು, ಎಲ್ರಿಗೂ ಗೊತ್ತು. ದೈಹಿಕ ಆರೋಗ್ಯ ಹಾಳಾಗುತ್ತೆ, ಮಾನಸಿಕ ಆರೋಗ್ಯ ಹಾಳಾಗುತ್ತೆ, ಸಾಮಾಜಿಕ ಸ್ವಾಸ್ಥ್ಯನೂ ಹಾಳಾಗುತ್ತೆ, ಸ್ಪಿರಿಚುವಲ್ ಸ್ವಾಸ್ಥ್ಯನೂ ಹಾಳಾಗುತ್ತೆ. ಅದಲ್ದಿರ ಹಾರ್ಮ್ ಟು ಸೆಲ್ಫ್ ಅಂತ ಮೊದಲು ಜಾಸ್ತಿ ಅದರ ಬಗ್ಗೆನೇ ಹೇಳ್ತಾ ಇದ್ದೀವಿ, ನಿಮ್ಗೇನ್ ತೊಂದರೆ ಆಗುತ್ತೆ, ನಿಮ್ಗೇನ್ ತೊಂದರೆ ಆಗುತ್ತೆ. ಈಗ ಹಾರ್ಮ್ ಟು ಅದರ್ಸ್, ಮನೆಯಲ್ಲಿ ಒಂದು ಯಂಗ್ ಅಡಲ್ಟ್ ತಗೊಳ್ತಾ ಇದ್ರೆ ಈ ಮಾದಕ ವಸ್ತುವನ್ನ, ಸುತ್ತ ಇರೋರ್ಗೆ ಏನೇನ್ ತೊಂದರೆಗಳಾಗ್ತಾ ಇದೆ. ನಾವು ಸ್ಮೋಕಿಂಗ್ ಅಲ್ಲಿ ನೋಡ್ತಾನೆ ಇದೀವಿ, ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ಬಿಟ್ಟು. ನೀವು ಯಾವಾಗ ಹೊಗೆ ಸೇವನೆ ಮಾಡ್ತೀರಾ, ಒಂದ್ 20-30% ಅಷ್ಟೇ ಒಳಗಡೆ ಹೋಗುತ್ತೆ, ಇನ್ ಮಿಕ್ಕಿದ್ದೆಲ್ಲ ಆಚೆ ಬರುತ್ತೆ. ಸೊ ಹಾರ್ಮ್ ಟು ಅದರ್ಸ್ ಅಂತೂ ಹ್ಯೂಜ್ ತುಂಬಾ. ಈ ಸಾಮಾಜಿಕ ಸಮಸ್ಯೆಗಳ ಜೊತೆಗೆ ಬೇರೆ ರಸ್ತೆ ಅಪಘಾತಗಳು, ಕಾನೂನು
0: ಉಲ್ಲಂಘನೆಗಳು,
1: ಮತ್ತೆ ಈವನ್ ಜೈಲ್ ಸೇರುವಂತದ್ದು, ಈ ಲೆವೆಲ್ಗೆ ಅವ್ರಿಗೆ ತೊಂದರೆಗಳಾಗತ್ತೆ. ಸೊ ಕುಟುಂಬ ಕಲಹ ಅಂತೂ ಕೇಳೋ ಅಷ್ಟೇ ಇಲ್ಲ, ಅಂಡ್ ಮಾನಸಿಕ ತೊಂದರೆಗಳು, ಮತ್ತೆ ಪ್ರೊಡಕ್ಟಿವಿಟಿ ಕಡಿಮೆ ಆಗತ್ತೆ, ಉತ್ಪಾದನೆ ಅವ್ರು ಎಷ್ಟು ಮಾಡಕ್ಕಾಗತ್ತೆ, ಹಿಂಗೆ ಹಲವಾರು ಸಮಸ್ಯೆ ಇದ್ರಲ್ಲಿ.
0: ಈ ರೀತಿಯ ಯುವ ಜನರು ಈ ಮಾದಕ ವಸ್ತುಗಳ ಕಡೆಗೆ ಆಕರ್ಷಿತರಾಗೋದಿಕ್ಕೆ ಏನ್ ಕಾರಣ ಅಂತೀರಾ?
1: ಹಲವಾರು ಕಾರಣಗಳು. ಒಂದು ವಲ್ನರಬಿಲಿಟಿ ಅಂತ ಹೇಳ್ತೀವಿ, ಜೆನೆಟಿಕ್ ವಲ್ನರಬಿಲಿಟಿ. ಏನಂದ್ರೆ ತಂದೆ ತಾಯಿಗಳಲ್ಲಿ ಈ ಮದ್ಯ ಮಾದಕ ವಸ್ತು ಸೇವನೆಯ ಒಂದು ಚಟ ಇದ್ದಾಗ ಒಂದು ಮಟ್ಟದ ವಲ್ನರಬಿಲಿಟಿ ಇರುತ್ತೆ. ಅದಲ್ದಿರ ಕ್ಯೂರಿಯಾಸಿಟಿ, ಇದ್ ಹೇಗಿರುತ್ತೋ ಏನೋ ನೋಡ್ಬೇಕು ಅಂತ ಹೇಳ್ಬಿಟ್ಟು. ಪಿಯರ್ ಪ್ರೆಷರ್, ನಮ್ಮ ಸುತ್ತ ಇರೋ ಫ್ರೆಂಡ್ಸ್ ಇನ್ನೊಬ್ರು, ಹೇ ಏನಾಗಲ್ಲ ಒಂದ್ ತಗೋ, ಈ ಚೆನ್ನಾಗಿರುತ್ತೆ ನೋಡು, ಟ್ರೈ ಮಾಡಿ ನೋಡು, ಈ ತರ ಇದು. ಆಮೇಲೆ ನೋ ಅಂತ ಹೇಳಕ್ಕೆ ಕಲ್ತಿರಲ್ಲ, ಆ ಒಂದು ಜೀವನ ಕೌಶಲ್ಯ ಬಹಳಷ್ಟು ಮುಖ್ಯ. ಮತ್ತೆ ಸ್ಟ್ರೆಸ್, ಒತ್ತಡ, ಈ 15 ವಯಸ್ಸಲ್ಲಿ ಅದೊಂದು ವಸಂತ ಕಾಲ ಇದ್ದಂಗೆ ಎಲ್ಲಾ ತರ ಬದಲಾವಣೆಗಳಾಗ್ತಾ ಇರುತ್ತೆ. ಮತ್ತೆ ಎಕ್ಸಾಮ್ ಫಿಯರ್ ಇರ್ಬೋದು, ಎಕ್ಸಾಮ್ ಸ್ಟ್ರೆಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇರ್ಬಹುದು. ಸೊ ಆತಂಕ, ಬೇಜಾರು, ಖುಷಿ, ಅಂಡ್ ಮಾಡ್ಲಿಂಗ್ ಬಿಹೈಂಡ್ ವೇರಿಯಸ್ ಅದರ್ ಪೀಪಲ್, ಅನುಕರಣೆ ಮಾಡುವಂತದ್ದು, ಹಿಂಗೆ ಹಲವಾರು ಕಾರಣಗಳಲ್ಲಿ ಶುರುವಾಗತ್ತದು. ಯಾವುದೇ ಸಮಸ್ಯೆಗಳನ್ನ ನಿಭಾಯಿಸೋ ಒಂದು ಶಕ್ತಿಯನ್ನ, ಸರಿಯಾದ ರೂಟ್ ಅನ್ನ ಕಂಡಿಡ್ಕೋಬೇಕು.
0: ಇನ್ನು ಈ ಯಾರಾದ್ರೂ ಮಾದಕ ವ್ಯಸನಕ್ಕೆ ಒಳಗಾಗಿದ್ದಾರೆ ಅನ್ನೋದಾದ್ರೆ ನಾವು ಗುರುತಿಸೋದು ಹೇಗೆ? ಯಾಕೆಂತಂದ್ರೆ ಕುಟುಂಬದಲ್ಲಿ ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋದು ಗಮನಿಸ್ತಾ ಇದ್ರು ಅವ್ರ ಹಿಂದೆನೆ ಬಿದ್ದಿರೋದಕ್ಕಂತೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವ್ರನ್ನ ಗುರುತಿಸೋದು ಹೇಗೆ?
1: ನಂಬಿಕೆ, ತಂದೆ ತಾಯಿ ಪಾಪ ನಂಬಿಕೆ ಇಟ್ಟಿರ್ತಾರೆ ಮಕ್ಕಳ ಮೇಲೆ, ಏನು ಮಾಡಲ್ಲ, ನನ್ನ ಮಗ ಇರ್ಬೋದು, ನನ್ನ ಮಗಳಿರ್ಬೋದು, ಬಹಳಷ್ಟು ನಮ್ಗೆ ಒಬಿಡಿಯಂಟ್ ಆಗಿರ್ತಾರೆ ಮಕ್ಕಳು, ನಾವು ಹೇಳ್ದಂಗೆ ಕೇಳ್ತಾರೆ.
0: ಯಾಕಂದ್ರೆ ಮನೆಯಲ್ಲಿ ಅವ್ರ ವರ್ತನೆ ಹಾಗೆ ಇರುತ್ತೆ.
1: ಹೌದು ಹೌದು. ಸೊ ಏನೇನ್ ನೋಡ್ಬೇಕು ಅಂದ್ರೆ ಅವ್ರ ವರ್ತನೆಯಲ್ಲಿ ಸ್ವಲ್ಪ ಹಠಾತ್ ಬದಲಾವಣೆಗಳು, ಓದು ಅಥವಾ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುವಂತದ್ದು, ಕುಟುಂಬದವರಿಂದ ಸ್ವಲ್ಪ ದೂರ ದೂರ ಇರುವಂತದ್ದು, ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ, ಸಡನ್ ಆಗಿ ಲೇಟ್ ಆಗಿ ಬರೋದು, ಸಡನ್ ಆಗಿ 2 ದಿನ ಕಾಣಿಸೋದೇ ಇಲ್ಲ, ಹೆಚ್ಚು ಹಣದ ಅಗತ್ಯತೆ ಬರುವಂತದ್ದು, ನಿದ್ರೆ ಮತ್ತೆ ಆಹಾರದಲ್ಲಿ ಏರುಪೇರಾಗುವಂತದ್ದು, ಸಾಮಾನ್ಯ ಕಣ್ಣು ಕೆಂಪುಗಾಗಿರುವಂತದ್ದು, ದೈಹಿಕ ಸ್ವಚ್ಛತೆ ಕಡೆ ಅವರು ಜಾಸ್ತಿ
0: ಗಮನ
1: ಕೊಡೋದಿಲ್ಲ, ಇಂತ ಯಾವುದೇ ಲಕ್ಷಣಗಳು ಬಂದ್ರೆ, ಮತ್ತೆ ಅವ್ರ ಸ್ನೇಹಿತರು ಯಾರ್ಯಾರಿದ್ದಾರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಹಂಗಂತ ಇವತ್ತು ಇವ್ ಹೇಳ್ಬಿಟ್ಟಿದೀವಿ ಅಂತ ಪೂರ್ತಿ ಅವ್ರನ್ನ ಮೈಕ್ರೋ ಮ್ಯಾನೇಜ್ ಮಾಡಕ್ ಹೋದ್ರೆ ಅವ್ರಿಗೆ ಇರಿಟೇಷನ್ ಶುರುವಾಗತ್ತೆ, ಆತರ ತುಂಬಾ ಗಾಬರಿ ಮಾಡ್ಕೊಂಡ್ರೇನು ಸಮಸ್ಯೆ ಆಗುತ್ತೆ. ಇಟ್ ಶುಡ್ ಬಿ ಎ ಬ್ಯಾಲೆನ್ಸ್ಡ್ ಒನ್. ಅವರಲ್ಲಿ ಯಾವುದೇ ಒಂದು ಬದಲಾವಣೆಗಳಾದ್ರೂ ಏನಕ್ಕೂ ಇರಬಹುದದು, ಮಾನಸಿಕ ಒತ್ತಡಗಳು ಸಮಸ್ಯೆಗಳು ಇರುತ್ತೆ. ಈ ಯುವ ಜನರನ್ನ, ಚಿಕ್ಕ ಹುಡುಗರನ್ನ ಸಾಮಾನ್ಯವಾಗಿ ನೋಡುವಂತದ್ದು ಬಹಳ ಮುಖ್ಯ. ಇನ್ನೊಂದೇನು ಅಂದ್ರೆ 21 ವರ್ಷದ ಕೆಳಗೆ ನೀವು ಈ ಯಾವುದೇ ಮದ್ಯ ಮಾದಕ ವಸ್ತುಗಳ ಸೇವನೆಯನ್ನ ಶುರು ಮಾಡಿದ್ರೆ ಅಡಿಕ್ಷನ್ಗೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸಾಮಾನ್ಯ ಯೂಸ್, ಒಂದು ಎರಡರಲ್ಲಿ ಶುರುವಾಗತ್ತೆ. ನೀವು ಯಾವುದೇ ವಸ್ತುವನ್ನು ತಗೊಂಡ್ರೆ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಟಾಲರೆನ್ಸ್ ಅಂತ ಹೇಳ್ತೀವಿ ಬ್ರೈನ್ ಅಲ್ಲಿ. ಈಗೇನು ಒಂದು ಸಿಗರೆಟ್ ಕುಡಿತಾ ಇರ್ತಾರೆ ಅದು ಮೂರಾಗತ್ತೆ, ಎಂಟಾಗತ್ತೆ, ಹನ್ನೆರಡಾಗತ್ತೆ, ಮೂವತ್ತು, ಎಂಬತ್ತರ ತನಕ ಹೋಗ್ಬಿಡತ್ತೆ. ಸೊ ಹಿಂಗೆ ಟಾಲರೆನ್ಸ್ ಡೆವಲಪ್ ಆಗ್ಬಿಡತ್ತೆ. ಯಾಕೆ ಅಂದ್ರೆ 21 ವರ್ಷದಲ್ಲಿ ನಾವು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ಈ ಬ್ರೈನ್ ಮೆದುಳಿನ ಮುಂಭಾಗ

0: ಅದು ಪೂರ್ತಿ ಮೆಚೂರ್ ಆಗೋದು 21-22 ವರ್ಷ ಆಗತ್ತೆ. ನಮ್ಮ ಏನು ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಇರಬಹುದು, ತೀರ್ಮಾನಗಳು, ಡಿಸಿಷನ್ ತಗೊಳ್ಳುವಂತ ಒಂದು ಕೆಪಾಸಿಟಿ, ಮತ್ತೆ ಉದ್ವೇಗ ಪ್ರವೃತ್ತಿ, ಇವೆಲ್ಲವೂ ಕಂಟ್ರೋಲ್ಗೆ ಬರಕ್ಕೆ ಆ ವಯಸ್ಸಾಗತ್ತೆ. ಅದಕ್ಕೆ ಮದುವೆಗೂ ಕೂಡ ಆ
1: ವಯಸ್ಸು
0: ಇಟ್ಟಿರುವಂತದ್ದು. ಏನೋ ಕಾರಣಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಅಥವಾ ಇನ್ನೂ ಹೆಚ್ಚು ತೊಂದರೆಗಳಾಗೋಯ್ತು, ಅಡಿಕ್ಷನ್ ರೆಡ್ ಝೋನ್ ಹೊರಟೋಗಿದ್ದಾರೆ, ಅವಲಂಬಿತರಾಗ್ಬಿಟ್ಟಿದ್ದಾರೆ, ಆ ಮಾದಕ ವಸ್ತು ಇಲ್ಲ ಅಂದ್ರೆ ಏನೂ ಕೆಲಸ ಮಾಡಕ್ಕಾಗಲ್ಲ, ರೆಸ್ಟ್ಲೆಸ್ನೆಸ್, ಕೈಕಾಲ್ ನಡ್ಕ ಬರುವಂತದ್ದು, ಏನೋ ಹುಚ್ಚಿಡದ್ ಬಿಡುತ್ತೇನೋ ಅಂತ ಆಗೋದು, ನಿದ್ದೆ ಬರಲ್ಲ, ಊಟ ಸೇರಲ್ಲ, ಕೆಲಸ ಮಾಡಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ, ಹಿಂಗೆ ಹಲವಾರು ವಿಡ್ರಾಯಲ್ ಸಿಂಪ್ಟಮ್ಸ್ ಶುರುವಾಯಿತು ಅಂದ್ರೆ ಯಾವುದೇ ಸಮಯದಲ್ಲಿ ನೀವು ವೈದ್ಯರ ಸಂಪರ್ಕ ಮಾಡಬಹುದು, ಮನೋವೈದ್ಯರ ಸಂಪರ್ಕ ಮಾಡಬಹುದು. ಅಥವಾ ನಾನು ಮನೇಲಿ ಇದ್ದೀನಿ ನನ್ಗೆ, ಅಥವಾ ನೇರ ಹೋಗಿ ಹೇಳ್ಕೊಳಕ್ಕೆ ನನಗೆ ಮುಜುಗರ, ಏನಾದ್ರೂ ಬೇರೆಯವ್ರಿಗೆ ಹೇಳ್ಬಿಡ್ತಾರ, ಈ ತರ ಎಲ್ಲ ಭಯ ಇತ್ತು ಅಂದ್ರೆ ಟೆಲಿಮನಸ್ಗೆ ಕಾಲ್ ಮಾಡಬಹುದು. 144-16 24 ಗಂಟೆ ಕಾಲ್ ಮಾಡಬಹುದು, ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿರೋದು, ಶುರು ಮಾಡಬಾರ್ದು. ಏನು ಆತಂಕಕಾರಿ ವಿಷಯ ಅಂದ್ರೆ, ಈವನ್ ಲೋಯೆಸ್ಟ್ ಏಜ್ ಅಂದ್ರೆ 8 ವಯಸ್ಸು ಮಕ್ಕಳು ಶುರು ಮಾಡೋ ಅಂತದ್ದು. ಆಮೇಲೆ ಇನ್ನೂ ಒಂದ್ ಏನಂದ್ರೆ, ಈ ಇಂಡಸ್ಟ್ರಿ ಟ್ಯಾಕ್ಟಿಕ್ಸ್ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಹೇಗಿರುತ್ತೆ ಗಾಂಜಾ, ನಾವೇನ್ ಚಿತ್ರದಲ್ಲಿ ನೋಡಿದಾಗ ಆ ಎಲೆ ಸೊಪ್ಪು ಈ ತರದ್ದೆಲ್ಲ ತೋರಿಸಿರ್ತಾರೆ, ಬಟ್ ವಿಭಿನ್ನ ಪ್ಯಾಕೇಜಸ್ ಬರ್ತಾ ಇದೆ ಇವಾಗ. ಈವನ್ ಚಾಕ್ಲೇಟ್ಸ್, ಕ್ಯಾಂಡೀಸ್, ಇ ಸಿಗರೇಟ್ಸ್, ವೇಪ್ಸ್, ಸೊ ರೂಪದಲ್ಲಿ ಹೀಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು.
1: ಸೊ ಹಾಗಾದ್ರೆ ಇಂಥ ಮಾದಕ ವ್ಯಸನವನ್ನ ಗುಣಪಡಿಸೋದಿಕ್ಕೆ ನೀವು ಹೇಳಿದ್ರಿ ಚಿಕಿತ್ಸೆಗಳಿದೆ, ಸಮಾಲೋಚನೆಗೆ ಬರಬಹುದು, ಟೆಲಿಮನಸ್ಗೆ ಕಾಲ್ ಮಾಡಿ ಅವರು ಸಲಹೆಯನ್ನ ಕೂಡ ಪಡಿಬಹುದು ಅಂತ. ಆದ್ರೆ ಪೋಷಕರು ಮಕ್ಕಳನ್ನ ಈ ಮಾದಕ ವಸ್ತುಗಳಿಂದ ದೂರ ಇಡೋದಿಕ್ಕೆ ಏನ್ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ?
0: ಸೊ ಒಂದು ಚಿಕ್ಕ ವಯಸ್ಸಿನಿಂದನೇ ಈ ಪೇರೆಂಟಿಂಗ್ ಅಂತ ಹೇಳ್ತೀವಿ, ಯಾವ ರೀತಿ ಪೋಷಣೆ ಮಾಡ್ಬೇಕು ಮಕ್ಕಳನ್ನ ಅಂತ ಹೇಳ್ಬಿಟ್ಟು, ಒಂದು ಚಿಕ್ಕ ವಯಸ್ಸಿನಿಂದನೇ ಅವ್ರ ಜೊತೆ ಟೈಮ್, ಸಮಯ ಕಳೆಯುವಂತದ್ದು. ಒಂದು 40% ಏನ್ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ, ನಾವು ಅವ್ರನ್ನ ಯಾವಾಗ್ಲೂ ನಿಮ್ಮ ಬಾಲ್ಯ ಹೇಗಿತ್ತು ಸಾಮಾನ್ಯ ಕೇಳಿದಾಗ ಸುಮಾರು ಜನ ಏನ್ ಹೇಳ್ತಾರೆ, ನಮ್ ಬಾಲ್ಯ ಅಷ್ಟೊಂದ್ ಚೆನ್ನಾಗಿರ್ಲಿಲ್ಲ, ನಮ್ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೊಟ್ಟೋಗ್ಬಿಡ್ತಿದ್ರು, ನಮ್ಮನ್ನ ಇಲ್ಲ ಕೇರ್ ಟೇಕರ್ ಜೊತೆ ಬಿಟ್ಬಿಡ್ತಿದ್ರು, ಇಲ್ಲ ಅಜ್ಜಿ ಮನೇಲಿ ಒಂದ್ ಸ್ವಲ್ಪ ದಿನ, ಇಲ್ಲ ಇನ್ನು ಕ್ರೀಚಲ್ ಒಂದಷ್ಟು ಜನ,
1: ಇನ್ನೊಂದ್ ದಿನ ರಿಲೇಟಿವ್ಸ್ ಜೊತೆ ಒಂದು ಒಳ್ಳೆ ಮೆಮೊರಿ,
0: ಆ ವಾತಾವರಣ ಎಷ್ಟೊಂದ್ ಮನೇಲಿ. ಅಫ್ಕೋರ್ಸ್ ಪಾಪ ತಂದೆ ತಾಯಿ ಅವ್ರಿಗೆ ಆಗಷ್ಟು ಟ್ರೈ ಮಾಡಿರ್ತಾರೆ, ಯಾರು ಮಕ್ಕಳನ್ನ ಬೇರೆ ಕಡೆ ಬಿಟ್ಟಿರ್ಬೇಕು ಅಂತ ಆಸೆ ಇರಲ್ಲ. ಬಟ್ ಈಗಿರುವಂತ ಒಂದು ಒತ್ತಡದ ಜೀವನ, ಒಂದ್ ಟ್ರಾಫಿಕ್, ಹೋಗಿ ಬರ್ಲಿಕ್ಕೇನೆ 3-4 ಅವರ್ ಆಗತ್ತೆ,
1: ಜೊತೆಗೆ
0: ಮೊಬೈಲ್, ಇಡೀ ಪ್ರಪಂಚನೇ ಕೈಯಲ್ಲಿದೆ, ಆನ್ಲೈನ್ ಅಲ್ಲೇನೆ ಸುಮಾರು ವಿಚಾರಗಳು ಸಿಗ್ತಾ ಇದೆ. ಸೊ ಚಿಕ್ಕ ವಯಸ್ಸಿನಿಂದನೇ ಮೊಬೈಲ್ ನ ಬಂದು ಡಿಲೇ ಇನ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ, ಏನಂದ್ರೆ ಅದನ್ನ ತೋರಿಸುವಂತದ್ದ ವಯಸ್ಸನ್ನೇ ಬಹಳ ಡಿಲೇ ಮಾಡ್ಬೇಕು. ಮುಂಚೆ ಎಲ್ಲ ಏನ್ ಹೇಳ್ತಿದ್ವಿ, ನೀವು 12th class ತನಕ ಮೊಬೈಲೇ ಕೊಡಬೇಡಿ ಅಂತೆಲ್ಲ ಹೇಳ್ತಿದ್ವಿ ಒಂದು 10 ವರ್ಷ ಮುಂಚೆ. ಈಗ ಕೋವಿಡ್ ಸಮಯದಿಂದ ಏನಾಗ್ಬಿಟ್ಟಿದೆ, ಮೊಬೈಲ್ ಒಂದು ಅನಿವಾರ್ಯ ಆಗ್ಬಿಡ್ತು. ಸೊ ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ, 1/2 ಗಂಟೆ ಇರ್ಬೋದು. ಸೊ ಒಂದು ಮಗು ಬಂದ್ಬಿಟ್ಟು ನಂಗೆ ಯಾರೋ ಹೊಡೆದ್ರು ಅಂದ್ರೆ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ತಂದೆ ತಾಯಿದು,
1: ನೀನೇನೋ
0: ಆಗೋತಿಲ್ವಾ, ನೀನೇನೋ ಮಾಡ್ಬಿಟ್ಟಿರ್ತೀಯ. ಸೊ ಹಿಂಗೆ ದಯಮಾಡಿ ಮಾಡಬೇಡಿ. ಅದ್ ಏನೇ ಇರ್ಲಿ ನಿಮ್ ಮಗುಗೆ ಪ್ಲೀಸ್ ಸಪೋರ್ಟ್ ಯುವರ್ ಚೈಲ್ಡ್, ಇಲ್ಲಾಂದ್ರೆ ಏನೋ ದೊಡ್ಡ ದೊಡ್ಡ ಅನಾಹುತ ಆದ್ರೆ ಏನೋ ಬಂದ್ ಹೇಳೋದಿಲ್ಲ ಮಕ್ಕಳು. ಹಂಗಾಗಿ ಪೇರೆಂಟಿಂಗ್ ತುಂಬಾ ಇಂಪಾರ್ಟೆಂಟ್, ಇದು ಒಳ್ಳೆ ಪ್ರಶ್ನೆ ಕೇಳಿದಿರಾ. ಸೊ ಆ ಮಕ್ಕಳ ಜೊತೆ ಸಮಯ ಕಳಿಬೇಕು, ಅವ್ರದ್ದೇನೇ ಸಮಸ್ಯೆ ಇದೆಯೋ ಕಿವಿಗೊಟ್ಟು ಆಲ್ಸಿ, ಯಾವಾಗೂ ಮಾರ್ಕ್ಸ್ ಈ ತರ ತಗೋಬೇಕು, 98 ತಗೋಬೇಕು, ಇದೇ ಮಾತುಗಳಿರುತ್ತೆ. ನೀನ್ ಒಂದ್ ಕಷ್ಟ ಬಂದ್ರೆ ಹೇಗ್ ನಿಭಾಯಿಸೋದು, ಅಂಡ್ ತಂದೆ ತಾಯಿಗಳಲ್ಲಿ ಜಗಳಗಳು ಅಕಸ್ಮಾತ್ ಬಂತು ಅಂದ್ರೆ ಕೂಡ ಅದನ್ನ ಬೇಗ ಕೂತ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ತಮ್ಮ ಹತ್ರ ಸಾಲ್ವ್ ಆಗಿಲ್ಲ ಅಂದ್ರೆ ಮನೋವೈದ್ಯರ ಹತ್ರ ಬಂದು ಒಂದು ಸಮಾಲೋಚನೆ, ಒಂದು ಡಿಸ್ಕಷನ್ ಮಾಡಿ. ತಂದೆ ತಾಯಿಗಳಲ್ಲಿ ಜಗಳ ಇದ್ರೆ ಕೂಡ ಚಿಲ್ಡ್ರನ್ ಅವರು ಬಂದು
1: ಮಾನಸಿಕ ಆರೋಗ್ಯ
0: ಹದಗೆಡುತ್ತೆ. ಸೊ ಮಾನಸಿಕ ಆರೋಗ್ಯ ಹದಗೆಟ್ಟ ತಕ್ಷಣ ಆತಂಕ, ಬೇಜಾರು ಇವೆಲ್ಲ ಶುರುವಾದಾಗ ಈ ಕಡೆ ಬೇರೆ ಯಾರ ಪ್ರೀತಿ ತೋರಿಸ್ತಾರೆ, ಯಾರೇನೋ ಒಂದ್ ಬೇರೆ ಸಬ್ಸ್ಟೆನ್ಸಸ್, ಆ ಕಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಸಾಮಾನ್ಯವಾಗಿ ಮಕ್ಕಳು ಈಗಂತೂ ಬೆಳಗ್ಗೆನೆ ಹೋದ್ರೆ ಮತ್ತೆ ಅವರು ಬರೋದೇ ಸಂಜೆ.
0: ಹೌದು,
1: ಸಾಕಷ್ಟು ಸಮಯವನ್ನ ಶಾಲಾ ಕಾಲೇಜುಗಳಲ್ಲೇ ಕಳೆಯುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸೊ
0: ಟೀಚರ್ಸ್ ಪಾತ್ರನೂ ಅದು ಇಂಪಾರ್ಟೆಂಟ್, ಯಾಕಂದ್ರೆ ಈ ಪೋಷಕರು ಒಂದ್ ಸ್ವಲ್ಪ ಟೈಮ್ ಸಿಗ್ತಾರೆ, ಬಟ್ ಟೀಚರ್ಸ್ಗೆ ಮಕ್ಕಳು ಬಹಳಷ್ಟು ಸಮಯ ಸಿಗ್ತಾರೆ. ಅಗೇನ್ ಟೀಚರ್ಸ್ಗೂ ಅದೇನೆ, ಯಾವುದೇ ಮಗು ಬಂದು ಲೇಟ್ ಆಗಿ ಬರ್ತಾ ಇದೆ, ಬಂಕ್ ಮಾಡ್ತಾ ಇದೆ, ಅಥವಾ ಗಮನ ಹರಿಸ್ತಾ ಇಲ್ಲ, ಏನೋ ಒಂದು ಅನುಮಾನಾಸ್ಪದವಾದ ಒಂದು ನಡವಳಿಕೆ, ಇದು ಯಾವುದೇ ಇದ್ರು ಟೀಚರ್ಸ್ಗೆ ಬೇಗ ಗೊತ್ತಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಸಡನ್ ಆಗಿ ಏನೋ ಬ್ಯಾಗ್ ಚೆಕ್ ಮಾಡೋದು, ಇನ್ನೇನೋ ಒಂದ್ ಎಲ್ಲಾರ ಮುಂದೆ ತೆಗೆದು ಬಿಡೋದು, ಅದನ್ನ ಎಲ್ಲರ ಮುಂದೆ ಪ್ರದರ್ಶಿಸ್ಬಿಡೋದು, ಈ ತರ ಮಾಡೋದು ಬಹಳ ತಪ್ಪಾಗ್ಬಿಡುತ್ತೆ. ಅಕಸ್ಮಾತ್ ಇವಾಗ ರ್ಯಾಂಡಮ್ ಆಗಿ ಬ್ಯಾಗ್ಸ್ ಚೆಕ್ ಮಾಡಿದ್ರೆ ಕೂಡ ಏನೋ ಒಂದು ಪದಾರ್ಥ ಸಿಕ್ತು, ಅವರಿಗೆ

0: ಡೌಟ್ ಬಂತು ಅಥವಾ ಖಚಿತವಾಗಿ ಗೊತ್ತಾಯ್ತು ಅಂದ್ರೆ ಸಪರೇಟ್ ಆಗಿ ಹೋಗಿ ಮಗುನ ಯಾರಿಗೂ ಗೊತ್ತಾಗದಂಗೆ ಕರ್ಕೊಂಡು ಹೋಗಿ, ಯಂಗ್ಸ್ಟರ್ ಇರಬಹುದು, ಹದಿಹರೆಯದವ್ರು ಇರ್ಬೋದು, ಚಿಕ್ಕ ಮಕ್ಳು ಇರ್ಬೋದು, ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಮಾತಾಡಿಸಿ ಸಮಾಲೋಚನೆ ಮಾಡಿ ಏನಾದ್ರು ದೊಡ್ಡ ತೊಂದರೆ ಇತ್ತು ಅಂದ್ರೆ ಮತ್ತೆ ನಮ್ಮ ತರಹ ಮನೋವೈದ್ಯರ ಹತ್ರ ಕಳಿಸಬಹುದು. ಸೊ ಹೀಗಾಗಿ ಆ ಸ್ಕೂಲ್ಸ್ ಅಲ್ಲಿ ಕಾಲೇಜಸ್ ಅಲ್ಲಿ ಇದನ್ನ ಹ್ಯಾಂಡಲ್ ಮಾಡೋ ರೀತಿ ಬಹಳ ಮುಖ್ಯ. ಇಲ್ಲಾಂದ್ರೆ ಎಷ್ಟೋ ಕಡೆ ನಾನು ಕೇಳಿದೀನಿ, ಮಕ್ಕಳು ಸ್ಕೂಲ್ಗೆ ಹೋಗೋದ್ ನಿಲ್ಸ್ತಾರೆ, ಕಾಲೇಜ್ಗೆ ಹೋಗೋದ್ ನಿಲ್ಸ್ತಾರೆ, ಓದೋದ್ ನಿಲ್ಸ್ಬಿಡ್ತಾರೆ, ಮತ್ತೆ ಈವನ್ ಆತ್ಮಹತ್ಯೆ ಪ್ರಯತ್ನಗಳು ಕೂಡ ನಡೆದಿದೆ. ಸೊ ಇದನ್ ತಡಿಬೇಕು ಅಂದ್ರೆ ಬೇಗ ಗುರುತಿಸೋದು, ಬೇಗ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋದು.
1: ಈಗ ಕುಟುಂಬದಲ್ಲಿ ಯಾರಾದ್ರೂ ಇಂಥ ಸಮಸ್ಯೆಗೆ ಒಳಗಾಗಿದ್ದಾರೆ ಅನ್ನೋದಾದ್ರೆ ಕುಟುಂಬ ಸದಸ್ಯರು ಏನ್ ಮಾಡ್ಬೇಕು?
0: ಕುಟುಂಬ ಸದಸ್ಯರ ಪಾತ್ರ ಬಹಳ ಮುಖ್ಯ. ಯಾಕಂದ್ರೆ ಇವ್ರು ಕಂಡಿಡಿದ ತಕ್ಷಣ ಇವನು ಕುಡುಕ, ಇವನು ದಡ್ಡ, ಅಥವಾ ಇವನು ಕೆಟ್ಟವನು, ಈ ತರ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಅದ್ರ ಬದಲು ನಮ್ಗೆ ಗೊತ್ತಿರೋ ಹಂಗೆ ಇದು ಒಂದು ಬ್ರೈನ್ ಡಿಸೀಸ್, ಅಡಿಕ್ಷನ್ ಬಂದು ಒಂದು ಮೆದುಳಿನ ಕಾಯಿಲೆ ಅದು. ಸೊ ಬೇರೆ ನೀವು ಕೆಮ್ಮು, ನೆಗಡಿ, ಜ್ವರ, ಟಿ ಬಿ, ಫ್ರಾಕ್ಚರ್ ಆದ್ರೆ ಯಾವ ರೀತಿ ಪೋಷಣೆ ಮಾಡ್ತೀರಾ, ಇದಕ್ಕೂ ಅದೇ ತರ ಪೋಷಣೆ ಮಾಡ್ಬೇಕು. ಓಕೆ, ಈ ಸಮಸ್ಯೆ ಆಗೋಗಿದೆ, ಇದಕ್ಕೆ ಏನ್ ಸಮಾಲೋಚನೆ ಬೇಕು, ಏನ್ ಚಿಕಿತ್ಸೆ ಬೇಕು, ಅದನ್ನ ಕೊಡಿಸಿದ್ರೆ ಖಂಡಿತವಾಗ್ಲೂ ಅದರಿಂದ ಆಚೆ ಬರ್ತಾರೆ. ಇನ್ನೊಂದು ಅರ್ಥ ಮಾಡ್ಕೋಬೇಕು, ಯಾವುದೇ ನೀವು ಈ ಚಿಕಿತ್ಸೆಗೆ ಹೋದ್ರೆ ಕೂಡ ನಿಮ್ಮ ಮಾಹಿತಿಯನ್ನ ಗೌಪ್ಯವಾಗಿಡ್ಲಾಗತ್ತೆ. ಈಗ ನಾವೇನೇ ಶೇರ್ ಮಾಡಿದ್ರೇನೋ ಅವ್ರಿಗೆ ಒಂದು ಅವೇರ್ನೆಸ್ ಗೊತ್ತಾಗ್ಲಿ ಅಂತ ಶೇರ್ ಮಾಡ್ತೀವಿ, ಆದ್ರೆ ಯಾರದೇ ಹೆಸರಾಗ್ಲಿ, ಅವರ ವಯಸ್ಸಾಗ್ಲಿ, ಇನ್ನೊಂದಾಗ್ಲಿ, ಅದನ್ನ ಯಾರಿಗೂ ಹೇಳೋದಿಲ್ಲ. ಸೊ ಅದರಿಂದ ಧೈರ್ಯವಾಗಿ ಮನೆಯವರು ಇವರಿಗೆ ಕರ್ಕೊಂಡು ಹೋಗಿ ಸಮಾಲೋಚನೆ ಮತ್ತೆ ಚಿಕಿತ್ಸೆ ಕೊಡಿಸಬಹುದು. ಇನ್ ಕೆಲವರಿಗೆ ಭಯ, ಚಿಕಿತ್ಸೆಯಿಂದ ಏನಾದ್ರು ತೊಂದರೆ ಆಗ್ಬಿಡತ್ತಾ ಅಂತ. ನಾವು ಕೊಡೋ ಒಂದು ಮಾತ್ರೆಯಿಂದ ತೊಂದರೆ ಆಗತ್ತಾ, ಅದೊಂದು ಪ್ರಶ್ನೆ. ಆ ಮಾತ್ರೆಗಳಿಂದ ಏನೂ ಸಮಸ್ಯೆಗಳಾಗಲ್ಲ. ಅವ್ರಿಗೆ ಸುಲಭವಾಗಿ ಅದರಿಂದ ಆಚೆ ಬರ್ಲಿಕ್ಕೆ, ವಿತ್ಡ್ರಾಯಲ್ ಸಿಂಪ್ಟಮ್ಸ್ ಅನ್ನ ಸರಿ ಮಾಡಿಕೊಂಡು ಸ್ಮೂತ್ ಆಗಿ ಅದರಿಂದ ಆಚೆ ಬರ್ಲಿಕ್ಕೆ ಚಿಕಿತ್ಸೆ ಸಮಾಲೋಚನೆ ಇದೆ, ಅದನ್ನ ಆರಾಮಾಗಿ ತಗೋಬಹುದು.
1: ಇದರಲ್ಲಿ ಸಮಾಜದ ಪಾತ್ರ ಎಷ್ಟಿದೆ ಅಂತ ಅನ್ಸುತ್ತೆ?
0: ತುಂಬಾ ಜಾಸ್ತಿ ಇದೆ. ಇದು ಬರೀ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಥವಾ ಬರೀ ಮೀಡಿಯಾ ಇಷ್ಟಕ್ಕೆ ಮಾತ್ರ ಅಲ್ಲ, ಸಮಾಜದಲ್ಲಿ 7 ಕೋಟಿ ಜನ ಇದಾರೆ ಇಲ್ಲಿ ಅಂದ್ರೆ, ಅಷ್ಟು ಜನ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಇದನ್ನ ನಾವು ಕ್ರಾಸ್ ಮಾಡಬಹುದು. ಪ್ರತಿಯೊಬ್ಬರು ನಮ್ಮ ಸುತ್ತಮುತ್ತ ಇರೋರು ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ, ಏನಾದ್ರು ಬಿಹೇವಿಯರ್ ಚೇಂಜ್ ಆಗ್ತಿದ್ಯಾ, ಅವ್ರೇನಾದ್ರು ಕಷ್ಟದಲ್ಲಿದಾರ, ಇಂಪಾರ್ಟೆಂಟ್. ಒಬ್ರಿಗೊಬ್ರು ಸಹಾಯ ಮಾಡಿ ಈ ಒಂದು ದೊಡ್ಡ ಪಿಡುಗಿನಿಂದ ಆಚೆ ಬರ್ಲಿಕ್ಕೆ ಪ್ರತಿಯೊಬ್ಬರೂನು ಕೈ ಜೋಡಿಸಿದ್ರೆ ಚೆನ್ನಾಗಿರುತ್ತೆ.
1: ಸೊ ಈ ರೀತಿ ಆದಾಗ ಮಾತ್ರ 2028 ವೇಳೆಗೆ ನಮ್ಮ ಕರ್ನಾಟಕ ಮಾದಕ ವಸ್ತು ವ್ಯಸನ ಮುಕ್ತ ಕರ್ನಾಟಕ ಆಗತ್ತೆ ಅಂತ ನಾವು ಹೇಳಬಹುದು. ಇನ್ನು ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ ಶ್ರೋತೃಗಳೇ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕೂಡ ಆಗಿದೆ. ಜಾಗೃತಿ, ಎಚ್ಚರಿಕೆ, ಕುಟುಂಬದ ಬೆಂಬಲ ಮತ್ತು ಸಮಾಜದ ಸಹಕಾರದಿಂದ ಆರೋಗ್ಯವಂತ, ಸುರಕ್ಷಿತ ಹಾಗೂ ವ್ಯಸನ ಮುಕ್ತ ಕರ್ನಾಟಕವನ್ನ ನಾವೆಲ್ಲರೂ ನಿರ್ಮಿಸೋಕೆ ಕೈ ಜೋಡಿಸೋಣ. ವ್ಯಸನ ಮುಕ್ತ ಯುವ ಜನತೆ, ಆರೋಗ್ಯವಂತ ಕುಟುಂಬ, ಸದೃಢ ಕರ್ನಾಟಕ. ಶ್ರೋತೃಗಳೇ, ಆರೋಗ್ಯಕರ ಜೀವನ ಆರಿಸ್ಕೊಳ್ಳೋಣ, ಮಾದಕ ವಸ್ತುಗಳಿಂದ ದೂರವಿರೋಣ, ವ್ಯಸನದಿಂದ ಹೊರಬರೋದಿಕ್ಕೆ ಪ್ರಯತ್ನಿಸುವವರಿಗೆ ಬೆಂಬಲ ನೀಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಿ, ಇವರೊಂದಿಗೆ ನಿರ್ಮಲಾ ಎಸ್.
2: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
3: ಮನೋಚಿಂತನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಕೇಳುಗರೆ, ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಈ ಸಂಜೆ 6:10 ತುಳು ಕಾರ್ಯಕ್ರಮ ಪದರಂಗೀತ, ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲಾ. 6:30 ಅವಲೋಕನ. 6:50 ಹೆಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುತ್ತಾರೆ ಜಲಾನಯನ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರಾದ ಶ್ರೀ ಮೊಹಮ್ಮದ್ ಪರ್ವೇಜ್ ಬಂಥನಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:45 ಕನ್ನಡ ಚಿತ್ರಗೀತೆಗಳು. ರಾತ್ರಿ 8:15 ಟುಡೇ ಇನ್ ಪಾರ್ಲಿಮೆಂಟ್ ಕೇಳುವಿರಿ. 8:30 ಗೀತಾ ಕುಂದಾಪುರ ಅವರಿಂದ ಕಥೆ ಸ್ವಾರ್ಥ ನಿಸ್ವಾರ್ಥ. ಈ ರಾತ್ರಿ 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ. ಪ್ರಸಂಗ ಮಹರ್ಷಿ ಅಗತ್ಯ. ನಡೆಸಿಕೊಡಲಿದ್ದಾರೆ ಮಧುವೂರು ವಿಘ್ನೇಶ ಕಲಾ ಸಂಘ ಗೇರುಕಟ್ಟೆ ಬೆಳ್ತಂಗಡಿ ಇಲ್ಲಿನ ಸದಸ್ಯರು. 10:30 ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಕೇಶವ ಧರಣಿ ಅವರಿಂದ, 6:40 ಕೆಳದೆ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕೆಳದೆ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು. ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ. 7:45 ರಾಗರಂಜನಿ ಚಿತ್ರಗೀತೆಗಳು. 8:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಝೇಂಕಾರ. ಮಕ್ಕಳ ಸಮೂಹ ಗಾನ ಕಲಿಕೆ ಕಾರ್ಯಕ್ರಮ. ಪ್ರಭಾವತಿ ಕೆದಿಲಾಯ ಪುಂಡೂರು ಅವರ ರಚನೆಗೆ ಸಂಗೀತ ನೀಡಿ ಹೇಳಿಕೊಡುವವರು ಮೌನೇಶ್ ಕುಮಾರ್ ಛಾವಣಿ. ಭಾಗವಹಿಸುವ ಮಕ್ಕಳು ಮಂಗಳೂರಿನ ಚಿನ್ಮಯ ಶಾಲೆಯ ವಿದ್ಯಾರ್ಥಿಗಳು. 9:20 ಹಿಂದಿ ಚಿತ್ರಗೀತೆಗಳನ್ನು ಕೇಳುವರಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಪಂಡಿತ್ ನಿಖಿಲ್ ಬ್ಯಾನರ್ಜಿ ಅವರಿಂದ ಸಿತಾರ್ ವಾದನದಲ್ಲಿ ರಾಗ್ ದೇಶ್ ಕೇಳುವಿರಿ.

10:30 ತುಳು ಕಾರ್ಯಕ್ರಮ ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು ಪ್ರಸ್ತುತಿ ಅಕ್ಷತಾ ರಾಜ್ಪೆರ್ಲಾ. 11:00 ಹಿಂದಿ ಚಿತ್ರಗೀತೆಗಳು. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಪ್ರಕಾಶ್ ದೇವಾಡಿಗ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ ಕೇಳುವರಿ. 12:05 ವನಿತಾ ವಿಹಾರ. 12:35 ಆರೋಗ್ಯ ಸಂಚಿಕೆ. ಎಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ವೈದ್ಯರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 11:20 ಸ್ವರ ಮಾಧುರ್ಯದಲ್ಲಿ ದಿವ್ಯಾ ಸಂಪತ್ ಹಾಡಿರುವ ವಚನಗಳನ್ನು ಕೇಳುವಿರಿ. ಇವು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಎಲ್ಲಿಯ ಬಾಲೆಡ್ದು ಪತ್ತ ದಿನ ಪಿರಯದಂಗಿನಕ್ಲೆ ಮುಟ್ಟ ಕನಕಟ್ಟಂದಿನಕಲು ಏರುಲ್ಲೆರು ಪನ್ಲೆಗೆ ಒರಿಯೊರಿಯಗು ಒಂಜೊಂಜಿ ಕನ ಇಪ್ಪುಂಡು. ಕನಟ್ಟುಲ ರಡ್ಡು ನಮೂನೆನು ನಮ ತೂವೊಲಿ. ಒಂಜಿ ನಮ್ಮ ನಿದಿರೊಂದು ಪುನಗ ಬೂರುನ ಕನ. ಈ ಕನಕ್ ಒವ್ವೆ ನಿರ್ದಿಷ್ಟವಾಯಿನ ಅರ್ಥಲ ಇಪ್ಪುಜಿ, ಆತ ಗಂಭೀರವಾದದೆತೊಂದಂಚಿನ ವಿಷಯಲ ಇಪ್ಪುಜಿ. ಆಂಡ ಅಲಚನೆ ಮಲ್ಪೊಡಾಯಿನಂಚಿನ ಕನ ಒಂಜಿ ಉಂಡು. ಅವ್ವೆ ಬದುಕದ ಬಗೆಟ್ಟು ಇಪ್ಪುನ ಕನ. ಈ ಕನ ನಿದರ್ನಗ ಬೂರ್ನ ಕನತ್ತಲೆಕ್ಕ ಅತ್ತು.

ಕನಕ್ಲಿನ ಪಟ್ಟಿ ಏಪಲ ಉದ್ದನೇ ಇಪ್ಪುಂಡು, ಅಂಚ ಇಪ್ಪುಡು, ಇಂಚ ಅವಡು, ಇಂಚ ಇಪ್ಪುಡಿತ್ತಿಂಡು, ಇಂಚ ಮತ ಕನಕಲು ಇಪ್ಪುವ. ಆಂಡ ನೂದು ಕನಕಟ್ಟಿಂಡ ಐಟ್ಟು ಒಂಜತ್ತಿಂಡ ರಡ್ಡು ಕನಕಲು ನಿಜ ಅಪ್ಪ. ಆ ರಡ್ಡು ಕನಕ್ಲೆಲ್ಲ ನನಮಲ್ಪುಡಾಂಡಲ ನಮ್ಮ ಪ್ರಯತ್ನ ಎಡೇನ ಬೋಡಾಪುಂಡು. ಪೊರುಂಬುಂಡ ಮಾತ್ರನೇ ಕನ ನನಮಲ್ಪಿರೆ ಸಾಧ್ಯ. ಇಜ್ಜಿಂಡ ನಮ ಕಟ್ಟಿ ಕನಲ ಪಜೆ ಪತ್ತು ದಾದ ಪನ್ಪರು.

ನಿದರ್ನಗ ಬೂರ್ನ ಕನಲ ನಿಜ ಆಪುಂಡು ಪಂದ್ ಕೆಲವೆರು ಪನ್ಪೆರು. ಬೊಲ್ಪುದ ಜಾಮಗು ಬೂರ್ನಂಚಿನ ಕನ ನಿಜ ಆಪುಂಡು ಪನ್ಪಿನ ನಂಬಿಕೆ ದುಂಬುದಕ್ಲೆಗೆ ಇತ್ತಂಡ್. ಅಪ್ರೂಪಗವು ಕಾಕತಾಳೀಯವಾದ ನಿಜ ಐನೆಲ ಉಂಡು. ನಮ್ಮ ಪಗೆಲಿಡೀಕ ದಾದ ಆಲೋಚನೆ ಮಲ್ಪೋನ ಎಂಚ ಇಪ್ಪೋನ ಐತ ಕಾಲ್ವಾಸಿದಾತ್ ವಿಷಯಲು ನಮ್ಮ ಸುಪ್ತ ಮನಸ್ಸುಡು ಅಂಚನೆ ಒರಿದು ಅವು ಕನ ಆದ ಮಂದಗಟ್ಟುಂಡಿಗೆ. ಉಂದುವೇ ನಮಕ್ ನಿದ್ರೆ ಪತ್ತಿಬೊಕ್ಕ ಕಣ್ಣೆದ್ರು ನಲ್ಪ್ಯರೆ ಸುರುವಾಪುಂಡು. ಕೆಲವು ಕನಕುಲು ಪೋಡಿಗೆದ ಇಪ್ಪುಂಡು, ಕೆಲವು ಕನಕುಲು ಕುಶಿತ್ತ ಇಪ್ಪುವ. ಪೋಡಿಗೆದ ಕನಕುಲಾಂಡ ಅಲ್ಕದ ಬುರುವ, ಕುಶಿತ್ತ ಅಂಡ ನಿದ್ರ ನಲ್ಪನೆ ತೆಲ್ಪುವ. ಕನಕುಲು ಒವ್ವೆ ಇಪ್ಪಡು ಆಂಡ ಬದುಕದ ಸಾಧಿನ ಕಟದ ಕೊರ್ಪಿನಂಚ ಇಪ್ಪಡು ಪನಂದು ಇನಿತ ಪದರಂಗಿತಗ ಮುಗಿತಲ್ದ ಚಿಕ್ಕಿದೀಪೆ ನನ್ನೊರ ತಿಕ್ಕಗ ಸೊಲ್ಮೆಲು.

ಕಾರ್ಯಕ್ರಮ ಪದರಂಗೇತ ಕೇಳಿದರೆ ಆಕಾಶವಾಣಿ ಮಂಗಳೂರು. ಕೇಳುಗರೆ, ಈ ರಾತ್ರಿ 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರಸಾರವಾಗಲಿದೆ. ಪ್ರಸಂಗ ಮಹರ್ಷಿ ಅಗತ್ಯ. ನಡೆಸಿಕೊಡಲಿದ್ದಾರೆ ಮಧುವೂರು ವಿಘ್ನೇಶ ಕಲಾ ಸಂಘ ಗೇರುಕಟ್ಟೆ ಬೆಳ್ತಂಗಡಿ ಇಲ್ಲಿನ ಸದಸ್ಯರು. 10:30 ಚಿತ್ರಗೀತೆಗಳನ್ನು ಕೇಳುವಿರಿ.

ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಕೇಂದ್ರೀಯ ಮಂತ್ರಿಮಂಡಲೇನ ಅದ್ಯ ಪ್ರಶ್ನಪತ್ರ ಗೋಪ್ಯತಾ ಭಂಗ ಅಥ ಪರೀಕ್ಷಾ ಕದಾಚಾರ ಪ್ರಕರಣಾನಾಂ ದ್ರುತ ನ್ಯಾಯಾಲಯಾನಾಂ ಸಂಸ್ಥಾಪನಾಯ ಕಠೋರ ದಂಡಸ್ಯ ವಿಧಾನಾಯ ಚ ಏಕಸ್ಯ ಪ್ರಾರೂಪ ವಿಧೇಯಕಸ್ಯ ಸ್ವೀಕೃತಿಃ ಪ್ರದತ್ತಾ. ಕೇಂದ್ರೀಯ ಮಂತ್ರಿಮಂಡಲೇನ ಬಳ್ಳಾರಿ ಗುಂತಕಲ್ ರೇಲ ಪರಿಯೋಜನಾಯೈ ಅನುಮೋದಿತಂ ಚತುಷ್ಷಷ್ಟ್ಯಧಿಕ ದ್ವಾದಶ ಶತ ಕೋಟಿ

ಪರಿಮಿತಂ ದ್ರವ್ಯಂ. ಅಪರತ್ರ ಅಂಗೀಕೃತ ತ್ರಿರಸಾಯನೋದ್ಯಾನ ಸಂವಲಿತ ಭವ್ಯ ರಸಾಯನ ಪರಿಯೋಜನಾ. ಕೇಂದ್ರೀಯ ಮಂತ್ರಿಭಿಃ ಸಿಜೆಪಿ ಪ್ರತಿನಿಧಿ ಮಂಡಲೇನ ಸಹ ನವದಿಲ್ಲ್ಯಾಂ ಸಂಪಾದಿತಂ ಉಪವೇಶನಂ. ಶ್ವಸ್ತಾವತ್ ಪುನಃ ಪ್ರವರ್ತಯಿಷ್ಯತೆ ದ್ವಿಪಕ್ಷೀಯ ವಾರ್ತಾಕ್ರಮಃ. ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣಂ ಸಮಾಶ್ರಿತ್ಯ ಸಂಸದಿ ಅದ್ಯಾಪಿ ಅನುವೃತ್ತಃ ಕೋಲಾಹಲಃ. ಪ್ರತಿಪಕ್ಷಸ್ಯ ವಿರೋಧೋದ್ಘೋಷೇಣ ಸೋಮವಾಸರ ಪರ್ಯಂತಂ ಅಪವಾರಿತಂ ಸಂಸದಃ ಕಾರ್ಯಜಾತಂ. ಪಾಕಿಸ್ತಾನಾವೃತ ಜಮ್ಮು ಕಾಶ್ಮೀರ ಕ್ಷೇತ್ರೆ ಜಾಯಮಾನಸ್ಯ ಅತ್ಯಾಚಾರಸ್ಯ ಅಥ ಮಾನವಾಧಿಕಾರ ಹನನಸ್ಯ ಸಂಯುಕ್ತ ರಾಷ್ಟ್ರಸಂಘೇನ ಕೃತಾಂ ಉಪೇಕ್ಷಾಮಾದಾಯ ಭಾರತೇನ ಪ್ರಕಟೀಕೃತಃ ತೀವ್ರಃ ಖೇದಃ. ಅಪಿ ಚ ವಿಶ್ವ ಕನಿಷ್ಠ ಸ್ಕ್ವಾಶ್ ಪ್ರತಿಯೋಗಿತಾಯಾಂ ಭಾರತಸ್ಯ ಕ್ರೀಡಿಕಾ ಅನಾಹತ ಸಿಂಹಃ ಪ್ರಾಗುಪಾಂತ್ಯ ಚಕ್ರಂ ವಿಜಿತ್ಯ ಉಪಾಂತ್ಯ ಚಕ್ರಂ ಪ್ರಾವಿಶತ್. ಅಥ ವಾರ್ತಾಃ ವಿಶದೀಕೃತ್ಯ. ಕೇಂದ್ರೀಯ ಮಂತ್ರಿಮಂಡಲೇನ ಅದ್ಯ ಪ್ರಶ್ನಪತ್ರ ಗೋಪ್ಯತಾ ಭಂಗ ಅಥ ಪರೀಕ್ಷಾ ಕದಾಚಾರ ಪ್ರಕರಣಾನಾಂ ದ್ರುತ ನ್ಯಾಯಾಲಯಾನಾಂ ಸಂಸ್ಥಾಪನಾಯ ಸಹೈವ ಕಠೋರ ದಂಡಸ್ಯ ವಿಧಾನಾಯ ಏಕಸ್ಯ ಪ್ರಾರೂಪ ವಿಧೇಯಕಸ್ಯ ಸ್ವೀಕೃತಿಃ ಪ್ರದತ್ತಾ. ಸಂಸದಿ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಧ್ಯಕ್ಷತಾಯಾಂ ಸಂಪನ್ನೆ ಮಂತ್ರಿಮಂಡಲೀಯೋಪವೇಶನೆ ಅಸ್ಯ ಪ್ರಾರೂಪ ವಿಧೇಯಕಸ್ಯ ಅನುಮೋದನಂ ಕೃತಂ. ಕೇಂದ್ರೀಯ ಮಂತ್ರಿಮಂಡಲ ಆರ್ಥಿಕ ಕಾರ್ಯಸಮಿತಿಯ ಕರ್ನಾಟಕ ಆಂಧ್ರಪ್ರದೇಶ ರಾಜ್ಯಯೋಃ ಮಧ್ಯೆ ಸ್ಥಿತಸ್ಯ ಬಲ್ಲಾರಿ ಗುಂತಕಲ್ ರೇಲಖಂಡಸ್ಯ ರೇಲಪಥ ಪಂಕ್ತೇಃ ನಿರ್ಮಾಣ ಪ್ರಸ್ತಾವಾಯ ಸ್ವೀಕೃತಿಃ ಪ್ರಖ್ಯಾಪಿತಾ. ಅದ್ಯ ಅಪರಾಹ್ನೆ ನವದಿಲ್ಲ್ಯಾಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅಬ್ರವೀತ್ ಯತ್ ಏಷಾ ಪರಿಯೋಜನಾ ಆಂಧ್ರಪ್ರದೇಶ ಕರ್ನಾಟಕ ರಾಜ್ಯಯೋಃ ಮಧ್ಯೆ ಗಮನಾಗಮನ ಸಂಪರ್ಕಂ ಭೃಶಂ ದೃಢಯಿಷ್ಯತೆ. ಏಷಾ ಕಾರ್ಯಯೋಜನಾ ತಾವತ್ ಪ್ರಧಾನಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಮಹಾಯೋಜನಾಯಾಃ ಆಧಾರೇಣ ಪರಿಕಲ್ಪಿತಾ ವರ್ತತೆ. ಯಸ್ಯಾಃ ಮುಖ್ಯಂ ಲಕ್ಷ್ಯಂ ತಾವತ್ ಏಕೀಕೃತ ನಿಯೋಜನೇನ ತಥಾ ಹಿತಧಾರಕಾಣಾಂ ಪರಾಮರ್ಶೈಃ ಬಹುಮಾಧ್ಯಮಿಕ ಸಂಪರ್ಕಸ್ಯ ಅಥ ಸಂಭಾರ ದಕ್ಷತಾಯಾಃ ಸಮಭಿವೃದ್ಧಿಃ ವರ್ತತೆ. ಕೇಂದ್ರೀಯ ಮಂತ್ರಿ ಜೆಪಿ ನಡ್ಡಾ ಡಾಕ್ಟರ್ ಜಿತೇಂದ್ರ ಸಿಂಹಃ ಚೇತ್ಯೇತೌ ಅದ್ಯ ನವದಿಲ್ಲ್ಯಾಂ ಸಿಜೆಪಿ ಪ್ರತಿನಿಧಿಮಂಡಲೇನ ಸಹ ಅಮಿಲತಾಂ. ಸಮ್ಮೇಳನಾತ್ ಪರಂ ವಾರ್ತಾಹರೈಸ್ಸಹ ಭಾಷ್ಯಮಾಣಃ ಶ್ರೀನಡ್ಡಾ ಅವೋಚತ್ ಯತ್ ಉಪವೇಶನಾವಧೌ ತೈಃ ಪರೀಕ್ಷಾ ಪ್ರಣಾಲ್ಯಾಂ ಪರಿಷ್ಕಾರಾಣಾಂ ವಿಷಯೆ ತೈಃ ಸಿಜೆಪಿ ಪ್ರತಿನಿಧಿಮಂಡಲಸ್ಯ ಯಾಚನಾಃ ಧೈರ್ಯಪೂರ್ವಕಂ ಶ್ರುತಾಃ. ಶ್ರೀನಡ್ಡಾ ಅವೋಚತ್ ಯತ್ ಪ್ರತಿನಿಧಿಮಂಡಲೇನ ತಿಸ್ರಃ ಮುಖ್ಯಾಃ ಯಾಚನಾಃ ಉಪಸ್ಥಾಪಿತಾಃ ಸಹೈವ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕಟನಸ್ಯ ರೋಧನಾಯ ಕೇಚನ ಉಪಾಯಾಃ ಅಪಿ ಪ್ರತಿಪಾದಿತಾಃ. ಕೇಂದ್ರೀಯ ಮಂತ್ರಿ ಸಮೇಧಿತವಾನ್ ಯತ್ ಸರ್ವಕಾರಃ ಶ್ವಃ ಪ್ರತಿನಿಧಿ ಮಂಡಲೇನ ಸಹ ಪುನಃ ದ್ವಿತೀಯ ಚರಣಸ್ಯ ವಾರ್ತಾಂ ವಿಧಾಸ್ಯತಿ. ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗೇ ಸಹೈವ ಛಾತ್ರಾಣಾಂ ವಿರೋಧ ಪ್ರದರ್ಶನಮಧಿಕೃತ್ಯ ಅದ್ಯ ಪಂಚಮ ದಿನೇಪಿ ಸಂಸದಿ ಅವಿರತ ಕೋಲಾಹಲೇನ ಉಭಯೋಃ ಸದನಯೋಃ ಕಾರ್ಯಾಚರಣಂ ಸೋಮವಾಸರಂ ಯಾವತ್ ಸ್ಥಗಿತಂ. ಅಪರಾಹ್ನೆ ದ್ವಿವಾದನೆ ದ್ವಿತೀಯ ಸ್ಥಗನಾತ್ ಪರಂ ಯದಾ ರಾಜ್ಯಸಭಾ ಸಮವೇತಾ ತದಾ ಗೃಹ ರಾಜ್ಯಮಂತ್ರಿಣಾ ನಿತ್ಯಾನಂದರಾಯೇಣ ಷಡ್ವಿಂಶತ್ಯಧಿಕದ್ವಿಸಹಸ್ರತಮಸ್ಯ ರಾಷ್ಟ್ರೀಯ ಗೌರವ ಅಪಮಾನ ನಿವಾರಣ ವಿಧೇಯಕಂ ಉಪಸ್ಥಾಪಿತಂ. ಏತದ್ ವಿಧೇಯಕಂ ಏಕಸಪ್ತತ್ಯಧಿಕ ಏಕೋನವಿಂಶತಿತಮಸ್ಯ ಅಧಿನಿಯಮಸ್ಯ ಸಂಶೋಧನಾರ್ಥಂ ವರ್ತತೆ. ವಿಧೇಯಕಸ್ಯ ಉಪಸ್ಥಾಪನಾತ್ ಪರಂ ವಿಪಕ್ಷಿಣಃ ನೀಟ್ ಪ್ರಕರಣಮಾದಾಯ ಉಚ್ಚೈಃ ವಿರೋಧೋದ್ಘೋಷಾನ್ ಪ್ರಾರಭಂತ. ಇತಸ್ಯ ಕೋಲಾಹಲಸ್ಯ ಮಧ್ಯೆ ಉಪಸಭಾಪತಿಃ ಹರಿವಂಶಃ ಸದನಸ್ಯ ಕಾರ್ಯಾಚರಣಂ ಸೋಮವಾಸರಂ ಯಾವತ್ ಅಸ್ಥಗಯತ್. ಇತಃ ಪ್ರಾಗ್ ಪ್ರಾತಃ ಏಕಾದಶವಾದನೆ ಯದಾ ರಾಜ್ಯಸಭಾಯಾಃ ಕಾರ್ಯಾಚರಣಂ ಆರಬ್ಧಂ ತದಾ ಸದನಂ ಕಾರ್ಗಿಲ್ ಯುದ್ಧಸ್ಯ ಹುತಾತ್ಮ ವೀರೇಭ್ಯಃ ಶ್ರದ್ಧಾಂಜಲಿಂ ಪ್ರಾದಾತ್. ಸಭಾಪತಿಃ ಸಿಪಿ ರಾಧಾಕೃಷ್ಣನ್ ಪ್ರಾವೋಚತ್ ಯತ್ ಕಾರ್ಗಿಲ್ ವಿಜಯ ದಿವಸಃ ನವನವತ್ಯಧಿಕ ಏಕೋನವಿಂಶತಿತಮಸ್ಯ ಕಾರ್ಗಿಲ್ ಯುದ್ಧೆ ಭಾರತಸ್ಯ ವಿಜಯಸ್ಯ ಸ್ಮಾರಕಂ ವರ್ತತೆ. ಉಚ್ಚಸದನೆ ಹುತಾತ್ಮ ವೀರಾಣಾಂ

0: ಸ್ಮೃತೌ ಮೌನಮಪಿ ಸಂಧೃತಂ. ಅಪರತ್ರ ನಿಡ್ವಿಷಯೆ ಛಾತ್ರಾಣಾಂ ಪ್ರದರ್ಶನಂ ಚಾಧಿಕೃತ್ಯ ವಿಪಕ್ಷಸ್ಯ ವಿರೋಧೇನ ಲೋಕಸಭಾಯಾಃ ಕಾರ್ಯಾಚರಣಮಪಿ ಸೋಮವಾಸರಂ ಯಾವತ್ ಅಪವಾರಿತಂ. ಮಧ್ಯಾಹ್ನೆ ದ್ವಾದಶವಾದನೆ ಪ್ರಥಮ ಸ್ಥಗನಾತ್ ಪರಂ ಯದಾ ಸದನಂ ಸಮವೇತಂ ತದಾ ಸಂಸದೀಯ ಕಾರ್ಯಮಂತ್ರಿ ಕಿರೇನ್ ರಿಜಿಜುಃ ನ್ಯಗಾದೀತ್ ಯತ್ ಸರ್ವಕಾರಃ ಪ್ರಥಮ ದಿನಾದೇವ ನೀಟ್ ವಿಷಯೆ ಚರ್ಚಾಯೈ ಸನ್ನದ್ಧೋ ವರ್ತತೆ. ಸಹ ಪ್ರಾವೋಚತ್ ಯತ್ ಕಾಂಗ್ರೆಸ್ ದಳೇನ ನೂತನ ಪಕ್ಷಾಶ್ರಯಾನಾರೋಪ್ಯ ಚರ್ಚಾಯಾಂ ವಿಘ್ನಃ ಉತ್ಪಾದ್ಯತೆ. ಮಂತ್ರಿ ಗದಿತವಾನ್ ಯತ್ ಪ್ರಧಾನಮಂತ್ರಿ ದೇಶಂ ಆಶ್ವಾಸಿತವಾನ್ ಯತ್ ಅಸ್ಮಿನ್ ವಿಷಯೆ ಕಠೋರ ವಿಧಿಃ ಆನೇಷ್ಯತೆ. ಶ್ರೀ ರಿಜಿಜುಃ ವಿಪಕ್ಷ ನೇತಾರಂ ರಾಹುಲ್ ಗಾಂಧಿನಂ ನ್ಯವೇದಯತ್ ಯತ್ ಸಹ ಸ್ವಸಂಸದೀಯ ಸಹಯೋಗಿನಾಂ ಮಾರ್ಗದರ್ಶನಂ ಕುರ್ಯಾತ್ ಯೇನ ಸದನಸ್ಯ ಸಂಚಾಲನಂ ಸುಚಾರು ರೂಪೇಣ ಭವೇತ್. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಪಾಕಿಸ್ತಾನಾವೃತ ಜಮ್ಮು ಕಾಶ್ಮೀರ ಕ್ಷೇತ್ರೆ ಜಾಯಮಾನಸ್ಯ ಅತ್ಯಾಚಾರಸ್ಯ ಸಹೈವ ಮಾನವಾಧಿಕಾರ ಹನನಸ್ಯ ಸಂಯುಕ್ತ ರಾಷ್ಟ್ರ ಸಂಘೇನ ಕೃತಾಂ ಉಪೇಕ್ಷಾಮಾದಾಯ ಭಾರತೇನ ತೀವ್ರ ಖೇದಃ ಪ್ರಕಟೀಕೃತಃ. ಸಂಯುಕ್ತ ರಾಷ್ಟ್ರ ಸಂಘೇ ಭಾರತಸ್ಯ ಸ್ಥಾಯಿ ಪ್ರತಿನಿಧಿಃ ಹರೀಶ ಪರ್ವತನೇನಿ ಇತ್ಯಸೌ ಪ್ರಾವೋಚತ್ ಯತ್ ಅನ್ಯೇಷು ದೇಶೇಷು ಏತಾದೃಶಾನಾಂ ಘಟನಾಕ್ರಮಾಣಾಂ ಸಂಯುಕ್ತ ರಾಷ್ಟ್ರ ಸಂಘೇನ ತೀವ್ರ ನಿಂದಾ ಕ್ರಿಯತೆ. ಪರಂಚ ಪಾಕಿಸ್ತಾನೆ ಜಾಯಮಾನೇಷು ಏತಾದೃಶೇಷು ಕೃತ್ಯೇಷು ಅವಧಾನಂ ನೈವ ಪ್ರದೀಯತೆ. ಸಹ ಶಾಂತಿಪೂರ್ಣ ವಿವಾದ ನಿವಾರಣ ತಂತ್ರಾಣಾಂ ಸುದೃಢೀಕರಣಂ ಇತಿ ವಿಷಯೆ ಆಯೋಜಿತೆ ಸುರಕ್ಷಾ ಪರಿಷದಃ ಮುಕ್ತ ವಿವಾದ ಕಾರ್ಯಕ್ರಮೇ ಭಾಷಮಾಣಃ ಆಸೀತ್. ಅದ್ಯ ಸರ್ವೋಚ್ಚ ನ್ಯಾಯಾಲಯ ನೀಟ್ ಯುಜಿ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣೆ ಕೇಂದ್ರೀಯ ಪ್ರಶಾಸನಂ ರಾಷ್ಟ್ರೀಯ ಪರೀಕ್ಷಾಭಿಕರಣಂಚ ಪರೀಕ್ಷಾ ಪರಿಷ್ಕಾರಾಣಾಂ ಅನುಷ್ಠಾನ ಪ್ರಗತಿಮಾಲಕ್ಷ್ಯ ವಿಷದ ಶಪಥ ಪತ್ರಂ ಉಪಸ್ಥಾಪಯಿತುಂ ಸಮಾದಿದೇಶ. ಪರ್ಯಾವರಣವಿದಃ ಸಾಮಾಜಿಕ ಕಾರ್ಯಕರ್ತುಃ ಚ ಸೋನಂ ವಾಂಗ್ಚುಕ್ ಇತ್ಯಾಖ್ಯಸ್ಯ ಷಡ್ವಿಂಶತಿ ದಿನಾತ್ಮಕಂ ಸುದೀರ್ಘಂ ಅನಶನಂ ಹ್ಯಃ ರಾತ್ರೌ ಗುರುಗ್ರಾಮಸ್ಯ ಏಕಸ್ಮಿನ್ ನಿಜ ಚಿಕಿತ್ಸಾಲಯೇ ವಿಶ್ರಾಂತಿಮಗಾತ್. ಇತದನಶನಂ ಜೆಪಿ ನಡ್ಡಾ ಜಿತೇಂದ್ರ ಸಿಂಹಯೋಃ ಗರಿಮಾಮಯ ಉಪಸ್ಥಿತೌ ಸಂಪನ್ನಂ. ವಾಂಗ್ಚುಕ್ ವರ್ಯೇಣ ನಿಗದಿತಂ ಯತ್ ಬಹುವಿಧಾನಾಂ ಪಕ್ಷಾಶ್ರಯಾಣಾಂ ಉಪರಿ ಸುದೀರ್ಘ ವಿಚಾರ ವಿಮರ್ಶಸ್ಯ ಅನಂತರಮೇವ ಏಷಃ ನಿರ್ಣಯಃ ಗೃಹೀತಃ. ಅದ್ಯ ಭಾರತಸ್ಯ ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮುಃ ಭಾರತ ರೋಮಾನಿಯಾ ದೇಶಯೋಃ ಮಧ್ಯೆ ಆರ್ಥಿಕ ನಿವೇಶ ಸಂಬಂಧಾನಾಂ ವಿಸ್ತಾರಾಯ ಆಹ್ವಾನಂ ಅಕರೋತ್. ತಯಾ ಪ್ರೋದೀರಿತಂ ಯತ್ ದ್ವಯೋಃ ರಾಷ್ಟ್ರಯೋಃ ಮಧ್ಯೆ ಗಭೀರ ವಾಣಿಜ್ಯಿಕ ಸಹಯೋಗಾಯ ಅದೂಷಿತಾ ಅನಂತಾ ಚ ಕ್ಷಮತಾ ವಿದ್ಯತೆ. ವಿಶ್ವ ಕನಿಷ್ಠ ಸ್ಕ್ವಾಶ್ ಪ್ರತಿಯೋಗಿತಾಯಾಂ ಭಾರತಸ್ಯ ಕ್ರೀಡಿಕಾ ಅನಾಹತ ಸಿಂಹಃ ಮಿಸ್ರ ದೇಶಸ್ಯ ಹಬೀಬಾ ರಿಜ್ಕ್ ಇತ್ಯೇತಾಂ ಏಕಾದಶ ಸಪ್ತ ಏಕಾದಶ ಪಂಚ ಷಡ್ ಏಕಾದಶ ಏಕಾದಶ ನವ ಇತ್ಯಂಕಾಂತರಾಲೇನ ಪರಾಭೂಯ ಪ್ರಾಗುಪಾಂತ್ಯಚಕ್ರಂ ವಿಜಿತ್ಯ ಉಪಾಂತ್ಯಚಕ್ರಂ ಪ್ರಾವಿಶತ್. ವಿಜಯೇನಾನೇನ ಅನಾಹತ ಸಿಂಹಃ ಅಸ್ಮಿನ್ ವಿಶ್ವಸ್ತರೀಯ ದ್ವಂದ್ವೇ ಅಶ್ರಾಂತಂ ದ್ವಿತೀಯವಾರಂ ಉಪಾಂತ್ಯಚಕ್ರಂ ಪ್ರಾಪ್ಯ ಪ್ರಥಮ ಭಾರತೀಯ ಕ್ರೀಡಿಕಾತ್ವೇನ ಇತಿಹಾಸಂ ಅರಚಯತ್. ಸಂಪ್ರತಿ ಸಾ ಖಲು ಸ್ವರ್ಣ ಪದಕಸ್ಯ ಶೀರ್ಷಕ ವಿಜಯಾಯ ಪರಿಗಣಿತಾ ವರ್ತತೆ ಇತಿ ವಾರ್ತಾಃ.
1: ಆಕಾಶವಾಣಿ ಅವಲೋಕನ.
2: ಆಕಾಶವಾಣಿ ಅವಲೋಕನ ವಿಷಯ ಸುಸ್ಥಿರ ಜಲಭದ್ರತೆಯತ್ತ ಭಾರತದ ಕ್ರಾಂತಿಕಾರಿ ಜನಾಂದೋಲನ. ಕ್ಯಾಚ್ ದಿ ರೈನ್ ಬರೆದವರು ಅಭಯ್ ಧಾಮ್ಲೆ, ಓದುತ್ತಿರುವವರು ಹರ್ಷಿತಾ ಟಿಎಲ್. ಬದಲಾಗುತ್ತಿರುವ ಜಾಗತಿಕ ಹವಾಮಾನ ಪರಿಸ್ಥಿತಿ, ಅನಿಶ್ಚಿತ ಮಳೆ ಹಾಗೂ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ನೀರಿನ ಬೇಡಿಕೆಯ ಈ ಆಧುನಿಕ ಯುಗದಲ್ಲಿ ಜಲಸಂಪನ್ಮೂಲಗಳ ಸುಸ್ಥಿರ ಸಂರಕ್ಷಣೆ ರಾಷ್ಟದ ಪ್ರಮುಖ ಹಾಗೂ ತುರ್ತು ಆದ್ಯತೆಯಾಗಿದೆ. ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯ ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಹಾಗೂ ಕ್ರಿಯಾಶೀಲ ನೇತೃತ್ವದಲ್ಲಿ

0: ಸಂರಕ್ಷಣೆಯನ್ನು ಕೇವಲ ಒಂದು ಸರ್ಕಾರದ ಆಡಳಿತಾತ್ಮಕ ಕಾರ್ಯಕ್ರಮವಾಗಷ್ಟೇ ಉಳಿಸದೆ ಪ್ರತಿಯೊಬ್ಬ ನಾಗರಿಕನೂ ಭಾಗವಹಿಸುವ ರಾಷ್ಟ್ರವ್ಯಾಪಿ ಜನಾಂದೋಲನವಾಗಿ ಪರಿವರ್ತಿಸುವಲ್ಲಿ ಯಶಸ್ಸು ಸಾಧಿಸಿದೆ. ಮಳೆ ಎಲ್ಲಿ ಬೀಳುತ್ತದೋ, ಯಾವಾಗ ಬೀಳುತ್ತದೋ ಅಲ್ಲಿಯೇ ಅದನ್ನು ಹಿಡಿದಿಟ್ಟುಕೊಳ್ಳಿ ಎಂಬ ಘೋಷವಾಕ್ಯದೊಂದಿಗೆ ಚಾಲನೆ ನೀಡಲಾದ ಜಲಶಕ್ತಿ ಅಭಿಯಾನ ಕ್ಯಾಚ್ ದಿ ರೈನ್ ಇಂದು ಭಾರತದ ಮೂಲೆ ಮೂಲೆಯಲ್ಲೂ ಜಲ ಭದ್ರತೆಯನ್ನು ಖಾತ್ರಿಪಡಿಸುವಲ್ಲಿ ಒಂದು ನೂತನ ದಿಕ್ಸೂಚಿಯಾಗಿ ಹೊರಹೊಮ್ಮಿದೆ. ಮಳೆ ನೀರಿನ ಪ್ರತಿಯೊಂದು ಹನಿಯನ್ನು ವ್ಯರ್ಥವಾಗದಂತೆ ಸಂಗ್ರಹಿಸುವುದು, ಅಂತರ್ಜಲ ಮಟ್ಟವನ್ನು ವೈಜ್ಞಾನಿಕವಾಗಿ ಮರುಪೂರಣಗೊಳಿಸುವುದು, ಸಾಂಪ್ರದಾಯಿಕ ಜಲಮೂಲಗಳಿಗೆ ಮರುಜೀವ ನೀಡುವುದು ಹಾಗೂ ಈ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಸ್ಥಳೀಯ ಸಮುದಾಯದ ಸಕ್ರಿಯ ಸಹಭಾಗಿತ್ವವನ್ನು ಖಾತ್ರಿಪಡಿಸುವುದು ಈ ಯೋಜನೆಯ ಮೂಲ ತತ್ವವಾಗಿದೆ. ದೇಶದ ಪ್ರತಿಯೊಂದು ಮನೆ ವಸತಿ ಸಮುಚ್ಚಯಗಳು ಹಾಗೂ ಸರ್ಕಾರಿ ಮತ್ತು ಖಾಸಗಿ ಕಚೇರಿ ಸಂಕೀರ್ಣಗಳಲ್ಲಿ ವೈಜ್ಞಾನಿಕ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲು ಈ ಅಭಿಯಾನವು ಉತ್ತೇಜನ ನೀಡುತ್ತದೆ. ಇದರ ಜೊತೆಗೆ ಭೌಗೋಳಿಕವಾಗಿ ಸೂಕ್ತವಾದ ಸ್ಥಳಗಳಲ್ಲಿ ಮರುಪೂರಣ ಹೊಂಡಗಳು ಮತ್ತು ಮೂಲಸೌಕರ್ಯ ನಿರ್ಮಿಸುವುದು, ಬಳಕೆಯಲ್ಲಿಲ್ಲದೆ ಬೋರ್ವೆಲ್ಗಳನ್ನು ದುರಸ್ತಿಪಡಿಸಿ ಅಂತರ್ಜಲ ಮರುಪೂರಣ ಘಟಕಗಳನ್ನಾಗಿ ಪರಿವರ್ತಿಸುವುದು, ಕಲ್ಯಾಣಿ ಬಾವಿ ಹಾಗೂ ಮೆಟ್ಟಿಲು ಬಾವಿಗಳಂತಹ ಜಲಮೂಲಗಳನ್ನು ಸ್ವಚ್ಛಗೊಳಿಸಿ ಪುನರುಜ್ಜೀವನಗೊಳಿಸುವುದು ಮತ್ತು ಕೆರೆ ಜಲಾಶಯಗಳಿಂದ ಹೂಳು ತೆಗೆದು ನೀರು ಸಂಗ್ರಹಣಾ ಸಾಮರ್ಥ್ಯವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಈ ಅಭಿಯಾನದ ಪ್ರಮುಖ ಆದ್ಯತೆಗಳಾಗಿವೆ. ಜಲಸಂಚಯ ಜನ್ ಭಾಗೀದಾರ್ JSJB ಎಂಬ ಉಪಕ್ರಮ ಈ ಜಲಕ್ರಾಂತಿಗೆ ಹೊಸ ವೇಗ ಮತ್ತು ದೃಢತೆ ನೀಡಿದೆ. ಸೂರತ್ನಲ್ಲಿ ಪ್ರಧಾನಿಯವರಿಂದ ಉದ್ಘಾಟನೆಗೊಂಡ ಈ ಯೋಜನೆ ಕಡಿಮೆ ವೆಚ್ಚದ ಹಾಗೂ ಸ್ಥಳೀಯ ಪರಿಸರಕ್ಕೆ ಸೂಕ್ತವಾದ ಅಂತರ್ಜಲ ಮರುಪೂರಣ ಮೂಲಸೌಕರ್ಯಗಳನ್ನು ನಿರ್ಮಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಸಮುದಾಯದ ಸಹಭಾಗಿತ್ವ, ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ, ನಿಧಿ ಮತ್ತು ಸರ್ಕಾರಿ ಯೋಜನೆಗಳ ಸಮನ್ವಯದೊಂದಿಗೆ ಅನುಷ್ಠಾನಗೊಂಡ JSJB 10 ಲಕ್ಷ ಮರುಪೂರಣ ಮೂಲಸೌಕರ್ಯಗಳ ಗುರಿಯನ್ನು ಮೀರಿ ದೇಶಾದ್ಯಂತ 27 ಲಕ್ಷಕ್ಕೂ ಹೆಚ್ಚು ಕೃತಕ ಮರುಪೂರಣ ವ್ಯವಸ್ಥೆಗಳನ್ನು ನಿರ್ಮಿಸಿ ದಾಖಲೆ ಬರೆಯಲಾಯಿತು. ಈ ಯಶಸ್ಸಿನ ಉತ್ತೇಜನದಿಂದ ಪ್ರಾರಂಭವಾದ JSJB 2.0 ಅಂತರ್ಜಲ ವಂಚಿತ ಮತ್ತು ಗಂಭೀರ ಸ್ಥಿತಿಯಲ್ಲಿರುವ ಜಿಲ್ಲೆಗಳ ಮೇಲೆ ವಿಶೇಷ ಗಮನ ಹರಿಸಿತು. 1 ಕೋಟಿ ಅಂತರ್ಜಲ ಮರುಪೂರಣ ಯೋಜನೆ ಬೃಹತ್ ಗುರಿಯನ್ನು ದೇಶಾದ್ಯಂತ 1.5 ಕೋಟಿಗೂ ಹೆಚ್ಚು ಸೌಲಭ್ಯಗಳನ್ನು ನಿರ್ಮಿಸುವ ಮೂಲಕ ಯೋಜನೆಯು ನಿರೀಕ್ಷೆಗಿಂತ ಶೇಕಡ 50ರಷ್ಟು ಹೆಚ್ಚಿನ ಸಾಧನೆ ಮಾಡಿದೆ. ಗಮನಾರ್ಹ ಸೇವೆಯನ್ನು ಗುರುತಿಸಿ ಮಾದರಿ ಸಾಧಕರಿಗೆ ರಾಷ್ಟೀಯ ಜಲ ಪ್ರಶಸ್ತಿ ಹಾಗೂ ಸ್ವಚ್ಛ ಸುಜಲ ಶಕ್ತಿ ಸಮ್ಮಾನ್ ಗೌರವಗಳನ್ನು ನೀಡಿ ಸನ್ಮಾನಿಸಲಾಗಿದೆ. ಪ್ರಸ್ತುತ ಜಾರಿಯಲ್ಲಿರುವ ಜಲಸಂಚಯ ಜನ್ ಭಾಗೀದಾರ್ ಕ್ಯಾಚ್ ದಿ ರೈನ್ ಅಭಿಯಾನವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಲವು ಪ್ರಮುಖ ಯೋಜನೆಗಳನ್ನು ಒಂದೇ ಸೂರಿನಡಿ ತಂದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿನ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಬಿತ್ತನೆಗೆ ಹೆಚ್ಚಿನ ಇಳುವರಿ, ಕ್ಯಾಂಪ ಅರಣ್ಯೀಕರಣ ನಿಧಿ ಹಣಕಾಸು ಆಯೋಗದ ಅನುದಾನಗಳು ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನಾ ವೆಚ್ಚಗಳನ್ನು ಸಂಯೋಜಿಸಿ ಜಲ ಸಂರಕ್ಷಣಾ ಚಟುವಟಿಕೆಗಳಿಗೆ ಶಕ್ತಿ ತುಂಬಲಾಗಿದೆ. ನಾರಿ ಶಕ್ತಿಯಿಂದ ಜಲಶಕ್ತಿ ಎಂಬ ಪರಿಕಲ್ಪನೆಯ ಮೂಲಕ ಗ್ರಾಮೀಣ ಭಾಗದಲ್ಲಿ ನೀರಿನ ನೈಜ ಸಂಕಷ್ಟವನ್ನು ಎದುರಿಸುವ ಮಹಿಳೆಯರನ್ನು ಜಲ ಸಂರಕ್ಷಣೆಯ ನೇತೃತ್ವ ವಹಿಸಲು ಪ್ರೇರೇಪಿಸಲಾಗಿದೆ. ಇದರ ಜೊತೆಗೆ ಸಾರ್ವಜನಿಕರಿಗೆ ಸೂಕ್ತ ತಾಂತ್ರಿಕ ಮಾರ್ಗದರ್ಶನ ನೀಡಲು, ಮಳೆ ನೀರು ಕೊಯ್ಲು ತಂತ್ರಜ್ಞಾನ ಅರಿವು ಮೂಡಿಸಲು ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಲ ಯೋಜನೆಗಳನ್ನು ರೂಪಿಸಲು ಪ್ರತಿಯೊಂದು ಜಿಲ್ಲೆಯಲ್ಲೂ ಸ್ಥಾಪಿಸಲಾಗಿರುವ ಜಲಶಕ್ತಿ ಕೇಂದ್ರಗಳು ಅತ್ಯುತ್ತಮ ಜ್ಞಾನ ಮತ್ತು ಸೌಲಭ್ಯ ಕೇಂದ್ರಗಳಾಗಿ ಸೇವೆ ಸಲ್ಲಿಸುತ್ತಿವೆ. ಭಾರತವು ವಿಕಸಿತ ಭಾರತದ ಸುವರ್ಣ ಕನಸಿನತ್ತ ಧಾವಿಸುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಕೃಷಿ ಕ್ಷೇತ್ರವನ್ನು ಬಲಪಡಿಸಲು, ಗ್ರಾಮೀಣ ಜೀವನೋಪಾಯವನ್ನು ಭದ್ರಪಡಿಸಲು ಮತ್ತು ಹವಾಮಾನ ವೈಪರೀತ್ಯಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ವೃದ್ಧಿಸಲು ಸುಸ್ಥಿರ ಜಲ ನಿರ್ವಹಣೆ ಅತ್ಯಂತ ನಿರ್ಣಾಯಕವಾಗಿದೆ. ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ಪ್ರಧಾನಮಂತ್ರಿಯವರು ನೀಡಿದ ಕ್ಯಾಚ್ ದಿ ರೈನ್ ಎಂಬ ಅಭಿಯಾನದ ಜಾಗೃತಿಯ ಕರೆ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲೂ ನೀರಿನ ಮೌಲ್ಯವನ್ನು ಮನವರಿಕೆ ಮಾಡಿಕೊಟ್ಟಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18 ರಿಂದ 60

0: 30 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ಮಹರ್ಷಿ ಅಗಸ್ತ್ಯ ನಡೆಸಿಕೊಡುತ್ತಾರೆ. ಶ್ರೀ ಮದವೂರ ವಿಘ್ನೇಶ ಕಲಾ ಸಂಘ, ಗೇರುಕಟ್ಟೆ, ಬೆಳ್ತಂಗಡಿ ಇಲ್ಲಿನ ಸದಸ್ಯರು.
2: ಹೌದು, ಬದಲಿಸಲಾಗದ ಸಂಗತಿಗಳು ಘಟಿಸುತ್ತಲೇ ಇರುತ್ತದೆ. ಅವುಗಳನ್ನು ಅಭ್ಯಸಿಸಿ ಅವುಗಳಿಂದಲೂ ಒಂದಿಷ್ಟು ಅನುಭವಗಳನ್ನು ದಕ್ಕಿಸಿಕೊಳ್ಳುತ್ತಾ ಸಾಗುವುದೇ ಜೀವನ ನೀತಿ ಎಂದು ತಿಳಿದುಕೊಂಡವ ನಾನು.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿ.
3: ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ.

0: ಬೆಂಗಳೂರು ಕೇಂದ್ರದಿಂದ.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ಇಂದಿನ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಕೃಷಿ ಅಧಿಕಾರಿಗಳಾದ ನವೀನ್ LR.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
5: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
4: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
5: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
4: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಬಳ್ಳಾರಿ ಗುಂತಕಲ್ ನಡುವಿನ 1,264 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ: ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17-19 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75ಕ್ಕೂ ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ಕೋಟಿ ರೂಪಾಯಿ ಆದಾಯ ಗುರಿ.

0: ಕೊಡಗಿನ ಹರಂಗಿ ಜಲಾಶಯ ಭರ್ತಿಯಾಗಲು 3 ಅಡಿ ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಕರ್ನಾಟಕ ಆಂಧ್ರಪ್ರದೇಶ ಆರ್ಥಿಕ ಕಾರಿಡಾರ್ ಯೋಜನೆಯಡಿ ಗುಂತಕಲ್ಲಿಂದ ಬಳ್ಳಾರಿ, ಹೊಸಪೇಟೆ, ಹುಬ್ಬಳ್ಳಿ, ಅಂಕೋಲಾದವರೆಗೆ ರೈಲ್ವೆ ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 46 ಕಿಲೋಮೀಟರ್ ಉದ್ದದ 3ನೇ ಮತ್ತು 4ನೇ ರೈಲು ಮಾರ್ಗಗಳನ್ನು ನಿರ್ಮಿಸುವ 1,264 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಯೋಜನೆ ಇದಾಗಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟದ ಆರ್ಥಿಕ ವ್ಯವಹಾರಗಳ ಸಮಿತಿಯು ಯೋಜನೆಗೆ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಉತ್ತರ ಕರ್ನಾಟಕದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ. ಪ್ರಸ್ತಾವಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಯು ಸುಮಾರು 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ 99 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸಲಿದೆ. ಇದು ಸರಕು ಸಾಗಣೆಯನ್ನು ಸುಗಮಗೊಳಿಸುವುದು, ರೈಲು ಮಾರ್ಗದ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು ಬಹುಮಾದರಿ ಸಂಪರ್ಕವನ್ನು ಬಲಪಡಿಸುವ ಗುರಿ ಹೊಂದಿದೆ. ಈ ಯೋಜನೆ 2028-29 ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆ ಮಾತನಾಡಲು ಸಿದ್ದ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ಸೇರಿದಂತೆ ಎಲ್ಲಾ ಪಾಲುದಾರ ರಾಜ್ಯಗಳೊಂದಿಗೆ ಚರ್ಚೆಗೆ ರಾಜ್ಯ ಸರ್ಕಾರ ಮುಕ್ತವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ತಮಿಳುನಾಡು ಮುಖ್ಯಮಂತ್ರಿ ಬರೆದ ಪತ್ರದ ವಿಚಾರಗಳನ್ನು ಬಹಿರಂಗಪಡಿಸಲು ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ಏಷ್ಯಾದ ಅತಿದೊಡ್ಡ ತಂತ್ರಜ್ಞಾನ ಉತ್ಸವವಾಗಿರುವ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯ 29ನೇ ಆವೃತ್ತಿಯು ಕೃತಕ ಬುದ್ಧಿಮತ್ತೆ ಹಾಗೂ ಅದರಾಚೆ ಧ್ಯೇಯವಾಕ್ಯದಡಿ 17-19 ನವೆಂಬರ್ವರೆಗೆ ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, 75ಕ್ಕೂ ಹೆಚ್ಚು ದೇಶಗಳಿಂದ 1,800ಕ್ಕೂ ಹೆಚ್ಚು ಪ್ರದರ್ಶಕರು, 20,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಹಾಗೂ 60,000ಕ್ಕೂ ಹೆಚ್ಚು ಸಂದರ್ಶಕರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಭವಿಷ್ಯದ ನಿರ್ಮಾತೃಗಳು ಕಾರ್ಯಕ್ರಮವು ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಿದೆ. ನವೋದ್ಯಮಗಳ ಹೂಡಿಕೆದಾರರು, ಮಾರ್ಗದರ್ಶಕರು ಹಾಗೂ ಜಾಗತಿಕ ಮಾರುಕಟ್ಟೆಗಳ ಜೊತೆಗೆ ಸಂಪರ್ಕಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿಗದಿಪಡಿಸಿರುವ 11,000 ಕೋಟಿ ರೂಪಾಯಿ ಆದಾಯ ಸಂಗ್ರಹದ ಗುರಿ ಸಾಧಿಸಲು ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಯೂ ಕಾರ್ಯನಿರ್ವಹಿಸಬೇಕು ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ನಿರ್ದೇಶನ ನೀಡಿದ್ದಾರೆ. ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿ ಜಿಲ್ಲೆಯ ಭೂವಿಜ್ಞಾನಿಗಳಿಗೆ ಪ್ರತ್ಯೇಕ ಕಾರ್ಯಗುರಿ ನಿಗದಿಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಆರ್ಥಿಕ ವರ್ಷದಲ್ಲಿ ಇಲಾಖೆಗೆ 11,000 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ನಿಗದಿಪಡಿಸಲಾಗಿದೆ. ಓಟಿಎಸ್ ಯೋಜನೆಯ ಮೂಲಕ 2,000 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ಹೊಂದಲಾಗಿದ್ದು, ಮುಂದಿನ 6 ತಿಂಗಳಲ್ಲಿ ಗುರಿ ಸಾಧಿಸುವಂತೆ ರೋಹಿಣಿ ಸಿಂಧೂರಿ ಸೂಚಿಸಿದ್ದಾರೆ. ಸ್ವಯಂ ಅನುಷ್ಠಾನ ಯೋಜನೆಯಡಿ ಕಡ್ಡಾಯವಾಗಿ ನಿರ್ಮಿಸಬೇಕಾದ ವಿದ್ಯುತ್ ಮೂಲಸೌಕರ್ಯವನ್ನು ಸಕಾಲದಲ್ಲಿ ಪೂರ್ಣಗೊಳಿಸದ ಹಾಗೂ ಕೆಇಆರ್ಸಿ ನಿಯಮಗಳನ್ನು ಉಲ್ಲಂಘಿಸಿರುವ ಯೋಜನೆಗಳ ವಿರುದ್ಧ ನಿಯಮಾನುಸಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಕುರಿತಂತೆ ಪ್ರಕಟಣೆ ನೀಡಿರುವ ಅವರು, 7.5 MVAಗಿಂತ ಹೆಚ್ಚಿನ ಮಂಜೂರಾತಿ ವಿದ್ಯುತ್ ಭಾರ ಹೊಂದಿರುವ ವಸತಿ ಸಮುಚ್ಚಯಗಳು, ಟೌನ್ಶಿಪ್ಗಳು, ಬೃಹತ್ ಲೇಔಟ್ಗಳು ತಮ್ಮ ವೆಚ್ಚದಲ್ಲಿಯೇ ವಿದ್ಯುತ್ ಉಪಕೇಂದ್ರ ಹಾಗೂ ಸಂಬಂಧಿತ ವಿದ್ಯುತ್ ಮೂಲಸೌಕರ್ಯ ನಿರ್ಮಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕರಿಗೆ ನಿರಂತರ ಹಾಗೂ ಗುಣಮಟ್ಟದ ವಿದ್ಯುತ್ ಪೂರೈಕೆ ದೊರೆಯುವಂತೆ ಮಾಡುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಪ್ರಗತಿಯ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಂಡಳಿಯ ಯೋಜನೆಗಳ ಪ್ರಗತಿ ಮತ್ತು ಆಡಳಿತಾತ್ಮಕ ಸುಧಾರಣೆಗಳಿಗೆ ಹಲವು ಪ್ರಮುಖ ನಿರ್ದೇಶನ ನೀಡಿದ್ದಾರೆ. ನಗರ ನೀರು ಸರಬರಾಜು ಮಂಡಳಿಯು ಎಲ್ಲಾ ಪ್ರದೇಶಗಳಲ್ಲಿ ಚರಂಡಿ

ಹಾಗೂ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳನ್ನು ಸರಿಯಾಗಿ ಮ್ಯಾಪ್ ಮಾಡಿ ಆಯಾ ಪ್ರದೇಶದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೂಕ್ತವಾದ ಸುಧಾರಿತ ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ. ನೀರು ಪೋಲಾಗುವುದು ಸೇರಿದಂತೆ ಸಿಬ್ಬಂದಿ ದುರುಪಯೋಗ ತಡೆಯಲು ಸ್ಮಾರ್ಟ್ ಮೀಟರ್ ಅಳವಡಿಸಲು ಸಲಹೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಹೊರತುಪಡಿಸಿ ರಾಜ್ಯದ ಇತರ ನಗರ ಪ್ರದೇಶಗಳಲ್ಲಿ ನೀರು ಸರಬರಾಜು ಮತ್ತು ಒಳಚರಂಡಿ ಸೌಕರ್ಯ ಒದಗಿಸುವ ಜವಾಬ್ದಾರಿಯನ್ನು ಮಂಡಳಿ ಹೊಂದಿದೆ. ರಾಜ್ಯದಲ್ಲಿ ಈವರೆಗೆ 256 ನಗರ ಪ್ರದೇಶಗಳಿಗೆ ಶಾಶ್ವತ ಮೇಲ್ಮೈ ಮೂಲಗಳಿಂದ ಸುರಕ್ಷಿತ ಕುಡಿಯುವ ನೀರು ಕಲ್ಪಿಸಲಾಗಿದ್ದು, ಉಳಿದ 60 ಪಟ್ಟಣಗಳಿಗೆ ಅಂತರ್ಜಲ ಮೂಲದಿಂದ ನೀರು ಪೂರೈಸಲಾಗುತ್ತಿದೆ ಎಂದು ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಹರಂಗಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹಾರಂಗಿ ಅಣೆಕಟ್ಟೆಯಿಂದ ನಾಳೆ 3,000-5,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ ಎಂದು ಹಾರಂಗಿ ಪುನರ್ವಸತಿ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಮಹೇಶ್ ಎಂಎಸ್ ತಿಳಿಸಿದ್ದಾರೆ.

0: ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹಾರಂಗಿ ಅಣೆಕಟ್ಟೆಯಿಂದ ನಾಳೆ 3,000 ರಿಂದ 5,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ ಎಂದು ಹಾರಂಗಿ ಪುನರ್ವಸತಿ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಮಹೇಶ್ ಎಂಎಸ್ ತಿಳಿಸಿದ್ದಾರೆ. ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2,859 ಅಡಿಗಳಾಗಿದ್ದು ಇಂದಿನ ಮಟ್ಟ 2,856 ಆಗಿದ್ದು ಬಹುತೇಕ ಭರ್ತಿಯಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಂಭವವಿದ್ದು ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹಾರಂಗಿ ಮತ್ತು ಕಾವೇರಿ ನದಿ ಪಾತ್ರದ ದಂಡೆಯಲ್ಲಿ ವಾಸಿಸುತ್ತಿರುವ ಜನರು ತಮ್ಮ ಆಸ್ತಿಪಾಸ್ತಿ ಹಾಗೂ ಜನ ಜಾನುವಾರು ರಕ್ಷಣೆಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಅಮೋಘ ಸಾಧನೆ ಮಾಡುವ ಮೂಲಕ ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿರುವ ಸಿಂಧುಶ್ರೀ ಗಣೇಶ್ಗೆ ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅಂತಾರಾಷ್ಟ್ರೀಯ ಗುಣಮಟ್ಟದ 3 ಪೋಲ್ಗಳನ್ನು ವಿತರಿಸಿ ಶುಭ ಹಾರೈಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಸಿಂಧುಶ್ರೀ ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರದ ವತಿಯಿಂದ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಬಳಸುವ ಗುಣಮಟ್ಟದ 3 ಹೊಸ ಪೋಲ್ಗಳನ್ನು ವಿದೇಶದಿಂದ ತರಿಸಿಕೊಡಲಾಗಿದೆ. ಜೊತೆಗೆ 5 ಲಕ್ಷ ರೂಪಾಯಿ ನಗದು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ರಾಷ್ಟ್ರೀಯ ಭದ್ರತಾ ದಳ ಎನ್ಎಸ್ಜಿ ನಗರದ ವಿವಿಧ ಪ್ರದೇಶಗಳಲ್ಲಿ ಭಯೋತ್ಪಾದನಾ ನಿಗ್ರಹ ಅಣಕು ಕಾರ್ಯಾಚರಣೆ ನಡೆಸುತ್ತಿದೆ. ನಾಳೆವರೆಗೆ ಈ ಅಣಕು ಕಾರ್ಯಾಚರಣೆ ನಡೆಯಲಿದೆ. ಭಯೋತ್ಪಾದಕರ ದಾಳಿ ಸಂಭವಿಸಿದರೆ ಅದನ್ನು ಹೇಗೆ ಎದುರಿಸಬೇಕು ಎಂಬ ಸನ್ನದ್ಧತೆಯನ್ನು ಅಣಕು ಕಾರ್ಯಾಚರಣೆ ಮೂಲಕ ತಿಳಿಸಲು ಎನ್ಎಸ್ಜಿ ಕಮಾಂಡೋಗಳು ನಗರಕ್ಕೆ ಆಗಮಿಸಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಸ್ಥಾವರ, ಸುರತ್ಕಲ್, ಸಂತ ಅಲೋಶಿಯಸ್ ಕಾಲೇಜು ಆವರಣ ಮುಂತಾದೆಡೆ ಕಾರ್ಯಾಚರಣೆ ನಡೆಸಲಾಗಿದೆ. ಸುಮಾರು 100 ಅಧಿಕ ಮಂದಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಅಣಕು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನೂ ಬಾಲ್ಯ ವಿವಾಹಗಳು ನಡೆಯುತ್ತಿರುವುದು ಅತ್ಯಂತ ಕಳವಳಕಾರಿಯಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿ ಗುಂತಕಲ್ ನಡುವಿನ 1,264 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ, ತಮಿಳುನಾಡು ಸರ್ಕಾರ ಜೊತೆ ಮಾತನಾಡಲು ಸಿದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17 ರಿಂದ ನವೆಂಬರ್ 19 ರವರೆಗೆ 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75 ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ಕೋಟಿ ರೂಪಾಯಿ ಆದಾಯ ಗುರಿ. ಕೊಡಗಿನ ಹಾರಂಗಿ ಜಲಾಶಯ ಭರ್ತಿಯಾಗಲು 3 ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.
2: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ಆರ್, ಪ್ರಸ್ತುತಪಡಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಕೇಳಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
3: ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಹಲೋ ಕೃಷಿರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಹಲೋ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ರಾಜ

0: ಲಕ್ಷ್ಮೀ ರಾಜೀವ್ ನನ್ನ ಜೊತೆಗೆ ಇದ್ದಾರೆ ತಿಮ್ಮಪ್ಪ ಗೌಡ ಸರ್ ಅವರು.
1: ಎಲ್ಲರಿಗೂ ನಮಸ್ಕಾರ.
0: ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ವಿಷಯ ಕುರಿತು ಮಾಹಿತಿ ನೀಡಲು ನಮ್ಮ ಜೊತೆಗೆ ಇದ್ದಾರೆ ಕೃಷಿ ಅಧಿಕಾರಿಗಳಾದ ಎಲ್ ಆರ್ ನವೀನ್ ಸರ್ ಅವರು. ಸರ್, ತಮಗೆಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ.
1: ತಮಗೂ ನಮಸ್ಕಾರ ಮೇಡಮ್. ಅದೇ ರೀತಿ ಮೊದಲಿಗೆ ನಾಡಿನ ಸಮಸ್ತ ರೈತ ಬಾಂಧವ ಶ್ರೋತೃಗಳಿಗೂ ಸಹ ನನ್ನ ನಮಸ್ಕಾರನ ಹೇಳಕ್ಕೆ ಬಯಸ್ತೀನಿ.
0: ರೈತ ಬಾಂಧವರೇ, ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆಗಳು ಹೀಗಿವೆ: 2237047477 2237047488. STD ಸಂಖ್ಯೆ 0080. ಇವತ್ತಿನ ನೇರ ಪ್ರಸಾರದಲ್ಲಿ ತಾವು ಭಾಗವಹಿಸಬೇಕಂದ್ರೆ, ಪ್ರಶ್ನೆ ಕೇಳಬೇಕಂದ್ರೆ ನೀವು ಕರೆ ಮಾಡಿ.
2: ನವೀನ್ ಸರ್ ಅವರೇ, ಈಗ ನಮ್ಮ ರಾಜ್ಯದಲ್ಲಿ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನು ತಾವು ಸರ್ಕಾರದ ವತಿಯಿಂದ ಯಾವ ಥರ ಕೈಗೊಳ್ತಾ ಇದ್ದೀರಿ, ಅದು ಯಾವ ಥರ ನಮ್ಮ ರೈತರಿಗೆ, ರೈತ ಸಮುದಾಯಕ್ಕೆ ಉಪಯೋಗ ಆಗ್ತಾ ಇದೆ, ಮಾಹಿತಿ ಮಾಡಿಕೊಡಿ.
1: ಸರ್, ತಮಗೆ ಮೊದಲಿಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈ ಮಣ್ಣು ಮತ್ತು ನೀರು ಈ ಕೃಷಿಗೆ ಬೇಕಾದಂಥ ಮೂಲಭೂತ ನೈಸರ್ಗಿಕ ಸಂಪನ್ಮೂಲಗಳು. ನಿಮಗೆ ಗೊತ್ತಿದೆ, 1990 ದಶಕದಲ್ಲಿ ನಮ್ಮಲ್ಲಿದ್ದ ಜನಸಂಖ್ಯೆ 530 ಕೋಟಿ, ಇಂದೇನಾಗಿದೆ ಅದು 830 ಕೋಟಿ ತಲುಪಿಸಿದೆ. ಇಂಥ ಜನಸಂಖ್ಯೆಗೆ ನಾವು ಇರುವಂಥ ಭೂಮಿಯಲ್ಲೇ ನಾವು ಆಹಾರ ಉತ್ಪಾದನೆ ಮಾಡಬೇಕಾಗಿದೆ. ಇದರಿಂದ ಏನಾಗಿದೆ, ನಮ್ಮ ಕೃಷಿ ಭೂಮಿ ಮೇಲೆ ಅಪಾರ ಒತ್ತಡ ಹೇರಿದ್ದೀವಿ. ಇದಲ್ಲದೇ ನಾವು ಇರುವಂಥ ಜಮೀನಿನಲ್ಲೇ ಹೆಚ್ಚು ಆಹಾರ ಬೆಳಿಬೇಕಾದ್ದರಿಂದ ತೀವ್ರತರವಾದ ಕೃಷಿ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಈ ತೀವ್ರತರ ಕೃಷಿ ಪದ್ಧತಿಗಳೇನಪ್ಪ ಅಂದರೆ, ಇವಕ್ಕೆಲ್ಲ ಹೆಚ್ಚಿನ ನೀರಿನ ಸೌಲಭ್ಯ ಬೇಕಿದೆ. ಹೆಚ್ಚಿನ ನೀರಿನ ಸೌಲಭ್ಯ ಬೇಕು ಅಂದರೆ ನಾವು ಪುನಃ ಅಂತರ್ಜಲದನ್ನು, ಅದು ಅಂತರ್ಜಲದ ಮೇಲೆ ನಾವು ಅವಲಂಬನೆ ಮಾಡ್ಕೋಬೇಕು. ಸೊ ಹಂಗಾಗಿ ನಮ್ಮ ಇಲಾಖೆ, ಜಲಾನಯನ ಅಭಿವೃದ್ಧಿ ಇಲಾಖೆ ರಾಜ್ಯದಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಕಳೆದ
2: ಕಾರ್ಯಕ್ರಮವನ್ನು
1: ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಇಲಾಖೆಯ ಮೂಲ ಉದ್ದೇಶ ಓಡುವ ನೀರನ್ನು ನಡೆಯುವಂತೆ ಮಾಡೋದು, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋದು, ಅದೇ ರೀತಿ ನಿಂತ ನೀರನ್ನು ಹಿಂಗುವಂತೆ ಮಾಡಿ ಮಣ್ಣಿನ ಸವಕಳಿನ ತಡೆಗಟ್ಟೋದು ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡೋದು ನಮ್ಮ ಉದ್ದೇಶವಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ 9.4 ದಶಲಕ್ಷ ಹೆಕ್ಟೇರ್ ಪ್ರದೇಶ ಈ ನೀರಿನ ಕೊಚ್ಚಣೆ ಪೀಡಿತ ಪ್ರದೇಶವಾಗಿದೆ. ಇದರಿಂದಾಗಿ ಏನಾಗಿದೆ, ಪ್ರತಿ ವರ್ಷ 10 ಟನ್ ಮಣ್ಣು ಪ್ರತಿ ಹೆಕ್ಟೇರಿಂದ ನಷ್ಟ ಆಗ್ತಿದೆ. ಅಂದಾಜು ಸುಮಾರು 49% ಭೌಗೋಳಿಕ ಪ್ರದೇಶ ಈ ನೀರಿನ ಕೊಚ್ಚಣೆ ಪೀಡಿತ ಪ್ರದೇಶ ರಾಜ್ಯದಲ್ಲಿ. ಇದರಿಂದ ಏನಾಗ್ತದೆ, ಸಣ್ಣ ಜಲಾಶಯಗಳಲ್ಲಿ 0.08%-2% ದೊಡ್ಡ ಜಲಾಶಯಗಳಲ್ಲಿ 0.5%-0.8% ಹೂಳು ತುಂಬಿಕೊಳ್ಳೋದು ಆಗಿ ಆ ಜಲಾಶಯದ ನೀರು ಹಿಡಿದುಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗ್ತಿದೆ. ಸೊ ಹಾಗಾಗಿ ನಾವು ಮಣ್ಣು ಮತ್ತು ಜಲಸಂಪನ್ಮೂಲ ಸಮಗ್ರ ನಿರ್ವಹಣೆಯನ್ನು ಕೈಗೊಳ್ಳಬೇಕಾಗಿದೆ. ಇದರ ಮೂಲಕ ಪರಿಸರ ವ್ಯವಸ್ಥೆಯನ್ನು ರಕ್ಷಣೆ ಮಾಡಬೇಕಾಗಿದೆ. ಅದೇ ರೀತಿ ನಾವು ನಮ್ಮಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ವಿವೇಚನಾಶೀಲವಾಗಿ ಬಳಕೆ ಮಾಡಬೇಕು ಮತ್ತು ಪರಿಣಾಮಕಾರಿಯಾದ ಮಣ್ಣು ಮತ್ತು ನೀರು ಸಂರಕ್ಷಣೆ ಅಭ್ಯಾಸಗಳನ್ನು ಬಳಸಿಕೊಂಡು ಇಂದು ನಾವು ಮಣ್ಣು ನೀರು ಸಂರಕ್ಷಣೆಯನ್ನು ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಸರ್,
0: ನವೀನ್ ಸರ್ ಅವರೇ, ಒಬ್ಬ ರೈತ ಜಲಾನಯನ ಇಲಾಖೆಯ ಅಭಿವೃದ್ಧಿ ಯೋಜನೆಗಳಡಿ ಪಾಲ್ಗೊಳ್ಬೇಕಂದ್ರೆ ಅಥವಾ ಫಲಾನುಭವಿಯಾಗಬೇಕಂದ್ರೆ ಅಥವಾ ಸವಲತ್ತುಗಳನ್ನು ಪಡೆದುಕೊಳ್ಬೇಕಂದ್ರೆ ಸೊ ಯಾವ ರೀತಿ ಏನು ಮಾಡಬೇಕು, ಅದರ ಅರ್ಹತೆಗಳೇನು ಸ್ವಲ್ಪ ತಿಳಿಸ್ಕೊಡಿ.
1: ಖಂಡಿತ ಮೇಡಮ್. ಮೇಡಮ್, ನಮ್ಮಲ್ಲಿ ಏನಾಗಿದೆ, ನಮ್ಮ ಇಲಾಖೆಯಲ್ಲಿ 2 ಥರದ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೀವಿ. ಒಂದು ಜಲಾನಯನ ತತ್ವ ಅಂತ, ಇನ್ನೊಂದು ಸ್ವತಂತ್ರವಾಗಿ ಅನುಷ್ಠಾನ ಮಾಡುವ ಯೋಜನೆಗಳು. ಈ ಜಲಾನಯನ ತತ್ವ ಅಂದರೆ ನಾವು ದಿಬ್ಬದಿಂದ ಕಣಿವೆ ಅಂದರೆ ಎತ್ತರ ಪ್ರದೇಶದಿಂದ ಈ ಕೆಳಗಿನ ಪ್ರದೇಶವರೆಗೆ ಅನುಷ್ಠಾನ ಮಾಡುವಂಥ ಕಾರ್ಯಕ್ರಮಗಳು. ಇಲ್ಲೇನು ಮಾಡ್ತೀವಿ, ನಾವು ಸುಮಾರು 5,000 ಹೆಕ್ಟೇರ್ ಪ್ರದೇಶವನ್ನು ಆಯ್ಕೆ ಮಾಡ್ಕೊತೀವಿ. ಈ 5,000 ಹೆಕ್ಟೇರ್ ಪ್ರದೇಶದಲ್ಲಿ ಏನಿರ್ತದೆ, 3 ಜಲಾನಯನ ಅಂದರೆ ಗ್ರಾಮ ಪಂಚಾಯತ್ಗಳು ಇರ್ತವೆ, ಸುಮಾರು 10-15 ಹಳ್ಳಿಗಳು ಬರ್ತವೆ. ಈ ಸಂಪೂರ್ಣ ಪ್ರದೇಶವನ್ನು ನಾವು ಒಂದು ಘಟಕವಾಗಿ ತಗೊಂಡು ಇಲ್ಲಿ ದಿಬ್ಬದಿಂದ ಕಣಿವೆ ಪ್ರದೇಶದಲ್ಲಿ ಈ ಮಣ್ಣು ನೀರು ಸಂರಕ್ಷಣೆ, ಕೃಷಿ ಅರಣ್ಯ, ಕುಷ್ಕಿ ತೋಟಗಾರಿಕೆ, ಮೇವು ಅಭಿವೃದ್ಧಿ, ಉತ್ಪಾದನಾ ವ್ಯವಸ್ಥೆ ಮತ್ತು ಆಸ್ತಿ ರೈತರಿಗೆ ಜೀವನೋಪಾಯ ಚಟುವಟಿಕೆಗಳನ್ನು ಕೈಗೊಳ್ತೀವಿ. ಇದಲ್ಲದೇ ನಾವಲ್ಲಿ ಏನಾಗಿದೆ, ತೋಟಗಾರಿಕೆ ಚಟುವಟಿಕೆಗಳನ್ನು ಸಹ ನಾವು ಕೈಗೊಳ್ತೀವಿ. ಇದಕ್ಕೇನಾಗ್ತದೆ, ಆ ಯೋಜನಾ ಪ್ರದೇಶದಲ್ಲಿ ಯಾವ ರೈತರು ಬರ್ತಾರೆ ಅವರೆಲ್ಲರೂ ಕೂಡ ಆಟೋಮೆಟಿಕ್ಕಾಗಿ ಅವರು ಈ ಯೋಜನೆಯ ಫಲಾನುಭವಿಗಳಾಗ್ತಾರೆ. ಯಾವುದೇ ಅರ್ಜಿ ಕೊಡೋ ಅವಶ್ಯಕತೆ ಇಲ್ಲ. ನಾವು ಅದನ್ನು DPR ಮಾಡೋ ಸಮಯದಲ್ಲೇ ಕೂಡ ಅವ್ರನ್ನ ನಾವು ಸೇರಿಸ್ಕೊಂಡೇ ನಾವು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿರ್ತೀವಿ. ಆ ಸಂಪೂರ್ಣ ಪ್ರದೇಶದಲ್ಲಿ ಬರೋ ರೈತರೆಲ್ಲ ಫಲಾನುಭವಿಗಳಾಗಿರ್ತಾರೆ. ಇನ್ನೊಂದು ರೀತಿ ಯೋಜನೆ ಹೇಳಿದ್ರೆ ನಿಮಗೆ ಸ್ಟ್ಯಾಂಡ್ ಓಲನ್ ಅಂತ, ಸ್ವತಂತ್ರವಾಗಿ ಅನುಷ್ಠಾನ ಮಾಡುವ ಯೋಜನೆಗಳು. ಇಲ್ಲೇನಾಗ್ತದೆ,

0: ಇದು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಮಾಡ್ತೀವಿ. ಇಲ್ಲೇನಾಗುತ್ತೆ, ಇಲ್ಲಿ ನಾವು ಸುಮಾರು ಥರದ ಸೌಲಭ್ಯಗಳು ಕೊಡ್ತೀವಿ. ಮೊದಲನೇದಾಗಿ ಕೃಷಿ ಹೊಂಡ ಕೊಡ್ತೀವಿ, ಅಲ್ಪ ಆಳದ ಬಾವಿ ಕೊಡ್ತೀವಿ, ಮತ್ತು ಸಮುದಾಯ ನೀರು ಸಂಗ್ರಹಣಾ ವಿನ್ಯಾಸಗಳನ್ನ ಮಾಡ್ಕೊಡ್ತೀವಿ, ಸಮಗ್ರ ಕೃಷಿ ಪದ್ಧತಿನ ಕೊಡ್ತೀವಿ, ಸಮಸ್ಯಾತ್ಮಕ ಮಣ್ಣುಗಳ ಸುಧಾರಣೆ ಕೂಡ ಕೈಗೊಳ್ತೀವಿ. ಸೊ ಈ ಯೋಜನೆ ಪಡಿಬೇಕಾದ್ರೆ ರೈತರು ಮೊದಲು ಮಳೆಯಾಶ್ರ ಪ್ರದೇಶದ ರೈತರಾಗಿರಬೇಕು. ರೈತರಾಗಿದ್ದು ಅವರು ಹತ್ತಿರ ರೈತ ಸಂಪರ್ಕ ಏನಕ್ಕಂದ್ರವನ್ನು ಪಡೆದ್ರೆ ಅವರು ಫಲಾನುಭವಿಗಳನ್ನ ಪಡ್ಕೋಬೇಕಾಗಿದೆ.
1: ಈಗ ಒಂದು ಕರೆಯನ್ನ ಸ್ವೀಕಾರ ಮಾಡೋಣ. ಹೆಸರೇಳಿ ಎಲ್ಲಿಂದ
2: ಕೇಳಿ,
1: ಹೆಸರೇಳಿ ಎಲ್ಲಿಂದ
0: ಸರ್ ಮಾತಾಡಿ ಸರ್, ಎಲ್ಲಿಂದ ತಾವು
3: ಸರ್ ಮಾತಾಡಿ ಸರ್, ಎಲ್ಲಿಂದ ತಾವು
4: ಸರ್? ನಿಮ್ ರೇಡಿಯೋ ರೇಡಿಯೋನ ಸ್ವಲ್ಪ ದೂರ ಇಡಿ.
2: ರೇಡಿಯೋ ದೂರ ಐತ್ರಿ.
1: ಹಾ ಮಾತಾಡಿ, ಹೆಸರೇಳಿ ಎಲ್ಲಿಂದ?
2: ರಾಜಲಕ್ಷ್ಮಿ ಅವ್ರನ್ರಿ?
4: ಹಾ ಸರ್, ನಾನು ರಾಜಲಕ್ಷ್ಮಿ ಮಾತಾಡ್ತಾ ಇರೋದು. ನಮ್ ಜೊತೆ ನವೀನ್ ಸರ್ ಇದಾರೆ.
2: ಬಗ್ಗೆ ಫೋನಿನ ಕಾರ್ಯಕ್ರಮ ಮಾಡಬೇಕಲ್ಲ,
1: ಹೇಳಿ ಮಾತಾಡಿ. ಸರಿ ಮಾಡೋಣ, ಅದಕ್ಕೆ ಕಾರ್ಯಕ್ರಮ ನಾವು ಮಾಡಕ್ ತಯಾರಿದ್ದೇವೆ, ಮಾಡ್ತಾ ಇದ್ದೇವೆ. ಈಗ ನಿಮ್ ಪ್ರಶ್ನೆ ಏನಿದೆ ಕೇಳಿ, ಟೈಮ್ ವ್ಯರ್ಥ ಮಾಡಬೇಡಿ. ಜಲಾನಯನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇದ್ರೆ ಕೇಳಿ. ನವೀನ್ ಅವರೇ, ಈಗ ಮಣ್ಣು ಮತ್ತು ನೀರಿನ ಸಂಪನ್ಮೂಲ ಕೊರತೆ ಉಂಟಾಗಿದೆಯಲ್ಲ, ಈ ಒಂದು ಅಥವಾ ಕ್ಷೀಣಿಸಿದೆ, ಇದಕ್ಕೆ ಏನು ಮುಖ್ಯ ಕಾರಣ
0: ಸರ್? ತಮಗೆ ನಾನು ಈಗಾಗಲೇ ಹೇಳಿದೆ ಏನಾಗಿದೆ, ಕಡಿಮೆ ಭೂಮಿ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಇದರಿಂದ ಏನಾಗ್ತದೆ, ಬೇಸಾಯದ ಮೇಲೆ ನಾವು ಹೆಚ್ಚು ಒತ್ತಡ ಕೊಡ್ತಾ ಇದ್ದೀವಿ, ಅಂದರೆ ಇರೋ ಭೂಮಿಗೆ ಹೆಚ್ಚು ಒತ್ತಡ ಕೊಡ್ತಾ ಇದ್ದೀವಿ. ಇದರಿಂದ ನಾವು ಕೃಷಿ ಪದ್ಧತಿಗಳನ್ನ ಜಾಸ್ತಿ ಅಳವಡಿಸ್ಕೊಂಡಿದ್ವಿ. ಮತ್ತೆ ಕೆಲವು ಕಡೆ ಏನಾಗಿದೆ, ಅವೈಜ್ಞಾನಿಕವಾದ ಬೇಸಾಯ ಪದ್ಧತಿನ ಅನುಸಾರ ಮಾಡ್ತೀವಿ. ನಮಗೆ ನೀವು ಗೊತ್ತಿರೋ ಹಂಗೆ ಕಾಡು ಮತ್ತು ಈ ಹುಲ್ಲಿನ ಕವಚ ವಿನಾಶ ಆಗ್ತಿದೆ ದಿನೇ ದಿನೇ. ಈ ಮತ್ತೆ ನಿಮಗೆ ಗೊತ್ತಿರ್ಬೋದು, ಮಳೆ ಮೊದಲು ಹೆಂಗೆ ಬರ್ತಿತ್ತು ಈಗ ಹೆಂಗೆ ಬರ್ತಿತ್ತು ತಾವು ನೋಡಿರ್ತೀರಿ. ಮೊದಲು ಮಳೆ ಸದಾಕಾಲ ನಿಮಗೆ ಮಳೆ ಮಳೆಗಾಲದಲ್ಲಿ ಮಳೆ ಇರ್ತಿತ್ತು. ಈಗೇನಾಗ್ತಿದೆ, ಮಳೆ ಅನಿಶ್ಚಿತದಿಂದ ಕೂಡಿದೆ, ಮಳೆ ಏರುಪೇರು ಮಳೆಗಳು, ಒಂದೇ ಸಲ ಒಂದೇ ಪ್ರದೇಶದಲ್ಲಿ ನಿಮ್ಗೆ ಏನಾಗ್ಬಿಡುತ್ತೆ 200 mm ಒಂದೇ ಟೈಮಲ್ಲಿ ಮಳೆ ಆಗ್ಬಿಡುತ್ತೆ. ಸೊ ಇದರಿಂದ ಏನಾಗ್ತದೆ ನಿಮಗೆ,
1: ಹೆಸರೇಳಿ. ಹಲೋ ಕೃಷಿರಂಗ, ಜಲಾನಯನ ಅಭಿವೃದ್ಧಿ ಇದರಲ್ಲಿ ಮಣ್ಣು ಮತ್ತು ನೀರು ಸೌರ. ಹಾ ಕೇಳಿ, ಹೆಸರೇಳಿ ಎಲ್ಲಿಂದ?
0: ತಮ್ಮ ಹೆಸರೇಳಿ ಸರ್.
1: ನಮಸ್ಕಾರ,
0: ನಮಸ್ತೆ ಹೇಳಿ.
5: ಹಲೋ,
0: ನಮಸ್ತೆ ಹೇಳಿ ಸರ್, ಕೇಳಿಸ್ತಾ ಇದೆ ಹೇಳಿ ಸರ್. ನಮಸ್ತೆ
5: ಸರ್, ಏನಿಲ್ಲ, ಈಗ ನಿಮ್ಮ ಈ ಜಲಾನಯನ ಅಭಿವೃದ್ಧಿ ಯೋಜನೆ ಅಂತ ಹೇಳಿದ್ರಲ್ಲ,
0: ಹೇಳಿ ಸರ್.
5: ಇದು ಸಾಮಾನ್ಯವಾಗಿ ನೀವು ಹೇಳಿದ್ರೆ ಮಾಮೂಲಿ ನೀರಾವರಿ ಪದ್ಧತಿ ಬಿಟ್ಟು ಬೆಜ್ಲು ಅಂತಂದ್ಬಿಟ್ಟು, ಅದಕ್ಕೆ ಅದರಿಂದ ಏನು ಸೌಲಭ್ಯಗಳು ಇದೆ?
1: ಹೌದು,
0: ಏನು ಸರ್ ಸೌಲಭ್ಯಗಳ?
5: ಹೌದು, ಒಂದು. ಎರಡನೇದಾಗಿ ಸಹ ಇದು ಗ್ರಾಮಾಂತರದಲ್ಲಿರ್ತಕ್ಕಂಥ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ರೈತರಿಗೆ ಯಾವ ರೀತಿ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಬಿಟ್ಟು ತಮ್ಮ ಇಲಾಖೆಯಿಂದ ಪಡಿಬೋದು?
1: ಅದು ಹೇಳಿದ್ರು, ಇನ್ನೊಮ್ಮೆ ಹೇಳ್ತಾರೆ.
0: ಸರ್, ನಿಮ್ಗಾಗಲೇ ಹೇಳಿದೆ, ನಾವೇನಾಗಿದೆ, ನಾವು ಎರಡು ಥರ ಯೋಜನೆ ಮಾಡ್ತಿದ್ದೀವಿ. ಒಂದು ಜಲಾನಯನ ಮಾದರಿಯಲ್ಲಿ ಯೋಜನೆ ಮಾಡ್ತೀವಿ. ಈ ಜಲಾನಯನ ಮಾದರಿಯಲ್ಲಿ ಯೋಜನೆ
1: ಮಾಡಿದ್ರೆ
0: 5,000 hectare ಪ್ರದೇಶ, ಅಂದ್ರೆ ಒಂದು 15 grams ಆಯ್ಕೆ ಮಾಡ್ಕೊಂತೀವಿ. ಅಲ್ಲಿ 3 grams ಬರ್ತವೆ. ಅಂತ ಸಮಯದಲ್ಲಿ ಏನಾಗ್ತದೆ, ನೀವು ರೈತರಾಗಿದ್ರೆ ಸಾಕು, ತಾವು ರೈತರಾಗಿದ್ರೆ ತಾವು ಆಟೋಮೆಟಿಕ್ ಆಗಿ ಆ ಯೋಜನೆಯ ಫಲಾನುಭವಿಗಳಾಗ್ತೀರಿ. ಇನ್ನು ಇತರೆ ನಾವು ಸ್ಟ್ಯಾಂಡ್ ಅಲೋನ್ ಅಂತ ಮಾಡ್ತೀವಿ. ಅಂತ ಸಮಯದಲ್ಲಿ ತಾವು ಕೂಡ ಕನಿಷ್ಠ ರೈತರಾಗಿರ್ಬೇಕು. ಅದಕ್ಕೆ ಏನು ಅಗತ್ಯವಾದ ದಾಖಲೆಗಳು, ತಮ್ಮದು RTC ಇರ್ಬೋದು, ಮತ್ತು ಆಧಾರ್ ಕಾರ್ಡ್ ಇರ್ಬೋದು, ಇವನ್ನ ತಾವು ಹತ್ತಿರದ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದರೆ ನಮ್ಮ ಇಲಾಖೆಯಿಂದ ಯಾವ್ಯಾವ ಸೌಲಭ್ಯಗಳು ಸಿಗ್ತದೆ ಅದನ್ನು ತಾವು ಅವ್ರಿಗೆ ತಮಗೆ ಒದಗಿಸ್ಕೊಡ್ತಾರೆ.
1: ಆಯ್ತಾ, ಉತ್ತರ ಸಿಗ್ತಾ?
5: ಸರಿ ಸರಿ,
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಅಡಿಯಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಇದು ವಿಷಯ, ಹೇಳಿ. ಹಾ, ಹೆಸರು ಹೇಳಿ, ಎಲ್ಲಿಂದ?
5: ಹಲೋ
1: ಕೇಳ್ತಾ ಇದೆ,
0: ಕೇಳ್ತಾ ಇದೆ, ಹೇಳಿ.
1: ಹೇಳಿ, ಎಲ್ಲಿಂದ?
6: ನಾವು ರಾಯಬಾಗದಿಂದ ಭೀಮರಾವ್ ಕೊಕಾಟೆ ಮಾತಾಡಿದ್ರಿ.
1: ಹೇಳಿ ಪ್ರಶ್ನೆಯನ್ನು ಕೇಳಿ.
6: ಕೃಷಿ ಹೊಂಡಗಳು ಬಂದವನ್ರಿ ರೈತರಿಗೆ ಸಲುವಾಗಿ?
0: ಸರ್, ಖಂಡಿತ ಇದೆ ಸರ್. ನಮ್ಮಲ್ಲಿ ಕೃಷಿ ಭಾಗ್ಯ ಯೋಜನೆ ಇದೆ ಕೃಷಿ ಇಲಾಖೆಯಿಂದ. ಅದೇ ರೀತಿ ನಮ್ಮಲ್ಲಿ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರೆ ಉಪಚಾರ ಅಂತ ಇದೆ, PMKSY ಅಂತ ಇದೆ. ಅದರಲ್ಲಿ ತಮಗೆ ಕೃಷಿ ಹೊಂಡವನ್ನು ನಾವು ಮಾಡಿಕೊಡ್ತೀವಿ. ನೀವು ಅದರಲ್ಲಿ ನಾವು ಗರಿಷ್ಠ ತಮಗೆ 75,000 ತನಕ ಕೊಡ್ತೀವಿ ಕೃಷಿ ಹೊಂಡಕ್ಕೆ. ಅದ್ರ ಮೇಲೆ ಏನಾಗ್ತದೆ, ತಾವು ಅದನ್ನು ಕೈಯಿಂದ ಹಾಕೋಬೇಕಾಗ್ತದೆ. ಇದ್ರ ಬಗ್ಗೆ ತಾವು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮ್ಮ ಹೋಬಳಿಯಲ್ಲಿರತಕ್ಕಂಥ ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ಕೃಷಿ ಅಧಿಕಾರಿಗಳಿರ್ತಾರೆ, ಅವನ್ನ ಸಂಪರ್ಕ ಮಾಡಿ ತಾವು ಅದರ ಪ್ರಯೋಜನವನ್ನು ಪಡೆಯಬಹುದಾಗಿದೆ.
6: ನಾವು ಸಾಮಾನ್ಯ ರೈತರು ನೋಡ್ರಿ,
0: ಸಾಮಾನ್ಯ ರೈತರು ಕೂಡ, ಸಾಮಾನ್ಯ ರೈತರಿಗೂ 50% ಇತರೆ ರೈತರಿಗೂ ಕೂಡ 50% ಈ ಸ್ಕೀಮ್ನಲ್ಲಿ ಇರತಕ್ಕಂಥ ಅವಕಾಶ.
6: ನಮಸ್ಕಾರ ಸರ್.
1: ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಮಣ್ಣು ಮತ್ತು ನೀರು ಸಂರಕ್ಷಣೆ, ಹೆಸರೇಳಿ ಸರ್, ಎಲ್ಲಿಂದ?
7: ವೆಂಕಟೇಶ್ ಪಿ.

0: ಸರ್, ಬದನೋಡ್ ಗ್ರಾಮದಿಂದ ಸರ್, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ.
1: ಸರ್,
0: ಜಲಾನಯನ ಅಭಿವೃದ್ಧಿ ಮಂಡಳಿ ಅಂತ ಹೇಳ್ತೀರಿ, ಅದು ರಾಜ್ಯದ ಅಭಿವೃದ್ಧಿ ಮಂಡಳಿ ಮೈಸೂರು ಜಿಲ್ಲೆಯಲ್ಲಿ ಇರ್ತದ ಸರ್, ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ?
1: ಹೇಳ್ತೀನಿ ಸರ್, ನಮ್ದು ಜಲಾನಯನ ಅಭಿವೃದ್ಧಿ ಇಲಾಖೆ ಅಂತಾನೆ, ಇದು ಕೃಷಿ ಇಲಾಖೆನ, ನಮ್ಮಲ್ಲಿ ಕೃಷಿ ಇಲಾಖೆ ಒಂದು ಭಾಗ ನಮ್ಮ ಇಲಾಖೆ. ಈ ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆ ಯೋಜನೆಗಳನ್ನ ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರು, ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು, ಹೋಬಳಿ ಮಟ್ಟದಲ್ಲಿ ಕೃಷಿ ಅಧಿಕಾರಿಗಳು ನಮ್ಮ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾರೆ. ನಿಮ್ಗೆ ಯಾವುದೇ ರೀತಿ ಮಾಹಿತಿ ಬೇಕಂದ್ರೆ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ತಾಲೂಕು ಮಟ್ಟದಲ್ಲಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕ ಕಚೇರಿ ಇರ್ತದೆ, ಅಲ್ಲಿ ತಾವು ಅವ್ರನ್ನ ಭೇಟಿ ಮಾಡಿ ಮಾಹಿತಿನ ಪಡಿಬೋದು ಸರ್.
0: ಮಣ್ಣನ್ನು ಫಲವತ್ತತೆ ಕಾಪಾಡೋದು ಹೇಗೆ ಸರ್?
1: ಸರ್, ಮಣ್ಣಿನ ಫಲವತ್ತತೆ ಕಾಪಾಡಬೇಕು ಅಂದರೆ ಸರ್, ತಾವು ತಮ್ಮ ಜಮೀನಿನಲ್ಲಿ ಏನು ಮಾಡಬೇಕು, ನಮ್ಮ ಬಿದ್ದಂಥ ಮಳೆ ನೀರನ್ನು ತಾವು ಫಸ್ಟು ಇಂಗಿಸೋದನ್ನ ಕಲ್ತ್ಕೋಬೇಕು ಸರ್. ಏನಾಗ್ತಿದೆ, ಮಳೆ ನೀರು ಬಿದ್ದಾಗ ಏನಾಗ್ತದೆ, ತಮ್ಮ ಮೇಲ್ಮಣ್ಣೆಲ್ಲ ಕೊಚ್ಚಣೆ ಹೊಟ್ಟೋಗುತ್ತೆ ಸರ್. ಮೇಲ್ಮಣ್ಣೇ ಹೋಗ್ಬಿಟ್ರೆ ನಿಮ್ಮದು ಈ ಜಮೀನಿನ ಫಲವತ್ತತೆನೇ ಇರಲ್ಲ ಸರ್. ಸೊ ಹಾಗಾಗಿ ನಮ್ಮ ಇಲಾಖೆಯಿಂದ ಸುಮಾರು ಕಡೆ ನಾವು ಕಂದಕದೊಂದಿಗೆ ಬದು ಮಾಡ್ಕೊಡ್ತೀವಿ. ಆ ಮಾಡ್ಕೊಟ್ರು ಕೂಡ ರೈತರು ಕೆಲವು ಕಡೆ ಏನು ಮಾಡ್ತಾರೆ, ಆ ಬದುನ ಮುಚ್ಚಾಕುವಂಥ ಕೆಲಸವನ್ನು ಮಾಡ್ತಾರೆ. ದಯವಿಟ್ಟು ಆ ಥರ ಕೆಲಸವನ್ನು ಮಾಡಬಾರ್ದು. ಒಂದು ಬದು ನಿಮ್ಮ ಒಂದು ಹೆಕ್ಟೇರಲ್ಲಿ ನೀವು ಸುಮಾರು, ನಾವು ಕಂದಕದೊಂದಿಗೆ ಬದು ಅಂತ ಇರ್ತದೆ, ಅದನ್ನು 48 ಬದುಗಳನ್ನ ಮಾಡ್ಬೋದು. ಒಂದು ಬದುನಲ್ಲಿ 3,000 ಲೀಟ್ರ್ ವಾಟ್ರು ಸಂಗ್ರಹ ಆಗ್ತದೆ. ಇದೇ ರೀತಿ ಒಂದು ಹೆಕ್ಟೇರಲ್ಲಿ ಒಂದು ಸಲ ಮಳೆ ಹೋದ್ರೆ 1.5 ಲಕ್ಷ ನೀರು ನಿಮ್ಮ ಜಮೀನಲ್ಲಿ ಸಂಗ್ರಹ ಭೂಮಿ ಒಳಗಡೆ ಹೋಗ್ತದೆ. ಸೊ ಅದನ್ನು ನೀವು ಮಾಡಿಸ್ಕೊಂತ ಕೆಲಸಗಳು ಮಾಡ್ಕೋಬೇಕು. ಸೊ ಈ ರೀತಿ ನೀವು ಮಾಡಿಕೊಂಡ್ರೆ ನಿಮ್ಮ ಮಣ್ಣಿನ ಕೆಳಪದರದಲ್ಲಿ ಏನಾಗ್ತದೆ, ಮಣ್ಣು ಆಟೋಮೆಟಿಕ್ ಆಗಿ ಸಂಗ್ರಹ ಆಗ್ತದೆ. ಈ ತರ ಬರ ಬಂದ ಸಂದರ್ಭದಲ್ಲಿ, ಈಗ ಎಲ್ಲಿನೋ ಅಂತ ತಾವು ಕೇಳಿರ್ಬೋದು ಈ ವರ್ಷ, ಇಂಥ ಸಂದರ್ಭದಲ್ಲಿ ತಮ್ಮ ಕೆಳಪದರದಲ್ಲಿ ಏನು ನಮ್ಮ ನಿಮ್ಮಿನ ಮಣ್ಣಿನ ತೇವಾಂಶ ಇರ್ತದೆ, ಈ ಬೆಳೆಗಳಿಗೆ ಅದು ತೇವಾಂಶನ ಒದಗಿಸುತ್ತದೆ ಈ ಬರಗಾಲ ಸಮಯದಲ್ಲಿ.
0: ಓಕೆ,
2: ಕೈ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ನವೀನ್ ಅವರೇ.
1: ಅದು ಮುಂದುವರಿಸ್ತೀನಿ ನಿಮಗೆ. ಅದು
3: ಹೇಳಿ ಸರ್. ಸರ್, ನಂದೊಂದು ಪ್ರಶ್ನೆ ಇದೆ.
1: ಹೇಳಿ ಮೇಡಮ್.
3: ಮಣ್ಣು ಸಂರಕ್ಷಣೆಗಳ ವಿಧಾನಗಳು ಯಾವುವು?
1: ಮೇಡಮ್, ಮಣ್ಣು ಸಂರಕ್ಷಣೆಗೆ ಸುಮಾರು ವಿಧಗಳಿದೆ ಮೇಡಮ್. ಇಲ್ಲಿ ನಮ್ಮಲ್ಲಿ ನಾವು 5 ಥರದ ಮಣ್ಣು ಸಂರಕ್ಷಣೆ ವಿಧಾನ ಅಳವಡಿಸ್ಕೊಂಡಿದ್ವಿ. ಒಂದು ಸಾಗುವಳಿ ಜಮೀನು ಅಂತ ಇರ್ತದೆ, ಇನ್ನೊಂದು ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು, ಇನ್ನೊಂದು ಜಲವಾಹಿನಿಯ ಉಪಚಾರಗಳು ಅಂತೀವಿ. ಈ ಸಾಗುವಳಿ ಜಮೀನನ್ನು ಎಲ್ಲಿ ಮಾಡ್ತೀವಿ, ಸಮಪಾತ ಬದುಗಳನ್ನು ಮಾಡ್ತೀವಿ, ಕಂದಕದೊಂದಿಗೆ ಬದುನ ಮಾಡ್ತೀವಿ, ಹಳೆ ಬದುಗಳನ್ನು ಬಲಪಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಇದ್ರ ಜೊತೆಗೆ ತಾವು ಜೌಗು ಅಂತ ಕೇಳಿರ್ಬೋದು, ಜೌಗು ಪ್ರದೇಶ ಅಂತ. ಈ ಮಳೆಯಾಶ್ರ ಪ್ರದೇಶದಲ್ಲಿ ಕೂಡ ಜೌಗು ಪ್ರದೇಶ ಇರ್ತದೆ, ಅಂಥ ಸಮಸ್ಯಾತ್ಮಕ ಭೂಮಿಯನ್ನು ಕೂಡ ನಾವು ಅಭಿವೃದ್ಧಿಪಡಿಸ್ತೀವಿ. ಇದಲ್ಲದೆ ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು ಇರ್ತದೆ ರೈತರ ಹತ್ರ, ಅಂಥ ಕಡೆ ಸಮಪಾತದಲ್ಲಿ ಕಂದಕ ಮಾಡ್ತೀವಿ, ಸಸ್ಯ ಶೋಧಕ ಪಟ್ಟಿಗಳನ್ನ ಮಾಡ್ತೀವಿ, ಇತರೆ ಉಪಚಾರಗಳನ್ನ ಕೂಡ ಕೈಗೊಳ್ತೀವಿ. ಇನ್ನು ಜಲವಾಹಿನಿಗೆ ಬಂದರೆ, ಈಗ ತಮ್ಮೂರಲ್ಲಿ ನಾಲಗಳಿರ್ತವೆ, ಈ ನಾಲದಲ್ಲಿ ಮೇಲ್ಸ್ತರ ಮಧ್ಯಸ್ತರ ಅಂತ ಇರ್ತವೆ. ಈ ಮೇಲ್ಸ್ತರದಲ್ಲಿ ಏನು ಮಾಡ್ತೀವಿ, ಕಂಟಿ ತಡೆ ಅಂತ ಹಾಕೊಡ್ತೀವಿ, ಗುಂಡು ಕಲ್ಲಿನ ತಡೆ ಮಾಡ್ಕೊಡ್ತೀವಿ, ರಬ್ಬಲ್ ಕಲ್ಲು ತಡೆ ಮಾಡ್ತೀವಿ. ಇನ್ನು ಮಧ್ಯಸ್ತರಕ್ಕೆ ಬಂದರೆ ಕೊಳ್ಳ ಸುಧಾರಣಾ ರಚನೆಗಳು ಅಂದರೆ ರೆವೈನ್ ರೆಕ್ಲಮೇಷನ್ ಸ್ಟ್ರಕ್ಚರ್ ಅಂತ ಮಾಡ್ಕೊಡ್ತೀವಿ. ಇದ್ರ ಜೊತೆಗೆ ನಾವು ಕುಷ್ಕಿ ತೋಟಗಾರಿಕೆ ಮತ್ತು ಕೃಷಿ ಅರಣ್ಯ ಚಟುವಟಿಕೆಗಳನ್ನು ಸಹ ಮಾಡ್ಕೊಡ್ತೀವಿ. ಇವು ಕೂಡ ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಮೇಡಮ್.
2: ಈಗ ಒಂದು ಕರೆ ತೆಗೆದುಕೊಳ್ಳೋಣ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ, ಹೆಸರು ಹೇಳಿ ಸರ್ ಎಲ್ಲಿಂದ? ಹಲೋ,
4: ಹಲೋ,
2: ಹಾ ಕೇಳಿ,
1: ನಮಸ್ಕಾರ ಹೇಳಿ
4: ಸರ್. ನಮಸ್ಕಾರ ಗೌಡ್ರಿಗೆ, ನಮಸ್ಕಾರ.
2: ನಮಸ್ಕಾರ.
4: ಕಲ್ಲಪ್ಪ ಬಸಪ್ಪ ತಳವಾರ ಗ್ರಾಮ ಹೊನವಾಡ ತಾಲೂಕು ತಿಕೋಟ ಜಿಲ್ಲೆ ವಿಜಯಪುರ.
2: ಕೇಳಿ ಸರ್.
4: ಸಾಹೇಬರಿಗೆ ಮತ್ತು ಮೇಡಮರಿಗೆ ನಮಸ್ಕಾರಗಳು.
3: ನಮಸ್ಕಾರ.
4: ಈಗ ನಮಗ ಅಟಲ್ ಭೂ ಜಲದಿಂದ ಈ ಬೋರ್ವೆಲ್ ರಿಚಾರ್ಜ್ ಮಾಡುವ ಅನುಕೂಲ ಐತೇನ್ರಿ?
2: ಅದು ಹೇಳ್ತಾರೆ ಅಂದ್ರೆ ಮಣ್ಣು ಸಂರಕ್ಷಣೆ ಇಲಾಖೆ ವತಿಯಿಂದ ಯಾವ್ಯಾವ ರೀತಿ ಯೋಜನೆ ಕೈಗೊಳ್ಬಹುದು ಅಂತ ತಾವ್ ಕೇಳ್ತಾ ಇದ್ದೀರಿ, ಹೇಳ್ತಾರೆ ಅದ್ರ ಬಗ್ಗೆ?
1: ಸರ್, ಬೋರ್ವೆಲ್ ರೀಚಾರ್ಜ್ ತಾವು ಮಾಡಿಸ್ಬೇಕಂದ್ರೆ ಒಂದು ಕೆಲಸ ಮಾಡಿ, ನಮ್ಮ ಇಲಾಖೆನಲ್ಲೇ ಕೃಷಿ ಇಲಾಖೆಯಲ್ಲಿ ತಮಗೆ 5,000 ತನಕ ಪ್ರಾವಿಷನ್ ನಾವು ಕೊಡ್ತೀವಿ. ನಮ್ಮ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರ ಉಪಚಾರಗಳು ಅಂತ ಒಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಳ್ಳೋಕ್ಕೆ ತಮಗೆ ಅವಕಾಶ ಇದೆ. ಸೊ ನೀವೇನು ಮಾಡಬೇಕು, ಇದೆ, ನೀವೇನು ಮಾಡಿ ನಮ್ಮ ನಿಮ್ಮ ತಿಕೋಟ ನಿಮ್ಗೆ ಯಾವ ಹೋಬಳಿ ಬರ್ತದೆ ಅಲ್ಲಿ ರೈತ ಸಂಪರ್ಕ ಕೇಂದ್ರನ ಭೇಟಿ ಮಾಡಿ, ನಮ್ಮ ಅಧಿಕಾರಿಗಳನ್ನ ಭೇಟಿ ಮಾಡಿ, ಈ PMKSY ಯೋಜನೆ ಅಂತ ಇದೆ, ಆ ಯೋಜನೆಯಲ್ಲಿ ತಮಗೆ ಅವಕಾಶ ಮಾಡಿಕೊಡ್ತಾರೆ. ಅದಿಲ್ಲ ಅಂದರೆ ಈಗ ವಿಬೀರ್ ರಾಮ್ಜಿ ಅಂತ ಯೋಜನೆ ಬಂದಿದೆ, ಅದರಲ್ಲಿ ಕೂಡ ಮಾಡ್ಕೊಡಕ್ಕೆ ಅವಕಾಶ ಇದೆ.
4: ಗೌರ್ಮೆಂಟ್ ಬೋರ್ವೆಲ್ ಏನು ಗ್ರಾಮ ಪಂಚಾಯತಿ ಹೊಡೆದಾರು, ಸರ್ಕಾರಿ ಬೋರ್ವೆಲ್ ಕೇಳ್ಯಾರಿ
2: ಕೇಳಿ
4: ಇಲ್ಲ, ನಮ್ ವೈಯಕ್ತಿಕವಾಗಿ ಮಾಡ್ಕೋಬೇಕಾಗಿತ್ತರಿ. ಅದು ನಮ್ಗ ಊರ್ ಬಿಟ್ಟು 2 ಕಿಲೋಮೀಟರ್ ದೂರ ಇದೆ, ಸರ್ಕಾರಿ ಬೋರ್ವೆಲ್ಗಳು ಇಲ್ಲ ನಮ್ಮ ಆಸ್ಪತ್ರೆ.
1: ಅಲ್ಲಿ ನಿಮ್ದು ವೈಯಕ್ತಿಕ ಬೋರ್ವೆಲ್ ಸರ್ಕಾರದಿಂದ ಮಾಡಿರೋ ಬೋರ್ವೆಲ್? ಅದು
4: ಇಲ್ಲ ಇದು ಗಂಗಾ ಕಲ್ಯಾಣ ಬೋರ್ವೆಲ್ ರೀ ನಂದು.

0: ಕಲ್ಯಾಣ ಬೋರ್ವೆಲ್ ಇದ್ರು ಕೂಡ ತಾವು ಮಾಡ್ಕೊಳಕ್ ಅವಕಾಶ ಇದೆ. ಕರೆ ಮಾಡಿದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಈಗ ನವೀನ್ ಅವರೇ, ಈಗ ಈ ಯಾವ್ಯಾವ ಯೋಜನೆ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ ನಮ್ಮ ರೈತರಿಗೆ. ಈ ಒಂದು
1: ಸರ್ ಎಲ್ಲ ನಮ್ಮಲ್ಲಿ ಮಣ್ಣು ಸಂರಕ್ಷಣೆ ಮತ್ತು ನೀರು ಸಂರಕ್ಷಣೆ ಮಾಡಕ್ಕೆ ಸುಮಾರು ಕೇಂದ್ರ ಸರ್ಕಾರ ವಿಶ್ವ ಬ್ಯಾಂಕ್ ನೆರವಿನ ಯೋಜನೆಗಳು ಇತರ ಯೋಜನೆಗಳು ನಮ್ಮಲ್ಲಿದ್ದಾವೆ. ಮೊದಲನೇದಾಗಿ ಈ ಯೋಜನೆಗಳೆಲ್ಲ ನಾವು ಆಗಲೇ ಆಲ್ಮೋಸ್ಟ್ ನಮ್ಮ ಯೋಜನೆಗಳು ಮುಕ್ತಾಯ ಅಂತ ಬಂದಿದ್ದಾವೆ, ಆದರೂ ಕೂಡ ಕೆಲವು ಕಡೆ ಮಾಡಕ್ಕೆ ಅವಕಾಶ ಇದೆ. ಮೊದಲನೇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ ಅಂತ
0: ಅಲ್ಲಿ ಬರುತ್ತೆ.
1: ಇದು ಕೂಡ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿದೆ, ಸುಮಾರು 78 ತಾಲೂಕುಗಳಿದೆ. ಅದರಲ್ಲೂ ಕೂಡ ಮಣ್ಣು ನೀರು ಸಂರಕ್ಷಣೆ ಎರಡನ್ನೂ ಮಾಡ್ಕೋಬಹುದು. ರಿವಾರ್ಡ್ ಅಂತ ವಿಶ್ವ ಬ್ಯಾಂಕ್ ನೆರವಿನ ಯೋಜನೆ ಇದು 20 ಜಿಲ್ಲೆಗಳಲ್ಲಿದೆ, 20 ತಾಲೂಕಲ್ಲಿದೆ. ಇದ್ರ ಕೂಡ ಮಣ್ಣು ನೀರು ಸಂರಕ್ಷಣೆ ಮಾಡ್ಕೋಬಹುದು. ಜೊತೆಗೆ ಸೆಪ್ಮೀಸ್ ಅಂತ ಇದು 4 ಜಿಲ್ಲೆಗಳಲ್ಲಿದೆ, ಒಂದು ತುಮಕೂರು, ಚಿತ್ರದುರ್ಗ, ಹಾಗೆ ವಿಜಯನಗರ, ಬಳ್ಳಾರಿನಲ್ಲಿ. ಇದು ಗಣಿಗಾರಿಕೆಯ ಪ್ರಭಾವಕ್ಕೆ ಒಳಗಾದ ವಲಯಗಳಿಗೆ ಸಮಗ್ರ ಪರಿಸರ ಯೋಜನೆ ಅಂತ, ಸೆಪ್ಮೀಸ್ ಅಂತ. ಅದರಲ್ಲೂ ಕೂಡ ಮಾಡ್ಕೊಳ್ಳಕ್ಕೆ ಈಗ ಅವಕಾಶ ಇದೆ.
0: ಮತ್ತೆ
1: ಇದ್ರ ಜೊತೆಗೆ ಈಗ ವಿಬಿ ಗ್ರಾಮ್ ಜಿ ಅಂತ ಬಂದಿದೆ, ಅದರಲ್ಲೂ ಕೂಡ ಮಣ್ಣು ನೀರು ಸಂರಕ್ಷಣೆ ಕ್ರಮವನ್ನ
0: ವಿಕಸಿತ ಭಾರತ
1: ವಿಕಸಿತ ಭಾರತ ಜಿ ರಾಮ್ ಜಿ ಯೋಜನೆ. ಇದು ಹಿಂದೆ ನರೇಗಾ ಅಂತ ಕರಿತಿದ್ವಿ, ಅದೇ ಯೋಜನೆ
0: ವಿಕಸಿತ ಭಾರತ ಜಿ ರಾಮ್ ಜಿ
1: ಯೋಜನೆ. ಹೌದು,
0: ತುಂಬಾ ಸಂತೋಷ ನವೀನ್ ಅವರೇ, ಈಗೊಂದು ಕರೆ ಸ್ವೀಕಾರ ಮಾಡೋಣ.
2: ಹಲೋ ಸರ್.
3: ಹಲೋ.
2: ಸರ್ ಹೇಳಿ ಹೇಳಿ.
3: ಮೇಡಮ್ ನಮಸ್ತೆ, ನಂಜುಳಿ ಮಹೇಶ್ ಅಂತ ಮಾತಾಡ್ತಿದ್ದೀನಿ. ಸರ್ ಹೇಳ್ದಂಗೆ ಗ್ರಾಮ ಪಂಚಾಯತಿ ಜಲಾನಯನ ಅಭಿವೃದ್ಧಿ ಸಂಘಗಳು ಅಂತ ಮಾಡಿದ್ರು, ಈಗ ಅದು ಆ ಸಂಘ ಚಟುವಟಿಕೆಯಲ್ಲಿ ಇದೆಯಾ? ಸಂಘಕ್ಕೆ ತರಬೇತಿ ಕೊಡ್ತಾ ಇದೀರಾ? ಸಂಘಕ್ಕೆ ಸರ್ಕಾರದಿಂದ ಏನಾದ್ರೂ ಅನುದಾನಗಳು ಬರ್ತಾ ಇದೆಯಾ? ಅದು ಸಂಘ ಯಾವ ರೀತಿ ಚಟುವಟಿಕೆ ಮಾಡ್ತಾ ಇದೆ ಅಂತ ಏನಾದ್ರು ಮಾಹಿತಿ ಹೇಳ್ಬೋದು?
1: ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಜಲಾನಯನ ಸಮಿತಿ ಅಂತ ಮಾಡಿದ್ವಿ ಸರ್. ನಮ್ಮ ಏನು ರಾಜ್ಯದ 30 ಜಿಲ್ಲೆಗಳಿದೆ, 78 ತಾಲೂಕುಗಳಿದೆ, ಈ ಪ್ರತಿ ಯೋಜನೆಗೂ ಕೂಡ ಜಲಾನಯನ ಸಮಿತಿ ಅಂತ ಮಾಡಿ ಆ ಸಮಿತಿ ಮುಖಾಂತರನೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಾರೆ. ಆ ಸಮಿತಿ ಮುಖಾಂತರನೇ ಮಣ್ಣು ನೀರು ಸಂರಕ್ಷಣೆನ ಅನುಷ್ಠಾನ ಮಾಡಿದ್ವಿ. ಅವೆಲ್ಲ ಸಮಿತಿಗಳು ಇನ್ನೂ ಕೂಡ ಅನುಷ್ಠಾನದಲ್ಲಿವೆ. ಇದೇನಾಗ್ತದೆ, ಈ ನಮ್ಮ ಯೋಜನೆ ಮುಗಿದ ತಕ್ಷಣ ನಾವೇನು ಮಾಡ್ತೀವಿ, ಈ ಜಲಾನಯನ ಸಮಿತಿಗಳಲ್ಲಿ ಜಲಾನಯನ ಅಭಿವೃದ್ಧಿ ನಿಧಿ ಅಂತ ಸಂಗ್ರಹ ಆಗಿರ್ತದೆ. ಇದೇನಕ್ಕೆ ಸಂಗ್ರಹ ಆಗಿರ್ತದೆ, ನಾವು ಏನು ಸಮುದಾಯ ನೀರು ಸಂರಕ್ಷಣೆ ನೀರು ಸಂಗ್ರಹಣ ವಿನ್ಯಾಸಗಳನ್ನ ಮಾಡ್ತೀವಿ, ಅದನ್ನ ನಿರ್ವಹಣೆ ಮಾಡೋಕ್ಕೆ ಇಲ್ಲಿ ನಾವು ಜಲಾನಯನ ಅಭಿವೃದ್ಧಿ ನಿಧಿನ ಕಲೆಕ್ಟ್ ಮಾಡಿದ್ವಿ. ಈ ಕಲೆಕ್ಟ್ ಮಾಡಿದಂಥ ಅನುದಾನನ ನಾವು ಈ ಯೋಜನೆ ಮುಕ್ತಾಯ ಆದ ತಕ್ಷಣವೇ, ಇನ್ನು 1 ವರ್ಷದಲ್ಲಿ ಮುಕ್ತಾಯ ಆಗ್ತದೆ, ಮುಕ್ತಾಯ ಆದ ತಕ್ಷಣವೇ ಅದನ್ನು ಸಂಬಂಧಪಟ್ಟ ಪಂಚಾಯತಿಗೆ ಹಸ್ತಾಂತರ ಮಾಡ್ತೀವಿ. ನೀವು ಆ ಅನುದಾನವನ್ನು ಬಳಸ್ಕೊಂಡು ನಿಮ್ಮ ಊರಿನಲ್ಲಿ ಏನು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಸಮುದಾಯದ ನೀರು ಸಂಗ್ರಹಣ ವಿನ್ಯಾಸಗಳನ್ನ ಮಾಡಿದರೆ ಅದನ್ನ ತಾವು ರಿಪೇರಿ ನಿರ್ವಹಣೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಸರ್.
3: ಮಹಾತ್ಮ ಗಾಂಧಿ ಯೋಜನೆಗೂ ಇದು ಅನ್ವಯ ಆಗುತ್ತೆ ಸರ್?
1: ಮಹಾತ್ಮ ಗಾಂಧಿ ಯೋಜನೆಯಲ್ಲೂ ಕೂಡ ಅಲ್ಲಿ ಅದಕ್ಕೆ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಏನು ಅನುಷ್ಠಾನ ಮಾಡಿದ್ರೆ ಅದನ್ನು ರಿಪೇರಿ ಮಾಡಕ್ಕೆ ವಿಬಿ ರಾಮ್ಜಿನ ಪ್ರತ್ಯೇಕವಾದ ಅವಕಾಶ ಇದೆ ಸರ್.
3: ಸಮುದಾಯ ಕಾರ್ಯಗಳಿಗೆ
1: ಸಮುದಾಯ ಕಾರ್ಯ ಅನುಷ್ಠಾನ ಮಾಡಿದಂತ ಇದಕ್ಕೆ ರಿಪೇರಿ.
0: ಮಹಾತ್ಮ ಗಾಂಧಿ ನರೇಗಾ ಯೋಜನೆ,
1: ಈಗ ನರೇಗಾ ಮಹಾತ್ಮ ಗಾಂಧಿ ಅಂತ ಇಲ್ಲ ಸರ್, ಈಗ
0: ಯೋಜನೆ
1: ಈಗ
0: ಅಷ್ಟೇ
1: ವಿಬಿ ಜಿ ರಾಮ್ಜಿ ಅಂತ ಯೋಜನೆ ಅಂತ ಬದಲಾಗಿದೆ ಸರ್.
0: ಇನ್ನೂ ಅವಕಾಶ ಜಾಸ್ತಿ ಇದೆ.
3: ಕರಿ
0: ಮಾಡಿದ್ಕೆ ಧನ್ಯವಾದಗಳು.
2: ಸರ್, ನೀರು ಸಂರಕ್ಷಣೆಯನ್ನು ಇಲಾಖೆಯ ಯಾವ ಯಾವ ಯೋಜನೆ ಅಡಿ ಕೈಗೊಳ್ಳಬಹುದು ಸರ್?
1: ಸರ್, ಮೊದಲು ಮೇಡಮ್ ನಿಮಗೆ ನೀರು ಸಂರಕ್ಷಣೆಯ ವಿಧಾನಗಳು ಹೇಳ್ಬಿಡ್ತೀನಿ, ಜೊತೆಗೆ ಯಾವ ಯೋಜನೆ ಅಂತ ಹೇಳ್ತೀನಿ. ಈ ನಮ್ಮಲ್ಲಿ ಕೂಡ ನೀರು ಸಂರಕ್ಷಣಾ ವಿಧಾನಗಳು 4 ತರ ಇದಾವೆ. ಸಾಗುವಳಿ ಜಮೀನಲ್ಲಿ ಮಾಡುವಂಥ ನೀರು ಸಂರಕ್ಷಣಾ ವಿಧಾನಗಳು, ಇಲ್ಲೇನಾಗ ಮಾಡ್ತೀವಿ, ಕಂದಕದೊಂದಿಗೆ ಬದು ಮಾಡ್ಕೊಡ್ತೀವಿ, ನೀರು ದಾರಿಗಳು ಮಾಡ್ಕೊಡ್ತೀವಿ, ಕೃಷಿ ಹೊಂಡ ಮಾಡ್ತೀವಿ, ಅಲ್ಪ ಹಾಳಾದ ಬಾವಿಗಳಂತ ಮಾಡ್ಕೊಡ್ತೀವಿ. ಈ ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು ಇರ್ತವೆ, ಅಲ್ಲಿ ತಿರುವುಗಾಲುವೆ ಅಂತ ಮಾಡ್ತೀವಿ, ಜಲ ಮರುಪೂರ್ಣ ಹೊಂಡ ಅಂತ ಮಾಡ್ಕೊಡ್ತೀವಿ. ಇನ್ನು ಜಲವಾಹಿನಿಯ ಮಧ್ಯಸ್ಥರಕ್ಕೆ ಬಂದರೆ ಗೋಕಟ್ಟೆ ಅಂತ ಮಾಡೋದಿದೆ, ಅದನ್ನು ಮಾಡ್ಕೊಡ್ತೀವಿ. ಇನ್ನು ಜಲವಾಹಿನಿಯ ಕೆಳಸ್ಥರಕ್ಕೆ ಬಂದರೆ ನಾಲಾಬದು, ತಡೆ ಅಣೆ, ಜಿನುಗುಕೆರೆ, ಕಿಂಡಿ ಅಣೆ, ಬಹುಕಾಮಾನು ತಡೆ ಇತ್ಯಾದಿ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಡ್ತೀವಿ ಮೇಡಮ್. ಇವನು ಕೂಡ ನಾನು ಈಗಾಗಲೇ ಹೇಳುತ್ತಾರ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಜಲಾನಯನ ಅಭಿವೃದ್ಧಿ ಘಟಕ, ವಿಶ್ವ ಬ್ಯಾಂಕ್ ನೆರವಿನ ರಿವಾರ್ಡ್ ಯೋಜನೆ, ಸೆಪ್ಮೀಸ್ ಗಣಿಗಾರಿಕೆ ಪ್ರಭಕ್ಕೆ ಒಳವಾದ ಸಮಗ್ರ ಪರಿಸರ ಯೋಜನೆ, ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರ ಉಪಚಾರಗಳು, ವಿಬಿ ಜಿ ರಾಮ್ಜಿ, ಇಷ್ಟು ಯೋಜನೆಗಳಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಕಾರ್ಯಕ್ರಮ ಮಾಡ್ಕೊಳ್ಳೋಕೆ ಅವಕಾಶ ಇದೆ.
2: ಈಗೊಂದು ಕರೆ ಇದೆ ಸರ್, ಕರೆ ಸ್ವೀಕಾರ ಮಾಡೋಣ.
1: ಮಾಡೋಣ ಮೇಡಮ್.
0: ಹಲೋ ಕೃಷಿರಂಗ, ಮಾತಾಡಿ. ಹಲೋ ಕೃಷಿರಂಗ. ಹಲೋ, ಹೆಸರಿಡಿ ಸರ್, ಎಲ್ಲಿಂದ? ನವೀನ್ ಅವರೇ, ಆಗ್ಲಿ, ನಾವು ಮಾತಾಡ್ತೀವಿ.
2: ಸರ್, ನಿಮ್ ಪ್ರಶ್ನೆ ಕೇಳಿ ಸರ್.
4: ಮೇಡಮ್, ಈ ಏತ ನೀರಾವರಿ ಇರ್ತದಲ್ಲ ಸರ್,
0: ಹೇಳಿ ನವೀನ್ ಅವರೇ.
4: ಅದು ಬರೀ ಮಳೆಗಾಲದಲ್ಲ ಮಾತ್ರ ಕೆರೆ ತುಂಬುದ ಸರ್ ಅದು ನೀರು ಅಂತ ಕೇಳ್ತಾ ಇದ್ದೀನಿ ಸರ್. ಮಂಡ್ಯ ತಾಲೂಕು ದೊಡ್ಡೋಬಳಿಯಿಂದ ಚಂದ್ರು ಅಂತ.
0: ಚಂದ್ರು ಕೇಳಿ.
1: ಈ ಚಂದ್ರು ಅವರು, ಏತ ನೀರಾವರಿ ನಮ್ಮ ಇಲಾಖೆ ವ್ಯಾಪ್ತಿಗೆ ಬರಲ್ಲ, ನೀವೇನ್ ಮಾಡಿ ಎತ್ತ ಇರಾವ್ರಿ ನಾವು
4: ಕೆರೆಗಳೆಲ್ಲ ಇದು ಮೇಳೆ ಬೆಳಕನ್ನ

0: ಅದೇ ಏತ ನೀರಾವರಿ ಕೆರೆ ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆ ವ್ಯಾಪ್ತಿ ಬರಲ್ಲ. ಸೊ ನೀವೇನ್ ಮಾಡ್ಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಆ ಗ್ರಾಮ ಪಂಚಾಯತಿನಲ್ಲಿ, ನೀವು ಗ್ರಾಮ ಪಂಚಾಯತಿನ ಪಿ ಡಿ ಒನ್ನ ಭೇಟಿ ಮಾಡಿದ್ರೆ ಅವರು ತಮಗೆ ಸಮಂಜಸವಾದ ಮಾಹಿತಿ ಕೊಡ್ತಾರೆ ನೀವು ಯಾರನ್ನ ಭೇಟಿ ಮಾಡಬೇಕು ಅಂತ.
1: ಮುಂದಿನ ಕರೆ.
2: ಹಲೋ ಹಲೋ ಸರ್, ನಮಸ್ತೆ.
3: ನಮಸ್ತೆ ಮೇಡಮ್.
2: ಸರ್ ತಮ್ಮ ಹೆಸರು ಹೇಳಿ ಸರ್.
3: ಬಿಳಿಕೆರೆಯಿಂದ ಚಿನ್ನಣ್ಣ ಮೇಡಮ್.
2: ಹಾ ಸರ್, ಕೇಳಿ ಸರ್, ನಿಮ್ ಪ್ರಶ್ನೆ ಕೇಳಿ.
0: ಮಾತಾಡಿ ಚಿನ್ನಣ್ಣ ಅವರೇ.
3: ಅದೇ ಮಣ್ಣು ಸ್ವಲ್ಪ ಪರೀಕ್ಷೆ ಮಾಡಬೇಕು, ಅದಕ್ಕೆ ಇದು ಮಾಡೋಣ ಅಂತ ಮಾತಾಡಿದೆ.
0: ಅದೇ ನೀವು ಮಣ್ಣು ಪರೀಕ್ಷೆ ಮಾಡ್ಬೇಕು ಅಂದ್ರೆ ನಮ್ಮ ಇಲಾಖೆಯನ್ನ ಸಂಪರ್ಕ ಮಾಡಿ. ನಮ್ಮ ನೀವು ಬಿಳಿಕೆರೆ ಹುಣಸೂರು ಹೋಗ್ಲಿ, ಹುಣಸೂರು ತಾಲೂಕ. ನಮ್ಮ ಹುಣಸೂರಿನಲ್ಲಿ ಏನ್ ಮಾಡಿ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿನ ಭೇಟಿ ಮಾಡಿ ಅವರು ತಮಗೆ ಮಣ್ಣಿನ ಸ್ಯಾಂಪಲ್ ನ ಯಾವ ತರ ತೆಗಿಬೇಕು, ಯಾವ ತರ ತಾವು ಮಣ್ಣು ಸ್ಯಾಂಪಲ್ ನ ಮಾದರಿಯಿಂದ ತೆಗೆದು ಕೃಷಿ ಇಲಾಖೆಗೆ ಸಲ್ಲಿಸಬೇಕು ಅಂತ ನಿಮಗೆ ಮಾಹಿತಿ ಕೊಡ್ತಾರೆ.
2: ನಮಸ್ಕಾರ. ಇನ್ನೊಂದು ಕರೆ ಇದೆ. ಹಲೋ ಹಲೋ, ಕೃಷಿ ರಂಗ.
4: ನಮಸ್ತೆ ಮೇಡಮ್.
2: ಸರ್ ತಮ್ಮ ಹೆಸರು ಸ್ವಲ್ಪ ಜೋರಾಗಿ ಹೇಳಿ ಸರ್, ಕೇಳಿಸ್ತಾ ಇಲ್ಲ.
4: ಶಿವಲಿಂಗಯ್ಯ ಹಿರೇಮಠ ರೀ.
2: ಶಿವಲಿಂಗಯ್ಯ ಹಿರೇಮಠ ಅವರು.
0: ಎಲ್ಲಿಂದ ಮಾಡ್ತೀರಿ ಸರ್?
4: ಮೇಡಮ್ ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೋಟದಿಂದ ಮಾತಾಡಿದ್ರೆ.
0: ಮಾತಾಡಿ, ಹೇಳಿ ಇವ್ರೆ.
4: ಸರ್ ಪ್ರಶ್ನೆ ಏನಂದ್ರೆ ರೀ, ನಮ್ಮ ಎಲ್ಲ ಜವುಳು ಭೂಮಿಗಳು ಅದಾವ ರೀ, ಅದ ನಾವು ಮಣ್ಣಿನ ಸಂರಕ್ಷಣೆ ಹೇಗ್ ಮಾಡ್ಬೇಕು ಅಂತ ಸ್ವಲ್ಪ ವಿವರಿಸ್ತೀರಾ ಮೇಡಮ್ ಸರ್?
0: ಈಗ ಜವಳು ಭೂಮಿ ಉಪಚಾರ ಮಾಡಕ್ಕೆ ನಮ್ಮ ಇಲಾಖೆಯಲ್ಲಿ ಸದ್ಯಕ್ಕೆ ಕಾರ್ಯಕ್ರಮ ಇಲ್ಲ. ಈಗ ಸದ್ಯಕ್ಕೆ ನೀವೇನ್ ಮಾಡಿ, ನಮ್ಮ ಮುಂದೆ ಕಾರ್ಯಕ್ರಮ ಬರೋದಿದೆ. ನೀವು ಸವಳು ಜವಳು ಕಾರ್ಯಕ್ರಮ ಅಂತ ನಮ್ದು ಆರ್ ಕೆ ಎಮ್ನಲ್ಲಿ ಒಂದು ಕಾರ್ಯಕ್ರಮ ಇದೆ. ಸೊ ನಿಮ್ದು ಯಾವ್ದು ಊರು ಎಲ್ಲಿ ಬರ್ತದೆ ಅಂತ ನೀವು, ನಿಮ್ದು ಯಾವ್ದು ಹೋಬಳಿ ಹೇಳಿದ್ರಲ್ಲ ತಾಲೂಕು.
4: ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೋಟೆ.
0: ಮುಗುಳ್ಕೋಟೆ. ನೀವೇನ್ ಮಾಡಿ ನಮ್ಮ ಸಂಬಂಧಪಟ್ಟ ಇಲಾಖೆ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರನ್ನ ಭೇಟಿ ಮಾಡಿ, ಅವರು ಈ ಯೋಜನೆ ನಮ್ಗೆ ಅನುಷ್ಠಾನ ಶುರು ಮಾಡಿದಾಗ ತಮಗೆ ಮಾಹಿತಿ ಕೊಡ್ತಾರೆ. ಇದಕ್ಕೂ ಕೂಡ ಅವಕಾಶ ಇದೆ ಮಾಡಕ್ಕೆ.
2: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ ಹಲೋ, ಕೃಷಿ ರಂಗ.
5: ನಮಸ್ಕಾರ ಸರ್.
2: ನಮಸ್ಕಾರ ಸರ್.
0: ನಮಸ್ತೆ, ಹೇಳಿ.
5: ಮೈಸೂರು ಜಿಲ್ಲೆ ಶ್ರೀನರಸಪುರ ತಾಲೂಕು ಸೋಸ್ತೆಯಿಂದ ಮಾದೇವ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಗುರುಗಳೇ.
2: ಮಾದೇವ್ ಶೆಟ್ಟಿ
6: ಹೇಳಿ ಜಲ್ದಿ
5: ಸರ್. ನನ್ನ ಪ್ರಶ್ನೆ, ನಮ್ಮ ಕೃಷಿ ಜಮೀನಿ ನಿಮ್ಮ ಇಲಾಖೆಯಿಂದ ಬದು ತೆಗಿಸಬಹುದು ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಗುರುಗಳೇ.
0: ನೀವು ಯಾವ ಊರಿಂದ ಮಾತಾಡ್ತಿರೋದು?
5: ಶ್ರೀನರಸೀಪುರ
0: ಮೈಸೂರು ಅಲ್ವಾ? ಅದೇ ಇಲ್ಲ, ಏನಾಗಿದೆ, ನಮ್ಮ ಇಲಾಖೆನಲ್ಲಿ ಪ್ರತ್ಯೇಕ ಕಾರ್ಯಕ್ರಮ ಬದುಗೆ ಅಂತ ಇಲ್ಲ. ಅದೇನಾಗ್ತದೆ, ನಾವು ಜಲಾನಯನ ಯೋಜನೆಗಳನ್ನ ಎಲ್ಲಿ ಮಾಡ್ತೀವಿ ಅಲ್ಲಿ ಬದುಗಳನ್ನ ಮಾಡ್ಕೊಡ್ತೀವಿ. ನಮ್ಮ ಇಲಾಖೆಯಲ್ಲಿ ಸದ್ಯಕ್ಕೆ ನಾವು ಆ ಕಾರ್ಯಕ್ರಮ ನಿಮ್ಮ ಟೀನರ್ಸೀಪುರ ತಾಲೂಕಲ್ಲಿ ಕಾರ್ಯಕ್ರಮ ಇಲ್ಲ. ಮುಂದೆ ಯೋಜನೆಗಳು ಬರುವಂತದಿದೆ ರಾಜ್ಯ ಕೇಂದ್ರ ಸರ್ಕಾರದಿಂದ, ಆಗ ಬಂದಾಗ ಅದನ್ನ ಮಾಡಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ.
6: ಮುಂದೆ ಮಾಡ್ತಾರಂತೆ. ಓಕೆ, ಧನ್ಯವಾದಗಳು.
2: ಇನ್ನೊಂದು ಕರೆ.
6: ಹಲೋ ಕೃಷಿ ರಂಗ.
7: ನಮಸ್ಕಾರ ಸರ್.
6: ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ?
7: ಸರ್ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್.
2: ಸರ್ ಹೇಳಿ ಸರ್, ನಿಮ್ ಪ್ರಶ್ನೆ ಕೇಳಿ.
7: ಮೇಡಮ್, ನಮ್ದು ಮಣ್ಣು ಮತ್ತು ನೀರು ಸಂರಕ್ಷಣಾ ತಾಂತ್ರಿಕ ಕಥೆಗಳು ಯಾವ್ಯಾವ ಅಂತ ಕೇಳಬೇಕು ಸರ್.
0: ಅದೇ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಮಣ್ಣು ಮತ್ತು ನೀರು ಸಂರಕ್ಷಣೆ ತಾಂತ್ರಿಕತೆಗಳ ಬಗ್ಗೆ. ಈ ಮಣ್ಣು ಸಂರಕ್ಷಣೆ ಅಂದ್ರೆ ನಾವು ಹೇಳಿದೆ ಈಗಾಗಲೇ ಹೇಳ್ಕೊಟ್ಟೆ, ಸಾಗುವಳಿ ಜಮೀನಲ್ಲಿ ಮಾಡ್ತಕ್ಕಂಥ ಬದುಗಳು ಹಾಕ್ಸ್ಕೊಳ್ಳೋದು, ಕಂದಕದೊಂದಿಗೆ ಬದು ಮಾಡ್ಕೊಳ್ಳೋದು, ಹಳೆ ಬದುಗಳನ್ನ ಬಳೆ ಪಡಿಸ್ಕೊಳ್ಳೋದು. ಇದಲ್ದೇ ಏನು ಮಾಡ್ತೀವಿ ನಾವು, ಈ ಜಲವಾಹಿನಿ ಇರ್ತದೆ ಅಲ್ಲಿ ಕೊಳ್ಳ ಸೋದನ ರಚನೆಗಳನ್ನ ಮಾಡ್ತೀವಿ. ಜಲವಾಹಿನ ಮೇಲ್ಸ್ತರದಲ್ಲಿ ಕಂಟಿ ತಡೆ, ಗುಂಡು ಕಲ್ಲಿನ ತಡೆ, ರಬ್ಬಲ್ ಕಲ್ ತಡೆ ಇವೆಲ್ಲ ಮಾಡ್ಕೊಡ್ತೀವಿ. ಅದೇ ರೀತಿ ನೀರು ಸಂರಕ್ಷಣೆಗೆ ಬಂದರೆ ನಿಮಗೆ ಕೃಷಿ ಹೊಂಡ ಮಾಡ್ಕೊಡ್ತೀವಿ, ಕಂದಕದೊಂದಿಗೆ ಬದುಗಳು ಮಾಡ್ಕೋಬೋದು, ತಾವು ತಿರುವುಗಾಲುವೆ ಮಾಡ್ಕೋಬೋದು, ಮತ್ತು ನಿಮ್ಮಲ್ಲಿ ಗೋಕಟ್ಟೆ ಮಾಡ್ಕೋಬೋದು. ಜಲವಾಹಿನಿಗಳಲ್ಲಿ ನಾಲಾಬದು, ತಡೆ ಅಣೆ, ಜಿನುಗುಕೆರೆ, ಕಿಂಡಿ ಅಣೆ, ಬಹುಕಾಮನ ತಡೆ ಇವೆಲ್ಲ ಮಾಡೋಕ್ಕೆ ಅವಕಾಶ ಇದೆ.
7: ಈ ಯೋಜನೆ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ನಲ್ಲಿ ಬಂದಿದೆ ಸರ್?
0: ನಿಮ್ಮ ಬಳ್ಳಾರಿ ತಾಲೂಕಲ್ಲಿ ನಮ್ಮ ಸ್ಕೀಮು ಸದ್ಯಕ್ಕಿಲ್ಲ. ಯಾವ ತಾಲೂಕು?
7: ಕಂಪ್ಲಿ
0: ತಾಲೂಕಲ್ಲಿ ಇಲ್ಲ, ಕಂಪ್ಲಿ ತಾಲೂಕಲ್ಲಿ ನಮ್ದು ಯೋಜನೆ ಇಲ್ಲ. ಮುಂದೆ ನಮ್ದು ಯಾವ್ದಾದ್ರು ಹೊಸ ಸ್ಕೀಮ್ ಬಂದಾಗ ತಾವು ಅಲ್ಲಿ ನಾವು ಅದನ್ನ ಸಾಧ್ಯತೆ ಪರಿಗಣಿಸ್ತೀವಿ. ಇನ್ನೊಂದು ಮಾಡಿ, ಇಲ್ಲ ಇನ್ನೊಂದು ಮಾಡಿ, ನಮ್ಮ ತಾಲೂಕಲ್ಲಿ ಯೋಜನೆ ಇಲ್ಲ ಅಂದ್ರೂ ಕೂಡ ಈಗ ವಿ ಬಿ ಜಿ ರಾಮ್ಜಿನಲ್ಲಿ ಅವಕಾಶ ಇದೆ ಮಾಡ್ಕೊಳಕ್ಕೆ. ನೀವೇನ್ ಮಾಡಿ, ತಮ್ಮ ಇದೆ, ನೀವು ಹತ್ತಿರದ ಗ್ರಾಮ ಪಂಚಾಯತಿನ ಭೇಟಿ ಮಾಡಿ, ಭೇಟಿ ಮಾಡಿ ನೀವು ಈ ಮಣ್ಣು ನೀರು ಸಂರಕ್ಷಣೆ ತಾವು ಮಾಡಿಸ್ಕೋಬಹುದು.
2: ಧನ್ಯವಾದಗಳು ಸರ್. ಇನ್ನೊಂದು ಕರೆ ಇದೆ. ಹಲೋ ಹಲೋ, ಕೃಷಿ ರಂಗ.
8: ಹಲೋ, ನಮಸ್ಕಾರ ಮೇಡಮ್.
2: ಸರ್ ನಮಸ್ಕಾರ ಸರ್, ಹೇಳಿ ಸರ್, ತಮ್ಮ ಹೆಸರು, ಊರು ಹೇಳಿ ಸರ್.
6: ಹೇಳಿ ಸರ್, ಪ್ರಶ್ನೆ ಕೇಳಿ.
8: ಸರ್ ಮುದ್ಕಪ್ಪ ಬೆಟ್ಟದೂರು ಅಂತ ಸರ್ ಮೇಡಮ್.
2: ಹಾ ಸರ್, ನಿಮ್ ಪ್ರಶ್ನೆ ಕೇಳಿ.
8: ನಾವು ಹಾವೇರಿ ಜಿಲ್ಲೆ ಶಿಗ್ಗಾವ್ ತಾಲೂಕಿಂದ ಮಾತಾಡಿದ್ರಿ.
6: ಕೇಳಿ
8: ಸರ್. ನಮಸ್ತೆ ಸರ್.
0: ನಮಸ್ಕಾರ.
8: ಸರ್, ಈಗ ಜಲಾನಯನ ಇಲಾಖೆ ಸರ್ ನಮ್ಗೆ ಹೊಲದಲ್ಲಿ ಬದು ಹಾಕಿದ್ವಿ ಸರ್, ಅದಕ್ಕೆ ಕಲ್ ಪಿಚ್ಚಿಂಗ್ ಇದೆ ಸರ್?
0: ಕಲ್ ಪಿಚ್ಚಿಂಗ್

0: ತಾವೇನಾಗಿದೆ ಸ್ಟೋನ್ ಪಿಚ್ಚಿಂಗ್ ತಾವೇನು ಮಾಡ್ತೀರಿ, ತಾವು ಯೂಶ್ವಲಿ ಪಿಚ್ಚಿಂಗ್ ಮಾಡಬೇಕಾಗಿದೆ, ಅದನ್ನು ನಾವು ರೈತರು ಏನು ವಂತಿಕೆ ಕೊಡಬೇಕಾಯ್ತಲ್ಲ ತಮ್ಮ ಕಡೆಯಿಂದ ವಂತಿಕೆ ಕೊಡಬೇಕಾಗ್ತದೆ, ಆ ವಂತಿಕೆಯಲ್ಲಿ ನೀವು ವಂತಿಕೆ ಕಟ್ಟೋ ಬದಲು ಅದನ್ನು ನಾವು ಪಿಚ್ಚಿಂಗ್ ತಾವೇ ಮಾಡ್ಕೋಬೇಕಾಗ್ತದೆ. ಆ ಭಾಗವನ್ನು ನಾವು ತಾವೇನು ವಂತಿಕೆ ಪಿಚ್ಚಿಂಗ್ ಮಾಡ್ಕೋತೀರಿ ಆ ಭಾಗವನ್ನು ನಾವು ಜಲಾನಯನ ಅಭಿವೃದ್ಧಿ ನಿಧಿಗೆ ನಾವು ಹಾಕೋತೀವಿ.
1: ಸರ್ ಎಷ್ಟು ಸರ್ ಅದು ವಂತಿಕೆ ಎಷ್ಟು ಇದೆ ಸರ್ ಒಂದು ಅಂದಾಜು ಸರ್?
0: ವಂತಿಕೆ ಅಂದರೆ ಏನಾಗಿದೆ, ನಮ್ಮಲ್ಲಿ ಈ ಮಣ್ಣು ಮತ್ತು ನೀರು ಸಂಗ್ರಹ ನೀರು ಸಂರಕ್ಷಣಾ ಕಾರ್ಯಕ್ರಮಗಳಿರ್ಬೋದು, ಕೃಷಿ ಅರಣ್ಯ ಇರ್ಬೋದು, ಕೃಷಿ ತೋಟಗಾರಿಕೆ ಕಾರ್ಯಕ್ರಮಗಳಿಗೆ ನಾವೇನು ಕಾರ್ಯಕ್ರಮ ಮಾಡ್ತೀವಿ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ಸಣ್ಣ ಮತ್ತು ಅತಿ ಸಣ್ಣ ರೈತರಾದರೆ ಶೇಕಡ 5% ಕೊಡಬೇಕಾಗ್ತದೆ, ದೊಡ್ಡ ರೈತರು 10% ಕೊಡಬೇಕಾಗ್ತದೆ.
1: ಹಾಂ ಸರ್, ಹಾಂ ಸರ್,
2: ಓಕೆ ಉತ್ತರ
1: ಸಿಕ್ತಾ ಸರ್. ಇನ್ನೊಂದು ಸರ್, ಸರ್ ತಮಗೆ ಎಲ್ಲರಿಗೂ ಅಭಿನಂದನೆಗಳು ಸರ್, ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಸರ್ ಆಕಾಶವಾಣಿ ಬೆಂಗಳೂರಿಂದ ಸರ್, ನಮ್ಮ ಕೃಷಿ ಇಲಾಖೆಯಿಂದ ಸರ್.
2: ಓಕೆ ಓಕೆ, ಧನ್ಯವಾದಗಳು.
1: ಎಲ್ಲ ಎಲ್ಲ ರೈತರಿಗೆ ಒಳ್ಳೆ ಮಾಹಿತಿ ಸಿಗ್ತಾ ಇದೆ ಸರ್.
2: ಧನ್ಯವಾದಗಳು ಬೆಟ್ಟದವರವರೇ, ಕರೆ ಮಾಡಿದಕ್ಕೂ ಕೂಡ ಕರೆ ಮಾಡ್ತಾ ಇರಿ, ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಇನ್ನೊಮ್ಮೆ ಧನ್ಯವಾದಗಳು, ಮತ್ತೆ ಭೇಟಿಯಾಗೋಣ. ಮುಂದಿನ ಕರೆಯನ್ನು ನೋಡೋಣ. ಹಲೋ,
3: ಹಲೋ ಸರ್,
0: ನಮಸ್ತೆ ಹೇಳಿ ಸರ್.
3: ಜಲ್ದಿ ಜಿಲ್ಲೆ ಅರಕಲಗೂಡು ತಾಲೂಕು ಮಾರಿಹಳ್ಳಿಯಿಂದ ಸರ್ ಮಾತಾಡ್ತಾ ಇದ್ದೀನಿ.
0: ಹೇಳಿ
3: ಸರ್. ಏನಂದ್ರೆ ಈಗ ಪ್ರಸ್ತುತ ಮಣ್ಣು ಪರೀಕ್ಷೆಗಳನ್ನ ನಾವು ಯಾವ್ಯಾವ ತಿಂಗಳಲ್ಲಿ ಮಾಡಿಸಿದ್ರೆ ಸೂಕ್ತ ಅಂತ?
0: ಅದೇ ಮಣ್ಣು ಪರೀಕ್ಷೆನ ನೀವು ಈಗ ಮುಂಗಾರಿಗಿಂತ ಮೊದಲೇ ಮಾಡ್ಕೊಂಡ್ರೆ ಉತ್ತಮ, ಮುಂಗಾರು ಬೆಳೆ ಮಾಡಕ್ಕೆ ಅನುಕೂಲ.
3: ಮುಂಗಾರಿಗಿಂತ
0: ಮುಂಚೆನೆ
3: ಮಾಡ್ಕೋಬೇಕು.
0: ನೀವು ನಮ್ಮ ನಿಮ್ದು ಯಾವ್ದು ಹೋಬಳಿ ಬರ್ತದೆ ಆ ಹೋಬಳಿನಲ್ಲಿ ನಮ್ಮ ಕೃಷಿ ಅಧಿಕಾರಿಗಳು ಅರಕಲಗೂಡು ತಾಲೂಕಲ್ಲಿ ನಿಮ್ದು ಯಾವ ಹೋಬಳಿ ಬರ್ತದೆ ಆ ಹೋಬಳಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ತಮ್ಮ ಕೃಷಿ ಅಧಿಕಾರಿಗಳು ತಮಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಅದನ್ನ ಹೇಗೆ ಸ್ಯಾಂಪಲ್ ತೆಗಿಬೇಕು ಅವೆಲ್ಲ ತಮಗೆ ಮಾಹಿತಿ ಒದಗಿಸ್.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಮುಂದಿನ ಕರೆ ನೋಡೋಣ. ಹಲೋ ಕೃಷಿ ರಂಗ, ಹೆಸರು ಹೇಳಿ ಸರ್, ಎಲ್ಲಿಂದ?
4: ಬಾಂಡೇಪುರ ತಾಲೂಕು ಮಂಡ್ಯ ಜಿಲ್ಲೆ ಕ್ಯಾತಣಿಯಿಂದ ಮಾತಾಡ್ತಾ ಇರೋ.
2: ಹೆಸರು ಸರ್?
4: ಹಲೋ,
2: ಪ್ರಶ್ನೆ ಕೇಳ್ಬಿಡಿ.
4: ಮಣ್ಣನ್ನ ನಾವು ವರ್ಷಕ್ಕೆ ಪ್ರತಿ ವರ್ಷ ಚೆಕ್ ಮಾಡಿಸ್ಬೇಕಾ ಇಲ್ಲ 3 ವರ್ಷಕ್ಕೊಂದ್ಸರಿ ಚೆಕ್ ಮಾಡಿದ್ರೆ ಸಾಕ ಅಂತ
0: ಹೇಳ್ತಾರೆ. ಅದು ಮಣ್ಣು ನೀವು ನಿಮ್ಮ ಜಮೀನಿನ ಗುಣದರದಲ್ಲಿ ಹೋಗ್ತದೆ ಸರ್. ನಿಮ್ಮ ಮಣ್ಣು ಉತ್ತಮವಾಗಿದ್ರೆ ನೀವು 3 ವರ್ಷಕ್ಕೊಂದು ಮಾಡ್ಕೊಂಡು ಸಾಕಾಗ್ತದೆ ಸರ್.
4: ಚೆಕ್ ಮಾಡ್ಬಿಟ್ಟು ಪರ್ಫೆಕ್ಟ್ ಆಗಿದೆ, ಈಗ ಕೊಡ್ತಾರೆ ಗೊಬ್ಬರ ಕೊಡಿ ಅಂತ ಹೇಳಿದ್ರು. ಮತ್ತೆ ನೀರು ಮಾಮೂಲಿ ಕಾವೇರಿ ನದಿಗೆ ನೀರು ಚೆಕ್ ಮಾಡ್ಸೋಣ ಬೇಕಿಲ್ಲ ಅಲ್ವೇ?
0: ನೀರಿನ ಏನು ನೀರು ಟೆಸ್ಟ್ ಮಾಡ್ಸಕ?
4: ಅಲ್ಲ, ನೀರು ನಮ್ಮ ಕಾವೇರಿ ನದಿ ನೀರಿನ ಬರುವಂತ ನೀರನ್ನ ವಹಿಸ್ತಾ ಇರೋರು. ಬೋರ್ವೆಲ್ ನೀರು ಆದ್ರೆ ಚೆಕ್ ಮಾಡಿಸ್ಬೇಕು, ಅದ್ರ ಅಂಶಗಳು ಹೆಚ್ಚು ಕಡಿಮೆ ಇರ್ತದೆ ಅಂತ ಹೇಳ್ತಾರೆ.
0: ಬೋರ್ವೆಲ್ ನೀರು ಆದ್ರೆ ಏನಾಗ್ತದೆ, ನಿಮ್ಮ ಬೋರ್ವೆಲ್ ಎಷ್ಟು ಅಡಿ ಇದೆ ಸರ್? 1500-2000 ಅದಕ್ಕೆ ಹೋದ್ರೆ ಆಗ ಏನಾಗ್ತದೆ, ಉಪ್ಪಿನ ಅಂಶ ಜಾಸ್ತಿ ಆಗ್ತದೆ. ಮಂಡ್ಯ ಜಿಲ್ಲೆಯಲ್ಲಿ ಅದೇ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಗೆ 500 ಅಡಿಗಿಂತ ಜಾಸ್ತಿ ಹೋಗಲ್ಲ ಅನ್ಸ್ತದೆ ಬೋರ್ವೆಲ್.
2: ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮತ್ತು ಮಣ್ಣು ನೀರು ಸಂರಕ್ಷಣಾ ಕ್ರಮಗಳ ಕುರಿತು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮವಾಗಿತ್ತು. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಕೃಷಿ ಅಧಿಕಾರಿಗಳಾದ ನವೀನ್ ಯಲ್ಲಾರವರು ಆಗಮಿಸಿದರು. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರಾಜಲಕ್ಷ್ಮಿ ಕೆ ಅವರು ಕೂಡ ನಮ್ಮ ಜೊತೆಗೆ ಭಾಗವಹಿಸಿದರು. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
0: ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ಅದೇ ರೀತಿ ನಮ್ಮ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಹ ವಂದನೆಗಳನ್ನು ಬಯಸಿಕೊಳ್ಳುತ್ತೇನೆ.
5: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
6: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇದುವರೆಗೂ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ಆರ್. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಸೈಯದ್ ನಜೀವುಲ್ಲಾ ಮತ್ತು ಶಿವಾನಂದ ಸ್ವಾಮಿ. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನಿನ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
7: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಭಕ್ತಿಗೀತೆಗಳನ್ನು ಆಲಿಸೋಣ.
8: My source and ನೋಡು ಇದೇನಲ್ಲ.

0: ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮೊದಲಿಗೆ ವಿದ್ಯಾಭೂಷಣ ಹಾಡಿರುವ ಪುರಂದರದಾಸರ ರಚನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ.

ಅತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಭಕ್ತಿಗೀತೆಗಳನ್ನು ಮುಂದುವರಿಸುತ್ತಾ ಮುಂದೆ ಕೇಳೋಣ ವಿದ್ಯಾಭೂಷಣ ಹಾಡಿರುವ ಪುರಂದರದಾಸರ ರಚನೆ ಲಾಲಿಸಿದಳು ಮಗನ.

0: ವಿದ್ಯಾಭೂಷಣ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಮಹರ್ಷಿ ಅಗಸ್ತ್ಯ ನಡೆಸಿಕೊಡುತ್ತಾರೆ. ಶ್ರೀ ಮದವೂರ ವಿಘ್ನೇಶ ಕಲಾ ಸಂಘ, ಗೇರುಕಟ್ಟೆ, ಬೆಳ್ತಂಗಡಿ ಇಲ್ಲಿನ ಸದಸ್ಯರು.
3: ಹೌದು, ಬದಲಿಸಲಾಗದ ಸಂಗತಿಗಳು ಘಟಿಸುತ್ತಲೇ ಇರುತ್ತದೆ. ಅವುಗಳನ್ನು ಅಭ್ಯಸಿಸಿ ಅವುಗಳಿಂದಲೂ ಒಂದಿಷ್ಟು ಅನುಭವಗಳನ್ನು ದಕ್ಕಿಸಿಕೊಳ್ಳುತ್ತಾ ಸಾಗುವುದೇ ಜೀವನ ನೀತಿ ಎಂದು ತಿಳಿದುಕೊಂಡವ ನಾನು.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
0: ಕೇಳುಗರೆ, ನಾಳೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಾವು ಕೃಷಿ ಅನುಭವದ ಕುರಿತು ಚಂದ್ರಪ್ರಕಾಶ್ ಕಾವು ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ, ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಪ್ರಶ್ನೆಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ, ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ವಾರ್ತೆಗಳ ವಿವರ: ಪ್ರಶ್ನೆಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆ ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆದ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಪ್ರಸ್ತಾವಿತ ಶಾಸನವನ್ನು ಮುಂದಿನ ವಾರ ಸಂಸತ್ತಿನಲ್ಲಿ ಪರಿಚಯಿಸುವ ನಿರೀಕ್ಷೆಯಿದೆ ಎಂದು ಮೂಲಗಳು ತಿಳಿಸಿವೆ. ಪ್ರಶ್ನೆಪತ್ರಿಕೆ ಸೋರಿಕೆಯ ವಿರುದ್ಧ ಕಠಿಣ ಕ್ರಮಕ್ಕಾಗಿ ನಿಬಂಧನೆಗಳನ್ನು ಒಳಗೊಂಡಿರುವ ಮಸೂದೆಯನ್ನು ಸಂಸತ್ತಿನಲ್ಲಿ ಪರಿಚಯಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ವಿಡಿಯೋ ಸಂದೇಶದಲ್ಲಿ ಘೋಷಿಸಿದ್ದರು. ಕರ್ನಾಟಕದ ಬಳ್ಳಾರಿ ಆಂಧ್ರಪ್ರದೇಶದ ಗುಂತಕಲ್ ವಿಭಾಗದ 3ನೇ ಮತ್ತು 4ನೇ ರೈಲ್ವೆ ಮಾರ್ಗಕ್ಕೆ

0: ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿಯು ಅನುಮೋದನೆ ನೀಡಿದೆ. ಇದರ ಒಟ್ಟು ವೆಚ್ಚ 1,264 ಕೋಟಿ ರೂಪಾಯಿಗಳು. ಇದು ಭಾರತೀಯ ರೈಲ್ವೆಯ ಜಾಲವನ್ನು ಸುಮಾರು 46 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ನಡುವಿನ ಸಂಪರ್ಕವನ್ನು ಸುಧಾರಿಸುತ್ತದೆ. ಇದು ಜನರು, ಸರಕುಗಳು ಮತ್ತು ಸೇವೆಗಳ ಚಲನೆಗೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಈ ಯೋಜನೆಯು ಕರ್ನಾಟಕ ಮತ್ತು ಆಂಧ್ರಪ್ರದೇಶದಾದ್ಯಂತ 3 ಜಿಲ್ಲೆಗಳನ್ನು ಒಳಗೊಳ್ಳುತ್ತದೆ. ಪ್ರಸ್ತಾವಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಯು ಸುಮಾರು 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 99 ಹಳ್ಳಿಗಳಿಗೆ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಿದರು. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳನ್ನು ಸ್ಥಾಪಿಸಲು ಭಾರತ್ ಸರ್ಕಾರಿ ವಿಕಾಸ್ ಯೋಜನೆಗೆ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯನ್ನು 2026-27 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾಯಿತು. ಈ ಯೋಜನೆಯು ಒಟ್ಟು 3,030 ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಹೊಂದಿರುತ್ತದೆ. ಇದರಲ್ಲಿ ಸಾಮಾನ್ಯ ಮೂಲಸೌಕರ್ಯ ಸೌಲಭ್ಯಗಳು ಮತ್ತು ಮೂಲಭೂತ ಉಪಯುಕ್ತತೆಗಳನ್ನು ಸ್ಥಾಪಿಸುವ ವೆಚ್ಚವನ್ನು ಪೂರೈಸಲು 3,000 ಕೋಟಿ ರೂಪಾಯಿಗಳು ಮತ್ತು ಆಡಳಿತಾತ್ಮಕ ವೆಚ್ಚವಾಗಿ 30 ಕೋಟಿ ರೂಪಾಯಿಗಳು ಸೇರಿವೆ ಎಂದು ಮಾಹಿತಿ ನೀಡಿದರು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯಗಳಿಗೆ ಸಂಬಂಧಿಸಿದಂತೆ ಸತತ 5ನೇ ದಿನವಾದ ಇಂದೂ ಕೂಡ ಗದ್ದಲ ಮುಂದುವರೆದ ಕಾರಣ ಸಂಸತ್ತಿನ 2 ಸದನಗಳನ್ನು ಸೋಮವಾರದವರೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲಿ 2ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ನಂತರ ವಿರೋಧ ಪಕ್ಷಗಳು ಮತ್ತೆ ನೀಟ್ ವಿಷಯದ ಬಗ್ಗೆ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದವು. ಗದ್ದಲ ಮುಂದುವರಿದಂತೆ ಉಪಸಭಾಪತಿ ಹರಿವಂಶ್ ಅವರು ಸದನವನ್ನು ಸೋಮವಾರದವರೆಗೆ ಮುಂದೂಡಿದರು. ಇದಕ್ಕೂ ಮೊದಲು ಮಧ್ಯಾಹ್ನ 12 ಗಂಟೆಗೆ ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಶ್ನೋತ್ತರ ಅವಧಿ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಪ್ರತಿಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆಗಳನ್ನು ಮುಂದುವರೆಸಿದವು. ಗದ್ದಲ ಮುಂದುವರೆದಂತೆ ಮೇಲ್ಮನೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ರಾಜ್ಯಸಭೆಯು ಬೆಳಿಗ್ಗೆ 11 ಗಂಟೆಗೆ ತನ್ನ ಕಲಾಪ ಪ್ರಾರಂಭಿಸಿದಾಗ ಸದನವು ಕಾರ್ಗಿಲ್ ಯುದ್ಧದ ಹುತಾತ್ಮರಿಗೆ ಗೌರವ ಸಲ್ಲಿಸಿತು. ಹುತಾತ್ಮರ ಸ್ಮರಣಾರ್ಥ ಮೇಲ್ಮನೆಯು ಮೌನ ಆಚರಿಸಿತು. ನಂತರ ಸಭಾಪತಿಯವರು ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯವನ್ನು ಪ್ರಸ್ತಾಪಿಸಿದರು. ಪ್ರತಿಪಕ್ಷಗಳಿಂದ ಗದ್ದಲ ಮುಂದುವರೆದಂತೆ ಸಭಾಪತಿಯವರು ಸದನವನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಮುಂದೂಡಿದರು. ನೀಟ್ ಪ್ರಶ್ನೆಪತ್ರಿಕೆ ವಿಷಯ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಕುರಿತು ಪ್ರತಿಪಕ್ಷಗಳ ಪ್ರತಿಭಟನೆಯ ನಂತರ ಲೋಕಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಮಧ್ಯಾಹ್ನ 12 ಗಂಟೆಗೆ ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸರ್ಕಾರ ನೀಟ್ ಪತ್ರಿಕೆ ಸೋರಿಕೆ ವಿಷಯದ ಕುರಿತು ಚರ್ಚಿಸಲು ಸಿದ್ಧವಿದೆ. ಕಾಂಗ್ರೆಸ್ ವಿಧಿಸಿರುವ ಕೆಲವು ಷರತ್ತುಗಳಿಂದಾಗಿ ಚರ್ಚೆ ಮುಂದುವರಿಯಲು ಸಾಧ್ಯವಾಗಿಲ್ಲ. ಈ ವಿಷಯದ ಬಗ್ಗೆ ಅರ್ಥಪೂರ್ಣ ಚರ್ಚೆ ನಡೆಯಬೇಕು ಎಂಬುದು ಎಲ್ಲಾ ಸದಸ್ಯರ ಸಾಮೂಹಿಕ ಭಾವನೆಯಾಗಿದೆ ಎಂದು ಹೇಳಿದ್ದಾರೆ. ನೀಟ್ ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧವಾಗಿದೆ. ವಿರೋಧ ಪಕ್ಷಗಳು ಸದನದಲ್ಲಿ ಸಹಕರಿಸಬೇಕು ಎಂದು ಪೀಠಾಸೀನಾಧಿಕಾರಿ ಜಗದಾಂಬಿಕಾ ಪಾಲ್ ಹೇಳಿದರು. ಗದ್ದಲದ ನಡುವೆ ಸದನವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇದಕ್ಕೂ ಮೊದಲು ಲೋಕಸಭೆ ಬೆಳಗ್ಗೆ 11 ಗಂಟೆಗೆ ದಿನದ ಸಭೆ ಸೇರಿದಾಗ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅತ್ಯುನ್ನತ ತ್ಯಾಗ ಮಾಡಿದ ಭಾರತೀಯ ಸಶಸ್ತ್ರ ಪಡೆಗಳ ಹುತಾತ್ಮರಿಗೆ ಸದನ ಗೌರವ ಸಲ್ಲಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇದುವರೆಗೆ ಒಟ್ಟು 1,033 ಒನ್ ಸ್ಟಾಪ್ ಸೆಂಟರ್ಗಳನ್ನು ಅನುಮೋದಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ರಾಜ್ಯ ಸಚಿವೆ ಸಾವಿತ್ರಿ ಠಾಕೂರ್, ಈ ಅನುಮೋದಿತ ಕೇಂದ್ರಗಳಲ್ಲಿ ದೇಶಾದ್ಯಂತ 985 ಒನ್ ಸ್ಟಾಪ್ ಸೆಂಟರ್ಗಳನ್ನು

0: ಅದೇ ರೂಪಕ್ಕೆ ತರಲಾಗಿದೆ. 2015 ಏಪ್ರಿಲ್ 1 ರಿಂದ 2026 ಜೂನ್ 30 ರವರೆಗಿನ ಅವಧಿಯಲ್ಲಿ ದೇಶದಲ್ಲಿ 15.20 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಸಹಾಯ ಮಾಡಲಾಗಿದೆ ಎಂದು ಹೇಳಿದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನಂತರ ಸುಧಾರಣೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಆಗಿರುವ ಪ್ರಗತಿಯ ಕುರಿತು ವಿವರವಾದ ಅಫಿಡವಿಟ್ಗಳನ್ನು ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ನಿರ್ದೇಶನ ನೀಡಿದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಮತ್ತು ನ್ಯಾಯಮೂರ್ತಿ ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಅಫಿಡವಿಟ್ಗಳು ತಾತ್ಕಾಲಿಕ ಕ್ರಮಗಳನ್ನು ಅವಲಂಬಿಸುವ ಬದಲು ಸುಧಾರಣೆಗಳನ್ನು ಸಾಂಸ್ಥಿಕಗೊಳಿಸಲು ತೆಗೆದುಕೊಂಡ ಕ್ರಮಗಳನ್ನು ವಿವರಿಸಬೇಕು ಎಂದು ಹೇಳಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ನವದೆಹಲಿಯಲ್ಲಿ ಸಿಜೆಪಿ ನಿಯೋಗವನ್ನು ಭೇಟಿಯಾದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಸಿಜೆಪಿಯ ಬೇಡಿಕೆಗಳನ್ನು ಸಭೆಯ ಸಮಯದಲ್ಲಿ ತಾಳ್ಮೆಯಿಂದ ಆಲಿಸಿದ್ದೇವೆ. ಸಿಜೆಪಿ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದೆ. ಸರ್ಕಾರ ನಾಳೆ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ ಎಂದು ತಿಳಿಸಿದರು. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶ್ರೀಹರಿ ನಟರಾಜ್ ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. 2ನೇ ದಿನದ ಸ್ಪರ್ಧೆಯಲ್ಲಿ 25.52 ಸೆಕೆಂಡ್ಗಳಲ್ಲಿ ಗುರಿ ತಲುಪಿದ ಶ್ರೀಹರಿ ನಟರಾಜ್ 16 ಸೆಮಿಫೈನಲಿಸ್ಟ್ಗಳಲ್ಲಿ 14ನೇ ಸ್ಥಾನ ಪಡೆದು ಸೆಮಿಫೈನಲ್ಗೆ ಅರ್ಹತೆ ಪಡೆದರು. ಸೆಮಿಫೈನಲ್ ಪಂದ್ಯ ಇಂದು ರಾತ್ರಿ ನಡೆಯಲಿದೆ. ಇದಕ್ಕೂ ಮೊದಲು ರವಿ ವೀರ ವೆಂಕಟ್ ಬುಡಿಗಿನ ಹಾಗೂ ಅಲಿ ಇಮಾಮ್ ಅವರು ಪುರುಷರ S13 ವಿಭಾಗದ 100 ಮೀಟರ್ ಫ್ರೀಸ್ಟೈಲ್ ಪ್ಯಾರಾ ಈಜು ಸ್ಪರ್ಧೆಯ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ಜಪಾನ್ನ ಐಚಿಯಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಹಾಲಿ ಚಾಂಪಿಯನ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಪುರುಷ ಮತ್ತು ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಗಳ ಕ್ವಾರ್ಟರ್ ಫೈನಲ್ಗೆ ನೇರ ಪ್ರವೇಶ ಪಡೆದಿವೆ. ಟಿ20 ಕ್ರಿಕೆಟ್ ಸ್ಪರ್ಧೆಗಳು ಜಪಾನ್ನ ಐಚಿ ಪ್ರಿಫೆಕ್ಚರ್ನಲ್ಲಿ ಕೊರೋಗಿ ಅಥ್ಲೆಟಿಕ್ ಪಾರ್ಕ್ನಲ್ಲಿ ನಡೆಯಲಿದ್ದು ಮಹಿಳಾ ಪಂದ್ಯಾವಳಿಯು ಸೆಪ್ಟೆಂಬರ್ 17 ರಿಂದ 22 ರವರೆಗೆ ಮತ್ತು ಪುರುಷರ ಪಂದ್ಯಾವಳಿಯು ಸೆಪ್ಟೆಂಬರ್ 24 ರಿಂದ ಅಕ್ಟೋಬರ್ 1 ರವರೆಗೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ. ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ನಿನ್ನಿಂದಲೇ ಚಿತ್ರದಿಂದ ಅರಿಜಿತ್ ಸಿಂಗ್ ಹಾಡಿರುವ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ಮಣಿ ಶರ್ಮಾ ಅವರದ್ದು.

ಮುಂದೆ ಕೇಳೋಣ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ ಚಿತ್ರದ ಗೀತೆ. ಘೌಸ್ ಪೀರ್ ಅವರ ಸಾಹಿತ್ಯ ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಮುಂದೆ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ದನಿಯಾಗಿರುವ ಯಾರೇ ನೀನು ಚೆಲುವೆ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಚಿತ್ರಗೀತೆಗಳನ್ನು ಮುಂದುವರಿಸುತ್ತಾ ಈಗ ಕೇಳಿ ಹರಿಚರಣ್ ಹಾಡಿರುವ ಪೆದ್ದಿ ಚಿತ್ರದ ಗೀತೆ. ವರದರಾ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ AR ರೆಹಮಾನ್.

ಮುಂದೆ ಕೇಳೋಣ ಜೈ ಚಿತ್ರಕ್ಕಾಗಿ ಗುರುಕಿರಣ್ ಹಾಡಿರುವ ಗೀತೆ. ರಾಜೀತ್ ಕದ್ರಿಯವರ ಸಾಹಿತ್ಯಕ್ಕೆ ಸಂಗೀತ ಲಾಯ್ ವ್ಯಾಲೆಂಟೈನ್ ಸಾಲ್ಡಾನಾ ಅವರದ್ದು.

ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ರಾತ್ರಿ 10:30 ಕೇಳುವಿರಿ. ಆಕಾಶವಾಣಿ ಮಂಗಳೂರು, ಸಮಯ 8:15 ಆಗಲಿದೆ. ಇನ್ನು ಮುಂದೆ ಟುಡೇ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದಿಂದ.

0: Raj took up the introduction of the Prevention of Insults to National Honour Amendment Bill 2026. He asked the Minister of State for Home Affairs, Nityanand Rai, to move for leave to introduce the bill. After the minister moved for leave for introducing the bill, the deputy chairman said that he has received notices from John Brittus of the CPIM, A.A. Rahim of the CPIM, V. Sivadasan of the CPIM and Santosh Kumar P. of CPI opposing introduction of the bill. He asked John Brittus of CPIM to speak on his notice. John Brittus said that the bill entirely relies on the statement of India's first president Rajendra Prasad but leaves out important portions of his speech. It suppresses the important constitutional context in which the state was made. Parliament cannot elevate a presidential statement into a bill. 76 years later, he said. He said that after several days of deliberations, the Constituent Assembly did not put the national song on the same footing as the national anthem. He said that the ruling party wants to polarize society through this bill. Speaking on his notice, objecting to the introduction of the bill, Santosh Kumar P. of CPI said that the bill is an attempt to distract attention from the students' agitation. After the statements by John Brittus and Santosh Kumar B., the deputy chairman asked the minister to introduce the bill. Introduction of the bill was approved by the House through a voice vote. After the introduction of the bill, the deputy chairman, amid the noisy scenes in the upper house, adjourned the house for the day. This is the fifth day in succession that the upper house has witnessed noisy scenes on the protest by students at Jantar Mantar on the issue of paper leak in NEET Medical College entrance examination. The opposition is protesting the brutal lathi charge on thousands of students protesting against the leak in the NEET exam and demanding accountability from the government in the matter. They are demanding the resignation of Education Minister Dharmendra Pradhan. Even as the government has said that it is ready for a discussion in the House on the leak in the NEET examination, the opposition has said that only after the Education Minister Dharmendra Pradhan resigns can a discussion be held. The deadlock between the government and opposition on the issue has in the last week led to repeated adjournments of the upper house, which was eventually adjourned for the day without conducting any business. That's all in Parliament Review.
1: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಕಥೆ ಸ್ವಾರ್ಥ ನಿಸ್ವಾರ್ಥ, ಗೀತಾ ಕುಂದಾಪುರ ಅವರಿಂದ.
2: ಯಾಕೋ ಮೂಡ್ ಸರಿ ಇಲ್ಲ. ಬೆಳಿಗ್ಗೆ ಅಮ್ಮನ ಹತ್ತಿರ ಮಾತಾಡಿದಾಗಿನಿಂದ ಯಾವ ಕೆಲಸ ಮಾಡಲು ಮನಸ್ಸಿಲ್ಲ. ಹಳ್ಳಿಯಲ್ಲಿ ತನ್ನದೇ ಲೋಕದಲ್ಲಿ ಬದುಕು ಕಟ್ಟಿಕೊಂಡಿರುವ ಅಮ್ಮ ಮಾತಾಡುತ್ತಾ, ಆಶಾ ಇನ್ನೋವ ಕಾರು ತಗೊಂಡ್ಲು ಕಣೆ, ಹೊಸ ಕಾರಲ್ಲಿ ಭಾನುವಾರ ಊರಿಗೆ ಬರ್ತಾರಂತೆ ಎಂದಿದ್ದಳು. ಅಷ್ಟು ಸಾಕಾಗಿತ್ತು ನನ್ನ ಮೂಡ್ ಆಫ್ ಆಗಲು. ಆಶಾ ಬೇರೆ ಯಾರೂ ಅಲ್ಲ, ನನ್ನ ಖಾಸಾ ತಂಗಿ. ಅವಳು ಇನೋವಾ ತೆಗೆದುಕೊಂಡಿದ್ದು ನನ್ನ ಒಡಲು ಸುಡಲು ಸಾಕಾಗಿತ್ತು. ಅಲ್ಲ, ನಂಗೇನು ಕಡಿಮೆ ಇಲ್ಲ, ನಮ್ಮನೆಲ್ಲೂ ಮಾರುತಿ ಸ್ವಿಫ್ಟ್ ಕಾರಿದೆ. ಆದರೂ ತಂಗಿ ನನಗಿಂತ ಒಂದು ಹೆಜ್ಜೆ ಮುಂದಿರುವುದನ್ನು ನೋಡಿದಾಗ ಒಂದು ತರಹದ ಸಂಕಟ. ನನಗಿಂತ ಒಂದು 4 ವರ್ಷ ಚಿಕ್ಕವಳಾದ ಆಶಾಗೂ ನನಗೂ ಕಂಪ್ಯಾರಿಸನ್ ತಪ್ಪಿದ್ದಲ್ಲ. ನಾನು ನೋಡಲು ಚೆನ್ನಾಗಿದ್ದೆ, ಆದರೂ ನನಗಿಂತ 3 ಇಂಚು ಉದ್ದವಿರುವ ಅವಳ ಮೇಲೆಯೇ ಎಲ್ಲರ ಕಣ್ಣು. ಡಿಗ್ರಿ ಮುಗಿಸುತ್ತಿದ್ದಂತೆ ಬ್ಯಾಂಕ್ ಆಫೀಸರ್ ಶ್ರೀನಿವಾಸ್ ಅವರೊಡನೆ ನನ್ನ ಮದುವೆಯಾಯಿತು. ಮಕ್ಕಳು, ಕಾರು, ಮನೆ ಎಲ್ಲವೂ ಒಂದೊಂದಾಗಿ ಮಾಡಿಕೊಂಡೆವು. ಟ್ರಾನ್ಸ್ಫರ್ ಹೆಸರಿನಲ್ಲಿ ಊರೂರು ಸುತ್ತುತ್ತಾ ಕಡೆಗೆ ಬೆಂಗಳೂರಿನಲ್ಲಿ ನೆಲೆಸಿದ್ದವು. ಸ್ವಲ್ಪ ತಡವಾಗಿಯಾದರೂ ಉತ್ತರ ಭಾರತದ ಪಲಾಶನನ್ನು ಆಶಾ ಲವ್ ಮ್ಯಾರೇಜ್ ಮಾಡಿಕೊಂಡಳು. ಅವನು ಸಾಫ್ಟ್ವೇರ್ ಇಂಜಿನಿಯರ್. ಮದುವೆಯಾಗಿ 5 ವರ್ಷವಾದರೂ ಮಕ್ಕಳಾಗದಿದ್ದಾಗ ನನ್ನ ಹತ್ತಿರ ಹೇಳಿಕೊಂಡು ಅಳುತ್ತಿದ್ದಳು. ನಾನು ಅಕ್ಕನಾಗಿ ಸಮಾಧಾನ ಪಡಿಸುತ್ತಿದ್ದೆ. ಕೆಲವು ಡಾಕ್ಟರ್ ಹತ್ತಿರವೂ ಅವಳನ್ನು ಕರೆದುಕೊಂಡು ಹೋಗಿದ್ದೆ. ತಡವಾಗಿಯಾದರೂ ಅವಳಿ ಜವಳಿ ಮಕ್ಕಳನ್ನು ಹೆತ್ತಳು. ಬೆಂಗಳೂರಿನ ಶ್ರೀಮಂತ ಬಡಾವಣೆಯಲ್ಲಿ 3 ಅಂತಸ್ತಿನ ಮನೆ ಕಟ್ಟಿಸಿದಳು. ಮನೆಯಲ್ಲಿ ಲಿಫ್ಟ್ ಬೇರೆ ಹಾಕಿಸಿದ್ದಳು. ಅವಳು ವೇಗವಾಗಿ ಮೇಲೆ ಇರುತ್ತಿದ್ದಂತೆ ನನ್ನಿಂದ ದೂರವಾಗುತ್ತಾ ಬಂದಳೆ. ಇಲ್ಲ, ನಾನೇ ಅವಳನ್ನು ದೂರ ಮಾಡಿದ್ದೆ, ಇಲ್ಲ ಅವಳೇ ನನ್ನಿಂದ ದೂರವಾಗಿದ್ದೆ. ಇತ್ತೀಚೆಗೆ ಅವಳೊಡನೆ ಮನೆ ಬಿಚ್ಚಿ ಮಾತಾಡಿದ್ದು ಕಮ್ಮಿ. ಸುದ್ದಿ ಅಮ್ಮನ ಮುಖಾಂತರ ತಿಳಿಯುತ್ತಿತ್ತು. ಮಮ್ಮಿ, ನಂಗೆ ಉಪ್ಪಿಟ್ಟು ಬೇಡ, ಯಾವತ್ತು ನೋಡಿದ್ರೂ ಅದೇ ಎಂದ ಮಗಳನ್ನು ದಿಟ್ಟಿಸಿ ನೋಡಿದೆ. ಶ್ರೇಯಾ ನನ್ನ ಮಗಳಾದರೂ ಚಿಕ್ಕಮ್ಮ ಆಶಾಳ ಹೋಲಿಕೆ ಇರುವುದೇ ಹೆಚ್ಚು. ಅವಳಂತೆಯೇ ಮನಸ್ಸಿಗೆ ಬಂದದ್ದನ್ನು ಹೇಳದೆ ಬಿಡಳು. ಇದು ಮಾತ್ರ ನನಗೆ ಒಂದು ತರದ ಹೆಮ್ಮೆಯ ವಿಷಯ. ಸಿಟ್ಟು ಹಸಿವೆಯಿಂದ ದುಮುದುಮು ಎನ್ನುತ್ತಿದ್ದ ಮಗಳ ಹಣೆಗೊಂದು ಮುತ್ತನ್ನಿತ್ತು ಅವಳಿಗಾಗಿ ಮ್ಯಾಗಿ ಮಾಡಲು ಹೊರಟೆ. ಮೂಗಿ

ಗೆ ಸಾಂಬಾರಿನ ಪರಿಮಳ ಬಂತು. ಕಿಟಕಿಯಲ್ಲಿ ಹಣಕಿದೆ. ಶೆಡ್ಡಿನ ಹೊರಗೆ ಮೂರು ಕಲ್ಲಿಟ್ಟು ಒಂದಿಷ್ಟು ಸೌದೆ ತುಂಬಿ ಬೆಂಕಿ ಹಚ್ಚಿ ವಸಂತಾಳ ಸಾಂಬಾರ್ ನಡೆಯುತ್ತಿತ್ತು. ಅವಳ ನಗುಮುಖ ನನಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಇವಳು ಇಷ್ಟು ಸಂತೋಷವಾಗಿ ಇರಲು ಹೇಗೆ ಸಾಧ್ಯ? ದೊಡ್ಡ ದೊಡ್ಡ ಕಟ್ಟಡ ಮನೆ ಕಟ್ಟಿಸುವ ಕೆಲಸದಲ್ಲಿ ಮಣ್ಣು ಕಲ್ಲು ಹೊರುತ್ತಾ ಶೆಡ್ಡಿನಲ್ಲಿರುವ ಇವಳಿಗೆ ಸ್ವಂತ ಮನೆ ಇಲ್ಲ, ಹಾಕಲು ಒಳ್ಳೆಯ ಬಟ್ಟೆ ಇಲ್ಲ. ವಸಂತಳಿಗೆ 8 ರಿಂದ 12 ವರ್ಷದೊಳಗಿನ 3 ಮಕ್ಕಳು, ಒಂದಕ್ಕಿಂತ ಒಂದು ಚೂಟಿ. ವಸಂತಾಳ ಗಂಡನು ಅಲ್ಲಿಯೇ ಗಾರೆ ಕೆಲಸ ಮಾಡಿಕೊಂಡಿದ್ದಾನೆ. ಗಂಡ ಹೆಂಡತಿ ಚಹಾ ಕುಡಿಯುವಾಗ, ಊಟ ಮಾಡುವಾಗ ಹೊರಗಡೆ ಇಟ್ಟಿರುವ ಬೆಂಚಿನ ಮೇಲೆ ಒಟ್ಟಿಗೆ ಕುಳಿತು ಹರಟುತ್ತಿದ್ದರು. ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಎನಿಸಿದ್ದು ಇದೆ. ಆದರೆ ಅವನು ಕುಡಿದಾಗ ಬೇರೊಬ್ಬ ಮನುಷ್ಯನಾಗುತ್ತಾನೆ. ಮೂಲತಃ ತಮಿಳುನಾಡಿನ ವಸಂತ ಇಲ್ಲಿಗೆ ಬಂದು ಕನ್ನಡ ಕಲಿತಿದ್ದಾಳೆ. ಇತ್ತೀಚೆಗೆ ನನಗೂ ವಸಂತಾಳಿಗೂ ಸ್ನೇಹ ಬೆಳೆದಿತ್ತು. ಅವಳ ಜೀವನದ ಒಳ ಹೊರಗನ್ನು ಕುತೂಹಲದಿಂದಲೇ ನೋಡುತ್ತಿದ್ದೆ, ಕೇಳುತ್ತಿದ್ದೆ. ಕಟ್ಟಡದ ಕೆಲಸ ದಿನಗೂಲಿ, ಕೆಲಸವಿದ್ದರೆ ಕೈಗೆ ದುಡ್ಡು ಬರುತ್ತದೆ, ಇಲ್ಲದಿದ್ದರೆ ಇಲ್ಲ. ಹಸಿವೆಯಿಂದ ಇದ್ದರೂ ಎಂದೂ ಏನನ್ನೂ ಕೇಳಿದವಳಲ್ಲ. ನಾನೇ ನನ್ನ ಹಳೆ ಬಟ್ಟೆ, ಹಬ್ಬಕ್ಕೆ ಒಡೆದ ಹೆಚ್ಚುವರಿ ತೆಂಗಿನಕಾಯಿ, ಉಳಿದ ಸಾಂಬಾರು, ತಿಂಡಿ ಕೊಡುತ್ತಿದ್ದೆ. ಇದರಿಂದ ಏನೋ ಮಾಡಿದ ಕೊಟ್ಟ ಸಮಾಧಾನ ನನ್ನದು. ಅದಕ್ಕೆ ನನ್ನ ಗಂಡ ಛೇಡಿಸುತ್ತಿದ್ದರು. ನಿನಗೆ ಬೇಡಾಗಿತ್ತು ಕೊಟ್ಟೆ, ನಿನಗೆ ಬೇಕಾಗಿರುವುದನ್ನೋ ಇಲ್ಲ ನಿನ್ನ ಫೇವರೇಟ್ ವಸ್ತುವನ್ನೋ ಕೊಟ್ಟಿದ್ದರೆ ಅದು ತ್ಯಾಗ ಆಗ್ತಿತ್ತು ಕಣೇ ಎನ್ನುತ್ತಿದ್ದರು. ಅದು ಹೌದು ಎನ್ನಿಸುತ್ತಿತ್ತು. ನನ್ನ ಮಗ PUC ಓದುತ್ತಿದ್ದಾನೆ, ಮೆಡಿಕಲಿಗೆ ಸೇರಿಸಬೇಕೆಂದಿದ್ದೆ, ಆದರೆ ಅವನ ಸ್ಟಡೀಸ್ ಸಾಕಾಗದು ಎನಿಸುತ್ತಿತ್ತು. ಆಗ ಇದರ ಬಗ್ಗೆ ಹೇಳುತ್ತಿದ್ದೆ ನಾನು. ಒಂದು ದಿನ ದೊಡ್ಡ ಗಲಾಟೆಯೇ ಮಾಡಿದೆ. ಅವನು, ಮಾಮ್ ಸತ್ಯ ಹೇಳಬೇಕಂದ್ರೆ ನಂಗೆ ಮೆಡಿಕಲ್ ಇಷ್ಟ ಇಲ್ಲ, ಒತ್ತಾಯ ಮಾಡಬೇಡಿ, PUC ನಂತರ BSc ಸೇರ್ಕೋತೀನಿ. ಮಗನೆಂದಾಗ ನನ್ನ ಜಂಗಾಲವೇ ಉಡುಗಿತ್ತು. ನೋಡು, ಡಾಕ್ಟರ್ ಓದಿದ್ರೆ ಸ್ಪೆಷಲ್ ರೆಸ್ಪೆಕ್ಟ್ ಸಿಗುತ್ತೆ ನಿಂಗೆ, ಸಮಾಜದಲ್ಲಿ ನಮ್ಮ ಸ್ಟೇಟಸ್ ಸಹ ಜಾಸ್ತಿ ಆಗತ್ತೆ ಅಲ್ವೋ, ನೀನು ಸ್ವಲ್ಪ ಕಷ್ಟಪಟ್ಟರೆ ಸೀಟ್ ಸಿಗೋದು ಕಷ್ಟ ಆಗೋಲ್ಲ ಎಂದು ಪುಸಲಾಯಿಸಿದೆ. ಪಟ್ಟನೆ ಉತ್ತರ ಬಂತು ಮಗನಿಂದ, ನಂಗೇನು ಬೇಕೋ ಅದು ಮಾಡ್ತೀನಿ, ರೆಸ್ಪೆಕ್ಟ್ ಕೊಡೋರು ಕೊಡಲಿ, ಬಿಡುವರು ಬಿಡಲಿ. ಈಗಿನ ಮಕ್ಕಳ ಹತ್ತಿರ ವಾದ ಮಾಡಿ ಪ್ರಯೋಜನವಿಲ್ಲವೆನಿಸಿ ಸುಮ್ಮನಾದೆ. SSLCಯಲ್ಲಿ ಇರುವ ಮಗಳಾದರೂ ಏನಾದರೂ ಮಾಡಬಹುದೇನೋ ಎನ್ನುವ ದೂರದ ಆಸೆ ನನ್ನದು. ತಂಗಿ ಆಶಾಳ ಮಕ್ಕಳು ಕಲಿಯುವುದರಲ್ಲಿ ಹುಷಾರು ಅಂತ ಅಮ್ಮ ಹೇಳಿದ್ದನ್ನು ಕೇಳಿದ್ದೆ. ವಸಂತಾಳ ಮಕ್ಕಳು ಶಾಲೆಗೂ ಹೋಗದೆ ಮಣ್ಣಿನಲ್ಲಿ ಆಟವಾಡಿಕೊಂಡಿರುತ್ತಿದ್ದವು. ಅವಳು ಒಂದು ದಿನ ದುಃಖದಲ್ಲಿ ಹೇಳಿದ್ದು ನೆನಪಿಗೆ ಬಂತು. ನಮ್ಮ ಮಕ್ಕಳು ನಮ್ಮ ಹಾಗೆ ಕಟ್ಟಡದ ಕೆಲಸಗಾರರು, ವರ್ಷಕ್ಕೊಂಜಾಗ ಎಲ್ಲಿ ಅಂತ ಶಾಲೆಗೆ ಸೇರಿಸೋದು. ಅಕ್ಕ, ನಿಮ್ಗೆ ಟೈಮ್ ಇದ್ದಾಗ ಮಕ್ಕಳಿಗೆ ಹೇಳಿಕೊಡ್ತೀರಾ, ಪೇಪರ್ ಓದೋದನ್ನಾದರೂ ಕಲಿಯಲಿ ಎಂದಿದ್ದಳು. ನಾನದಕ್ಕೆ ಸ್ಪಷ್ಟ ಉತ್ತರ ನೀಡಿರಲಿಲ್ಲ. ಅಷ್ಟೊಂದು ಜವಾಬ್ದಾರಿ ತೆಗೆದುಕೊಳ್ಳುವ ಉದಾರ ಬುದ್ಧಿ ನನ್ನಲ್ಲಿರಲಿಲ್ಲ. ಕಿಟಕಿಯಲ್ಲಿ ಹಣಕಿದಾಗ ವಸಂತಾಳ ಶೆಡ್ಡಿನಲ್ಲಿ ನೆಂಟರು ಬಂದಿರುವುದು ಕಾಣಿಸಿತು. ಇವಳು ಸಡಗರದಿಂದ ಅತ್ತಿತ್ತ ಓಡಾಡುತ್ತಿದ್ದಳು. ನಾಳೆಗೇನು ಎನ್ನುವ ಚಿಂತೆ ಇವಳನ್ನು ಸದಾ ಬೆನ್ನಟ್ಟಿ ಬರುತ್ತಿದ್ದರು. ನೆಂಟರು ಬಂದಾಗ ಸಂತೋಷಕ್ಕೇನು ಚೌಕಾಸಿ ಮಾಡದ ಇವರ ನಡತೆ ನನಗೊಂದು ಸವಾಲಾಗಿತ್ತು. ಸಂಜೆ ಗೇಟಿನ ಹೊರಗೆ ಬಂದು ನಿಂತೆ. ನನ್ನನ್ನು ನೋಡಿದವಳೆ ವಸಂತ ಓಡಿ ಬಂದಳು. ಲಂಗ ದಾವಣೆಯಲ್ಲೆದ್ದ ಹುಡುಗಿಯನ್ನು ಕರೆದಳು. ನೋಡಲು ಸ್ವಲ್ಪ ವಸಂತಾಳ ಹೋಲಿಕೆ ಇದ್ದರೂ ಹುಡುಗಿಯನ್ನು ಸುಂದರಿಯರ ಸಾಲಿಗೆ ಸೇರಿಸಬಹುದಿತ್ತು. ಒಗೆದ ಡ್ರೆಸ್ ಹಾಕಿಕೊಂಡು ಒಪ್ಪವಾಗಿ ತಲೆಬಾಚಿಕೊಂಡು ಕ್ಲಿಪ್ ಹಾಕಿಕೊಂಡಿದ್ದಳು. ಆ ಹುಡುಗಿಯನ್ನು ಪರಿಚಯಿಸುತ್ತಾ, ಅಕ್ಕ ಅವ್ರೆ, ಇವಳು ನನ್ನ ತಂಗಿ, ಕೊಯಮುತ್ತೂರಿನಲ್ಲಿ ಅಮ್ಮನೊಡನೆ ಇದ್ದಾಳೆ, ಶಾಲೆಗೆ ಹೋಗಿದ್ದಾಳೆ, ನಾನೇ ಅವಳನ್ನು ಶಾಲೆಗೆ ಕಳಿಸಿದ್ದು, 5ನೇ ಕ್ಲಾಸಿನವರೆ ಕಲ್ತಿದ್ದಾಳೆ, ನಿನ್ನೆ ರಾತ್ರಿ ಅಮ್ಮನೊಡನೆ ಬಂದಿದ್ದಾಳೆ, ಸ್ವಲ್ಪ ದಿನ ಇರ್ತಾಳೆ ಎಂದಳು. ಆ ಹುಡುಗಿಗೆ ಕನ್ನಡ ಬಾರದ ಕಾರಣವೂ ಏನೋ, ಸುಂದರವಾಗಿ ಮುಗುಳ್ನಕ್ಕಳಷ್ಟೇ, ಮಾತಾಡಲಿಲ್ಲ. ತಾನು ಚೆನ್ನಾಗಿರಬಹುದೆಂಬ ಜಂಬವಿರಬಹುದು ಎನ್ನುವ ಅನುಮಾನವೂ ಬಂತು. ಆಗಾಗ ಅಕ್ಕ ತಂಗಿಯರು ಒಬ್ಬರ ತಲೆ ಮತ್ತೊಬ್ಬರು ಬಾಚುವುದು, ಅಕ್ಕನ ಸೀರೆ ತಂಗಿ ಉಡುವುದು, ಅಕ್ಕನ ಮಕ್ಕಳಿಗೆ ತಂಗಿ ಓದಿ ಬರೆಯಲು ಕಲಿಸುವುದನ್ನು ನೋಡಿ ಖುಷಿಯಾಯಿತು. ನಾನ್ಯಾಕೆ ನನ್ನ ತಂಗಿಯೊಡನೆ ಹೀಗೆ ಖುಷಿಯಲ್ಲಿ ಇರಲು ಸಾಧ್ಯವಿಲ್ಲ? ನಮ್ಮ ನಡುವೆ ಬಂದಿರುವುದು ಆಸ್ತಿ ಅಂತಸ್ತು ವಿದ್ಯೆ ಇರಬಹುದೇನೋ. ಅವರನ್ನು ನೋಡಿದಾಗ ಸರಳವಾಗಿದ್ದರೆ ಜೀವನ ಸುಂದರ ಎನಿಸುತ್ತಿತ್ತು. ಎಂದಿನಂತೆ ಅಮ್ಮನ ಫೋನ್ ಭಾನುವಾರ ಬೆಳಿಗ್ಗೆ ಬಂತು. ತೋಟದ ಕೆಲಸಕ್ಕೆ ಸರಿಯಾಗಿ ಕೆಲಸದವರು ಸಿಗದಿರುವುದು, ತೊಂಡೆಕಾಯಿ ಬಿಡುತ್ತಿದ್ದ ಬಳ್ಳಿಯನ್ನು ಪಕ್ಕದ ಮನೆಯ ಹಸು ಬಂದು ತಿಂದಿರುವ ಸುದ್ದಿ, ಹೀಗೆ ಒಂದನ್ನು ಬಿಡದೆ ಒಂದೇ ಉಸಿರಿನಲ್ಲಿ ಎಲ್ಲವನ್ನೂ ಹೇಳಿ ಮುಗಿಸಿದಳು. ಕಡೆಗೆ, ಆಶಾ ಗಂಡ ಮತ್ತು ಮಕ್ಕಳೊಡನೆ ಸಿಂಗಾಪುರಿಗೆ ಹೊರಟಿದ್ದಾಳ ಕಣೇ, ನನ್ನನ್ನು ಬಾ ಅಂತ ಒತ್ತಾಯ ಮಾಡಿದ್ಲು, ನಂಗದೆಲ್ಲ ಆಗೋದಿಲ್ಲ, ಬಸ್ಸಿನಲ್ಲಿ ಕೂತ್ರೆ ವಾಂತಿ, ಇನ್ನು ವಿಮಾನದಲ್ಲ. ಅಲ್ಲ,

ಹತ್ರ ಅವಳು ಯಾವುದನ್ನು ಹೇಳಲಿಲ್ವಾ ಇದೆಲ್ಲ ಎಂದಳು. ನಾನು ಮಾತಾಡಲಿಲ್ಲ. ನನಗ್ಯಾಕೋ ಅವಳು ಸಿಂಗಾಪುರಕ್ಕೆ ಹೊರಟಿದ್ದು ಕೇಳಿ ಮತ್ತೆ ನನ್ನನ್ನು ಸೋಲಿಸಿದಳು ಎನಿಸಿತು. ಇದೇ ಮಾತನ್ನು ನನಗೂ ಫೋನ್ ಮಾಡಿ ಹೇಳಬಹುದಿತ್ತು. ಒಂದೇ ಊರಿನಲ್ಲಿ ಇದ್ದೇವೆ, ಬಂದೂ ಹೇಳಬಹುದಿತ್ತು. ಏಕೋ ಇಡೀ ದಿನ ಕಿರಿಕಿರಿ ಎನಿಸುತ್ತಿತ್ತು. ಗಂಡ ಬ್ಯಾಂಕಿನಿಂದ ಬಂದೊಡನೆ, ಶ್ರೀನಿ ನಾವು ಬಾಲಿಗೆ ಹೋಗೋಣವಾ? ಬಹಳ ದಿನ ಆಯ್ತು ಎಲ್ಲಿಗೂ ಹೋಗದೆ ಎಂದೆ. ಸುಸ್ತಾಗಿ ಆಫೀಸಿನಿಂದ ಬಂದವರಿಗೆ ಕಿರಿಕಿರಿ ಎನಿಸುತ್ತಿರಬೇಕು. ಸಿಡುಕಿದರು. ಅಲ್ಲ, ನಿಂಗೇನಾದರೂ ಬುದ್ಧಿ ಇದೆಯಾ? ಮಗ ಪಿ ಯು ಸಿ ಸೆಕೆಂಡ್ ಇಯರ್ನಲ್ಲಿದ್ದಾನೆ, ಮಗಳು SLC. ಇದು ತಿರುಗಾಟಕ್ಕೆ ಹೊರಡುವ ಸಮಯವ? ಸ್ವಲ್ಪ ಸುಮ್ಮನಿರು, ಮುಂದಿನ ವರ್ಷ ನೋಡೋಣ ಎಂದರು. ನನಗೂ ಹೌದೆನ್ನಿಸಿತು. ಆದರೂ ಮುಂದಿನ ವರ್ಷ ಮತ್ತೇನೋ ತೊಂದರೆ, ಒಂದಲ್ಲ ಒಂದು. ನನ್ನ ಹಣೆ ಬರವೇ ಇಷ್ಟು. ಪರೀಕ್ಷೆ ಮಕ್ಕಳಿಗಾದರೂ ನಾನೂ ಬ್ಯುಸಿಯಾದೆ. ನಮ್ಮ ರೇಡಿಯೋ ಅಂದರೆ ನಮ್ಮನೆಗೆ ಬರುವ ಕೆಲಸದ ಹುಡುಗಿ ಬಂದವಳೇ ಒಂದು ದುಃಖದ ಸಂಗತಿಯನ್ನು ಹೇಳಿದಳು. ಅಮ್ಮ, ನಿಮ್ಗೆ ಗೊತ್ತಾಯ್ತಾ, ವಸಂತಳನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅವಳು ಕಲ್ಲನ್ನು ಹೊತ್ತುಕೊಂಡು 3ನೇ ಅಂತಸ್ತಿಗೆ ಹೋಗುವಾಗ ಕಾಲು ಜಾರಿ ಕೆಳಗೆ ಬಿದ್ದಳು. ಬಿದ್ದವಳೇನೂ ಬದುಕಿ ಉಳಿದಳು, ಆದರೆ ಬೆನ್ನಿಗೆ ತೀರಾ ಪೆಟ್ಟಾಗಿ ಮಲಗಿದಲ್ಲೇ ಆಗಿದ್ದಾಳೆ. ಸರಕಾರಿ ಆಸ್ಪತ್ರೆಯಲ್ಲೇ ಇದ್ದಾಳೆ. ಇನ್ನೊಂದು 15 ದಿವಸ ಅಲ್ಲಿಯೇ ಇರಬೇಕಂತೆ. ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಎಂದಳು. ನನಗಂತೂ ಕೇಳಿ ತುಂಬ ದುಃಖ ಆಯಿತು. ಕೂತಲ್ಲಿ ನಿಂತಲ್ಲಿ ಅವಳದ್ದೇ ನೆನಪು. ಏನೇ ಬಂದರೂ ನಗು ನಗುತ್ತಿದ್ದಳು. ಅವಳ ಖುಷಿಗೆ ಯಾರ ದೃಷ್ಟಿ ತಾಗಿತೋ? 2 ದಿನ ವಸಂತಾಳ ನೆನಪಾಗಿ ಮೆಲ್ಲನೆ ಅವಳ ನೆನಪು ಮಸುಕಾಗತೊಡಗಿತು. ಯಾರಿಗೂ ಯಾರು ಅನಿವಾರ್ಯವೆಂಬುದನ್ನು ಕಾಲ ಕಲಿಸುವ ಪಾಠ. 2 ವಾರಗಳ ನಂತರ ಪಕ್ಕದ ಶೆಡ್ಡಿನಲ್ಲಿ ಜನರು ಓಡಾಡುವುದು ಕಾಣಿಸಿತು. ವಸಂತಾಳನ್ನು ಕರೆದುಕೊಂಡು ಬಂದಿರುವುದು ಗೊತ್ತಾಯಿತು. ಮಕ್ಕಳೂ ಬಂದವು, ಗಲಾಟೆ ಮಾಡಿಕೊಂಡು ಓಡಾಡುತ್ತಿದ್ದವು. ಸಂಜೆ ಅವಳನ್ನು ಮಾತಾಡಿಸಲು ಅವಳ ಶೆಡ್ಡಿಗೆ ಹೋದೆ. ಮಕ್ಕಳಿಗೆ ತಿಂಡಿ, ಅವಳಿಗೆ ಹಣ್ಣುಗಳನ್ನು ಹಿಡಿದುಕೊಂಡೆ. ಶೆಡ್ಡಿನೊಳಗೆ ಚಾಪಿಯ ಮೇಲೆ ಮಲಗಿಸಿದ್ದರು. ತಂಗಿ ಓಡಾಡಿಕೊಂಡಿದ್ದಳು. ಅಂದು ಬಣ್ಣದ ಚಿಟ್ಟೆಯಂತಿದ್ದವಳು ಇಂದು ಅಕ್ಕನ ಸಹಾಯಕ್ಕೆ ನಿಂತಿದ್ದಳು. ಇವತ್ತು ಅಕ್ಕನದ್ದೇ ಒಂದು ಸೀರೆ ಉಟ್ಟಿದ್ದಳು. ನಾನು ತಂದ ತಿಂಡಿಯನ್ನು ಮಕ್ಕಳಿಗೆ ಹಂಚಿಕೊಟ್ಟಳು. ವಸಂತಾಳ ಮುಖದಲ್ಲಿ ಕಂಡೂ ಕಾಣದ ನಗುವಿತ್ತು. ತನ್ನ ಸೇವೆ ಮಾಡುತ್ತಿದ್ದ ತಂಗಿಯನ್ನು ಹೊಗಳಿದಳು. ಕೆಲಸದಲ್ಲಿದ್ದ ವಸಂತಾಳ ಗಂಡ ಬಂದವನು ನನ್ನನ್ನು ನೋಡುತ್ತಿದ್ದಂತೆ ಕಣ್ಣೀರು ಒರೆಸಿಕೊಂಡು, ಅಕ್ಕ ಅವರೇ ಏನೆಲ್ಲ ಆಗಿ ಹೋಯಿತು, ಇರಲಿ ಅವಳನ್ನು ನಾನು ನೋಡ್ಕೋತೀನಿ, ನನ್ನ ಹೆಂಡತಿ ಅವಳು. ಅವನ ಮಾತು ನಿಯತ್ತನ್ನು ಕೇಳಿ ಖುಷಿಯಾಯಿತು. ಸ್ವಲ್ಪ ಹೊತ್ತು ಅಲ್ಲಿದ್ದವಳು ವಾಪಸ್ಸಾದೆ. ಬೀಳಬಾರದಿತ್ತು, ಬಿದ್ದಳು. ಆದರೂ ಅವಳ ತಂಗಿ ಸೇವೆಗೆ ನಿಂತಿದ್ದಾಳೆ. ನಾವು ಓದಿದವರಲ್ಲೇ ಅಸೂಯೆ ಭಿಂಕ ಎಲ್ಲವೂ ಜಾಸ್ತಿಯೇನೋ. ಗಂಡನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾನೆ. ಹೆಚ್ಚು ಓದು ಮನುಷ್ಯ ಮನುಷ್ಯನ ಸಂಬಂಧವನ್ನು ದೂರ ಮಾಡುತ್ತದೆಯೇನೋ. ಸಂಬಂಧದಲ್ಲಿ ಒಣ ಔಪಚಾರಿಕತೆಯೇ ಹೆಚ್ಚು ಎನಿಸಿತು. ಅಮ್ಮನೊಡನೆ ಹಳ್ಳಿಯಲ್ಲಿ ಇರಬೇಕು ಎನಿಸಿತು. ಮಕ್ಕಳಿಗೆ ರಜಾ ಶುರುವಾಗುತ್ತಿದ್ದಂತೆ ಮಕ್ಕಳನ್ನು ಕರೆದುಕೊಂಡು ಊರಿಗೆ ಹೋದೆ. ಸುಮಾರು 4-5 ವಾರ ಹಳ್ಳಿಯಲ್ಲಿದ್ದೆ. ಈ ಸಲ ಊರಿನಿಂದ ಬರುವಾಗ ಅಮ್ಮನನ್ನು ಕರೆದುಕೊಂಡು ಬಂದೆ. ಅವಳ ಮಂಡಿ ನೋವು ಜೋರಾಗಿತ್ತು. ಡಾಕ್ಟರಿಗೆ ತೋರಿಸೋಣವೆಂದುಕೊಂಡೆ. ಬಂದು 2 ದಿನ ಕಳೆದರೂ ಕೆಲಸದವಳು ಪತ್ತೆ ಇಲ್ಲ. 3ನೇ ದಿನ ಹಾಜರಾದವಳೆಂದಳು, ಅಮ್ಮ ವಸಂತಳ ಗಂಡನಿಗೆ ಮತ್ತೊಂದು ಮದುವೆ ಆಯ್ತಂತೆ. ಹುಡುಗಿ ಯಾರಂತೀರಾ? ಅದೇ ವಸಂತಳ ತಂಗಿ. ಕೆಲಸದವಳ ಮಾತು ಕಿವಿಗೆ ಬಿದ್ದರೂ ಉತ್ತರಿಸಲಿಲ್ಲ. ಯಾಕೋ ಇದು ಸರಿಯಿಲ್ಲ ಎನಿಸಿ ಸಿಟ್ಟು ಬರತೊಡಗಿತು. ಸಂಜೆ ವಸಂತಳನ್ನು ಮಾತನಾಡಿಸಲು ಅವಳ ಶೆಡ್ಡಿಗೆ ಹೋದೆ. ಅವರುಗಳು ಕಟ್ಟುತ್ತಿದ್ದ ಮನೆ ಇನ್ನೇನು ಕಂಪ್ಲೀಟ್ ಆಗುತ್ತಾ ಬಂದಿತ್ತು. ನಾನಲ್ಲಿಗೆ ಹೋದಾಗ ಕೂತಿದ್ದ ವಸಂತ ಮಕ್ಕಳಿಗೆ ಏನೋ ತಿನ್ನಿಸುತ್ತಿದ್ದಳು. ನನ್ನನ್ನು ಕಂಡವಳೆ ಎಂದಿನಂತೆ ಮುಗುಳ್ನಕ್ಕಳು. ತಂಗಿ ಅಡಿಗೆ ಮಾಡುತ್ತಿದ್ದಳು. ಅವಳ ಕುತ್ತಿಗೆಯಲ್ಲಿ ಕರಿಮಣಿ ಕಾಣಿಸಿತು. ಹೇಗಿದೆಯಾ ವಸಂತ, ಓಡಾಡಲು ಸಾಧ್ಯ ಆಗುತ್ತಾ? ಹೆಂಗೆ? ಏನೋ ಸುದ್ದಿ ಕೇಳಿದೆ ಹೌದಾ ಎಂದೆ. ಅವಳು ಮೊದಲು ನಕ್ಕವಳು. ಕಣ್ಣಂಚಿನಲ್ಲಿ ತುಳುಕಿದ ನೀರನ್ನು ಒರೆಸಿಕೊಳ್ಳುತ್ತಾ, ಗುಣವಾಗ್ತಾ ಇದ್ದೀನಿ, ಕಷ್ಟಪಟ್ಟು ಎದ್ದು ಕುಳಿತುಕೊಳ್ಬಹುದು, ಆದರೆ ಓಡಾಡಲಿಕ್ಕೆ ಸಹಾಯ ಬೇಕು. ತಂಗಿನೇ ಎಲ್ಲ ನೋಡ್ಕೋತಾ ಇದ್ದಾಳೆ ಪಾಪದವಳು. ಕಡೆಗೆ ನಿಟ್ಟುಸಿರು ಬಿಡುತ್ತಾ ಆ ಕಡೆ ಈ ಕಡೆ ನೋಡುತ್ತಾ, ಗಂಡನೇ ತಂಗಿನ ಮದುವೆ ಮಾಡಿಕೊಡಿ, ಮಕ್ಕಳನ್ನ ನೋಡ್ಕೊಳ್ತಾಳೆ, ಇಲ್ಲಾಂದ್ರೆ ಬೇರೆ ಮದುವೆ ಆಗ್ತೀನಿ ಅಂತ ಹೆದರಿಸಿದ. ತಂಗಿನ ಕೇಳಿದೆ. ಅವಳು ನೀನು ಹ್ಯಾಂಗಂದ್ರೆ ಹಾಂಗೆ ಅನ್ಲು. ಕಡೆಗೆ ಮತ್ತೇನು ಮಾಡೋದು, ಮದುವೆ ಮಾಡಿಸಿಬಿಟ್ಟೆ. ಇನ್ನೊಂದೆರಡು 2 ತಿಂಗಳಲ್ಲಿ ನಾನು ಓಡಾಡ್ಬೋದು. ಯಾವತ್ತೂ ನಗುತ್ತಿದ್ದವಳ ಕಣ್ಣಂಚಿನಲ್ಲಿ ಮತ್ತೆ ನೀರು ತೊಳಕಿತು. ಛೆ, ಎಂಥ ಮೋಸವಾಗಿ ಹೋಯಿತು ವಸಂತಾಳಿಗೆ ಮತ್ತವಳ ತಂಗಿಗೆ. ಕಡೆಗೆ ಏಕೋ ಆಶಾಳ ಹತ್ತಿರ ಮಾತಾಡಬೇಕೆನಿಸಿತು. ನನ್ನ ಅಹಂ ಅಸಮಾಧಾನ ಎಲ್ಲ ಬಿಟ್ಟು ಮೊಬೈಲ್ ಎತ್ತಿಕೊಂಡೆ.

0: ಇದುವರೆಗೂ ಗೀತಾ ಕುಂದಾಪುರ ಅವರಿಂದ ಕಥೆ ಸ್ವಾರ್ಥ ನಿಸ್ವಾರ್ಥ ಕೇಳಿದಿರಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಗಡಿಯ ಕಾವಲಿಗೆ ಬದುಕನ್ನೇ ಮುಡಿಪಾಗಿಟ್ಟು ಹೆತ್ತ ತಾಯಿಗಿಂತ ಭಾರತ ಮಾತೆಯನ್ನೇ ಹೆಚ್ಚಾಗಿ ಪ್ರೀತಿಸಿದ ಧನ್ಯ ಜೀವ, ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯ ನಿವೃತ್ತ ಹಿರಿಯ ಅಧಿಕಾರಿ ಹಾಗೂ ಸಮಾಜ ಸೇವಕರಾದ ಲೆಫ್ಟಿನೆಂಟ್ ಕರ್ನಲ್ ಅಶೋಕ್ ಕಿಣಿ.
4: ದೇಶ ಸೇವೆ ಮಾಡಬೇಕೆಂಬ ಒಂದು ತುಂಬ ಇಚ್ಛೆ ಮನಸ್ಸಲ್ಲಿದ್ದ ಕಾರಣ ಫೈನಲ್ ಆರ್ಮಿ ಆಫೀಸರ್ ಆಗಿ ದೇಶಕ್ಕೆ ಸೇವೆ ಮಾಡುವಂತ ಒಂದು ಆಪರ್ಚುನಿಟಿ ಸಿಗ್ತದೆ. ಅದು ಏನೋ ಶೋಲ್ಡರ್ನಲ್ಲಿ ಒಂದು ಸ್ಟಾರ್ ಸಿಗುವುದಾದ್ರೆ ತುಂಬ ಒಂದು ಆಪರ್ಚುನಿಟಿ ಲಕ್. ಅದ ನಂತರ ದೇಶ ಸೇವೆ ಆರ್ಮಿ ಆಫೀಸರ್ ಆಗಿ ಮಾಡುವುದಂದ್ರೆ ತುಂಬಾ ಒಂದು ಖುಷಿ ವಿಷಯ.
3: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ದೇಶ ಪ್ರೇಮದ ಅಮರ ಕಥನ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

0: ಕಾಪಾಡು. ಜಗತ್ತಿನ ಪ್ರತಿಯೊಂದು ಜೀವಿಯೂ ಬಯಸುವುದು ಸ್ವರ್ಗವನ್ನು, ಸ್ವರ್ಗದ ಸುಖವನ್ನು, ಎಲ್ಲರ ಆಶೋತ್ತರಗಳನ್ನು ಈಡೇರಿಸುವ ಈ ನಾಕಲೋಕದ ಒಡೆಯನಾಗಿದ್ದೇನೆ ಎಂದು ಹೇಳಿಕೊಳ್ಳಲು ನನಗೆ ಹೆಮ್ಮೆಯೆನಿಸುತ್ತದೆ. ಎಂದಿನಂತೆಯೇ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದಂತಹ ನಾನು ತ್ರಿಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ಈ ಸುಧರ್ಮ ಸಭೆಗೆ ಬಂದೆ. ಗುರು ಬೃಹಸ್ಪತಿ ಆಚಾರ್ಯರಿಗೆ ವಂದಿಸಿ ಸಭೆಯಲ್ಲಿ ನೆರೆದ ಸಕಲ ವಿದ್ವಜ್ಜನರನ್ನು ಗೌರವಿಸಿ ಸುಮನಸರಾದ ನಿಮ್ಮನ್ನು ಮನ್ನಿಸಿದ್ದೇನೆ. ನಮ್ಮ ಸಭೆಯ ವರ್ಣನೆ ಮಾಡಲು ಆದಿಶೇಷನಿಗೂ ಕಷ್ಟವಾಗಬಹುದು. ಸಂಗೀತ ನೃತ್ಯಾದಿಗಳ ತವರೂರು ಈ ರಾಜಸಭೆ. ಕಾಮಿಸಿದ್ದನ್ನು ಕೊಡುವ ಕಾಮಧೇನು, ಚಿಂತಿಸಿದ್ದನ್ನು ನೀಡುವ ಚಿಂತಾಮಣಿ, ಅಮರರೇ ಆಗಿ ಉಳಿಯಲು ಅಮೃತದ ಪಾನ, ಪಾರಿಜಾತ, ಐರಾವತ, ಉಚ್ಚೈಶ್ರವಸ್ಸು, ಹೀಗೆ ಒಂದೇ ಎರಡೇ ಆಡಲು ತೀರದು. ಅನುಭವಿಸಿಯೇ ಅರ್ಥೈಸಿಕೊಳ್ಳಬೇಕು. 33 ಕೋಟಿ ದೇವತೆಗಳಾದ ನಿಮ್ಮ ಬೆಂಬಲ ನನ್ನ ಕೈಯ ವಜ್ರಾಯುಧ, ವೈರಿಗಳಿಗೆ ಭಯ ಹುಟ್ಟಿಸುತ್ತದೆ. ಆದರೆ ದಿಕ್ಪತಿಗಳೇ, ಇಷ್ಟೆಲ್ಲ ವೈಭವಗಳಿಂದ ಮೆರೆಯುತ್ತಿದ್ದರೂ ನಮ್ಮನ್ನು ಕಾಡುವ ಚಿಂತೆ ಒಂದಿದೆಯಲ್ಲ.
1: ಏನು ಪ್ರಭು?
0: ನಮ್ಮನ್ನು ಕಾಡುವ ಚಿಂತೆ ಎಂದರೆ ನಮ್ಮ ದಾಯಾದಿಗಳದ್ದು.
1: ಓಹೋ
0: ಸುಮನಸರೇ, ಅಮಿತ ಅತುಳ ಐಶ್ವರ್ಯಗಳಿಂದ ನಾವು ಮೆರೆಯುತ್ತಿದ್ದೇವೆ. ಇದು ನಮ್ಮ ಸಂಪಾದನೆ. ದಿತಿದೇವಿಯ ಮಕ್ಕಳು ಪದೇ ಪದೇ ದಾಳಿ ಮಾಡಿದರು. ತ್ರಿಮೂರ್ತಿಗಳ ದಯೆಯಿಂದ ಅವರಿಗೆ ತಕ್ಕ ಶಾಸ್ತಿ ಮಾಡಿದ್ದೇವೆ.
1: ಸರಿ,
0: ಪ್ರಕೃತ ಯಾವುದೋ ಮನಸ್ಸನ್ನು ಕೊರೆಯುವ ಚಿಂತೆ ಬಂದಿದೆಯಲ್ಲ ದೇವತೆಗಳೇ.

0: ಸುರಪತೆ.
1: ದಾನವರು ಧರೆಯ ಸಜ್ಜನರ ಮೇಲೆ ದಾಳಿಯನ್ನು ಮಾಡಿ ಮಾಡಬಾರದ ಅನ್ಯಾಯವನ್ನು ಮಾಡುತ್ತಿದ್ದಾರೆ. ಮುನಿಗಳನ್ನು, ವಟುಗಳನ್ನು, ಗೋವುಗಳನ್ನು, ವಿಪ್ರರನ್ನು ಪೀಡಿಸುತ್ತಿದ್ದಾರಂತೆ.
0: ಓಹೋ,
1: ಯಾಗ ಯಜ್ಞಗಳನ್ನು ಕೆಡಿಸುತ್ತಿದ್ದಾರಂತೆ. ಅವರ ಪರ್ಣ ಶಾಲೆಗಳನ್ನು ಹಾಳುಗೆಡಹುತ್ತಿದ್ದಾರಂತೆ. ಧರೆಯಲ್ಲಿರುವ ಸಾಧು ಸಂತರಿಗೆ ಉಪಟಳ ಕೊಡುತ್ತಿದ್ದಾರೆ. ಅದರಲ್ಲೂ ಇಲ್ವಲ ಎಂಬ ಅಸುರ ತನ್ನ 10 ಸೋದರರ ಜತೆ ಸೇರಿ ಪುಣ್ಯ ವನಗಳನ್ನು ಹೊಕ್ಕು ಮುನಿ ಸಂಕುಲವನ್ನು ತರೆಯುತ್ತಿದ್ದಾನಂತೆ.
0: ಹೌದೇ,
1: ಅಲ್ಲಿಯ ತನಕ ಬಂದವರು ಇನ್ನು ನಮ್ಮ ಸುರಲೋಕವನ್ನು ಬಿಡುತ್ತಾರೆಯೇ? ಇಲ್ಲಿಗೆ ಅವರು ಬರುವ ಮೊದಲು ಅಲ್ಲಿಯೇ ಅವರ ಸಂಹಾರ ಆಗಬೇಕು. ಏನು ಮಾಡೋಣ ಹೇಳಿ?
2: ಸುರಪಾಲ
3: ಸುರಪತಿ

ದುಷ್ಟರನ್ನು ಸಂಹಾರ ಮಾಡಿ ಬರುತ್ತೇನೆ. ಇಷ್ಟರ ತನಕ ಬಂದಂತಹ ಆ ದುರುಳರನ್ನು ನಾವು ಸಂಹಾರ ಮಾಡಿದ್ದೇವೆ ಆ ತ್ರಿಮೂರ್ತಿಗಳ ದಯೆಯಿಂದ. ಆದ್ದರಿಂದ ಇನ್ನು ಕೂಡ ನೀನು ಹೆದರಬೇಡ, ಧೈರ್ಯವಸ್ತನಾಗಿರು, ನನಗೆ ಕೊಡು ಆಜ್ಞೆಯನ್ನು, ಹೋಗುತ್ತೇನೆ ಆ ಕಡೆಗೆ.

0: ಜಾತಿ
1: ವಾಯು
0: ಮನದಲ್ಲಿ ಸಂಶಯ ಬೇಡ. ದರೆಯಲ್ಲಿರುವ ಸುಜನರನ್ನು ಕಾಪಾಡುವುದು ನಾಕದಲ್ಲಿರುವ ನಮಗೆ ಕರ್ತವ್ಯ ಕರ್ಮ ತಾನೆ. ಜಗದ ಜೀವರುಗಳ ಹಿತವನ್ನು ಬಯಸಿ ಜಪ ತಪಾದಿಗಳನ್ನು ನಡೆಸಿ ಪುಣ್ಯ ಸಂಚಯನವನ್ನು ಗಳಿಸಿ ಅದನ್ನು ಜಗದ ಜೀವರುಗಳ ಏಳಿಗೆಗೆ ದಾರೆ ಎರೆಯುವ ಮುನಿ ಸಂಕುಲವನ್ನು ತರೆಯುತ್ತಿರುವ ದುರುಳರನ್ನು ಕ್ಷಣ ಮಾತ್ರದಲ್ಲಿ ನಿವಾರಿಸುತ್ತೇನೆ. ತಡ ಮಾಡುವುದು ತರವಲ್ಲ. ಕೊಡು ಅಪ್ಪಣೆಯನ್ನು. ಉರುತ್ತಿರುವ ಅಗ್ನಿಗೆ ಮಾರುತನು ಸೋಂಕಿದಂತೆ ದುರುಳನನ್ನು ಸುಡದೆ ಬಿಡುವುದಿಲ್ಲ.
1: ಬಲುಹಿತವಾಗಿದೆ.

0: ನಿಮ್ಮ ಮಾತುಗಳು ಕೇಳಲು ಬಲು ಹಿತವಾಗಿದೆ. ತ್ರಿಕರಣ ಪೂರ್ವಕವಾಗಿ ಒಳ್ಳೆಯದನ್ನು ಬಯಸುವವರ ಮಾತುಗಳು ಯಾವಾಗಲೂ ಹಿತವಾಗಿರುತ್ತವೆ. ಒಳ್ಳೆಯದು, ಸುರಸೇನೆಯನ್ನು ಒಗ್ಗೂಡಿಸಿ ಎಲ್ಲರೂ ಒಂದಾಗಿ ಆ ದುರುಳರ ಕುಲವನ್ನು ಸಂಹರಿಸಿ ಬನ್ನಿ, ಹೋಗಿ ಬನ್ನಿ. ಶುಭವಾಗಲಿ, ಶುಭವಾಗಲಿ.
1: ಮಹದಾಜ್ಞೆ

0: ಮಕ್ಕಳಾಗಿ ಜನಿಸಿದವರು ನಾವು. ತಮ್ಮ
1: ಓ
0: ಮಣಿಮತಿ ರಾಜ್ಯದ ಸಿಂಹಾಸನವನ್ನೇರಿದವರು. ಅಧಿಕಾರ ಅಂತಸ್ತು ಸಂಪತ್ತನ್ನು ಸಮಾನತೆಯಿಂದ ಪಡೆದುಕೊಂಡವರು. ಆದರೂ ನೆಮ್ಮದಿ ನಮಗಿಲ್ಲ,
1: ಇಲ್ಲವೇ ಇಲ್ಲ.
0: ನಮ್ಮ ಶತ್ರುಗಳು ದೇವತೆಗಳು, ಅವರ ಉದ್ಧಾರಕ್ಕಾಗಿ ಶ್ರಮಿಸುವರು ವಿಪ್ರರು ಹಾಗೂ ಮನುಮುನಿಗಳು. ಮೊದಲು ಭೂತುರರ ನಾಶ, ಋಷಿಮುನಿಗಳ ನಾಶ ಇದನ್ನು ಮಾಡಿಯೇ ಆ ಬಳಿಕ ದೇವಾಲೋಕದ ಕಡೆಗೆ ಆಲೋಚನೆ ಮಾಡುವುದು. ಹಾಗಾಗಿ ಈ ಮೊದಲು ಮಾಡಿದಂತೆ ಇಂದು ಕೂಡ ಮುನಿಗಳನ್ನು ಶಿಕ್ಷಿಸಬೇಕು, ಕೊಲ್ಲಬೇಕು, ತಿನ್ನಬೇಕು. ಅದಕ್ಕಾಗಿ ಮುನಿಯ ಶಬದ ಕಡೆಗೆ ತೆರಳೋಣ.

0: ಮುದುಕರನ್ನು ಹೊಡೆದು ಹಾಕುವುದು. ಅವಾಗ ಯುವಕರು ಬರ್ತಾರೆ, ಯುವಕರು ಬಂದಿದ್ದಾರೆ ಅಂತ ಮಕ್ಕಳು ಬರ್ತಾರೆ, ಮಕ್ಕಳು ಬಂದಿದ್ದಾರೆ ಅಂತ ತಾಯಂದಿರು ಬರ್ತಾರೆ, ಎಲ್ಲರೂ ಒಟ್ಟಿಗೆ ಸಿಗ್ತಾರೆ. ಯೋಚನೆ ಮಾಡ್ಲಿಕ್ಕಿಲ್ಲ, ಹೋಗುವ.
1: ಕಳಕುಲ ಸೂಕರಣಿ

0: ಏನು
1: ನ್ಯಾಯ ನೀತಿ ಧರ್ಮ ಎಂಬುದು ಬೇಕು. ಅದು ಬಿಟ್ಟು ಅನ್ಯಾಯದಲ್ಲಿ ಬರುತ್ತಾ ಇದ್ದೀರಲ್ಲ ನೀವು, ಎಲ್ಲರನ್ನೂ ಕೊಲ್ಲುತ್ತಾ ಬರುತ್ತಾ ಇದ್ದೀರಿ. ನಾನು ಯಾರು ಗೊತ್ತಾಯ್ತಾ? ಅಗ್ನಿ ಅಂದ್ರೆ ನಾನೇ,
0: ನೀನು
1: ಒಮ್ಮಿಂದೊಮ್ಮೆಲೆ ಸುಡುತ್ತೇನೆ. ಆದ್ರೆ ಹಾಗಲ್ಲ, ನೀನು ಮಾಡಿದ್ದು ತಪ್ಪು ಅಂತ ಹೇಳಿದ್ರೆ ಮಾತ್ರ ಕ್ಷಮೆಯನ್ನು ಕೊಡುತ್ತೇನೆ, ಇಲ್ಲಂತಾದ್ರೆ ನಿನ್ನನ್ನು ಸಂಹಾರ ಮಾಡುತ್ತೇನೆ. ಸಂಹಾರ
0: ತಂದಿದ್ದೇನೆ, ತಲೆಗೆ ಹೋಯ್ತೇನೆ ನೋಡು.

0: ದುಷ್ಟತನವನ್ನು ವಿರೋಧಿಸಿ ಬಂದಂತಹ ನಮ್ಮ ಬಲಗಳನ್ನು ನಿವಾರಿಸುತ್ತಾ ಮುನ್ನಡೆಯುತ್ತಿರುವೆ. ಆದ್ದರಿಂದ ಏನೂ ಫಲವಿಲ್ಲ. ತನ್ನ ವೇಗದಿಂದ ಅಗಾಧವಾದ ಸಮುದ್ರವನ್ನು ಉಕ್ಕೇರಿಸಬಲ್ಲ ಬಲುಹು ಇರುವ ಈ ಮಾರುತನ ಬಲವೇನು ಎಂಬುದನ್ನು ಅರಿಯುವಂತೆ ತೋರು ನಿನ್ನ ದೊಳ್ಬಳ.
1: ನೀನು ಅನಿಲನೋ? ಅನಿಲನೋ ನೀ? ನಿನ್ನ ಪಿತಾಮಹ

0: ಅನಿಲನು
1: ಅರಸುತ್ತಿದ್ದ ಬಳ್ಳಿ ಕಾಲಿಗೆ ಸಿಕ್ಕಿದ ಹಾಗಾಗಿದೆ.
2: ಹೌದೇ?
1: ಯಾಕೆ ಗೊತ್ತೇ?
2: ಯಾಕೆ?
1: ನನ್ನ ತಂದೆಯವರನ್ನು ಮೋಸದಿಂದ ಸೋಲಿಸಿದವ ನೀನು.
2: ಓಹೋ,
1: ನಿನ್ನ ಚಲನಕ್ಕೆ ಒಂದು ನಿಶ್ಚಿತವಾದಂತಹ ದಾರಿ ಏನೂ ಇಲ್ಲ.
2: ಆಹಾ,
1: ಒಮ್ಮೊಮ್ಮೆ ಬಿರುಗಾಳಿಯನ್ನ ಬೀಸ್ತಾ ಇದೀಯ, ಒಮ್ಮೊಮ್ಮೆ ಶಾಂತವಾಗಿ ಹರಿಯುತ್ತಾ ಇದೀಯ. ಆದ್ರೆ ನನ್ನ ಮುಂದೆ ಬಂದ್ರೆ ನಿನ್ನ ಸುಂಟರ ಗಾಳಿಯನ್ನೆಲ್ಲ ನಿಲ್ಲಿಸಿಯೇನು? ಎಲ್ಲಾ ವಾಯುವೆ ಸದರ್ಥ ನೀನಾದ್ರೆ ಇಲ್ವಲ ಏನು ಎಂಬುದನ್ನು ತೋರಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಬಾ ಮುಂದೆ.
2: ಬರೀ ಮಾತಿನಿಂದ ಏನಾಗುವುದಿಲ್ಲ, ನೋಡೋಣ.
3: ಅಮ್ಮ,
4: ಅಣ್ಣ,
3: ಈಗ ಆಗ್ಲಿಕ್ಕಿಲ್ಲ. ಇದು
4: ಎಲ್ಲಿಗೆ ಹೋಗ್ಬೋದು ಈಗ?
3: ಈಗ ಅವರ ಕೈ ಮಿಗಿಲೆನಿಸಿದೆ. ಎಲ್ಲೆಲ್ಲಿ ಹೋದ್ರೆ ಅವರು ಬರೋದಿಲ್ಲ. ಹುಡುಕಿಕೊಂಡು ಬಂದವರು.
4: ಓ, ಅಲ್ಲಿ ಸಮುದ್ರ ಕಾಣ್ತಾ ಉಂಟು.
2: ತಪ್ಪಿಸಿಕೊಂಡರಲ್ಲ, ಏನು ಮಾಡೋಣ? ನಮ್ಮ ತೊರೆ ಇದ್ದಾನಲ್ಲ, ಅವನಲ್ಲೇ ತಿಳಿಸುವುದು ಒಳ್ಳೇದು.
5: ಹೋಗೋಣ.

0: ಅಗ್ನಿ ಮತ್ತು ವಾಯು ಏನಾಯಿತು? ನನ್ನ ಆಜ್ಞೆಯಂತೆ ಕೋಳರನ್ನು ಮಥಿಸಲು ತೆರಳಿದ ನೀವು ಅಲ್ಲಿ ವಧಿಸಿ ಬಂದಿರೇ?
1: ಸುರನಾಥ ಲಾಲಿಸಬೇಕು.
0: ಹೇಳು.

ಆಜ್ಞೆಯಂತೆ ದುರುಳನ್ನು ನಿವಾರಿಸುವುದಕ್ಕೆ ತೆರಳಿದವರು ನಾವು. ಎದುರಾದ ಹದಮರನ್ನು ಯುದ್ಧದಲ್ಲಿ ಸೋಲಿಸುತ್ತಾ ಮುನ್ನಡೆಯುತ್ತಿರುವಾಗ ಇನ್ನೇನು ಅವರನ್ನು ಕೊಲ್ಲಬೇಕು ಅಂತ ನಾವು ಶಸ್ತ್ರವನ್ನು ಎತ್ತಿದವಾಗ ಏನು ಮಾಡೋಣ? ಯುದ್ಧ ಮಾಡುತ್ತಾ ಇರುವಂತಹ ಅವರು ಕಾಣಿಸದಾದರು ನೀರಿನಲ್ಲಿ ಮುಳುಗುವುದನ್ನು ಕಂಡೆ. ದೊರೆಯೇ, ನೀರಿನಲ್ಲಿ ಮುಳುಗುತ್ತಾ ಇರುವವರನ್ನು, ಯುದ್ಧದಲ್ಲಿ ಬೆನ್ನನ್ನು ಹಾಕಿ ಓಡುತ್ತಾ ಇರುವವರನ್ನು, ಯುದ್ಧದ

0: ನಾನು ಆಜ್ಞೆ ಮಾಡಿದ್ದೇನು, ನೀವು ಮಾಡಿದ್ದೇನು. ಮತ್ತೊಮ್ಮೆ ಬಂದಾಗ ಇನ್ನೂ ಹೊಸ ಹೊಸ ರೀತಿಯ ಆಯುಧ ಹಿಡಿದುಕೊಂಡು ಹೊಸಬರನ್ನು ಸೇರಿಸಿಕೊಂಡು ಬರುವ ಹಾಗೆ ನೀವು ಮಾಡಿದಿರಲ್ಲ, ನಿಮ್ಮಿಂದ ತಪ್ಪಾಗಿ ಹೋಯಿತು. ತಪ್ಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆದುದರಿಂದ ಅಗ್ನಿ ವಾಯು ದೇವತೆಗಳೇ, ನೀವು ಧರೆಯ ಮೇಲೆ ಮನುಷ್ಯರಾಗಿ ಹುಟ್ಟಿರಿ, ಮನುಷ್ಯರಾಗಿ ಹುಟ್ಟಿರಿ.
1: ತಪ್ಪಾಯ್ತು, ತಪ್ಪಾಯ್ತು,
2: ಕ್ಷಮಿಸಬೇಕು,
1: ಕ್ಷಮಿಸಬೇಕು. ಸುರಪಾಲ, ನಮ್ಮಿಂದ ತಪ್ಪಾಗಿ ಹೋಯಿತು, ಕ್ಷಮಿಸಬೇಕು, ಕ್ಷಮಿಸಬೇಕು, ಕ್ಷಮಿಸಬೇಕು.

0: ದೇವತೆಗಳೇ,
1: ಸುರಪಾಲ
0: ಬರಿದಿ ಚಿಂತಿಸುವುದು ಬೇಡ. ನನ್ನ ಶಾಪವನ್ನು ಯಾರೂ ಬದಲಿಸುವುದು ಅಸಾಧ್ಯ.
2: ಹೌದು,
0: ಈ ಭೂಮಿಯಲ್ಲಿ ಸೂರ್ಯ ಮತ್ತು ವರುಣರ ಶಕ್ತಿಯಿಂದ ಜನಿಸುವ ಮಿತ್ರಾ ವರುಣರಿಗೆ ಊರ್ವಶಿಯಲ್ಲಿ ಮಕ್ಕಳಾಗಿ ಜನಿಸಿರಿ. ಆಕೆಯ ಅನುಗ್ರಹದಿಂದ ವರ ತಪೋಧನರಾಗಿ ಬೆಳೆಯುತ್ತೀರಿ. ನಿಮ್ಮಿಂದ ಲೋಕ ಕಲ್ಯಾಣ ಕಾರ್ಯಗಳು ನಡೆದು ದುಷ್ಟರ ಸಂಹಾರ ಆಗಲಿಕ್ಕಿದೆ. ಆ ಬಳಿಕ ಮತ್ತೆ ನೀವು ನನ್ನಲ್ಲಿಗೆ ಬಂದು ನಿಮ್ಮ ಯಥಾಸ್ಥಾನವನ್ನು ಅಲಂಕರಿಸಿ ನಿಮ್ಮ ಕಾರ್ಯವನ್ನು ಮುಂದುವರೆಸಿರಿ. ಈಗ ನಿಮಗೆ ಶುಭವಾಗಲಿ, ಮುಂದೆ ಮಂಗಳವಾಗಲಿ. ಹೋಗಿ ಬನ್ನಿ, ಹೋಗಿ ಬನ್ನಿ.
2: ಧನ್ಯವಾದ.
1: ಧನ್ಯವಾದ.

ಓಂ ಶ್ರೀಹರಿ ಕಾಪಾಡು ತಂದೆ. ಜೀವನ ಎಂಬುದಕ್ಕೆ ನದಿ ಎಂದು ಅರ್ಥೈಸಬಹುದಂತೆ. ಜೀವನ ನದಿಗೆ ಒಂದು ಕಡೆ ತಡೆಯಿದ್ದರೆ ಇನ್ನೊಂದು ಕಡೆ ಹರಿಯುತ್ತದೆ. ಅಲ್ಲಿ ತೊಂದರೆ ಬಂದರೆ ಮತ್ತೊಂದು ಕಡೆ ಹರಿದು ತನ್ನ ಕರ್ತವ್ಯವನ್ನು ಪೂರೈಸಿಕೊಳ್ಳುತ್ತದೆ. ಆ ನೆಲೆಯಲ್ಲಿ ಯೋಚಿಸಿ ಬದುಕು ಕಟ್ಟಿಕೊಂಡವ ಈ ಅಗಸ್ತ್ಯ. ನಾನು ಈ ನೆಲೆಗೆ ಬಂದು ನಿಂತ ದಾರಿಯನ್ನು ನೋಡಿದಾಗ ಒಂದೊಂದೇ ನೆನಪುಗಳು ಸುರುಳಿ ಸುರುಳಿಯಾಗಿ ಬರುತ್ತಿದೆ. ನೆನಪುಗಳೇ ಹಾಗಲ್ವೇ, ನಾವು ದುಃಖಿಸಿದ ದಿನಗಳನ್ನು ಅನುಕೂಲಕರ ಸ್ಥಿತಿಯಲ್ಲಿದ್ದಾಗ ನೆನೆದರೆ ನಗುತ್ತೇವೆ, ನಕ್ಕ ದಿನಗಳನ್ನೇ ಮರೆತು ದುಃಖಿಸುತ್ತೇವೆ. ಆದರೆ ನೆನಪುಗಳು ದಾರಿದೀಪಗಳಾಗಬೇಕು, ಮುಂದೆ ಒಳ್ಳೆಯ ಹೆಜ್ಜೆಗಳನ್ನು ಇಡಲು ಅದುವೇ ಪ್ರೇರಕವಾಗಬೇಕು. ಒಮ್ಮೆ ಮಿತ್ರ ದೇವ ಕ್ಷೀರ ಸಮುದ್ರದಲ್ಲಿ ದೇವತೆಗಳಿಂದ ಪೂಜಿಸಲ್ಪಡುತ್ತಿದ್ದನಂತೆ. ಆಕಸ್ಮಿಕವಾಗಿ ಅಪ್ಸರೆ ಊರ್ವಶಿ ತನ್ನ ಸಖಿಯರೊಂದಿಗೆ ಅಲ್ಲಿಗೆ ಆಗಮಿಸಿದಳಂತೆ. ಊರ್ವಶಿ ಗೆಳತಿಯರೊಂದಿಗೆ ಸಮುದ್ರ ಸ್ನಾನಕ್ಕೆ ಇಳಿದು ವಿವಿಧ ಕೇಳಿಯಲ್ಲಿ ತೊಡಗಿದಳಂತೆ. ಲೋಕೋತ್ತರ ಚೆಲುವೆ ಊರ್ವಶಿ. ಆಕೆಯ ರೂಪವನ್ನು ಕಂಡು ವರುಣದೇವ ಮಂತ್ರಮುಗ್ಧನಾದ. ಅಪ್ಸರೆಯನ್ನು ಕರೆದನಂತೆ, ಸುಖವನ್ನು ಯಾಚಿಸಿದನಂತೆ. ಊರ್ವಶಿಗೆ ಆಶ್ಚರ್ಯವಾಯಿತು. ಆಕೆ ಹೇಳಿದಳಂತೆ, ವರುಣದೇವ, ನನ್ನ ಮನಸ್ಸು ಗೊಂದಲದಲ್ಲಿದೆ, ಆದರೆ ನಾನು ಈಗಾಗಲೇ ಮಿತ್ರನನ್ನು ವರಿಸಿದ್ದೇನೆ ಎಂದು. ನನ್ನ ದೇಹ ಅವನೊಡನೆ ಸೇರಿ ಹೋಗಿದೆ ಎಂಬಂತಹ ವಿಚಾರವನ್ನು ಹೇಳಿದಳಂತೆ. ವರುಣನಿಗೆ ಸಿಟ್ಟು ಬರಲಿಲ್ಲ. ಆತ ಹೇಳಿದ, ಅಪ್ಸರೆ, ಈ ದೇವನಿರ್ಮಿತ ಕುಂಭದಲ್ಲಿ ನನ್ನ ರೇತಸ್ಸನ್ನು ವಿಸರ್ಜಿಸಿ ನನ್ನ ಬಯಕೆಯನ್ನು ಈಡೇರಿಸಿಕೊಳ್ಳುವೆ ಎಂದ. ವರುಣದೇವನ ವಿಶಾಲ ಅಂತಃಕರಣಕ್ಕೆ ಆಕೃಷ್ಟಳಾಗಿ ಉರ್ವಶಿ ಅವನೊಂದಿಗೆ ಬೆರೆತಳಂತೆ. ವಿಚಾರ ತಿಳಿದ ಮಿತ್ರ

ಅರ್ಪಿತನಾದ ಉರ್ವಶಿ, ನೀನು ದುಶ್ಚರಿತ್ರಳಾಗಿದ್ದಿ. ನಿನ್ನ ದೇಹ ನನ್ನೊಡನೆ ಬೆರೆತಿರುವಾಗ ನೀನೇಕೆ ಪರರನ್ನು ವರಿಸಿದೆ? ಈ ದುಷ್ಕಾರ್ಯಕ್ಕಾಗಿ ನೀನು ಭೂಲೋಕದಲ್ಲಿ ಜನಿಸು. ಪುರೂರವ ಎಂಬವ ನಿನ್ನ ಗಂಡನಾಗಲಿ ಎಂದು ಶಪಿಸಿದನಂತೆ. ಮಿತ್ರ ಮತ್ತು ವರುಣರ ವೀರ್ಯದಿಂದ ಸಂಪನ್ನವಾದ ಕುಂಭದಿಂದ ಇಬ್ಬರು ಋಷಿಗಳು ಜನಿಸಿದರಂತೆ. ಮೊದಲನೆಯವ ನಾನೇ ಅಗಸ್ತ್ಯ, ಎರಡನೆಯವನು ವಸಿಷ್ಠ. ಹಾಗೆ ನಾವಿಬ್ಬರೂ ಕುಂಭಜರು. ಕಶ್ಯಪ ಮುನಿಯು ನಮ್ಮಿಬ್ಬರನ್ನು ಪೋಷಿಸಿದನಂತೆ. ಪ್ರಾಯ ಬೆಳೆದ ಹಾಗೆ ಮಾರೀಚ ಮುನಿ ಬಂದು ನನಗೆ ಅಗಸ್ತ್ಯನೆಂದೂ ಇನ್ನೊಬ್ಬನಿಗೆ ವಸಿಷ್ಠನೆಂದೂ ನಾಮಕರಣ ಮಾಡಿದರಂತೆ.

ಗುರುಕುಲದಲ್ಲಿ ಪರಮಶಾಸ್ತ್ರವನ್ನೆಲ್ಲ ಕಲಿತೆವು, ಮುಂದೆ ಬ್ರಹ್ಮನನ್ನ ತಪಸ್ಸಿನಿಂದ ಒಲಿಸಿ ಶಕ್ತಿಯನ್ನು ಸಂಪಾದಿಸಿಕೊಳ್ಳಿ ಎಂದು ಕಶ್ಯಪರು ಹೇಳಿದಂತೆ ಭಗವಂತನನ್ನ ಹಂಬಲಿಸುವ ನಿತ್ಯ ಕರ್ಮವೇ ತಪಸ್ಸು ಎಂಬಂತೆ ತಪವನ್ನು ಆಚರಿಸುತ್ತಿದ್ದೇವೆ. ಒಮ್ಮೆ ಗೊಂಡಾರಣ್ಯದಲ್ಲಿ ಹಳ್ಳದ ನಡುವೆ ತಲೆ ಕೆಳಗಾಗಿ ನಮ್ಮ ಪಿತೃಗಳು ಜೋತಾಡುತ್ತಿದ್ದರು. ಕಾರಣ ತಿಳಿದಾಗ ಆಶ್ಚರ್ಯವಾಯಿತು. ಸಂತಾನಹೀನರಾಗಿ ನಾವು ಇದ್ದುದರಿಂದ ಅವರಿಗೆ ಈ ಗತಿ ಬಂದಿತೆಂದು ತಿಳಿಯಿತು. ವಿಚಾರ ತಿಳಿದು ಓರ್ವ ಕನ್ಯೆಯನ್ನು ಅರಸುತ್ತಾ ವಿದರ್ಭ ರಾಜನ ಮಗಳಾದ ಅಪೂರ್ವ ರೂಪವತಿ ಲೋಪಾಮುದ್ರೆಯನ್ನು ವರಿಸಿದೆ. ಸಂತಾನಾಪೇಕ್ಷೆಯ ವಿಚಾರ ತಿಳಿಸಿದೆ. ಪರಿಣಾಮವಾಗಿ ದೃಢಸ್ಸು ಎಂಬ ಬಲಶಾಲಿ ಮಗನನ್ನು ಪಡೆದೆ. ಪುತ್ರ ಜನನದಿಂದ ಪೂರ್ವಜರಿಗೆ ಸದ್ಗತಿ ದೊರೆಯಿತು. ಬಳಿಕ ಉಮಾಮಹೇಶ್ವರ ವಿವಾಹವನ್ನು ನೋಡುವ ಸೌಭಾಗ್ಯವೂ ದೊರಕಿತು. ಮುಂದೆ ಬಂದಾಗ ವಿಂಧ್ಯನು ತಾನು ಅಹಂಕಾರದಿಂದ ಮರೆಯುತ್ತಾ ಸೂರ್ಯ ಚಲನೆಗೆ ಅಡ್ಡಿ ಮಾಡುತ್ತಿದ್ದ ಎಂದು ತಿಳಿದು ಉಪಾಯದಿಂದ ಸೂರ್ಯನ ಸಮಸ್ಯೆಯನ್ನು ಪರಿಹಾರ ಮಾಡಿದೆ. ಹೀಗೆ ಮುಂದೆ ಹೋಗುತ್ತಾ ಈ ಭೂಮಿಯ ಮತ್ತು ದೇವಲೋಕದ ಕ್ಷೇಮಾಕಾಂಕ್ಷಿಗಳಾಗಿ ಬದುಕನ್ನು ಕಳೆಯುತ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯವರಾಗಲಿಕ್ಕೆ ಸಾಧ್ಯ ಇಲ್ಲ, ಕೆಟ್ಟವರೂ ಅಲ್ಲ. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ, ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಕಾಲವೇ ಹಾಗಲ್ಲವೇ? ಹಾಗಾಗಿ ಮುಂದೆ ಏನು ಎಂಬಂತಹ ಕಾಲದ ನಿರೀಕ್ಷೆಯಲ್ಲಿ ಇರುತ್ತೇನೆ.

ನಮ್ಮ ವಂಶದ ಮೂಲ ಪುರುಷ ಚಂದ್ರ, ಲೋಕಕ್ಕೆ ಆಹ್ಲಾದವನ್ನು ಕೊಡುವಾತ, ಬುಧ ಪುತ್ರನೆನಿಸಿದಂತಹ ಪುರೂರವ ನನಗೆ ಪಿತಾಮಹ, ಬ್ರಹ್ಮಜ್ಞಾನಿ ವಿದ್ವಾಂಸ ಪರಾಕ್ರಮಿಯಾಗಿ ಇಂದ್ರನಿಗೂ ಆಪ್ತ ಸಖನೆನಿಸಿದವ, ಊರ್ವಶಿ ಪುರೂರವರ ಸುತನಾದ ಆಯುವಿಗೆ ಸ್ವರ್ಭಾನವಿಯಲ್ಲಿ ಜನಿಸಿದ ಐವರು ಪುತ್ರರಲ್ಲಿ ಜ್ಯೇಷ್ಠನಾದ ನಹುಷ ಎಂಬ ನಾಮಧೇಯದಿಂದ ಪ್ರತಿಷ್ಠಾನಪುರವನ್ನು ಈಗ ಆಳ್ವಿಕೆ ಮಾಡುತ್ತಾ ಇದ್ದೇನೆ. ನನ್ನ ಆಡಳಿತದಲ್ಲಿ ನಾಲ್ಕು ವರ್ಣದವರು ಸುಖಿಗಳಾಗಿದ್ದಾರೆ. ತಂದೆಯಿಂದ ರಾಜನೀತಿಯ ಬೋಧನೆಯಾಗಿದೆ, ಗುರುಗಳಿಂದ ವೇದಜ್ಞಾನವನ್ನು ಸಾಕಷ್ಟು ಸಂಪಾದಿಸಿಕೊಂಡವನಿದ್ದೇನೆ. ಪರಾಕ್ರಮ ಶೌರ್ಯ ಧರ್ಮಪಾಲನೆ ಪ್ರಾಣಿದೆ ಮತ್ತು ವಿನಯಗಳಿಗೆ ನಹುಷ ನೆಲೆಮನೆಯಾಗಿದ್ದಾನೆ ಎಂಬ ಮಾತು ಎಲ್ಲೆಡೆಯಿಂದ ಕೇಳಿ ಬರ್ತಾ ಇದೆ. ಪಿತೃದೇವತೆಗಳ ಮಗಳಾದಂತಹ ವಿರಜೆಯನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿ ಮಕ್ಕಳನ್ನು ಪಡೆದವನು.

ಇದ್ದೇನೆ. ಯತಿ ಯಯಾತಿ ಮೊದಲಾದವರು ಚಂದ್ರಾಂಶದ ಘನತೆಗೆ ತಕ್ಕಂತೆ ಬೆಳೆಯುತ್ತಾ ಇದ್ದಾರೆ ಎನ್ನುವುದು ಬಹಳ ಸಂತೋಷವನ್ನು ಕೊಟ್ಟಿದೆ. ಕಾಮ್ಯಕರ್ಮಗಳಲ್ಲಿಯೂ ಕೂಡ ಆಸಕ್ತನಾಗಿ ಯಜ್ಞಯಾಗಾದಿಗಳನ್ನು ಮಾಡುತ್ತಾ ಬಂದವನಾತ ಒಂದಲ್ಲ 100 ಅಶ್ವಮೇಧ ಯಾಗಗಳನ್ನು ಮಾಡಿ ಅಪೂರ್ವವಾದಂತಹ ಸಾಧನೆಯನ್ನು ಮಾಡುವ ಯೋಗವೂ ನನ್ನ ಪಾಲಿಗೆ ಒದಗಿ ಬಂತು. ರಾಜ ನೌಶನಾಗಿದ್ದಂತಹ ನಾನು ಸಾಮ್ರಾಟ್ ನೌಶನಾದೆ. ಅತುಲ ವೈಭವದಿಂದ ಭೂಮಂಡಲವನ್ನು ರೋಗ ಭಯ ದುರ್ಭಿಕ್ಷವಿಲ್ಲದೆ ಆಳುತ್ತಿರುವಂತಹ ಸಂದರ್ಭದಲ್ಲಿ ಆಶ್ಚರ್ಯಕರವಾದಂತಹ ಘಟನೆಯೊಂದು ನಡೆಯಿತಲ್ಲ. ದೇವಲೋಕದಿಂದ ಸಾರಥಿಯಾದಂತಹ ಮಾತಲಿ ಬಂದ, ಬ್ರಹ್ಮನಾಜ್ಞೆಯಾಗಿದೆ ಸುರಲೋಕಕ್ಕೆ ಬರಬೇಕು ಎಂದು ಭಿನ್ನಯಿಸಿದ. ವಿಚಾರ ಅರಿಯಲಿಲ್ಲ, ವಿಚಾರವನ್ನು ತಿಳಿದುಕೊಂಡೆ. ದೇವಲೋಕದಲ್ಲಿ ದೇವೇಂದ್ರನಿಲ್ಲ, ಹಾಗಾಗಿ ಆ ರಿಕ್ತವಾದಂತಹ ಸ್ಥಾನವನ್ನು ನೀನು ತುಂಬಿಕೊಡಬೇಕು ಎನ್ನುವುದನ್ನು ಕೇಳುವುದಕ್ಕಾಗಿ ದೇವತೆಗಳ ಪ್ರತಿನಿಧಿಯಾಗಿ ಬಂದಿದ್ದೇನೆ ಅಂತ ಹೇಳಿದ. ಹೋಗುವಂತಹ ಮನಸ್ಸಿರಲಿಲ್ಲ. 100 ಯಾಗಗಳನ್ನು ಮಾಡಿದ್ದೇನೆ ಎನ್ನುವಂತಹ ಅರ್ಹತೆ ನನ್ನಲ್ಲಿ ಮೊದಲೇ ಇತ್ತು. ಆದರೂ ದೇವತೆಗಳ ಆ ಕೋರಿಕೆಯನ್ನು ಮನ್ನಿಸುವುದಕ್ಕಾಗಿ ಮಾತಲಿಯೊಂದಿಗೆ ಸ್ವರ್ಗಲೋಕವನ್ನು ಏರಿದೆ. ಬೃಹಸ್ಪತಿಗಳು ಸುರಗಣನವೆಲ್ಲ ಸೇರಿ ನನ್ನನ್ನು ಅತ್ಯಂತ ವೈಭವದಿಂದ ಸ್ವಾಗತಿಸಿದ್ದಾರಲ್ಲ, ಸ್ವಾಗತಿಸಿದಂತಹ ಸಂದರ್ಭದಲ್ಲಿ ಬ್ರಹ್ಮದೇವನೇ ನನ್ನನ್ನು ಸುರಗದ್ದುಗೆಯಲ್ಲಿ ಕುಳ್ಳಿರಿಸಿ ಮಕುಟವನ್ನು ಶಿರಕ್ಕೆ ಧರಿಸಿದ. ಬಹಳ ಸಂತೋಷವಾಯಿತು, ಬಹಳ ಸಂತೋಷವಾಯಿತು.

ಸುರಗದ್ದುಗೆಯಲ್ಲಿ ಏರಿದ್ದೇ ತಡ. ದೇವೇಂದ್ರನಿಗೆ ಎಲ್ಲರೂ ಸಹಕಾರವನ್ನು ಕೊಡಬೇಕು. ನೂತನನಾದಂತಹ ಇಂದ್ರ ಈ ಸಂದರ್ಭದಲ್ಲಿ ನಹುಷೇಂದ್ರ ಎನ್ನುವಂತಹ ಕೀರ್ತಿಯನ್ನು ಪಡೆಯುವಂತ ಈ ಕ್ಷಣದಲ್ಲಿ ಮನಸ್ಸಿಗೆ ಅದೆಷ್ಟೋ ಸಂತೋಷ. ತ್ರೈಲೋಕಾಧಿಪನಾದಂತಹ ನಾನು ಇಲ್ಲಿ ಸೇರಿರುವ ಸುರ ಕಿನ್ನರ ಗಂಧರ್ವ ಕಿಂಪುರುಷ ಯಕ್ಷಾದಿಗಳಿಗೆಲ್ಲ ಅಭಯವನ್ನು ನೀಡಿದ್ದೇನೆ. ಹಿಂದಿನ ದೇವೇಂದ್ರ ಯಾವ ರೀತಿಯಲ್ಲಿ 3 ಲೋಕಗಳನ್ನು ಆಳಿದ್ದಾನೋ ಅದೇ ರೀತಿಯ ಪರಂಪರೆಯನ್ನು ನಾನು ಮುಂದುವರಿಸುತ್ತೇನೆ ಎಂಬುದಾಗಿ ತಿಳಿಸಿದ್ದೇನೆ. ಒಂದು ವೇಳೆ ಸ್ವರ್ಗಕ್ಕೆ ಕರ್ಪೂರರ ದಾಳಿಯಾದರೆ ಅವರನ್ನೆಲ್ಲ ನಿವಾರಿಸಿಕೊಡ್ತೇನೆ, ಸ್ವರ್ಗದ ಕ್ಷೇಮವನ್ನು ಪಾಲಿಸ್ತೇನೆ ಅಂತ ಅಭಯವನ್ನು ಕೊಟ್ಟಾಗ ಎಲ್ಲರೂ ಹರ್ಷ ಚಿತ್ತರಾಗಿ ನನ್ನನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಸ್ವರ್ಗದ ಅಧಿಕಾರ ವ್ಯಾಪ್ತಿಗೆ ಒಳಪಡುವಂತಹ ಎಲ್ಲ ವಿಚಾರಗಳನ್ನು ತಿಳಿಯಬೇಕು ಎನ್ನುವಂತಹ ಕುತೂಹಲದಿಂದ ಸಚಿವನಲ್ಲಿ ನನ್ನ ಅಭಿಪ್ರಾಯವನ್ನು ತಿಳಿಸಿದಾಗ ಅವನು ನನ್ನನ್ನು ಎಲ್ಲ ಕಡೆಗೆ ಕರೆದೊಯ್ದು ದೇವಲೋಕದ ಸಮಸ್ತ ಪರಿಚಯವನ್ನು ಮಾಡುತ್ತಾ ಇದ್ದಾನೆ. ಇಂದು ಕೂಡ ಹೊರ ಸಂಚಾರಕ್ಕೆ ಹೊರಟಂತಹ ಸಂದರ್ಭದಲ್ಲಿ ದಿವ್ಯವಾದಂತಹ ಒಂದು ಭವನ ಕಾಣಿಸ್ತಾ ಇದೆಯಲ್ಲ, ಯಾರೋ ಒಬ್ಬಳು ಸುಂದರಿ ಇಲ್ಲಿ ಕಾಣಿಸ್ತಾ ಇದ್ದಾಳೆ. ಇವಳ ವಿಚಾರವನ್ನು

0: ನಹುಷೇಂದ್ರ,
1: ಸ್ವರ್ಗದ ವಿಶೇಷಗಳನ್ನೆಲ್ಲ ನೀನು ದಿನದಿಂದ ದಿನಕ್ಕೆ ನನಗೆ ಪರಿಚಯ ಮಾಡುತ್ತಾ ಬಂದವ.
0: ಹೌದು ಸ್ವಾಮಿ.
1: ದಿಕ್ಪಾಲಕರ ಭವನಗಳಿರಬಹುದು, ಸ್ವರ್ಗದ ಸುವಸ್ತುಗಳೆಲ್ಲ ಇರಬಹುದು,
0: ಸರಿ,
1: ಇಲ್ಲಿಯ ಭಂಡಾರಗಳಿರಬಹುದು, ಇದನ್ನೆಲ್ಲ ನೀನು ಬಿಡಿ ಬಿಡಿಯಾಗಿ ಎಳೆ ಎಳೆಯಾಗಿ ನನಗೆ ವಿವರಿಸಿದವನಿದ್ದಿ.
0: ಹೌದು,
1: ಹೊರ ಸಂಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅನೇಕ ಭವನಗಳನ್ನು ನಾವು ನೋಡಿದ ಹಾಗಾಯ್ತು. ಇದು ಇಲ್ಲಿ ಒಂದು ಭವನ ಕಾಣಿಸ್ತಾ ಇದೆ, ಇಲ್ಲಿ ಅವರು ಸುಂದರಿ ಅಸ್ಪಷ್ಟವಾಗಿ ನನಗೆ ಕಾಣಿಸ್ತಾ ಇದ್ದಾಳೆ. ದೂರದಿಂದಲೇ ಅವಳನ್ನು ನೋಡಿ ನನ್ನ ಮನಸ್ಸು ಆಕರ್ಷಿತವಾಗಿದೆ. ಆದ್ರೆ ಇವಳನ್ನು ಈವರೆಗೆ ನಾನು ಸ್ವರ್ಗದಲ್ಲಿ ನೋಡಿದ ನೆನಪಿಲ್ಲ. ಎಲ್ಲರೂ ನನ್ನನ್ನು ಕಂಡು ತನ್ನ ಪರಿಚಯವನ್ನು ಮಾಡಿಕೊಂಡು ತನ್ನ ಉದ್ಯೋಗ ಏನೆಂಬುದನ್ನು ತಿಳಿಸಿ ಹೋದವರಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಇವಳ ರೂಪವನ್ನು ಕಂಡು, ಇವಳ ಲಾವಣ್ಯವನ್ನು ಕಂಡು ನಾನು ಮನಸೋತಿದ್ದೇನೆ. ಯಾರಿರ್ಬಹುದು ಈಕೆ?
0: ದೊರೆಯೇ, ಈ ಭವನವನ್ನು ಕಂಡಂತ ತಾವು, ಇಲ್ಲಿಯ ವೈಭವವನ್ನು ಕಂಡು, ಅಲ್ಲಿರುವಂತಹ ಆ ಲಲನಾಮಣಿಯನ್ನು ಕಂಡು ಯಾರು ಅಂತ ಕೇಳ್ತಾ ಇದ್ದೀರಿ? ನೀವು ಈ ಗದ್ದುಗೆಯನ್ನು ಏರುವ ಮೊದಲು ಸುರಪಾಲನಾಗಿದ್ದಂತಹ ಆ ದೇವೇಂದ್ರನ ಮಡದಿ ಇವಳು,
1: ಶಚಿದೇವಿ
0: ಅಂತ ಇವಳ ಹೆಸರು. ಅವಳ ಭವನವಿದು ಕಂಡು ಬಯಸ್ತಾ ಇದ್ದೀರಿ?
1: ಮನಸ್ಸಾಗಿದೆ ನನಗೆ.
0: ಓಹೋ,
1: ಕಾರಣ ಇದೆ.
0: ಯಾಕೆ?
1: ಇಂದ್ರನ ಪೀಠದಲ್ಲಿ ಕುಳ್ಳಿರಿಸಿದಂತಹ ದೇವೇಂದ್ರ ಪದವಿಯನ್ನು ಪಡೆದಂತಹ ನಾನು ಈ ಹೊತ್ತಿನಲ್ಲಿ ಸ್ವರ್ಗದ ಅಧಿಪತಿಯ ಸ್ವಾಮ್ಯಕ್ಕೆ ಒಳಪಡಬೇಕಾದಂತಹ ಎಲ್ಲಾ ವಸ್ತುಗಳನ್ನು ನಾನು ಪಡೆದುಕೊಂಡವನಿದ್ದೇನೆ. ರಂಭಾದಿನ ಆರ್ಯರ ಸಾಂಗತ್ಯ ಸುಖವನ್ನು ಪಡೆದವನಿದ್ದೇನೆ. ಆದ್ರೆ ಈ ಹೊತ್ತಿನಲ್ಲಿ ಇಂದ್ರಾಣಿ ಎಣಿಸಿದಂತಹ ಶಚಿದೇವಿಯ ಮುಖದರ್ಶನವೇ ಆಗ್ಲಿಲ್ಲ. ಹಾಗಾಗಿ ನೀನು ಕೂಡಲೇ ತೆರಳಬೇಕು, ಆ ಶಚಿಯನ್ನು ನನ್ನಲ್ಲಿಗೆ ಬರುವಂತೆಯೇ ತಿಳಿಸಬೇಕು. ಹೋಗುವೆಯಾ?
0: ಮಹದಾಜ್ಞ ಸ್ವಾಮಿ, ಬರ್ತೇನೆ. ದೊರೆ, ನಿಮ್ಮ ಆಜ್ಞೆಯಂತೆ ನಾನು ಹೋಗಿ ಅವಳನ್ನು ಮಾತನಾಡಿಸಿದ್ದೇನೆ.
1: ಬಂದಳ ಸಚಿ,
0: ಮಾತನಾಡಿದ ಸಂದರ್ಭದಲ್ಲಿ ನೀವು ಆಡಿದಂತ ಮಾತುಗಳನ್ನು ಅವಳಿಗೆ ಅರ್ಹಿಸಿದ್ದೇನೆ. ಪ್ರಸ್ತುತ ನಾಕವನ್ನು ಆಳುತ್ತಿರುವ ನಹುಷ ಭೂಪತಿಯನ್ನು ನೀನು ಹೊಂದಬೇಕು ಎನ್ನುವ ಮಾತನ್ನಾಡಿದೆ. ಅದಕ್ಕೆ ಅವಳು ಒಂದು ಶರ್ತವನ್ನು ಹಾಕಿದ್ದಾಳೆ ಸ್ವಾಮಿ.
1: ಶರ್ತವೇ?
0: ಹಾ,
1: ಏನದು?
0: ಶೃಂಗಾರಗೊಂಡಿರುವ ಪಲ್ಲಕ್ಕಿಯನ್ನು ಮೆರವಣಿಗೆಯಲ್ಲಿ ಆಕೆಯನ್ನು ಕುಳ್ಳಿರಿಸಿ ಸಪ್ತ ಋಷಿಗಳೇ ಅದನ್ನು ಹೊತ್ತುಕೊಂಡು ಬರುವುದಾದರೆ ತಾನು ಬರುವುದಕ್ಕೆ ಸಿದ್ಧ ಎನ್ನುವ ಮಾತನ್ನು ಅವಳು ಆಡಿದ್ದಾರೆ. ಆದ್ದರಿಂದ ಅವಳು ಬರುವುದಕ್ಕೆ ಸಿದ್ಧಳಾಗಿದ್ದಾಳೆ ಸ್ವಾಮಿ.
1: ಇಷ್ಟು ವಿಚಾರವೋ?
0: ಓ,
1: ಹಾಗೆಂತ ಶಚಿ ನನ್ನನ್ನು ಕಾಣುವುದಕ್ಕೆ ಅಥವಾ ಸೇರುವುದಕ್ಕೆ ಇಷ್ಟಪಡ್ತಾಳೆ ಅಂತಾಯ್ತು. ಆದ್ರೆ ಒಂದು ನಿರ್ಬಂಧವನ್ನು ಇರಿಸಿದ್ದಾಳೆ ಅಲ್ವಾ?
0: ಹೌದು.
1: ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಬೇಕು. ಸಪ್ತ ಋಷಿಗಳಿಗೆ ಆಜ್ಞೆಯನ್ನು ಮಾಡಿದ್ದೇನೆ, ಪಲ್ಲಕ್ಕಿಯನ್ನು ಹೊತ್ತು ಸಿದ್ಧರಾಗ್ಲಿ, ಮೆರವಣಿಗೆ ನಡೆಯುವುದಕ್ಕೆ ಏನೆಲ್ಲ ವ್ಯವಸ್ಥೆಗಳಾಗಬೇಕು.

0: ಬಂದಿದ್ದಾರಲ್ಲ ಸಪ್ತ ಋಷಿಗಳು,
1: ಬೆಳವಣಿಗೆಯಲ್ಲಿ ಬರ್ತಾ ಇದ್ದಾರೆ ನೋಡಿ ನೋಡಿ.
0: ಸಪ್ತ ಋಷಿಗಳನ್ನು ಹೊತ್ತಿರುವಂತಹ ಈ ಚಿನ್ನದ ಪಲ್ಲಕ್ಕಿ, ಜೊತೆಗೆ ನಾರಿಯರು ಕಲಶ ಕನ್ನಡಿಯನ್ನು ಹಿಂದೆ ಮುಂದೆ ಸಾಕ್ತಾ ಇದ್ದಾರೆ, ವಾದ್ಯ ಘೋಷಗಳು ನಡೀತಾ ಇದೆ ಸ್ವರ್ಗದಲ್ಲಿ. ಈವರೆಗೆ ನಡೆಯದಂತ ಒಂದು ದಿವ್ಯವಾದಂತಹ ಮೆರವಣಿಗೆ, ಅದರಲ್ಲಿ ಏರಿರುವಂತಹ ನಾನು ಶಚಿಯನ್ನು ಸೇರುವುದಕ್ಕಾಗಿ ಆದಷ್ಟು ಬೇಗ ಸಾಗಬೇಕಾಗಿದೆ. ಸಪ್ತ ಋಷಿಗಳೇ ಹೋಗೋಣ ಹೋಗೋಣ ಹೋಗೋಣ.
2: ಹೌದು, ಬದಲಿಸಲಾಗದ ಸಂಗತಿಗಳು ಘಟಿಸುತ್ತಲೇ ಇರುತ್ತದೆ. ಅವುಗಳನ್ನು ಅಭ್ಯಸಿಸಿ ಅವುಗಳಿಂದಲೂ ಒಂದಿಷ್ಟು ಅನುಭವಗಳನ್ನು ದಕ್ಕಿಸಿಕೊಳ್ಳುತ್ತಾ ಸಾಗುವುದೇ ಜೀವನ ನೀತಿ ಎಂದು ತಿಳಿದುಕೊಂಡವ ನಾನು. ಎಲ್ಲರೂ ಅರಸರಾಗಲು ಸಾಧ್ಯವಿಲ್ಲ, ಎಲ್ಲರೂ ರವಿಚಂದ್ರರಾಗಲಿಕ್ಕೆ ಸಾಧ್ಯ ಉಂಟ? ಹರಸಿ ಹರಸುವ ಜನರ ಮಧ್ಯೆ ಬದುಕು ಕಂಡುಕೊಂಡು ನಮ್ಮದೇ ಸಾಮ್ರಾಜ್ಯ ನಿರ್ಮಿಸಿಕೊಂಡು ಸಂತೋಷ ಅನುಭವಿಸುವವರಾಗಬೇಕು. ಇಂದು ನಮ್ಮದಿರುಗಿರುವ ಯಾವುದೇ ಅಸಾಮಾನ್ಯನೂ ಪ್ರಾರಂಭದಲ್ಲಿ ನಮ್ಮಂತೆಯೇ ಸಾಮಾನ್ಯನಲ್ಲವೇ? ಸತತ ಪರಿಶ್ರಮ, ಸಾಧನೆ, ಕಾರ್ಯಕ್ಷಮತೆ, ಬದ್ಧತೆಯಿಂದ ಪರಿವರ್ತನೆ ಹೊಂದಿದ್ದಾನೆ. ತನ್ನನ್ನೇ ಎಲ್ಲರೂ ಸಂತುಷ್ಟಿಗೊಳಿಸಬೇಕು ಎಂಬುದು ತಪ್ಪು. ಯೋಗ್ಯತೆಯಿಂದ ಅನಿರೀಕ್ಷಿತ ಯೋಗ ಬಂದಾಗ ಅದಕ್ಕೆ ವಿನಯ, ಸೌಶೀಲ್ಯ, ವಿವೇಕ ತಾನಿಟ್ಟ ಕಿರೀಟದ ಗರಿಗಳಾದರೆ ಚಂದ, ಅಂದ ಇಲ್ಲವಾದರೆ ಆತನೇ ಕೊಂದ. ನನ್ನನ್ನು ಸೇರಿಸಿದ ಹಾಗೆ ಋಷಿಗಳೆಲ್ಲ ಈ ಚಕ್ರವರ್ತಿಯನ್ನ ಪಲ್ಲಕ್ಕಿಯಲ್ಲಿ ಹೊತ್ತೊಯ್ಯಬೇಕೆ? ನಡೆಯಲಿ ನಡೆಯಲಿ, ಸ್ವರ್ಗದ

0: ಧರ್ಮಸಭೆಯ ಸಭಾಧ್ಯಕ್ಷನ ಆದೇಶ ಪಾಲಿಸಬೇಕು. ಒಬ್ಬನಿಗಾಗಿ ವ್ಯವಸ್ಥೆ ಬದಲಾಗಬಾರದು. ಇರಲಿ, ಪಲ್ಲಕ್ಕಿಗೆ ಭುಜ ಕೊಟ್ಟಿದ್ದೇನೆ, ಹೋಗೋಣ ಹೋಗೋಣ ಹೋಗೋಣ.
1: ಅಬ್ಬಾ,
0: ತುಂಬಾ ಆಯಾಸವಾಗ್ತಾ ಇದೆ.

0: ಆಯಾಸವಾಗ್ತಾ ಇದೆ, ಭುಜವನ್ನು ಸ್ವಲ್ಪ ಬದಲಿಸಬೇಕು ಬದಲಿಸಬೇಕು. ಸ್ವಲ್ಪ ಮುಂದೆ ಹೋಗುವ ಮುಂದೆ ಹೋಗುವ, ಒಂದು ಕ್ಷಣ ನಿಲ್ಲಿ ನಿಲ್ಲಿ ನಿಲ್ಲಿ ನಿಲ್ಲಿ.
1: ಹಾ, ಶಚಿಯನ್ನು ಕಾಣಬೇಕು ಎನ್ನುವಂತ ಉದ್ದೇಶದಿಂದ ನನ್ನ ಮನಸ್ಸು ಆ ಕಡೆಗೆ ಓಡ್ತಾ ಇದ್ರೆ ಇವರು ಪಲ್ಲಕ್ಕಿಯನ್ನು ಹೊತ್ತವರು ನಿಧಾನ ಮಾಡ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ಏನೇನೋ ಯೋಚನೆ ಮಾಡ್ತಾ ಇದ್ದಾರೆ. ಆಗ್ಲಿಕ್ಕಿಲ್ಲ, ಇದು ಯಾರು, ಇದು ಮುಂದೆ ಇರುವುದು ಅಗಸ್ತ್ಯನ. ಕಾಲಿನಿಂದ ಬಂದಿದ್ದೇನೆ.

0: ಆಗಬಾರದು. ಈ ಅಗಸ್ತ್ಯನ ತಲೆಯನ್ನು ತುಳಿದಯಾ ತುಳಿದಯಾ, ಏನು ಸರ್ಪ ಸರ್ಪ ಅಂತ ಹೇಳಿದೀಯ, ಯೋಚನೆ ಮಾಡಿದೀಯ ನಾನು ಯಾರು ಎಂಬುದಾಗಿ? ನನ್ನನ್ನು ಸರ್ಪ ಸರ್ಪ ಸರ್ಪ ಅಂತ ಹೇಳಿದ ಕಾರಣ ನೀನು ಭೂಮಿಯಲ್ಲಿ ಸರ್ಪವಾಗಿ ಜನಿಸು, ಸರ್ಪವಾಗಿ ಜನಿಸು.
1: ಮನಸ್ಸಿನಲ್ಲಿ ಯಾವುದೋ ಆಸೆಯನ್ನಿಟ್ಟುಕೊಂಡು ಮುಂದುವರಿಯುತ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಆವೇಶದಲ್ಲಿ ನಾನು ಮೈಮರೆತೆ ಅಂತ ಕಾಣಿಸ್ತಾ ಇದೆ. ಏನು ಮಾಡೋಣ, ಇಂತಹ ಸಂದರ್ಭ ಬಂದೀತು ಈ ಸ್ವರ್ಗಲೋಕದಲ್ಲಿ ಎನ್ನುವಂತಹ ನಿರೀಕ್ಷೆಯನ್ನು ನಾನು ಮಾಡಿದವನಲ್ಲ. ಸಪ್ತ ಋಷಿಗಳಾದಂತಹ ತಪೋಧನರಾದಂತಹ ನಿಮ್ಮ ಕೈಯಿಂದ ಪಲ್ಲಕ್ಕಿಯನ್ನು ಹೊರಿಸಿಕೊಂಡು ಹೋಗುವಂತಹ ಒಂದು ಷರತ್ತನ್ನು ಶಚಿದೇವಿ ಯಾಕೆ ಮುಂದಿಟ್ಲೋ ಗೊತ್ತಿಲ್ಲ. ಆದರೂ ಅದಕ್ಕೆ ಒಪ್ಪಿದರಾದಂತಹ ನೀವು ನನ್ನನ್ನು ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಪ್ರಮಾದ ನಡೆದು ಹೋಯಿತು. ಉದ್ದೇಶಪೂರ್ವಕವಾಗಿ ಇಂತಹ ತಪ್ಪನ್ನು ಮಾಡಬೇಕು ಅಂತ ನಾನು ಮನಸ್ಸಿನಲ್ಲಿ ಬಯಸಿದವನಲ್ಲ ಸ್ವಾಮಿ. ಈ ಹೊತ್ತಿನಲ್ಲಿ ನನ್ನಿಂದ ಅಪರಾಧವಾಯಿತು, ಅಪರಾಧವಾಯಿತು, ಕ್ಷಮಿಸಬೇಕು, ನನ್ನನ್ನು ಮನ್ನಿಸಬೇಕು.

0: ಯಾವ ಕಾಲಕ್ಕೆ ಯಾವ ಸ್ಥಿತಿ ಯಾರಿಗೆ ಬಂದೀತು ಎಂದು ಹೇಳಲಾಗುವುದಿಲ್ಲ. ಅದು ಒಳ್ಳೆಯದೂ ಇರಬಹುದು, ಕೆಟ್ಟದ್ದು ಇರಬಹುದು. ಒಳ್ಳೆಯ ಸ್ಥಿತಿಯಲ್ಲಿದ್ದಾಗ ಅರ್ಥಾತ್ ಮೇಲಕ್ಕೆ ಏರಿದಾಗ ತಲೆಗೆ ಏರಿಸಿಕೊಳ್ಳಬಾರದು. ಕೆಳಗೆ ಬಿದ್ದಾಗ ಆತ್ಮವಿಶ್ವಾಸವನ್ನು ಕಳ್ಳಕೊಳ್ಳುವುದು ತಪ್ಪು. ನೋಡು, ನೀನು ಮಾಡಿದಂತಹ ಕರ್ಮಕ್ಕೆ ತಕ್ಕ ಫಲವನ್ನು ಅನುಭವಿಸಲೇಬೇಕು. ನೀನು ಸರ್ಪವಾಗಿ ಹುಟ್ಟು, ಮುಂದೆ ಧರ್ಮರಾಯನ ತತ್ವೋಪದೇಶ ಕೇಳಿದಂತಹ ಗಳಿಗೆಯಲ್ಲಿ ನಿನಗೆ ಮೋಕ್ಷ ಆಗ್ತದೆ. ಹೋಗು, ಒಳ್ಳೆಯದಾಗಲಿ ಒಳ್ಳೆಯದಾಗಲಿ.
1: ಅಗಸ್ತ್ಯರೇ, ಪ್ರತಿಶಾಪವನ್ನು ಕೊಟ್ಟಿದ್ದೀರಲ್ಲ, ಧನ್ಯನಾದೆ ಧನ್ಯನಾದೆ.

0: ಹೋಗಿ.
1: ನನ್ನ ಪರಿಚಯ ಆಗ್ಲಿಲ್ವಾ ನಿಮಗೆ?
0: ಯಾವತ್ತೋ ಒಂದು ಕೇಳಿದ ಧ್ವನಿ.
1: ಕಾಣುವಾಗ ಹೇಗೆ ಕಾಣ್ತದೆ? ಭೂಸುರರ ಹಾಗೆ ಕಾಣುವುದಿಲ್ವಾ? ಇದು ಬಾಹ್ಯವಾಗಿ ಮಾತ್ರ, ಆಂತರಿಕವಾಗಿ ಜನರೇ ಬೇರೆ.
0: ಅದೇ ಧ್ವನಿ ಕೇಳಿದ್ರೆ ಅದೇ
1: ಗೊತ್ತಾಗ್ಲಿಲ್ವಾ ನಿಮಗೆ? ಇಲ್ಲೋ ದೂರ ಮತ್ತೆ ಒಂದುಂಟು.

0: ಮಾತಾಡುವುದಕ್ಕಾಗುವುದಿಲ್ಲ.
1: ಸ್ವರಕ್ಕೂ ರೂಪಕ್ಕೂ ಸಾಮ್ಯತೆ.
0: ಹೌದು, ಹಾಗಾಗಿ ಈ ಗೋದಾವರಿ ತೀರದಲ್ಲಿ ಮಾಯಕದಿಂದ ಮನೆಯನ್ನು ನಿರ್ಮಾಣ ಮಾಡಿ ಕೊಡಿಸದ್ದು ನಾನು. ಯಾಕೆ ಗೊತ್ತೋ, ನಮ್ಮ ಶತ್ರು ನಾಶಕ್ಕೆ ಇದೊಂದು ದಾರಿ. ಕೆಲವರು ಹೇಳ್ತಾರೆ ವಿರೋಧಿಗಳನ್ನು ನಾಶ ಮಾಡಬೇಕಿದ್ರೆ ಎರಡು ದಾರಿ, ಒಂದು ಯುಕ್ತಿ ಮತ್ತೊಂದು ಶಕ್ತಿ. ಶಕ್ತಿಯ ಪ್ರಯೋಜನ ಇಲ್ಲ, ಯುಕ್ತಿಯೇ ಬೇಕು. ಹಾಗೆ ವಿಪ್ರನಾದದ್ದು. ವಿಪ್ರ ಆದದ್ದು ಯಾಕೆ, ಆಗುವುದು ಹೇಗೆ? ನಮ್ಮಲ್ಲಿ ಮತ್ತೂ ಅಂತ ವಿಶೇಷವಾದಂತಹ ಶಕ್ತಿಯೊಂದಿದೆ, ನಮ್ಮವರನ್ನು ಯಾರನ್ನಾದರೂ ತಿನ್ನುವ ಪ್ರಾಣಿಯನ್ನಾಗಿ ಮಾರ್ಪಾಡು ಮಾಡೋದು. ಹಾಗೆ ಮಾಡಿ ಆತನನ್ನು ಕೊಲ್ಲುವುದು, ಆ ಪ್ರಾಣಿಯನ್ನು ಕೊಲ್ಲುವುದು. ಕೊಂದ ಮಾಂಸದಿಂದ ಬಗೆ ಬಗೆಯ ಭಕ್ಷ್ಯಗಳನ್ನು ತಯಾರು ಮಾಡಿ ನಮ್ಮ ವಿರೋಧಿಗಳಿಗೆ ಉಣಬಡಿಸುವುದು. ನಮ್ಮ ವಿರೋಧಿಗಳಲ್ಲಿ ಭೂಸುರರು ಋಷಿಮುನಿಗಳೇ ಇರುವುದು, ಬೇರೆ ಯಾರೂ ಇಲ್ಲ. ಹೌದಪ್ಪ, ಅವರಿಗೆ ತಿನ್ನಿಸುವುದು. ಆ ಬಳಿಕ ಯಾರನ್ನು ಪ್ರಾಣಿಯನ್ನಾಗಿ ಮಾಡಿದ್ದೇವೋ ಅವನ ಹೆಸರೆತ್ತಿ ಕರೆಯುವುದು. ಆಗ ಅವನು ಬರ್ತಾನೆ. ಬರುವುದು ಹೇಗೆ? ಈ ಮಾಂಸಾಹಾರವನ್ನು ಯಾರು ಪುಂಜಿಸಿದ್ದಾನೋ ಅಂತವನ ಉದರವನ್ನು ಬಗೆದು ಬರುವುದು. ಆ ಬಳಿಕ ಯಾರ ಉದರ ಬಗೆಯಲ್ಪಟ್ಟಿದೋ ಅಂತವನನ್ನು ಕೊಂದು ಅವನ ಮಾಂಸವನ್ನು ತಿನ್ನುವುದು.
1: ಸರಿ,
0: ಇದೊಂದು ಮಾಯಕದ ವಿದ್ಯೆಯೂ ಹೌದು, ವಿಶೇಷವಾದಂತಹ ಶಕ್ತಿಯೂ ಹೌದು. ತೀರ್ಥಾಟನೆಗಾಗಿ ಈ ಕಡೆಗೆ ವಿಪ್ರರು ಋಷಿಗಳು ಎಲ್ಲ ಬಂದೇ ಬರ್ತಾರೆ, ಗೋದಾವರಿ ತೀರ್ಥ ಅಲ್ವಾ. ಹಾಗಾಗಿ ಯಾರಾದರೂ ಬರ್ತಾರೋ ಎಂಬುದಾಗಿ ಆ ಕಡೆಗೆ ನೋಡಿದಾಗ ದೂರದಿಂದ ಒಬ್ಬ ಕುಬ್ಜ ಋಷಿ ಬರ್ತಾ ಇದ್ದಾನೆ. ಅವಸರ ಆಗ್ತಾ ಇದ್ದೆ, ಅವಸರ ಆಗ್ತಾ ಇದೆ, ವಾತಾಪಿಯನ್ನು ಕರೆದಿದ್ದೇನೆ, ಮೇಕೆಯನ್ನಾಗಿ ಮಾಡಿದ್ದೇನೆ, ಅವನನ್ನು ಕೊಂದಿದ್ದೇನೆ. ಮಾತ್ರವಲ್ಲ, ಆತನ ಮಾಂಸದಿಂದ ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನು ಸಿದ್ಧಗೊಳಿಸಿದ್ದೇನೆ. ಆ ಮುನಿ ಇಲ್ಲಿ ಬರ್ತಾನೋ, ಎಲ್ಲಿ ಹೋಗ್ತಾನೆ, ಈ ದಾರಿಯಾಗಿಯೇ ಹೋದಾನೋ ಎಂಬ ನಿರೀಕ್ಷೆಯಲ್ಲಿರ್ತೇನೆ.
2: ಯಾಕಯ್ಯ ದಾರಿಗೆ ಅಡ್ಡ ನಿಂತಿದ್ದಿ, ಏನಾಗಬೇಕು ನಿನಗೆ?
0: ಬಂದಿರೋ ನೀವು, ಅಡ್ಡ ನಿಲ್ಲದೆ ನಿರ್ವಾಹ ಇಲ್ಲ.
2: ನಾನು ಹೋಗ್ತಾ ಇದ್ದೇನೆ.
0: ನಮ್ಮ ಮನೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ.
2: ಏನು ವಿಶೇಷ?
0: ಪಿತೃಶ್ರಾದ್ದ ಅಂತ.
2: ಹಾಗಾದ್ರೆ ನಾನು ಮುಂದೆ ಹೋಗ್ತೇನೆ, ಶ್ರಾದ್ದವನ್ನು ಮುಂದುವರಿಸು.
0: ಒಂದು ಕಡಿಮೆ ಅಂದ್ರೆ ಒಂದು ನಾಲ್ಕೈದು ಬ್ರಾಹ್ಮಣರಿಗೆ ಆದ್ರೂ ಭೋಜನವನ್ನು ಕೊಡಬೇಕು ಅಂತ.
2: ನಾನು ಒಬ್ಬನೇ ಇದ್ದೇನೆ.
0: ನೀವು ಬಂದದ್ದು ಬಹಳ ಒಂದು ಒಳ್ಳೇದಾಯ್ತು.
2: ಈಗ ಏನು,
0: ಒಬ್ಬನಾದ್ರೂ ಸಾಕು? ನೀವಾದ್ರೂ ಬಂದಿರಲ್ಲ.
2: ಅಲ್ಲಿ ಪಿಂಡ ಎಲ್ಲ ಹಾಕಿ ಆಗಿದೆಯಾ?
0: ಎಲ್ಲ ಸಿದ್ಧ ಆಗಿದೆ.
2: ಊಟಕ್ಕೆ
0: ನೋಡಿ, ಗೋದಾವರಿ ನದಿ ತೀರಕ್ಕೆ ಹೋಗಿ ಬೇಕಿದ್ರೆ ಮುಖವ ಕೈಕಾಲ ಎಲ್ಲ.
2: ನಾನು ಅದೆಲ್ಲ ಮುಗಿಸಿಕೊಂಡೇ ಬಂದಿದ್ದೇನೆ.
0: ಇಲ್ಲಿ
2: ನಾನು ಅಲ್ಲಿ ಹೋಗಿ ಪೂಜೆ ಮಾಡ್ಲಿಕ್ಕೆ ಉಂಟು. ನೀನು ಇಲ್ಲಿ ಈ ಊಟ ಅಂತ ಆದ್ರೆ ಮನಸ್ಸಿನಲ್ಲೇ ಪೂಜೆ ಮಾಡಿಕೊಂಡು ಊಟ ಮಾಡ್ತೇನೆ.
0: ಆದೀತು, ಇಲ್ಲಿ ಎಲ್ಲ ಎಲ್ಲ ಹಾಕಿ ಬಿಸಿಗೆ ಇಲ್ಲಿ ನೀರೆಲ್ಲ
2: ಸಿದ್ಧಗೊಳ್ಳೋರು ಆಗ್ತಾ ಇದೆ. ಬಡಿಸ್ತೀಯಾ?
0: ಹೌದಪ್ಪ. ಓ ಬಂದಿರಾ,
2: ಬಂದು
0: ಆಯ್ತು, ಕುಳಿತುಕೊಳ್ಳಿ.
2: ಆಯ್ತು, ಬಡಿಸು.
0: ವಿಶೇಷವಾದಂತಹ ಭಕ್ಷ್ಯ ಭೋಜ್ಯಗಳು, ಈ ಮೊದಲು ಇಂಥದ್ದನ್ನು ನೀವು ತಿಂದಿರ್ಲಿಕ್ಕಿಲ್ಲ, ಇನ್ನು ತಿನ್ನುವುದಕ್ಕೂ ಇಲ್ಲ. ಅಷ್ಟೊಂದು ವಿಶೇಷವಾದದ್ದು.
2: ತಿನ್ನಬಾರದನ್ನು ತಿನ್ನುವುದೇ ಇಲ್ಲ.
0: ತಿನ್ನಬಾರದು,
2: ಬಹಳ ರುಚಿ ಉಂಟು.
0: ರುಚಿ ಉಂಟು
2: ಮಾಡಿದ್ದೇನೆ.
0: ಊಟ ಹೇಗು ಬಂತಲ್ಲ ನಿಮಗೆ?
2: ಬಂತು, ಬಂತು.
0: ಓಹೋ, ಸಂತೋಷ ಆಗಿದೆ ಅಂತೇಳಿ. ಒಂದು ವಿಶೇಷತೆ ನೋಡಿ ಇಲ್ಲಿ. ವಾತಾಪಿ ಬಾ ಬಾ ಬಾ.
2: ವಾತಾಪಿ
3: ಊರವನು ಕರವರಜನೆಯು ಪೂಸುತ್ತ ನುಡಿದನು. ಘನತೆಯು ವಾತಾಪಿ ಜೀರ್ಣೋಭವ ಎನ್ನು ತೊಡನೆಗೆ.
2: ವಾತಾಪಿ ಬರ್ಲಿಕ್ಕೆ ಇಲ್ಲ, ವಾತಾಪಿ ಜೀರ್ಣೋ.

0: ಅದಷ್ಟೋ ಬ್ರಾಹ್ಮಣರಿಗೆ ಅವರ ಮಾಂಸವನ್ನು ತಿನ್ನಿಸಿದ್ದುಂಟು. ಅವರ ಉದರವನ್ನು ಬಗೆದು ಕರೆದಾಗ ಬರುತ್ತಿದ್ದವ. ಈ ಬಾರಿ ಮೂರು ಬಾರಿ ಕರೆದಾಗಲೂ ಆತ ಬರಲಿಲ್ಲ. ಆತ ಈ ಮುನಿ ಹೇಳಿದ್ದೇನು, ಜೀರ್ಣೋಭವ
1: ಹೋಗಿ ಆಯ್ತು ಅವನು,
0: ಹಾಗಿದ್ದೆ ಅವನನ್ನು ಜೀರ್ಣ ಮಾಡಿಸಿದ್ದಾನೆ, ನನ್ನ ತಮ್ಮನನ್ನು ಕೊಂದಿದ್ದಾನೆ ಎಂದಾಗ ಈ ಮುನಿಯನ್ನು ತುಂಬನೇ ಬಿಡುವುದಲ್ಲ. ಎಲ್ಲವ ಮುನಿ, ನನ್ನ ಸಹೋದರನನ್ನು ಕೊಂದೆಯಲ್ಲ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಇದೋ ಖಡ್ಗವನ್ನೆತ್ತಿ ನಿನ್ನ ಶಿರವನ್ನು
1: ಖಡ್ಗವನ್ನು ಎತ್ತಿ ನನ್ನನ್ನು ಕೊಲ್ಲಿಕ್ಕಾಗಿ ಬರ್ತಿದ್ಯಾ? ನೋಡು, ನೆಲವನ್ನು ಒದ್ದಿದ್ದೇನೆ. ಏನಾಗಿದೆ? ಯಾರು ಹುಟ್ಟಿದ್ದಾರೆ?

0: ಕಿತ್ತ ಹಾಗೆ ಅದನಂತ ಸೃಷ್ಟಿ
1: ಹೌದು
0: ಭಾರವಾದಂತಹ ರೂಪವನ್ನು ತಾಳಿದವನು ನಾನಾಗಿದ್ದೇನೆ. ಈ ಸಂದರ್ಭದಲ್ಲಿ ಹುಟ್ಟಿದ ಕ್ಷಣದಲ್ಲೇ ಹಸಿವೆ ಎಂಬುದಾಗಿ ಹೇಳಿದವಾಗ ಬೇಕಾದಂತಹ ಬಾರಣೆಗೆ ವ್ಯವಸ್ಥೆಯನ್ನೆಲ್ಲ ಮಾಡಿದವರು ನೀನಾಗಿದ್ದಿ. ಹೊಟ್ಟೆ ತುಂಬ ಆಯ್ತು ಈ ಹೊತ್ತಿನಲ್ಲಿ ಹೊಟ್ಟೆ
2: ತುಂಬಿಯಂತ ನೋಡು, ಅಲ್ಲೊಬ್ಬ ಇದ್ದಾನಲ್ಲ ದೊಡ್ಡ ಕಿರೀಟವನ್ನು ಇಟ್ಟುಕೊಂಡಿದ್ದಾನೆ, ಅವನನ್ನು ಹೊಡೆದು ಹಾಕು, ಹೊಡೆದು ಹಾಕು.
0: ಕೊಡು ಎನಗೆ

0: ಹಿರಿಯಾದಂತಹ ಒಬ್ಬ ದುಷ್ಟರಿಂದ ನಿಮಗೆ ಅನ್ಯಾಯವಾಗಿದೆ ಎಂದ ಮಾತ್ರಕ್ಕೆ ಚಿಂತಿಸಬೇಕಂತ ಅಗತ್ಯನೂ ಇಲ್ಲ. ನನಗೆ ಅಪ್ಪಣೆಯನ್ನು ಕೊಡಬೇಕು. ಹರಿಹರ ಬ್ರಹ್ಮಾದಿಗಳೇ ಒಂದಾಗಿ ಬಂದರೂ ಕೂಡ ಅವರೊಂದಿಗೆ ಕಾದಾಡುವಂತಹ ಸಾಮರ್ಥ್ಯತೆ ನನ್ನಲ್ಲಿರುವಾಗ
1: ಹೌದು
0: ಬೇಡ ಕೊಡು ಅಪ್ಪಣೆ
2: ಕೊಟ್ಟಿದ್ದೇನೆ. ಹೋ

0: ಇದನ್ನೆಲ್ಲ ಫಲ.
1: ಆಹಾ ಆಹಾ ವಿಚಿತ್ರ ಆಶ್ಚರ್ಯವೋ ಹೌದು, ನನ್ನ ಮುಂದೆ ಘೋರ ರೂಪಿ ಎಂದು ಬಂದಿದ್ದಾನೆ. ಶಕ್ತಿ ಸಾಮರ್ಥ್ಯವನ್ನು ತೋರಿಸುವುದಕ್ಕಾಗಿ ಮುಂದಾಗಿದ್ದಾನಲ್ಲ, ಯಾರಲ್ಲ ನೀನು? ಸರ್ಪ ಶಯನಂತೆ ಕಾಣುತ್ತಾ ಇದ್ದೀಯಲ್ಲ, ನನ್ನಲ್ಲಿ ವಿರೋಧಕ್ಕೆ ಕಾರಣವೇನು? ಯಾಕೆ ಬಂದೆ ಹೇಳು. ನನ್ನ

0: ಭಾಗಗಂಟಕನಾಗಿ ಇವತ್ತಲೇ ಬರೆಯುತ್ತಾ ಇದ್ದಿ. ಬಂದವ ಸಾಮಾನ್ಯ ವ್ಯಕ್ತಿ ಎಂಬುದಾಗಿ ಭಾವಿಸಿಕೊಳ್ಳಬೇಡ. ಒಂದು ಕಾಲದಲ್ಲಿ ಮೃತ್ಯುವನ್ನು ಕೊಲ್ಲುವುದಕ್ಕೆ ಪರಶಿವನೇ ಬಂದಿದ್ದಾನೆ. ಅವಳನ್ನು ಕೊಂದ ಕಾರಣದಿಂದಲಾಗಿ ಮೃತ್ಯುಹರ ಎಂದರಿಸಿಕೊಂಡವನವನಾಗಿದ್ದಾನೆ. ಅದೇ ರೀತಿಯಾಗಿ ಇವತ್ತಲೇ ಬಂದಿದ್ದೇನೆ. ನಿನ್ನನ್ನು ಕೊಲ್ಲುವುದಕ್ಕೆ ಬಂದವ ಬೇರೆ ಯಾರು ಅಲ್ಲ, ಅಗಸ್ತ್ರಿಯಿಂದ ಸೃಷ್ಟಿ ಆದಂತಹ ನಾನು ಇವತ್ತಲೇ ಘೋರವಾದಂತಹ ರೂಪದ ತಾಳೆ ಬಂದಿದ್ದೇನೆ. ನಿನ್ನ ಅವಸಾನ ಕೊಲ್ತೇನೆ ಕೊಲ್ತೇನೆ.
1: ನಿನ್ನ ಸಂಹಾರವನ್ನೇ ಮಾಡ್ತೇನೆ. ಆಗ್ಲಿಕ್ಕಿಲ್ಲ ಆಗ್ಲಿಕ್ಕಿಲ್ಲ ಇದಾಗ್ಲಿಕ್ಕಿಲ್ಲ. ಎಂತೋ ಬರ್ತದೆ ವಿಕೃತ ರೂಪಗಳು, ಇದರೊಡನೆ ಸೆಣಸಾಡುವುದಕ್ಕಾಗ್ತದ? ಒಂದಿಷ್ಟು ಕಾಲ ಇಲ್ಲಿಯೂ ಯುಕ್ತಿಗೆ ಸೆಣಾಗ್ಬೇಕಾಗಿದೆ. ಅದಕ್ಕಾಗಿ ಛಲದಿಯನ್ನು ಸೇರಿಕೊಳ್ತೇನೆ.
2: ಕಂತು ಹರನನ್ನು ನೆನೆದು ಜಲದಿಯ ನಂತ ಜಲವನ್ನು ಕರೆಯಲಾಕ್ಷಣ ಬಂತಕಿಲ ಜಲವನವನ ಪೊಗಸೆಗೆ ಬಂತು ರೂಪಿನಲ್ಲಿ ಜಲವನ.
3: ಪರಮೇಶ್ವರ ಅನುಗ್ರಹ ಇದೆ, ದುಷ್ಟ ಬೀಜ ನಾಶ ಆಗಬೇಕು. ಸಮುದ್ರಕ್ಕೆ ಹೋಗಿದ್ದಾನೋ, ಎರಡು ಕೈಯಲ್ಲಿ ಸಮುದ್ರದ ನೀರನ್ನು ಕೈಯಲ್ಲಿ ಹಿಡಿದಿದ್ದೇನೆ, ಬೊಗಸೆಯ ಹಾಗೆ ಮಾಡಿ ಕುಡಿದಿದ್ದೇನೆ. ಘೋರರೂಪಿ ನೋಡು ನೋಡು ನೋಡು.

ನೀನು ಎಲ್ಲಿಂದ ಬಂದಿದ್ದೀಯೋ ಅಲ್ಲಿಗೆ ಹೋಗು, ಭೂಮಿಯಿಂದ ಬಂದಿದ್ದಿ ಅದೃಶ್ಯನಾಗು ಅದೃಶ್ಯನಾಗು. ಐಶ್ವರ್ಯ, ಅಧಿಕಾರ, ಆಸೆ, ಪ್ರೇಮ, ದ್ವೇಷ ಇವೆಲ್ಲ ಬೇಕು, ಆದರೆ ಅವಶ್ಯಕತೆಗಿಂತ ಹೆಚ್ಚಾದರೆ ವಿಷ. ಪ್ರತಿ ಸಂಗತಿ ಮಿತಿಯಲ್ಲಿದ್ದರೆ ಅದುವೇ ಅಮೃತ. ಆ ಅಮೃತವನ್ನು ಮಾಡಿದವ ಅಮರನಾಗಿರುತ್ತಾನೆ ಎಂಬ ಸಂದೇಶವನ್ನು ಮರ್ತ್ಯದಲ್ಲಿದ್ದರೂ ಈ ವೃತ್ತಾಂತವು ಪ್ರಪಂಚದಲ್ಲೆಲ್ಲ ಹರಡಲಿ. ಇಲ್ವಲನ ಬದುಕು ಲೋಕಕ್ಕೆ ಒಂದು ಪಾಠವಾಗಲಿ. ದೇವರನ್ನೇ ನಂಬಿ ಕೆಲಸ ಮಾಡದೇ ಇರೋದು, ದಂಬದೇ ಎಲ್ಲವನ್ನೂ ಮಾಡುವುದು ಎರಡೂ ಸಲ್ಲದು. ಹಾಗಾಗಿ ದುಷ್ಟರಿಗೆ ಶಿಕ್ಷೆಯಾಗಿದೆ. ನನ್ನಿಂದ ಹುಟ್ಟಿದಂತಹ ಘೋರರೂಪಿಗೆ ಮತ್ತೆ ಪುನಃ ಸ್ವಸ್ಥಾನ ಸೇರಿದ್ದಾನೆ. ಲೋಕಕ್ಕೆ ಮಂಗಳವಾಗಲಿ. ನಾನು ತಪಸ್ಸಿಗಾಗಿ ಮುಂದುವರಿಯುತ್ತೇನೆ.

0: ಇದುವರೆಗೆ ಮಹರ್ಷಿ ಅಗಸ್ತ್ಯ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಶ್ರೀ ಮಧುವರ ವಿಘ್ನೇಶ ಕಲಾ ಸಂಘ, ಗೇರುಕಟ್ಟೆ ಬೆಳ್ತಂಗಡಿ ಇಲ್ಲಿನ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಮದ್ದಳೆ ಗುರುಪ್ರಸಾದ ಬೊಳಿಂಜಡ್ಕ, ಚೆಂಡೆ ಚೈತನ್ಯ ಕೃಷ್ಣ ಪದ್ಯಾಣ. ಪಾತ್ರ ಪರಿಚಯ ಅಗಸ್ತ್ಯ ಮತ್ತು ವಾತಾಪಿ ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ, ದೇವೇಂದ್ರ ಸುವರ್ಣಕುಮಾರಿ ಕೆಆರ್, ನಹುಷ ದಿವಾಕರ ಆಚಾರ್ಯ ಗೇರುಕಟ್ಟೆ, ಇಲ್ವಲ ಸುಂದರ ಕೃಷ್ಣ ಮಧೂರು, ಅಗ್ನಿ ಸುರೇಶ ಕಲ್ಲೂರಾಯ ಮಧೂರು, ವಾಯು ಮತ್ತು ಮಂತ್ರಿ ದಿನೇಶ ರಾವ್ ಬಳಂಜ, ಘೋರರೂಪಿ ಉದಯ ಶಂಕರ ಭಟ್ ಮಜಲು.
1: ಇದುವರೆಗೆ ಯಕ್ಷಸಿರಿ ಪ್ರಸಾರವಾಯಿತು. ಪ್ರಸಾರ ಸಂಯೋಜನೆ ಲತೀಶ್ ಪಾಲ್ದಾನೆ, ನೆರವು ಚೈತನ್ಯ ಪ್ರಶಾಂತ್.
2: ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರಸಾರವಾಯಿತು.
3: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಗಡಿಯ ಕಾವಲಿಗೆ ಬದುಕನ್ನೇ ಮುಡಿಪಾಗಿಟ್ಟು ಹೆತ್ತ ತಾಯಿಗಿಂತ ಭಾರತ ಮಾತೆಯನ್ನೇ ಹೆಚ್ಚಾಗಿ ಪ್ರೀತಿಸಿದ ಧನ್ಯ ಜೀವ, ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯ ನಿವೃತ್ತ ಹಿರಿಯ ಅಧಿಕಾರಿ ಹಾಗೂ ಸಮಾಜ ಸೇವಕರಾದ ಲೆಫ್ಟಿನೆಂಟ್ ಕರ್ನಲ್ ಅಶೋಕ್ ಕಿಣಿ.
4: ದೇಶ ಸೇವೆ ಮಾಡಬೇಕೆಂಬ ಒಂದು ತುಂಬ ಇಚ್ಛೆ ಮನಸ್ಸಲ್ಲಿದ್ದ ಕಾರಣ ಫೈನಲ್ ಆರ್ಮಿ ಆಫೀಸರ್ ಆಗಿ ದೇಶಕ್ಕೆ ಸೇವೆ ಮಾಡುವಂತ ಒಂದು ಆಪರ್ಚುನಿಟಿ ಸಿಗ್ತದೆ. ಅದು ಏನೋ ಶೋಲ್ಡರ್ನಲ್ಲಿ ಒಂದು ಸ್ಟಾರ್ ಸಿಗುವುದಾದ್ರೆ ತುಂಬ ಒಂದು ಆಪರ್ಚುನಿಟಿ, ಲಕ್. ಅದ ನಂತರ ದೇಶ ಸೇವೆ ಆರ್ಮಿ ಆಫೀಸರ್ ಆಗಿ ಮಾಡುವುದಂದ್ರೆ ತುಂಬಾ ಒಂದು ಖುಷಿ ವಿಷಯ.
3: ಹೊಸ ವಾರ ಹೊಸ ಅತಿಥಿ ಹೊಸ ಬೆಳಕು, ಬನ್ನಿ ಕೇಳೋಣ ದೇಶ ಪ್ರೇಮದ ಅಮರ ಕಥನ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ

0: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೇ?
1: ಹಾಗಾದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12 ತನಕ.
2: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611 STD ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000.
1: ತಪ್ಪದೆ ಕರೆ ಮಾಡಿ ಭಾಗವಹಿಸಿ.
0: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12
3: ಆಕಾಶವಾಣಿ ಮಂಗಳೂರು. ಈಗ ಕನ್ನಡ ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಆರ್.ಪಿ. ಪಟ್ನಾಯಕ್ ಮತ್ತು ಉಷಾ ಹಾಡಿರುವ ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆ. ವಿ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಆರ್.ಪಿ. ಪಟ್ನಾಯಕ್ ಅವರ ಸಂಗೀತವಿದೆ.

ಮುಂದೆ ಕೇಳೋಣ ಮುಂಗಾರು ಮಳೆ 2 ಚಿತ್ರಕ್ಕಾಗಿ ಅರ್ಮಾನ್ ಮಲಿಕ್ ಹಾಡಿರುವ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಮುಂದೆ ಕೇಳೋಣ ಸೋನು ನಿಗಮ್ ಹಾಡಿರುವ ಪರಮಾತ್ಮ ಚಿತ್ರದ ಗೀತೆ. ಜಯಂತ್ ಕಾಗಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ನಿಹಾಲ್ ತಾವ್ರೋ ಅವರ ಧ್ವನಿಯಲ್ಲಿ ಗಾಳಿಪಟ 2 ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

ಮುಂದೆ ಕೇಳೋಣ ಸವಾರಿ 2 ಚಿತ್ರಕ್ಕಾಗಿ ಜಯಂತ್ ಕಾಯ್ಕಿಣಿ ಅವರ ಗೀತೆ, ಕಾರ್ತಿಕ್ ಹಂಸಿಕಾ ಅಯ್ಯರ್ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಮಣಿಕಾಂತ್ ಕದ್ರಿ.

ಅಂಬರೀಷ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆಯನ್ನು ಕೇಳಿದ್ರಿ. ಇನ್ನು ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿ ವಿಜಯಪ್ರಕಾಶ್ ಹಾಡಿರುವ ಪಂಚತಂತ್ರ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ.

ಆಕಾಶವಾಣಿ ಮಂಗಳೂರು ಕೇಳುವರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ ಕೇಶವಧರಣಿ ಅವರಿಂದ, 6:40 ಕೆಳದಿ ಶಿವಪ್ಪನಾಯಕ UAHS ನೇಗಿಲ ಮಿಡಿತ ಪ್ರಾಯೋಜಕರು, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು. ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ. 7:45 ರಾಗರಂಜನೆ ಚಿತ್ರಗೀತೆಗಳನ್ನು ಕೇಳುವಿರಿ. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಝೇಂಕಾರ, ಮಕ್ಕಳ ಸಮೂಹ ಗಾನ ಕಲಿಕೆ ಕಾರ್ಯಕ್ರಮ. ಪ್ರಭಾವತಿ ಕೆದಲಾಯ ಪುಂಡೂರು ಅವರ ರಚನೆಗೆ ಸಂಗೀತ ನೀಡಿ ಹೇಳಿಕೊಡುವವರು ಮೌನೇಶ್ ಕುಮಾರ್ ಛಾವಣಿ, ಹಾಗೂ ಭಾಗವಹಿಸುವ ಮಕ್ಕಳು ಮಂಗಳೂರಿನ ಚಿನ್ಮಯ ಶಾಲೆಯ ವಿದ್ಯಾರ್ಥಿಗಳು. 9:20 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತ್ ನಿಖಿಲ್ ಬ್ಯಾನರ್ಜಿ ಅವರ ಸಿತಾರ್ ವಾದನದಲ್ಲಿ ರಾಗ್ ದೇಶ್ ಕೇಳುವಿರಿ.

10:30 ತುಳು ಕಾರ್ಯಕ್ರಮ ಜಾನಕಿ ಬ್ರಹ್ಮಾವರ ಅವರ ರುಕು ಕಾದಂಬರಿ ಓದು ಪ್ರಸ್ತುತಿ ಅಕ್ಷತ ರಾಜ್ ಪೆರ್ಲಾ. 11:00 ಹಿಂದಿ ಚಿತ್ರಗೀತೆಗಳು. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಕಾಶ್ ದೇವಾಡಿಗ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ. 12:05 ವನಿತಾ ವಿಹಾರ. 12:35 ಆರೋಗ್ಯ ಸಂಚಿಕೆ. ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ವೈದ್ಯರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮವು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಕುರಿತು ಸರಣಿ ಕಾರ್ಯಕ್ರಮ. ವಿಷಯ ಸರ್ವರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಶಿಕ್ಷಣ. 11:20 ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ದಿವ್ಯಾ ಸಂಪತ್ ಹಾಡಿರುವ ವಚನಗಳನ್ನು ಕೇಳುವಿರಿ.

ಮಧ್ಯಾಹ್ನ 1:30 ಅಮರ ಮಧುರ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಹಳೆಯ ಚಿತ್ರಗೀತೆಗಳ ಕೋರಿಕೆಯ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕಾವ್ಯವಾಚನ. ಎಚ್ ಯಜ್ಞೇಶ್ ಅವರಿಂದ ನರಹರಿ ಕವಿಯ ತೊರವೆ ರಾಮಾಯಣ ಕಾವ್ಯದಿಂದ ಆಯ್ದ ಪದ್ಯಗಳ ವಾಚನ ಕೇಳುವಿರಿ. ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ ನಾಳೆ 5:00 ಕೊಂಕಣಿ ಕಾರ್ಯಕ್ರಮ. ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತ ಎಚ್ಎಂ ಪೆರ್ನಾಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 5:30 ಇಂಗ್ಲಿಷ್ ಯುವವಾಣಿ. 6:10 ಭಕ್ತಿಗೀತೆಗಳು. 6:30 ಭಾವಗೀತೆಗಳನ್ನು ಆಲಿಸುವಿರಿ. ಆರು ಗಂಟೆ 50 ನಿಮಿಷಕ್ಕೆ ಕಿಸಾನ್ ವಾಣಿ. ಮಾವು ಕೃಷಿಯ ಅನುಭವದ ಕುರಿತು ಚಂದ್ರಪ್ರಕಾಶ್ ಕಾವು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. 8:15 ಸಂಸತ್ತಿನ ಸಾಪ್ತಾಹಿಕ ಕಲಾಪಗಳ ಸಮೀಕ್ಷೆ ವೀಕ್ ಇನ್ ಪಾರ್ಲಿಮೆಂಟ್ ಕೇಳುವಿರಿ. 8:30 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕನ್ನಡ ಯುವವಾಣಿ. ಬಹುಮುಖ ಪ್ರತಿಭೆ ಡಾಕ್ಟರ್ ಭೂಮಿಕಾ ವೈಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಬಸವ

ರಾಜು ಟಿ. 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಅದಿತಿ ಬ್ಯಾನರ್ಜಿ ಅವರ ಗಾಯನ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: the Delhi police has not imposed any ban on the delivery services in New Delhi area. And in shooting, India Sanya won the silver in the women's 10-meter air pistol event at the ISSF World Cup in Hangzhou, China, opening the country's medal account at the tournament. 22-year-old shooter scored 243.4 in the final to secure a podium finish against a strong international field. And that is the end of this news bulletin.
1: ಆಕಾಶವಾಣಿ ಮಂಗಳೂರು ನಿಲಯದ ಇಂದಿನ ಪ್ರಸಾರ ಇಲ್ಲಿಗೆ ಮುಗಿಯಿತು. ಈಗ ಸಮಯ 11:10:12. ನಮ್ಮ ನಾಳಿನ ಪ್ರಸಾರ ಬೆಳಗ್ಗೆ 5:55 ಆರಂಭ. ಎಲ್ಲ ಕೇಳುಗರಿಗೂ ನಿಲಯದ ಪರವಾಗಿ ಕಾವ್ಯ ಜಿ ಕೆ ಪೆರ್ಲಾ ಕೋರುವ ಶುಭರಾತ್ರಿ. ಜೈ ಹಿಂದ್.